ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಜೀವನದಲ್ಲಿ ಇಬ್ಬರನ್ನ ಎಂದಿಗೂ ಮರೆಯಬಾರದಂತೆ. ಒಬ್ಬರು ನಾವು ಕಷ್ಟದಲ್ಲಿರುವಾಗ ಬೇಕಂದೇ ದೂರ ಹೋಗುವವರು, ಇನ್ನೊಬ್ರು ನಾವು ಕೇಳದೆ ಪರಿಸ್ಥಿತಿ ಅರಿತು ಸಹಾಯ ಮಾಡುವವರು. ಈ ಇಬ್ಬರನ್ನ ಕೂಡ ಯಾವತ್ತೂ ಮರಿಬಾರ್ದಂತೆ ಜೀವನದಲ್ಲಿ ಅನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇವತ್ತು ಸೆಪ್ಟೆಂಬರ್ 9, 2026 ಬುಧವಾರ, ಪರಾಭವ ಸಂವತ್ಸರ, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ತಿಳಿಯೋಣ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ. ನಂತರ
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ

0: ನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿ ಇವರು ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 7:30ಕ್ಕೆ ಬೇರುಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00ಗೆ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿ ಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಚಿರತೆಯ ಬಗ್ಗೆ ಮಾಹಿತಿಯನ್ನ ಆರ್ಜೆ ಅರ್ಪಿತಾ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಗ್ಗೆ 9:00ಕ್ಕೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 11:30ಕ್ಕೆ ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00ಕ್ಕೆ ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರೋಷನ್ ಇವರು ಬಿರಿಯಾನಿ ಮಾಡುವ ವಿಧಾನದ ಕುರಿತು ಮಾಹಿತಿ ತಿಳಿಸಿಕೊಡಲಿದ್ದಾರೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಮಧ್ಯಾಹ್ನ 3:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00ಗೆ ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
0: ಇಂದಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ.
1: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
0: ರಾತ್ರಿ 8:20ಕ್ಕೆ
1: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ವರೆಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ

0: ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಸುಂದರ ಮುಂಜಾನೆಯಲ್ಲಿ ನಿಮ್ಮೆಲ್ಲರ ದಿನವೂ ಆನಂದಮಯವಾಗಿರಲಿ ಹಾಗೂ ಸಕಾರಾತ್ಮಕತೆಯಿಂದ ಕೂಡಿರಲಿ ಅಂತ ಹಾರೈಸುತ್ತಾ, ಸ್ನೇಹಿತರೆ, ನಮ್ಮ ಬದುಕಿನ ಅತ್ಯಂತ ಮಹತ್ವದ ಮತ್ತು ಆಳವಾದ ಸತ್ಯವೊಂದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಮುಪ್ಪನ್ನು ಅಥವಾ ವೃದ್ಧಾಪ್ಯವನ್ನು ಸೃಷ್ಟಿಸುವುದರ ಹಿಂದೆ ಭಗವಂತನ ಒಂದು ಅದ್ಭುತವಾದ ಉದ್ದೇಶವಿದೆ. ಈ ಸುಂದರ ಸಂದೇಶವನ್ನು ಒಂದ್ಸರಿ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡಿ. ಕಣ್ಣುಗಳು ತೇವವಾಗೋದ್ರಲ್ಲಿ ಸಂಶಯವಿಲ್ಲ. ಆ ದೇವರು ಮನುಷ್ಯನಿಗೆ ಮುಪ್ಪನ್ನು ನೀಡುವ ಮೂಲಕ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಸುಂದರವಾದ ಪಾಠವನ್ನ ಕಲಿಸಿದ್ದಾನೆ ಗೊತ್ತಾ? ಮೊದಲನೇದಾಗಿ, ನಮ್ಮ ಕಣ್ಣಿನ ದೃಷ್ಟಿಯನ್ನು ಮಂದಗೊಳಿಸ್ತಾನೆ. ಯಾಕೆ ಗೊತ್ತಾ? ಈ ಸುಂದರ ಪ್ರಪಂಚದ ಮೇಲಿನ ಅತಿಯಾದ ಮೋಹ ಕ್ರಮೇಣ ಕಡಿಮೆಯಾಗಲಿ ಅಂತ. ಇನ್ನ ಎರಡನೇದಾಗಿ, ನಮ್ಮ ದೇಹದ ಮೇಲೆ ಸುಕ್ಕುಗಳನ್ನು ಮೂಡಿಸುತ್ತಾನೆ. ಇದರ ಅರ್ಥ, ತಾತ್ಕಾಲಿಕವಾಗಿ ಸೌಂದರ್ಯದ ಮೇಲಿನ ವ್ಯಾಮೋಹ ನಮ್ಮಲ್ಲಿ ಉಳಿಯದಿರಲಿ ಅಂತ. ಇನ್ನ ಮೂರನೇದಾಗಿ, ನಮ್ಮ ಕಾಲುಗಳಲ್ಲಿ ಶಕ್ತಿಯನ್ನು ಕುಗ್ಗಿಸುತ್ತಾನೆ. ಇದರಿಂದ ಊರು, ದೇಶ ಸುತ್ತುವ ಆಸೆ ಹಾಗೂ ಹೊರಗಿನ ಲೋಕದ ಮೋಹ ತಗ್ಗುತ್ತೆ ಅಂತ. ಇನ್ನ ನಾಲ್ಕನೇದಾಗಿ, ನಮ್ಮ ಕಿವಿಗಳನ್ನು ದುರ್ಬಲಗೊಳಿಸುತ್ತಾನೆ. ಯಾಕೆ ಗೊತ್ತಾ? ಲೋಕದ 10 ಜನರ ಮಾತುಗಳನ್ನು, ಟೀಕೆಗಳನ್ನು ಕೇಳುವ ಆಸೆ ತಗ್ಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ. ಇನ್ನ ಕೊನೆಯದಾಗಿ, ಮನುಷ್ಯನನ್ನು ಹಾಸಿಗೆ ಹಿಡಿಯುವಂತೆ ಮಾಡ್ತಾನೆ. ಇದು ಈ ಭೌತಿಕ ಬದುಕಿನ ಮೇಲಿನ ಅತಿರೇಕದ ವ್ಯಾಮೋಹ ಕ್ರಮೇಣ ಕರಗಿ ಹೋಗಿ ಅಂತಿಮ ಸತ್ಯದ ಕಡೆಗೆ ಮನಸ್ಸು ಹಗುರವಾಗುವುದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮುಪ್ಪು ಎನ್ನುವುದು ಶಾಪವಲ್ಲ ಸ್ನೇಹಿತರೆ. ಬದಲಿಗೆ, ಬದುಕಿನ ಎಲ್ಲ ಬಂಧನಗಳಿಂದ ನಮ್ಮನ್ನು ನಿಧಾನವಾಗಿ ಮುಕ್ತಗೊಳಿಸಿ ಭಗವಂತನತ್ತ ಕರೆದೊಯ್ಯುವ ಆ ಪರಮಾತ್ಮನ ಒಂದು ಪ್ರೀತಿಯ ವ್ಯವಸ್ಥೆ. ಸೊ ಇವತ್ತಿನ ದಿನವನ್ನು ಪ್ರೀತಿಯಿಂದ ಸ್ವೀಕರಿಸಿ, ನಿಮ್ಮವರೊಂದಿಗೆ ನಗ್ತಾ ನಗಿಸ್ತಾ ದಿನವನ್ನ ಕಳೆಯಿರಿ ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಯೋಚನೆ ಮಾಡಿ. ನಾವು ನಂಬುವ ದೇವಸ್ಥಾನಗಳ ಗರ್ಭಗುಡಿಯಲ್ಲಿ ನಿಂತಾಗ, ಆ ದೇವಮೂರ್ತಿಯ ಮುಖಮಂಟಪದ ಕಡೆಗೆ ನಮ್ಮ ದೃಷ್ಟಿ ಹೋದಾಗ ಮೊದಲಿಗೆ ನಮ್ಮ ಕಣ್ಮನ ಸೆಳೆಯುವುದು ಯಾವುದು? ಆ ಹೊಳೆಯುವ ರತ್ನಗಳು, ಆ ಭವ್ಯವಾದ ಬಂಗಾರದ ಕಿರೀಟ ಅಲ್ವಾ? ಬರೀ ಆಭರಣ ಅಂತ ನಾವು ಮೇಲ್ನೋಟಕ್ಕೆ ನೋಡಿದರೆ ಆ ಕಿರೀಟದ ಹಿಂದಿರುವ ನೈಜ ದರ್ಶನ ನಮಗೆ ತಪ್ಪಿ ಹೋಗುತ್ತೆ. ಆ ಕಿರೀಟದ ಪ್ರತಿ ಇಂಚಿನಲ್ಲೂ ನಮ್ಮ ಪ್ರಾಚೀನ ಭಾರತೀಯ ಸನಾತನ ತತ್ವಶಾಸ್ತ್ರ, ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಸಂಕೇತಗಳು ಅಡಗಿವೆ. ಇವತ್ತು ಅದೇ ದೇವಾವತಾರಿ ಕಿರೀಟಗಳ ಒಳಾರ್ಥದ ಬಗ್ಗೆ, ಅದರ ಪ್ರತಿಯೊಂದು ಚಿಹ್ನೆಗಳ ಗಂಭೀರ ಮತ್ತು ರೋಚಕ ಮಾಹಿತಿ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಆ ದಿವ್ಯ ಕಿರೀಟದ ಗರ್ಭದೊಳಗೆ ಒಂದು ಆಧ್ಯಾತ್ಮಿಕ ಪಯಣ ಮಾಡೋಣ. ಮೊದಲನೇದಾಗಿ, ಕಿರೀಟದ ತುದಿ ಮೇಲಿರುವ ಕೀರ್ತಿಮುಖ ಅಂದರೆ ಕಾಲ ಮತ್ತು ರಕ್ಷಣೆಯ ಸಂಕೇತವಾಗಿರುತ್ತೆ. ದೇವರ ಕಿರೀಟದ

ಅತ್ಯಂತ ಮೇಲ್ಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಒಂದು ಪವಿತ್ರವಾದ, ಭಯಂಕರವಾದ, ಆಕರ್ಷಕವಾದ ಸಿಂಹಮುಖದಂತಹ ಕೆತ್ತನೆಯನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಕೀರ್ತಿಮುಖ ಅಂತ ಕರೀತಾರೆ. ಹೊರನೋಟಕ್ಕೆ ಇದು ಉಗ್ರವಾಗಿ ಕಂಡರೂ ಇದರ ಹಿಂದೆ ದೊಡ್ಡ ತತ್ವವಿದೆ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಇದು ಕಾಲ ಮತ್ತು ರಕ್ಷಣೆಯ ಸಂಕೇತ ಅಂತ ಹೇಳ್ತಾರೆ. ಪ್ರಪಂಚದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು, ದುಷ್ಟ ಶಕ್ತಿಯನ್ನು ನುಂಗಿ ಹಾಕಿ ತನ್ನ ಭಕ್ತರನ್ನು ಕಾಯುವ ಪರಮೇಶ್ವರನ ದಿವ್ಯ ಶಕ್ತಿಯ ಪ್ರತೀಕವೇ ಈ ಕೀರ್ತಿಮುಖ. ನಿನ್ನ ಅಹಂಕಾರವನ್ನು, ನಿನ್ನೊಳಗಿನ ನಕಾರಾತ್ಮಕತೆಯನ್ನು ಇಲ್ಲಿಗೆ ಮುಗಿಸು ಎಂದು ಎಚ್ಚರಿಸುವ ಮೌನ ಸಂದೇಶವೂ ಇದರಲ್ಲಿದೆ. ಇನ್ನು ಎರಡನೆಯದಾಗಿ ಸೂರ್ಯ ಮತ್ತು ಚಂದ್ರರ ಸಾಕ್ಷಾತ್ಕಾರ, ಇದರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಆದರೆ ಅದಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ನಂಬುವ ದೇವಸ್ಥಾನಗಳ ಗರ್ಭಗುಡಿಯಲ್ಲಿ ನಿಂತಾಗ ನಮ್ಮ ದೃಷ್ಟಿ ಹೋಗೋದು ದೇವಮೂರ್ತಿಯ ಕಿರೀಟದ ಕಡೆಗೆ. ಕಳೆದ ಭಾಗದಲ್ಲಿ ಕಿರೀಟದ ತುದಿ ಮೇಲಿರುವ ಕೀರ್ತಿಮುಖದ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ಈಗ ಸೂರ್ಯ ಮತ್ತು ಚಂದ್ರರ ಸಾಕ್ಷಾತ್ಕಾರ ಅಂದ್ರೆ ದೇವಸ್ಥಾನದ ಉತ್ಸವ ಮೂರ್ತಿಗಳ ಅಥವಾ ಮೂಲ ಮೂರ್ತಿಗಳ ಕಿರೀಟದ ಬಲಭಾಗದಲ್ಲಿ ಸೂರ್ಯನ ಪ್ರತೀಕವು ಹಾಗೆ ಎಡಭಾಗದಲ್ಲಿ ಚಂದ್ರನ ಪ್ರತೀಕವು ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿರುತ್ತಾರೆ. ಇದು ಅತ್ಯಂತ ಮಹತ್ವದ ಸಂಕೇತ. ಸೂರ್ಯನು ಚೈತನ್ಯ, ಪ್ರಖರತೆ, ಅರಿವು ಮತ್ತು ದೇವತ್ವದ ದ್ಯೋತಕವಾದರೆ ಚಂದ್ರನು ಶಾಂತಿ, ತಂಪು, ಮನಸ್ಸಿನ ಸ್ಥಿರತೆ ಮತ್ತು ಭಕ್ತಿಯ ಸಂಕೇತ. ಈ ಎರಡೂ ಶಕ್ತಿಗಳ ಸಮತೋಲನವೇ ಈ ಬ್ರಹ್ಮಾಂಡ. ದೇವರೆಂದರೆ ಕೇವಲ ಶಕ್ತಿಯಲ್ಲ, ಶಕ್ತಿ ಮತ್ತು ಶಾಂತಿಯ ಅಪೂರ್ವ ಸಂಗಮ ಅನ್ನೋದು ಈ ಸೂರ್ಯ ಚಂದ್ರರ ಚಿಹ್ನೆಗಳು ಸಾರುತ್ವೆ. ಇನ್ನು ಮೂರನೇದಾಗಿ ನವರತ್ನಗಳು ಮತ್ತು ಬ್ರಹ್ಮಾಂಡದ ಶಕ್ತಿ. ಕಿರೀಟದಲ್ಲಿ ಕೂರಿಸಿರುವ ಮಾಣಿಕ್ಯ, ಪಚ್ಚೆ, ವಜ್ರ, ಮುತ್ತು ಮುಂತಾದ ನವರತ್ನಗಳು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಪ್ರಾಚೀನ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಬ್ರಹ್ಮಾಂಡದಲ್ಲಿರುವ 9 ಗ್ರಹಗಳ ಕಾಸ್ಮಿಕ್ ಎನರ್ಜಿ ಅಥವಾ ದೈವಿಕ ಕಂಪನಗಳನ್ನು ಆಕರ್ಷಿಸುವುದಕ್ಕೆ ಈ ರತ್ನಗಳನ್ನ ಕಿರೀಟದಲ್ಲಿ ಜೋಡಿಸಲಾಗುತ್ತೆ. ಮಧ್ಯದಲ್ಲಿರುವ ಕೆಂಪು ಮಾಣಿಕ್ಯವು ಆತ್ಮದ ದೀಪ್ತಿಯನ್ನು ಸೂಚಿಸಿದರೆ, ಹಸಿರು ಪಚ್ಚೆಯು ಪ್ರಕೃತಿಯ ಹಸಿರನ್ನು, ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ. ದೇವರ ಕಿರೀಟದ ರತ್ನಗಳು ಪ್ರಕಾಶಿಸುವುದು ಅಂತಂದ್ರೆ ಭಕ್ತನ ಅಂಧಕಾರವನ್ನು ಕಳೆಯುವ ಜ್ಞಾನದ ಬೆಳಕು ಅಲ್ಲಿಂದ ಪ್ರಸರಿಸುತ್ತೆ ಅಂತ ಅರ್ಥ. ಇನ್ನು ನಾಲ್ಕನೇದಾಗಿ ಪದ್ಮದಳ ಮತ್ತು ವೃತ್ತಾಕಾರದ ರಚನೆ. ಕಿರೀಟದ ಬುಡದಲ್ಲಿ ಅಥವಾ ಹಂತ ಹಂತವಾಗಿ ಕೆತ್ತಲಾಗಿರುವ ಕಮಲದ ದಳಗಳು. ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ಮಲಿನಗೊಳ್ಳದೆ ಹೇಗೆ ಪರಿಶುದ್ಧವಾಗಿರುತ್ತದೆಯೋ ಹಾಗೆ ಲೌಕಿಕ ಜಗ ಕಲ್ಮಶಗಳ ನಡುವೆಯೂ ಭಗವಂತನ ದಿವ್ಯತ್ವ ಹೇಗೆ ನಿರ್ಲಿಪ್ತವಾಗಿದೆ ಎಂಬುದನ್ನು ಇದು ತೋರಿಸುತ್ತೆ. ಜೊತೆಗೆ ಕಿರೀಟದ ಮೇಲ್ಮುಖವಾಗಿರುವ ಶೃಂಗ ಅಥವಾ ಶಂಖಾಕಾರದ ರಚನೆಯು ನಮ್ಮ ಅರಿವು ಅಥವಾ ಚೈತನ್ಯವು ಲೌಕಿಕತೆಯಿಂದ ಮೇಲಕ್ಕೆದ್ದು ಪರಮಾತ್ಮನಲ್ಲಿ ಹೇಗೆ ಲೀನವಾಗಬೇಕು ಎಂಬ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗವನ್ನು ಸೂಚಿಸುತ್ತೆ. ಸೊ ಸ್ನೇಹಿತರೆ, ಕಿರೀಟ ಅನ್ನೋದು ಕೇವಲ ಬಂಗಾರದಿಂದ ಮಾಡಿದ ಲೋಹದ ತುಂಡಲ್ಲ, ಅದೊಂದು ಜವಾಬ್ದಾರಿಯ ಸಂಕೇತ. ಲೋಕವನ್ನು ಪರಿಪಾಲಿಸುವ ಪರಮೇಶ್ವರನಿಗೆ ಇಡೀ ವಿಶ್ವದ ಭಾರವೇ ಆ ಕಿರೀಟ. ಆದರೆ ಭಕ್ತರ ಪಾಲಿಗೆ ಆ ಕಿರೀಟದ ದರ್ಶನವೆಂದರೆ ನಮ್ಮೆಲ್ಲಾ ಕಷ್ಟಗಳ ಕಿರೀಟವನ್ನು ಕಳಚಿ ಮನಸ್ಸಿಗೆ ನೆಮ್ಮದಿ ನೀಡುವ ದಿವ್ಯ ಸ್ಪರ್ಶ. ಸೊ ಮುಂದಿನ ಬಾರಿ ನೀವೇನಾದರೂ ದೇವಸ್ಥಾನಕ್ಕೆ ಹೋದಾಗ ಆ ದೇವರ ಮುಖದ ಮೇಲಿರುವ ಕಿರೀಟವನ್ನು ಒಮ್ಮೆ ಕಣ್ತುಂಬ ನೋಡಿ. ಅಲ್ಲಿ ಕೇವಲ ಚಿನ್ನ ಮಿನುಗುವುದಿಲ್ಲ, ಶತಶತಮಾನಗಳ ನಮ್ಮ ಸಂಸ್ಕೃತಿಯ ತತ್ವಶಾಸ್ತ್ರದ ಬಂಗಾರದಂತ ಮಾತುಗಳಿವೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಆಸಕ್ತಿದಾಯಕ ಮತ್ತು ಬದುಕಿಗೆ ಹತ್ತಿರವಿರುವ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಾವೆಲ್ಲರೂ ಇವತ್ತು ಬದುಕು ಅಂತಂದ್ರೆ ಸದಾ ಓಟ, ಕೆಲಸ, ಡೆಡ್ಲೈನ್ಸ್ಗಳು ಅಂತ ದಿನದ 24 ಗಂಟೆಯೂ ಮನಸ್ಸನ್ನ ಓಡಿಸ್ತಾ ಇರ್ತೀವಿ ಅಲ್ವಾ? ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡಾಗ್ಲೂ ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ಕಣ್ಣಾಡಿಸ್ತಾ ನಾಳಿನ ಚಿಂತೆ ಮಾಡ್ತಾ ನಿದ್ರೆಯನ್ನು ಕಸಿದ್ಕೊಳ್ತೇವೆ. ಆದ್ರೆ ನಿಮಗೆ ಗೊತ್ತಾ, ನಿದ್ರೆ ಅಂತಂದ್ರೆ ಬರೀ ಸುಸ್ತಾಗಿ ಕಣ್ಣು ಮುಚ್ಕೊಳ್ಳೋದಲ್ಲ ಸ್ನೇಹಿತರೆ, ಅದು ನಮ್ಮ ಮೈ ಮನಸ್ಸಿಗೆ ಕಸವು ಅಂದ್ರೆ ಹೊಸ ಚೈತನ್ಯವನ್ನು, ಸಾಮರ್ಥ್ಯವನ್ನು ತುಂಬುವ ಒಂದು ಮ್ಯಾಜಿಕಲ್ ಔಷಧ ಅಂತಾನೆ ಹೇಳಬಹುದು. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಅತಿ ಬುದ್ಧಿವಂತ ಶಿಲ್ಪಿ ಇದ್ದನಂತೆ. ಆತ ದಿನವೆಲ್ಲ ದಪದಪನೆ ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡೋದ್ರಲ್ಲಿ ನಿರತನಾಗಿದ್ದ. ರಾತ್ರಿ ಸರಿಯಾಗಿ ನಿದ್ರೆ ಮಾಡದೆ ನಾನು ಎಚ್ಚರವಾಗಿ ಹೆಚ್ಚು ಕೆಲಸ ಮಾಡಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದ. ಆದ್ರೆ ದಿನ ಕಳೆದಂತೆ ಆತನ ಕೆತ್ತನೆಯಲ್ಲಿದ್ದ ಕಲೆ ಮಸುಕಿ ಹೋಯಿತು. ಕೈಗಳು ನಡುಗೋದಕ್ಕೆ ಶುರುವಾದ್ವು. ಮಾಡಿದ ವಿಗ್ರಹಗಳು ಒಡೆದು ಹೋಗ್ತಾ ಇದ್ವು. ಆಗ ಊರಿನ ಒಬ್ಬ ಹಿರಿಯ ಅನುಭವಿ ವ್ಯಕ್ತಿ ಅವನ ಹತ್ರ ಬಂದು ಹೇಳಿದ, ನೋಡು ಮಗ, ಕಲ್ಲನ್ನು ಕೊರೆಯೋಕೆ ಸುತ್ತಿಗೆಗೆ ಎಷ್ಟು ಬಲ ಬೇಕೋ ಅಷ್ಟು ಬಲ ನಿನ್ನ ಕೈಗೆ ಬರಲು ನಿದ್ರೆ ಬೇಕು. ದುಡಿಯೋಕೆ ಶಕ್ತಿ ಬೇಕು ಅಂತಂದ್ರೆ ಮೊದಲು ನಿನಗೆ ಕಸುವಿನ ನಿದ್ದೆ ಬೇಕು. ಗಾಢವಾದ ನಿದ್ರೆಯಲ್ಲಿ ನಿನ್ನ ದೇಹ ಮಾತ್ರವಲ್ಲ ನಿನ್ನ ಕಲ್ಪನಾ ಶಕ್ತಿಯು ಉಜ್ವಲಗೊಳ್ಳುತ್ತೆ ಅಂತ ಹೇಳಿದ. ಆ ಶಿಲ್ಪಿ ಆ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ರಾತ್ರಿ ಮೊಬೈಲ್ ಆಫ್ ಮಾಡಿ ನೆಮ್ಮದಿಯಾಗಿ ಗಾಢವಾದ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ. ಆಮೇಲ್ ನೋಡಿ, ಆತನ ಕೈಗೆ ಹೊಸ ಕಸುವು ಬಂತು, ಆತನ ಕಲೆಗೆ ಜೀವನೂ ಬಂತು. ಎಸ್ ಸ್ನೇಹಿತರೆ, ನಮಗೂ ಅಷ್ಟೇ ಅಲ್ವಾ? ನಾವು ಎಷ್ಟೇ ದೊಡ್ಡ ಕನಸುಗಳನ್ನು ಕಂಡರೂ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ, ನಮ್ಮ ಆ ಗೆಲುವಿನ ಹಿಂದೆ ಇರೋದು ಆ ರಾತ್ರಿಯ ನೆಮ್ಮದಿಯ ನಿದ್ದೆ. ನಾಳಿನ ಹೊಸ ಸವಾಲನ್ನು ಎದುರಿಸಲು ಇವತ್ತಿನ ರಾತ್ರಿ ನಮಗೆ ಕಸುವು ತುಂಬಬೇಕು ಅಂತಂದ್ರೆ ನಿದ್ರೆಯನ್ನ ಹಗುರವಾಗಿ ಕಾಣಬಾರದು ಅಲ್ವಾ? ಹಾಗಾದ್ರೆ ಇವತ್ತಿನ ನಿಮ್ಮ ದಿನವನ್ನು ದೊಡ್ಡ ಉತ್ಸಾಹದಿಂದ ಶುರು ಮಾಡಿ. ಮನಸ್ಸಿಗೆ ನೆಮ್ಮದಿ ಕೊಡಿ, ಕೆಲಸದಲ್ಲಿ ಮುನ್ನುಗ್ಗಿ, ಹಾಗೆ ರಾತ್ರಿ ಆರಾಮಾಗಿ ಮಲಗಿ ಅಂತ ಹೇಳ್ತಾ, ಹ್ಯಾವ್ ಅ ವಂಡರ್ಫುಲ್ ಡೇ, ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 6 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಲಾಮು ಬಂದರಿನಲ್ಲಿ ಹಡಗು ಲಂಗರ್ ಹಾಕಿ 3-4 ಗಂಟೆಗಳ ಕಾಲ ಉಳಿಯಿತು. ಬಂದರನ್ನು ನೋಡುವುದಕ್ಕಾಗಿ ನಾನು ಇಳಿದೆನು. ಕಪ್ತಾನನೂ ಸಹ ಹಡಗಿನಿಂದ ಇಳಿದು ಹೋದನು. ಆದರೆ ಆತ ನನಗೆ ಇಲ್ಲಿ ಸಮುದ್ರವನ್ನು ನಂಬುವುದಕ್ಕಾಗುವುದಿಲ್ಲ, ನೀನು ಜಾಗೃತಿ ಹಿಂದಿರುಗಿಬಿಡು ಎಂದು ಹೇಳಿದನು. ಅದು ಬಹಳ ಸಣ್ಣ ಊರು. ನಾನು ಅಂಚೆ ಆಫೀಸಿಗೆ ಹೋದೆ. ಅಲ್ಲಿದ್ದ ಭಾರತೀಯ ನೌಕರನ್ನು ನೋಡಿ ನನಗೆ ಸಂತೋಷವಾಯಿತು. ಅವರೊಂದಿಗೆ ನಾನು ಮಾತನಾಡಿದೆ. ಅಲ್ಲಿ ನಾನು ಆಫ್ರಿಕಾರನ್ನು ನೋಡಿದೆ. ಅವರ ಜೀವನದ ರೀತಿನೀತಿಗಳನ್ನು ನನಗೆ ಬಹಳ ಕುತೂಹಲ ಉಂಟಾಗಿತ್ತು. ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಪಟ್ಟೆ. ಇವೆಲ್ಲದರಿಂದ ಸ್ವಲ್ಪ ಕಾಲ ಕಳೆದು ಹೋಯಿತು. ಡೆಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಕೆಲವು ಪ್ರಯಾಣಿಕರಿಗೂ ನನಗೂ ಹೆಚ್ಚು ಪರಿಚಯವಾಗಿತ್ತು. ಅವರಲ್ಲಿ ಕೆಲವರು ನಿಧಾನವಾಗಿ ಅಡಿಗೆ ಮಾಡಿಕೊಂಡು ಶಾಂತವಾಗಿ ಊಟ ಮಾಡುವ ಉದ್ದೇಶದಿಂದ ಹಡಗಿನಿಂದ ಇಳಿದಿದ್ದರು. ಈಗ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಅವರು ಹೊರಡಲು ಸಿದ್ಧರಾಗಿದ್ದರು. ಆದುದರಿಂದ ನಾವೆಲ್ಲರೂ ಒಂದೇ ದೋಣಿಯನ್ನು ಏರಿದ್ದೆವು. ಬಂದರಿನಲ್ಲಿ ಅಲೆಗಳ ಹೊಡೆತ ಜೋರಾಗಿದ್ದಿತು. ನಮ್ಮ ದೋಣಿ ಹೊರಬಹುದಾದಕ್ಕಿಂತ ಹೆಚ್ಚು ಜನರನ್ನು ಹೊತ್ತಿತ್ತು. ಪ್ರವಾಹವು ಅತ್ಯಂತ ವೇಗವಾಗಿತ್ತು. ದೋಣಿಯ ಹಗ್ಗವನ್ನು ಹಡಗಿನ ಏಣಿಗೆ ಕಟ್ಟಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ದೋಣಿ ಹಡಗಿನ ಏಣಿಯನ್ನು ಮುಟ್ಟುತ್ತಿತ್ತು, ಆದರೆ ತಕ್ಷಣ ಅಲೆಯ ಹೊಡೆತದಿಂದ ದೂರಕ್ಕೆ ಸರಿಯುತ್ತಿತ್ತು. ಹಡಗು ಹೊರಡಲು ಮೊದಲನೆಯ ಸಿಳ್ಳು ಆಗಲೇ ಆಗಿತ್ತು. ನನಗೆ ಗಾಬರಿಯಾಯಿತು. ನಮ್ಮ ಸಂಕಟವನ್ನು ಕಪ್ತಾನನು ಹಡಗಿನ ಮೇಲಿನಿಂದ ನೋಡುತ್ತಿದ್ದ. ಹಡಗು ಇನ್ನೂ 5 ನಿಮಿಷ ಹೆಚ್ಚಾಗಿ ನಿಲ್ಲಬೇಕೆಂದು ಆತ ಅಪ್ಪಣೆ ಕೊಟ್ಟಿದ್ದ. ಹಡಗಿನ ಸಮೀಪದಲ್ಲಿ ಮತ್ತೊಂದು ದೋಣಿ ಇತ್ತು. ಮಿತ್ರರೊಬ್ಬರು ಅದನ್ನು ನನಗಾಗಿ 10 ರೂಪಾಯಿಗಳಿಗೆ ಗೊತ್ತು ಮಾಡಿದರು. ಆ ದೋಣಿ ತುಂಬಿದ್ದ ದೋಣಿಯಿಂದ ನನ್ನನ್ನು ಎತ್ತಿಕೊಂಡಿತು. ಹಡಗಿನ ಏಣಿಯನ್ನು ಆಗಲೇ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಆದುದರಿಂದ ನನ್ನನ್ನು ಒಂದು ಹಗ್ಗದಲ್ಲಿ ಕಟ್ಟಿ ಮೇಲಕ್ಕೆ ಎತ್ತಿಕೊಳ್ಳಬೇಕಾಯಿತು. ನಾನು ಹಡಗನ್ನು ಏರಿದ ಕೂಡಲೇ ಹಡಗು ಹೊರಟಿತು. ದೋಣಿಯಲ್ಲಿದ್ದ ಇತರ ಪ್ರಯಾಣಿಕರು ಪಾಪ ಅದರಲ್ಲಿಯೇ ಉಳಿದರು. ಕಪ್ತಾನನ್ನು ಕೊಟ್ಟ ಎಚ್ಚರಿಕೆ ಈಗ ನನಗೆ ನಿಜವಾಗಿ ಅರ್ಥವಾಯಿತು. ಲಾಮು ಆದ ನಂತರ ಮುಂದೆ ಬಂದ ಬಂದರು ಮೊಂಬಾಸ. ಆನಂತರದ ಬಂದರು ಜಾಂಜಿಬಾರ್. ಜಾಂಜಿಬಾರ್ನಲ್ಲಿ ಬಹಳ ದಿನ ನಿಂತೆವು. 8-10 ದಿನ ಇರಬಹುದು. ಆನಂತರ ಇನ್ನೊಂದು ಹಡಗಿಗೆ ಬದಲಾಯಿಸಿಕೊಂಡೆವು. ಕಪ್ತಾನನಿಗೆ ನನ್ನಲ್ಲಿ ಬಹಳ ವಿಶ್ವಾಸ ಉಂಟಾಗಿತ್ತು. ಆದರೆ ಆ ವಿಶ್ವಾಸ ಒಂದು ಅನಿಷ್ಟ ಮಾರ್ಗವನ್ನು ಹಿಡಿಯಿತು. ಅವನು ನನ್ನನ್ನು ತನ್ನ ಮತ್ತೊಬ್ಬ ಇಂಗ್ಲಿಷ್ ಮಿತ್ರರನ್ನು ಹೊರಗೆ ಹೋಗಿ ತಿರುಗಾಡಿಕೊಂಡು ಬರಲು ಆಹ್ವಾನಿಸಿದನು. ನಾವು ಅವನ ದೋಣಿಯಲ್ಲಿ ತೀರ ಪ್ರದೇಶಕ್ಕೆ ಹೋದೆವು. ತಿರುಗಾಡಿಕೊಂಡು ಬರುವುದೆಂಬ ಅರ್ಥವೇನೆಂಬುದು ನನಗೆ ತಿಳಿದಿರಲಿಲ್ಲ. ಅಂತಹ ವಿಷಯಗಳಲ್ಲಿ ನಾನು ಎಷ್ಟು ದಡ್ಡ ಎಂಬುದು ಕಪ್ತಾನನಿಗೂ ತಿಳಿದಿರಲಿಲ್ಲ. ಒಬ್ಬ ದಲ್ಲಾಳಿ ನಮ್ಮನ್ನು ನೀಗ್ರೋ ಸ್ತ್ರೀಯರ ಗ್ರಹಗಳಿಗೆ ಕರೆದುಕೊಂಡು ಹೋದ. ನಮ್ಮಲ್ಲಿ ಪ್ರತಿಯೊಬ್ಬನನ್ನು ಒಂದೊಂದು ಕೊಠಡಿಗೆ ಸೇರಿಸಿದರು. ನಾನು ನಾಚಿಕೆಯಿಂದ ಮೂಕನಾಗಿ ನಿಂತಿದ್ದೆ. ಪಾಪ ಆ ಹೆಂಗಸು ನನ್ನನ್ನು ಕುರಿತು ಏನು ಯೋಚಿಸಿಕೊಂಡಳೋ ದೇವರಿಗೆ ಗೊತ್ತು. ಕಪ್ತಾನನು ನನ್ನನ್ನು ಕರೆದಾಗ ನಾನು ಒಳಗೆ ಹೋಗಿದ್ದಂತೆಯೇ ಹೊರಗೆ ಬಂದೆ. ನನ್ನ ಅಕೃತ್ರಿಮ ಸ್ವಭಾವ ನನ್ನ ಮುಖದಲ್ಲಿಯೇ ಅವನಿಗೆ ಗೊತ್ತಾಯಿತು. ಮೊದಲು ನನಗೆ ತುಂಬ ಮಾನಭಂಗವಾದಂತೆ ಆಯಿತು. ಆದರೆ ಮುಂದೆ ಅದನ್ನು ಯೋಚಿಸಿದಾಗಲೆಲ್ಲ ಭಯಂಕರವಾದ ಜಿಗುಪ್ಸೆ ನನಗೆ ಉಂಟಾಗುತ್ತಿದ್ದರಿಂದ ನನಗೆ ಮಾನಭಂಗವಾಯಿತೆಂಬ ಭಾವನೆ ಬರುಬರುತ್ತಾ ಮರೆಯಾಯಿತು. ಆ ಹೆಂಗಸನ್ನು ಕಂಡಾಗ ನನ್ನ ಬುದ್ಧಿ ಕೆಟ್ಟ ಹಾದಿಯನ್ನು ಹಿಡಿಯದಿದ್ದುದಾಗಿ ನಾನು ದೇವರನ್ನು ವಂದಿಸಿದೆ. ಕೊಠಡಿಗೇ ಹೋಗುವುದಿಲ್ಲ ಎಂದು ಹೇಳಲು ನನಗೆ ಧೈರ್ಯವಿಲ್ಲದೆ ಹೋಯಿತಲ್ಲ ಎಂದು ನನ್ನ ದೌರ್ಬಲ್ಯದಲ್ಲಿ ನನಗೆ ಜಿಗುಪ್ಸೆಯೂ
ನನ್ನ ಹೇಳಿತನಕ್ಕಾಗಿ ನನ್ನಲ್ಲಿಯೇ ನನಗೆ ಕನಿಕರವು ಉಂಟಾಯಿತು. ನನ್ನ ಬಾಳಿನಲ್ಲಿ ಇದು ನನಗೆ ಆ ಬಗೆಯ ಮೂರನೆಯ ಪರೀಕ್ಷೆ ಆಗಿತ್ತು. ಅನೇಕ ಯುವಕರು ಪ್ರಾರಂಭದಲ್ಲಿ ಅವರಿಗೇನು ಗೊತ್ತಿಲ್ಲದೆ ತಾವು ಪರಿಶುದ್ಧರಾಗಿದ್ದರೂ ತಮಗೆ ಮಾನಭಂಗವಾಗುವುದೆಂಬ ಭಯದಿಂದ ಅಕೃತ್ಯಕ್ಕೆ ಎಳೆಯಲ್ಪಟ್ಟಿರಬೇಕು. ನಾನು ಪಾಪಕೋಪದಿಂದ ಪರಿಶುದ್ಧನಾಗಿ ಹೊರಕ್ಕೆ ಬಂದುದೇನು ನನ್ನ ಸದ್ಗುಣವಲ್ಲ. ಆ ಕೊಠಡಿಗೆ ಹೋಗುವುದನ್ನು ನಾನು ತಿರಸ್ಕರಿಸಿದ್ದರೆ ನನ್ನ ಸ್ವಪ್ರಯತ್ನದಿಂದ ನಾನು ಉಳಿದುಕೊಂಡನೆಂಬ ಹೇಳಬಹುದಾಗಿತ್ತು. ನನ್ನನ್ನು ರಕ್ಷಿಸುವುದಕ್ಕೆ ನಾನು ದಯಾಮಯನಾದ ಈಶ್ವರನನ್ನು ವಂದಿಸಬೇಕು. ಈ ಸಂಗತಿಯಿಂದ ದೇವರಲ್ಲಿ ನನ್ನ ನಂಬಿಕೆ ಇನ್ನೂ ಹೆಚ್ಚು ದೃಢವಾಯಿತು. ಸುಳ್ಳು ನಾಚಿಕೆಯನ್ನು ತಕ್ಕ ಮಟ್ಟಿಗೆ ಬಿಡುವುದನ್ನು ಅದು ನನಗೆ ಕಲಿಸಿತು. ನಾವು ಆ ಬಂದರಿನಲ್ಲಿ ಒಂದು ವಾರ ಕಾಲ ಇರಬೇಕಾಗಿದ್ದುದರಿಂದ ನಾನು ಊರೊಳಗೆ ಕೊಠಡಿಗಳನ್ನು ಗೊತ್ತು ಮಾಡಿಕೊಂಡು ಅಲ್ಲಿ ವಾಸ ಮಾಡತೊಡಗಿದೆ. ಸುತ್ತಮುತ್ತ ತಿರುಗಾಡಿ ಅನೇಕ ವಿಷಯಗಳನ್ನು ನೋಡಿದೆ. ಜಾನ್ ಜಿಬಾರ್ನಲ್ಲಿ ಸಸ್ಯ ಮತ್ತು ಹಸಿರು ವೃಕ್ಷ ವೈಭವ ಸಮೃದ್ಧಿಯನ್ನು ಮಲಬಾರಿಗೆ ಮಾತ್ರ ಹೋಲಿಸಬಹುದು. ದೈತ್ಯಾಕಾರದ ಮರಗಳನ್ನು ದೊಡ್ಡದಾದ ಫಲಗಳನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ಹಡಗು ನಿಂತ ಮುಂದಿನ ಬಂದರು ಮೊಜಾಂಬಿಕ್. ಅಲ್ಲಿಂದ ಹೊರಟು ಮೇ ತಿಂಗಳ ಕೊನೆಗೆ ನಾವು ನೆಟಾಲನ್ನು ತಲುಪಿದೆವು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
8: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
13: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರ ವೈಚಾರಿಕ ನಿಲುವಿನ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಡೋಣ ಸ್ನೇಹಿತರೆ. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ನೇತೃತ್ವದಲ್ಲಿ ನಡೆದಂತಹ ಸಾಮಾಜಿಕ ಹಾಗೆ ವೈಚಾರಿಕ ಕ್ರಾಂತಿಯ ಫಲವಾಗಿ ವಚನಕಾರರು ತಮ್ಮ ವಚನಗಳ ಮೂಲಕ ಅಂಧಶ್ರದ್ಧೆ, ಮೂಢನಂಬಿಕೆ ಮತ್ತೆ ಅಸಮಾನತೆಯನ್ನ ತೀವ್ರವಾಗಿ ಖಂಡಿಸಿ ವೈಚಾರಿಕ ನಿಲುವನ್ನ ಪ್ರತಿಪಾದಿಸಿದವರು ನಮ್ಮ ಶಿವಶರಣರು. ಆದ್ರಿಂದ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಹ ನಮ್ಮ ಶಿವಶರಣರ ವೈಚಾರಿಕ ನಿಲುವು ಹೇಗೆಲ್ಲ ಇತ್ತು ಎಂಬುದನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ತುಮಕೂರಿನ ಶ್ರೀ ಶಾರದಾಂಬ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನಕಾರರ ವೈಚಾರಿಕ ನಿಲುವಿನ ಕುರಿತು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರ ವೈಚಾರಿಕ ನಿಲುವು ಹೇಗಿಲ್ಲ ಇತ್ತು ಎಂಬುದನ್ನ ತಿಳಿಸ್ಕೊಡ್ಬೋದಾ?
15: ಆತ್ಮೀಯ ಪವಿತ್ರ ದಿನೇಶ್ ಮೇಡಮ್ ರವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗದ ಎಲ್ಲ ಬಾನುಲಿ ಬಾಂಧವರಿಗೂ ಮತ್ತು ನಲ್ಮೆಯ ಶ್ರೋತೃ ಬಾಂಧವರಿಗೂ ಹೃತ್ಪೂರ್ವಕವಾದ ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯವು 12ನೇ ಶತಮಾನದ ಶರಣರ ಸಾಮಾಜಿಕ ಧಾರ್ಮಿಕ ಮತ್ತು ವೈಚಾರಿಕ ಕ್ರಾಂತಿಯ ಫಲವಾಗಿದೆ. ಜಾತಿ ಲಿಂಗ ಆರ್ಥಿಕ ಅಸಮಾನತೆಯನ್ನು ಮೆಟ್ಟಿ ನಿಂತು ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸಿದ ವಚನಗಳ ವೈಚಾರಿಕತೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಇದು ಸಾರ್ವಕಾಲಿಕ ಪ್ರಸ್ತುತ ವಿಚಾರವಾಗಿದೆ. ವಚನ ಸಾಹಿತ್ಯದ ವೈಚಾರಿಕತೆಯನ್ನು ಒಮ್ಮೆ ಅವಲೋಕಿಸುವುದಾದರೆ ಕಾಯಕ ಮತ್ತು ದಾಸೋಹ ತತ್ವ, ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮದ ಗೌರವವನ್ನು ಎತ್ತಿ ಹಿಡಿದರು. ದುಡಿದ ಆದಾಯವನ್ನು ಸಮಾಜಕ್ಕೆ ಹಂಚಿ ಬಾಳುವ ದಾಸೋಹ ಕಲ್ಪನೆಯನ್ನು ಜಾರಿಗೆ ತಂದರು. ಸಾಮಾಜಿಕ ಸಮಾನತೆ ಮತ್ತು ಜಾತಿ ವಿನಾಶ, ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ನಡತೆಯಿಂದ ಮಾತ್ರ ಮನುಷ್ಯ ಶ್ರೇಷ್ಠನಾಗುತ್ತಾನೆ ಎಂಬುದನ್ನು ಸಾರಿ ಹೇಳಿದರು. ಬಸವಣ್ಣನವರು ಇವ ನಾರವ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಸಾರ್ವಜನಿಕ ಸಹೋದರ ಭ್ರಾತೃತ್ವವನ್ನು ಪ್ರತಿಪಾದಿಸಿದಂತಹವರು. ಸ್ತ್ರೀ ಸಮಾನತೆ, ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ನೀಲಾಂಬಿಕೆ ಮುಂತಾದ ಅನೇಕ ಶರಣೆಯರಿಗೆ ಅನುಭವದ ಮಂಟಪದಲ್ಲಿ ಪುರುಷರಿಗೆ ಸರಿಸಮಾನವಾದಂತಹ ಗೌರವ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಹಾಗೆ ಮೂಢನಂಬಿಕೆ ಮತ್ತು ಬಾಹ್ಯ ಆಡಂಬರದ ವಿರೋಧವನ್ನು ವಚನ ಸಾಹಿತ್ಯ ಮಾಡಿತು. ದೇವಾಲಯ, ತೀರ್ಥಯಾತ್ರೆ, ಪ್ರಾಣಿ ಬಲಿ ಹಾಗೂ ಬಾಹ್ಯ ಆಚರಣೆಗಳನ್ನು ವಿರೋಧಿಸಿ ದೇಹವನ್ನೇ ದೇವಾಲಯವನ್ನಾಗಿಸಿಕೊಳ್ಳುವಂತಹ ಅಂತರಂಗದ ಶುದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು.

0: ಎಂದರು. ಹಾಗೆಯೇ ವಚನ ಸಾಹಿತ್ಯದ ಮತ್ತೊಂದು ವೈಚಾರಿಕ ಪ್ರಜ್ಞೆ ಎಂದರೆ ಸರಳ ಜನಭಾಷೆ. ಲೋಕದ ದೃಷ್ಟಿಯಲ್ಲಿ ಇವರು ಸಾಹಿತ್ಯವನ್ನು ರಚಿಸಿದರು. ಸಂಸ್ಕೃತದ ಮೇಲಿರಿಮೆಯನ್ನು ಮುರಿದು ಸಾಧಾರಣವಾದಂತಹ ಜನರಿಗೆ ಅರ್ಥವಾಗುವ ಕನ್ನಡದಲ್ಲಿ ಜನ ನುಡಿಯಲ್ಲೇ ಗಹನವಾದ ತತ್ವಜ್ಞಾನವನ್ನು ಪ್ರಚಾರ ಮಾಡಿದರು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರುವಂತಹ ಜ್ಞಾನದ ಅನುಭವವನ್ನು ಬಸವಣ್ಣನಂತಹ ಅನೇಕ ಪ್ರಾಜ್ಞರು ಅನುಸಂಧಾನದ ಮೂಲಕ ಕನ್ನಡದ ಸುಲಲಿತವಾದಂತಹ ತಿರುಳುಗನ್ನಡದ ನುಡಿಗಳಲ್ಲಿ ಎಲ್ಲವನ್ನ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಜನ ಬದುಕಬೇಕು ಎಂದು ಸಾಹಿತ್ಯವನ್ನ ರಚಿಸಿದಂತಹ ಯುಗ ಇದಾಗಿದೆ.
1: ನಮ್ಮ ಶಿವಶರಣರ ವೈಚಾರಿಕ ನಿಲುವು ಹೇಗೆಲ್ಲ ಇತ್ತು, ಹಾಗೆ 12ನೇ ಶತಮಾನದಲ್ಲಿ ಸಾಕಷ್ಟು ಅಂಧಶ್ರದ್ಧೆ ಇತ್ತು, ಮೇಲು ಕೀಳು, ಬಡವ ಶ್ರೀಮಂತ ಎನ್ನುವಂತಹ ತಾರತಮ್ಯ ಇತ್ತು, ಹಾಗೆ ಶ್ರೀಮಂತರಿಗೆ ಮಾತ್ರ ಅವಕಾಶ ಅನ್ನುವಂತಹ ಆ ಕಾಲದಲ್ಲಿ ಕೂಡ ಎಲ್ಲರೂ ಕೂಡ ಸರಳವಾದಂತಹ ಭಾಷೆಯಲ್ಲಿಯೇ ವಚನಗಳನ್ನ ರಚಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು, ಹಾಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಎಂಬುದನ್ನ ತಿಳಿಸ್ಕೊಟ್ಟರು ನಮ್ಮ ಬಸವಾದಿ ಶರಣರು. ಇಂತಹ ವಿಚಾರಧಾರೆಯ ಕುರಿತು ಶ್ರೀಮತಿ ಶ್ರೀದೇವಿಯವರು ತಿಳಿಸ್ತಾ ಇದ್ರು, ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ವಚನಗಳಲ್ಲಿ ಹೇಳಿರುವ ವೈಚಾರಿಕ ವಿಚಾರಧಾರೆಯ ಕುರಿತು ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡ.

0: ಜಗತ್ತಿನಲ್ಲಿ ಸಕಲ ಧರ್ಮಗಳೂ ಸಾರುವಂತಹ ಧರ್ಮಗ್ರಂಥಗಳ ನೀತಿ ಸಾರವನ್ನು ಕೇವಲ ಕೆಲವೇ ವಾಕ್ಯಗಳಲ್ಲಿ ಬೆರಳೆಣಿಕೆಯಂತಹ ಸಾಲಿನಲ್ಲಿ ಎಷ್ಟು ಸೊಗಸಾಗಿ ಅನುಸಂಧಾನ ಮಾರ್ಗದಲ್ಲಿ ಮಾನವತ್ವದ ಮೌಲ್ಯಗಳನ್ನು ಇಲ್ಲಿ ಬಿತ್ತರಿಸಿದ್ದಾರೆ. ಇದು ಇಂದಿನ ಕಾಲಕ್ಕೂ ಕೂಡ ಅತ್ಯಂತ ಪ್ರಸ್ತುತವಾಗಿ ಬೇಕಾಗಿದೆ. ಬಸವಣ್ಣನವರು ಹೇಳಿರುವ ಈ ಏಳು ನೀತಿಗಳನ್ನು ಪಾಲಿಸುವುದೇ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ ಎಂದು ಹೇಳಿದ್ದಾರೆ. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಉತ್ತಮ ವ್ಯಕ್ತಿತ್ವ ರೂಪಿಸಲು ಈ ವಚನವು ಸರಳ ಹಾಗೂ ಶಕ್ತಿಶಾಲಿ ಮಾರ್ಗವಾಗಿದೆ. ಇಂದಿಗೂ ಕೂಡ 12ನೇ ಶತಮಾನದ ವಚನ ಸಾಹಿತ್ಯವು ಕೇವಲ ಧಾರ್ಮಿಕ ಸಾಹಿತ್ಯವಲ್ಲ, ಅದು ಸಮಾಜವನ್ನು ಸುಧಾರಿಸಲು ತಂದ ದಿಕ್ಸೂಚಿ. ವಚನ ಸಾಹಿತ್ಯದ ವೈಚಾರಿಕ ಸಾರವೆಂದರೆ ವಚನಕಾರರು ಹುಟ್ಟಿನ ಆಧಾರದ ಮೇಲೆ ರಚಿತವಾಗಿದ್ದ ಜಾತಿ ವ್ಯವಸ್ಥೆಯನ್ನು ತಳ್ಳಿಹಾಕಿ ಮಾನವೀಯತೆಯನ್ನು ಎತ್ತಿ ಹಿಡಿದರು. ಮೂಢನಂಬಿಕೆ ಮತ್ತು ವಿಧಿವಿಧಾನಗಳನ್ನು ಪ್ರಶ್ನಿಸುವ ವೈಜ್ಞಾನಿಕ ವೈಚಾರಿಕ ಮನೋಭಾವವನ್ನು ಜನರಿಗೆ ನೀಡಿದರು. ಮಹಿಳೆಯರಿಗೆ ಪುರುಷರಷ್ಟೇ ಸಮಾನವಾದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುವ ಮೂಲಕ ಸ್ತ್ರೀ ಸಮಾನತೆಯನ್ನು ಜಾರಿಗೆ ತಂದರು. ಇಂದಿನ ಕಾಲದ ಪ್ರಸ್ತುತತೆ ಎಂದರೆ ಇಂದಿನ ಜಾಗತಿಕ ಸಮಾಜ ಎದುರಿಸುತ್ತಿರುವ ಜಾತಿ ಧರ್ಮಗಳ ಸಂಘರ್ಷಕ್ಕೆ ಬಸವಣ್ಣನವರ ಸಹೋದರತ್ವದ ಸಂದೇಶವೇ ಪರಿಹಾರ. ನಿರುದ್ಯೋಗ ಮತ್ತು ಶ್ರಮದ ಶೋಷಣೆಯ ಇಂದಿನ ಆರ್ಥಿಕ ವಾತಾವರಣದಲ್ಲಿ ಮಾರೆಯ ಲಕ್ಕಮ್ಮನವರ ಕಾಯಕ ಮತ್ತು ದಾಸೋಹದ ಸಿದ್ಧಾಂತವು ಸಮಾನತೆಯ ಹಾದಿಗೆ ದಾರಿ ತೋರಿಸುತ್ತವೆ. ವಚನಕಾರರು ತಮ್ಮ ವಚನಗಳ ಮೂಲಕ ನೀಡಿದ ಅರಿವು, ಸಮಾನತೆ ಮತ್ತು ಶ್ರಮದ ಗೌರವಗಳು ಶತಶತಮಾನಗಳು ಕಳೆದರೂ ಇಂದಿಗೂ ಎಂದಿಗೂ ಎಂದೆಂದಿಗೂ ಸಾರ್ವಕಾಲಿಕ ಪ್ರಸ್ತುತತೆಯನ್ನ ಹೊಂದಿವೆ.
1: ವಚನ ಸಾಹಿತ್ಯದಲ್ಲಿ ವೈಚಾರಿಕ ನಿಲುವಿನ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿಯವರು ಮಾಹಿತಿ ಹೇಳ್ತಾ ಇದ್ರು. ನಂತರದಲ್ಲಿ ಅವರೇ ರಚಿಸಿರುವಂತಹ ವಚನ ಸಾಹಿತ್ಯದ ಕುರಿತಾದಂತಹ ಒಂದು ಕವನವನ್ನ ಕೂಡ ವಾಚನ ಮಾಡ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ವಚನಗಳಲ್ಲಿ ಹೇಳಿರುವ ವೈಚಾರಿಕ ವಿಚಾರಧಾರೆಯ ಕುರಿತು ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ಅವರೇ ಬರೆದಂತಹ ವಚನ ಸಾಹಿತ್ಯದ ಕುರಿತಾದಂತಹ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ ಬರ್ರಿ.
1: ಅರಿವಿನ ಅಗ್ನಿ ವಚನ ಸಾಹಿತ್ಯ ರಚನೆ ಮತ್ತು ಕವಿತೆಯ ವಾಚನ ಶ್ರೀದೇವಿ ಕಳ್ಳಂಬಿಳ. ಮಂದಿರದ ಮೌನವ ಮುರಿದು ಮನುಜಗೆ ಧ್ವನಿಯ ನಿಂತಿತು. ಕಲ್ಲು ದೈವದ ಬದಲು ಕಾಯಕದ ಕೈಗಳ ಪೂಜಿಸೆಂದಿತು. ಜಾತಿ ಕುಲದ ಬೇಲಿಗಳ ಮುರಿದು ಸಮಾನತೆಯ ಬಿತ್ತಿತು. ವಚನವೆಂಬ ಅರಿವಿನ ಕಿಡಿ ಅಜ್ಞಾನದ ಕತ್ತಲೆಯ ಸುಟ್ಟಿತು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಸರಳ ಮಾತಿನಲ್ಲಿ ಅಡಗಿತ್ತು ಸತ್ಯದ ಸುದೀರ್ಘ ಪಥ. ಲಿಂಗ ಭೇದದ ಅಸಮಾನತೆ ಅಳಿಸಿ ಹೆಣ್ಣು ಗಂಡೆನ್ನದೆ ಅಂತರಂಗದ ಶುದ್ಧಿಯೇ ಪರಶಿವನೆಂದು ಸಾರಿತು ಜಗಕ್ಕೆ. ಶಾಸ್ತ್ರ ಪುರಾಣಗಳ ಹೊರೆ ಇಳಿಸಿ ಮಣ್ಣಿನ ಮಗನಿಗಿತ್ತಿತು ತರ್ಕ. ಅನುಭವದ ಮಂಟಪದಲ್ಲಿ ಬೆಳಗಿತು ವೈಚಾರಿಕತೆಯ ಸೂರ್ಯಪ್ರಕಾಶ. ಕಾಯಕವೇ ಕೈಲಾಸ ಎಂಬ ಮಂತ್ರ ಮಾನವನ ಅಸ್ತಿತ್ವಕ್ಕೆ ಅಡಿಪಾಯ. ವಚನ ಸಾಹಿತ್ಯವೆಂದರೆ ಮುಕ್ತಿಗಲ್ಲ, ಬದುಕುವ ಕಲೆಗೆ ಹಾದಿ ಸದಾಶಯ. ವಚನ ಸಾಹಿತ್ಯವೆಂದರೆ ಮುಕ್ತಿಗಲ್ಲ, ಬದುಕುವ ಕಲೆಗೆ ಹಾದಿ ಸದಾಶಯ. ಅನುಭವದ ನುಡಿಗಟ್ಟಿನಲ್ಲಿ ಅರಿವಿನ ಮಳೆ ಸುರಿಸಿದವರು. ದೇಗುಲದ ಕಂಬಗಳಲ್ಲಿ ದೇವರ ಹುಡುಕುವ ಬದಲು ದೀನರ ಕಣ್ಣೀರಿನಲ್ಲಿ ದೇವರ ದರ್ಶನವನ್ನ ಮಾಡಿಸಿದವರು. ನುಡಿದಂತೆ ನಡೆವುದೇ ಲಿಂಗವಂತರ ಪಥವೆಂದರು. ತುಳಿಯಲ್ಪಟ್ಟವರ ನಾಲಿಗೆಗೆ ತರ್ಕದ ಕಸುವು ನೀಡಿ ಶೂನ್ಯದ ಮಂಟಪದಲ್ಲಿ ಸಿದ್ಧಾಂತವ ಕೆತ್ತಿದರು. ಹೊರಗಿನ ಆಚಾರದ ಮುಖವಾಡವ ಕಿತ್ತೆಸೆದು ಅಂತರಂಗದ ಕನ್ನಡಿಯಲ್ಲಿ ಅರಿವ ನಗ್ನವನ್ನಾಗಿಸಿದರು. ಅಂತರಂಗದ ಕನ್ನಡಿಯಲ್ಲಿ ಅರಿವ ನಗ್ನವಾಗಿಸಿದವರು. ಕಲ್ಲು ಕಲ್ಲನ್ನು ಸಂಘರ್ಷಿಸಿ ಬೆಂಕಿಯ ತೆಗೆದಂತೆ ವಚನಗಳ ವೈಚಾರಿಕತೆ ಸಮಾಜದ ಜಡತ್ವವ ಸುಟ್ಟಿತು. ಅಂದು ಹಚ್ಚಿದ ಅರಿವಿನ ದೀಪವು ಇಂದಿಗೂ ಕತ್ತಲ ಹಾದಿಯಲ್ಲಿ ಜಗಕ್ಕೆ ದಾರಿ ದೀಪವಾಯಿತು. ಇಂದಿಗೂ ಕತ್ತಲ ಹಾದಿಯಲ್ಲಿ ಜಗಕ್ಕೆ ದಾರಿ ದೀಪವಾಯಿತು. ಸಂಸ್ಕೃತದ ಸಂಕೋಲೆಗಳ ಸಡಿಲಿಸಿದರು. ಸರಳ ಕನ್ನಡದಲ್ಲಿ ಸತ್ಯದ ರಣಕಹಳೆ ಊದಿದರು. ಅಂಧಶ್ರದ್ಧೆಯ ಕೋಟೆಯಲ್ಲಿ ಅರಿವಿನ ಬಾವುಟ ನೆಟ್ಟವರು. ಬದುಕುವ ಘನತೆಯನ್ನೇ ಧರ್ಮದ ಉಸಿರಾಗಿಸಿದವರು. ಬದುಕುವ ಘನತೆಯನ್ನೇ ಧರ್ಮದ ಉಸಿರಾಗಿಸಿದವರು. ಜೇಡರದ ಸಿಂಹಯ್ಯ ಮಗ್ಗದಲ್ಲಿ ನೈದಿದ್ದು ಬಟ್ಟೆಯನ್ನಲ್ಲ ಬದುಕು. ಜೇಡರದ ಸಿಂಹಯ್ಯ ಮಗ್ಗದಲ್ಲಿ ನೈದದ್ದು ಬಟ್ಟೆಯಲ್ಲ ಬದುಕು. ಮಡಿವಾಳ ಮಾಚಯ್ಯ ಕಾಯಕದಲ್ಲಿ ತೊಳೆದದ್ದು ಕೊಳೆಯಲ್ಲ ಅಹಂಕಾರ. ಮಡಿವಾಳ ಮಾಚಯ್ಯ ಕಾಯಕದಲ್ಲಿ ತೊಳೆದಿದ್ದು ಕೊಳೆಯಲ್ಲ ಅಹಂಕಾರ. ಅಲ್ಲಮನ ಬೆಡಗಿನಲ್ಲಿ ಅಡಗಿತ್ತು ಅಸ್ತಿತ್ವದ ಗಹನ ಪ್ರಶ್ನೆ. ಅಲ್ಲಮನ ಬೆಡಗಿನಲ್ಲಿ ಅಡಗಿತ್ತು ಅಸ್ತಿತ್ವದ ಗಹನ ಪ್ರಶ್ನೆ. ಬಸವಣ್ಣ

0: ಕರುಣನ ಕರುಣೆ ಕಣ್ಣಲ್ಲಿ ಮಿಂದೆದ್ದಿತು ಇಡೀ ಜೀವ ಸಂಕುಲದ ಬಾಳ್ವೆ. ಬಸವಣ್ಣನ ಕರುಣೆ ಕಣ್ಣಲ್ಲಿ ಮಿಂದೆದ್ದಿತು ಇಡೀ ಜೀವ ಸಂಕುಲದ ಬಾಳ್ವೆ. ಇದು ಕೇವಲ ಕಾವ್ಯವಲ್ಲ, ಇದು ಕೇವಲ ಕಾವ್ಯವಲ್ಲ, ಸಾಣಿ ಹಿಡಿದ ವಿಚಾರ ಕಿಡಿ, ಸಾಣೆ ಹಿಡಿದ ವಿಚಾರ ಕಿಡಿ. ಅನುಭವದ ಒಲೆ ಹಚ್ಚಿ ಅರಿವಿನ ಹಂಬಲಿಯ ಕುಡಿಸಿ, ಅನುಭವದ ಒಲೆ ಹಚ್ಚಿ ಅರಿವಿನ ಹಂಬಲಿಯ ಕುಡಿಸಿ, ಜಗಕ್ಕೆ ಸಮ ಸಮಾಜದ ಕನಸ ನನಸಾಗಿಸಿದ ವೈಚಾರಿಕ ಭಿತ್ತಿ, ಜಗಕ್ಕೆ ಸಮ ಸಮಾಜದ ಕನಸ ನನಸಾಗಿಸಿದ ವೈಚಾರಿಕ ಭಿತ್ತಿ. ತರ್ಕದ ಚಾಟಿ ಬೀಸಿ ಎಚ್ಚರಿಸಿದರು ಈ ವಚನಕಾರರು, ತರ್ಕದ ಚಾಟಿ ಬೀಸಿ ಎಚ್ಚರಿಸಿದರು ಈ ವಚನಕಾರರು. ಧನ್ಯವಾದಗಳು.
1: ವಚನ ಸಾಹಿತ್ಯದ ಬಗ್ಗೆ ಒಂದು ಒಳ್ಳೆಯ ಕವನವನ್ನ ವಾಚನ ಮಾಡಿದ್ರಿ ಮೇಡಮ್. ಅರ್ಥಪೂರ್ಣವಾದಂತಹ ಕವನ ವಾಚನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಕವನದಲ್ಲಿಯೇ ಇಷ್ಟೊಂದು ವಿಚಾರಗಳನ್ನ ತಿಳಿಸಲಿಕ್ಕೆ ಸಾಧ್ಯವಾಗಿದೆ. ಈ ಕವನವನ್ನ ಬರೆದಂತಹ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಒಂದು ಕವನ ವಾಚನದ ಕುರಿತು, ಹಾಗೆ ನಮ್ಮ ವಚನ ಸಾಹಿತ್ಯದಲ್ಲಿ ವೈಚಾರಿಕ ದೃಷ್ಟಿಕೋನ ನಮ್ಮ ಶಿವಶರಣರು ಹೇಗೆಲ್ಲ ಇತ್ತು ಎಂಬುದರ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಮ ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ತುಮಕೂರಿನ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರು ಹಾಗೆ ಸಾಹಿತಿಗಳು ಆದಂತಹ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ಕವನಗಳನ್ನ ಯಾವಾಗ್ಲೂ ಕವನಗಳನ್ನ ರಚಿಸ್ತಾ ಇರ್ತಾರೆ. ಶ್ರೀದೇವಿ ಮೇಡಮ್ ಅವರು ಒಳ್ಳೊಳ್ಳೆಯ ಕವನಗಳನ್ನ ರಚಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರ ಜೊತೆ ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಇರುವಂತಹ ಶ್ರೀದೇವಿ ಮೇಡಮ್ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು, ವಚನ ಸಾಹಿತ್ಯದ ಪರಿಚಯವನ್ನ ಮಾಡಿಕೊಟ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವನದ ಅಲಂಕಾರಗಳು, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ವು ದಾವುದಾದೊಡ ಮೊಳಿತು ಮಂಕುತಿಮ್ಮ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಅಂದರೆ ಮನಸ್ಸನ್ನ, ಕ್ಷುಲ್ಲ ಜಗದಿಂ ಅಲ್ಪವಾದ ಕ್ಷಣಿಕವಾದ ಜಗದಿಂದ ಬಿಡಿಸಿ ಮೇಲೊಯ್ಪದಾವು ದೊಡ ಮೊಳಿತು. ಮೇಲೆ ಒಯ್ಯುವುದು, ಮೇಲೊಯ್ಯುವುದಾವುದು, ಆವುದು ಅಂದರೆ ಯಾವುದು, ಆದೊಡಂ ಆದರೂ ಒಳಿತು ಒಳ್ಳೆದು. ಮಂಕುತಿಮ್ಮ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೆ ಒಯ್ಯುವುದು ಆವುದು ಆದೊಡಂ ಒಳಿತು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ದೇವಸ್ಥಾನ ಭಜನೆ ಪೂಜೆ ಪ್ರಸಾದಗಳೆಲ್ಲ ಬದುಕಿಗೊಂದು ಅಲಂಕಾರಗಳು. ಅವು ಮನಸ್ಸಿನ ಉದ್ಧಾರದ ಮಾರ್ಗಗಳು. ಮನಸ್ಸನ್ನ ಅವುಗಳು ಈ ಕ್ಷಣಿಕವಾದ ಬದುಕಿನಿಂದ ಬಿಡಿಸ್ಕೊಂಡು ಎತ್ತರಕ್ಕೆ ಕರೆದೊಯ್ಯತ್ತೆ. ಯಾವುದಾದ್ರೂ ಸರಿಯೇ ಅದು ಒಳ್ಳೆದು ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ಮನುಷ್ಯನಿಗೆ ಇಹದ ಬದುಕಲ್ಲಿ ಅವಶ್ಯವಾದ ಅನ್ನ ವಸ್ತ್ರ ಮತ್ತೆ ವಸತಿಗಳು ಸಿಕ್ಕು ಜೀವನ ಸ್ವಲ್ಪ ಭದ್ರ ಅನ್ಸಿದ್ಮೇಲೆ ಅವನಿಗೊಂದು ಕೌತುಕ ಮೂಡೋದಕ್ಕೆ ಶುರುವಾಗತ್ತೆ. ಅದು ಈ ಸೃಷ್ಟಿಯನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಚಿಂತನೆ. ಆ ಚಿಂತನೆ ದೀರ್ಘವೂ ಆಳವೂ ಆದ ಹಾಗೆ ಯಾವುದೋ ಒಂದು ಅಗೋಚರವಾದ ಮತ್ತೆ ಅಮಾನುಷವಾದ ಶಕ್ತಿಯ ಕೈವಾಡ ಇದ್ದಿರಬೇಕು ಅಂತ ಮನುಷ್ಯ ನಂಬೋದಕ್ಕೆ ಶುರು ಮಾಡ್ತಾನೆ. ಅಂತಹ ಶಕ್ತಿ ಒಂದಿದ್ರೆ ಅದನ್ನು ಕಾಣೋ, ತನ್ನದಾಗಿಸಿಕೊಂಡು ಜೀವನವನ್ನು ಭದ್ರಪಡಿಸಿಕೊಳ್ಳೋ ಪ್ರಯತ್ನದಲ್ಲಿ ಅವನು ತೊಡಗ್ತಾನೆ. ಆ ಪ್ರಯತ್ನದ ಒಂದು ಭಾಗವೇ ಆರಾಧನಾ ಪ್ರಕ್ರಿಯೆ. ಎರಡು ತರಹದ ಆರಾಧನೆಗಳು ಹುಟ್ಕೊಳ್ಳುತ್ತೆ. ಮೊದಲನೇದು ದೇವರನ್ನ ಹೊರಗಡೆ ಹುಡುಕದೆ ತನ್ನಲ್ಲೇ ಕಾಣೋದು ಆಂತರ್ಯದ ಆರಾಧನೆ. ಅವರಿಗೆ ದೇವಸ್ಥಾನ ವಿಗ್ರಹ ಪೂಜೆ ಅಲಂಕಾರಗಳ ಮತ್ತೆ ಮೂರ್ತ ರೂಪದ ಸಂಕೇತಗಳ ಅವಶ್ಯಕತೆ ಇಲ್ಲ. ಅವರು ಕಂಡುಕೊಂಡ ವಿಧಾನಗಳು ಧ್ಯಾನ ಜಪ ತಪಸ್ಸು ಯೋಗ ಮುಂತಾದವು. ಅಂಥವ್ರು ಪ್ರಪಂಚದಲ್ಲಿ ಸಾಕಷ್ಟು ಜನರಿದ್ದಾರೆ. ಅವರು ದೇಹನ ಮನಸ್ಸಿನೊಟ್ಟಿ ಹುರಿಗೊಳಿಸಿ ಮೊದಲು ದೇಹದ ಮೇಲೆ ಆಮೇಲೆ ಮನಸ್ಸಿನ ಮೇಲೆ ಹಿಡಿತನ ಸಾಧಿಸಿ ಮೂಲಾಧಾರದಲ್ಲಿದ್ದ ಶಕ್ತಿಯನ್ನು ಜಾಗೃತಗೊಳಿಸಿ ಹಂತ ಹಂತವಾಗಿ ಸಹಸ್ರಾರದವರೆಗೆ ಕೊಂಡೊಯ್ದು ನಿರಾಕಾರವಾದ ಬ್ರಹ್ಮಜ್ಞಾನಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಬಹಳಷ್ಟು ಜನರಿಗಿದು ಕಷ್ಟ ಸಾಧ್ಯ. ಅವರು ಭಗವಂತನನ್ನ ದೇಹದ ಹೊರಗೆ ಮೂರ್ತಿಗಳಲ್ಲಿ ದೇವಾಲಯಗಳಲ್ಲಿ ಪೂಜೆಗಳಲ್ಲಿ ಅರ್ಚನೆ ಹೋಮಗಳಲ್ಲಿ ಕಾಣೋದಕ್ಕೆ ಹೆಣಗ್ತಾರೆ. ಮೂರ್ತಿಗಳು ಚಿತ್ರಗಳು ದೇವಸ್ಥಾನಗಳನ್ನು ಆಕರ್ಷಕವಾಗಿ ಮನಸ್ಸು ಒಪ್ಪೋ ಹಾಗೆ ಮಾಡೋದಕ್ಕೆ ಅನೇಕ ಅಲಂಕಾರಗಳು ಪೂಜಾ ಸಾಧನಗಳು ಬರುತ್ತೆ. ಹೀಗೆ ತನ್ನ ಜೊತೆ ಅಥವಾ ಹೊರಗೆ ಇರಬಹುದಾದ ಉದಾತ್ತವಾದ ಶಾಶ್ವತ ಸತ್ಯವನ್ನ ಕಂಡುಕೊಳ್ಳೋದಕ್ಕೆ ಮನುಷ್ಯ ಅನೇಕಾನೇಕ ವಿಧಿಗಳನ್ನ ಸೃಷ್ಟಿಸಿಕೊಂಡ. ಇವೆಲ್ಲ ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿ ಕಗ್ಗ ಸುಂದರವಾದ ಕಾರಣನ ಕೊಡುತ್ತೆ. ದೇವಸ್ಥಾನ ಭಜನೆ ಪೂಜೆ ಪ್ರಸಾದ ಯೋಗ ಸಾಧನೆಗಳು ಇವೆಲ್ಲ ಬದುಕಿಗೊಂದು ಅಲಂಕಾರನ ಉತ್ಸಾಹನ ನೀಡುತ್ತೆ, ಮನಸ್ಸನ್ನ ಪರಿಷ್ಕಾರಗೊಳಿಸುತ್ತೆ. ಇವು ಮಾಡೋ ಬಹು ದೊಡ್ಡ ಉಪಕಾರ ಅಂದ್ರೆ ಜೀವನದ ಜಟಾಪಟಿಯಲ್ಲಿ ಒದ್ದಾಡಿ ಬಳಲಿದ ಮನಸ್ಸನ್ನ ಒಂದು ಕ್ಷಣಕಾಲ ಆದರೂ ಉನ್ನತ ನೆಲೆಗೆ ಕರೆದೊಯ್ದು ಹಗುರಗೊಳಿಸುತ್ತೆ. ಅವುಗಳಲ್ಲಿ ಯಾವ ವಿಧಾನ ಸರಿ? ನಮ್ಮ ಮನಸ್ಸಿಗೆ ಒಪ್ಪಿತವಾದ ವಿಧಾನ ಯಾವುದಾದ್ರೂ ಸರಿಯೇ, ನೆಮ್ಮದಿನ ಕೊಟ್ರಾಯ್ತು. ಹೀಗೆ ಎಲ್ಲವೂ ಈ ಜಗತ್ತಿನಲ್ಲಿರುವಾಗಿನ ಇವನ ಬದುಕಿಗಾದದ್ದರಿಂದ ಮನುಷ್ಯ ಬದುಕಿಗೆ ಮತ್ತೆ ಈ ಜಗತ್ತಿಗೆ ಬಿಡಿಸಲಾಗದ ಅಂಟಿನಿಂದ ಅಂಟ್ಕೊಂಡು ಬಿಟ್ಟಿದ್ದಾನೆ. ನಾವೆಲ್ಲ ಇಲ್ಲಿ ಹುಟ್ಟಬೇಕು, ಇವುಗಳನ್ನೆಲ್ಲ ಅನುಭವಿಸಬೇಕು, ಅನುಭವವನ್ನು ಪಡಿಬೇಕು. ಆ ಅನುಭವದ ಬಲದಿಂದ ನಾನು ಅನುಭವಿಸಿದ್ದೆಲ್ಲ ನಶ್ವರವಾದ ವಸ್ತುಗಳು, ಕ್ಷಣಿಕ ಆನಂದ ನೀಡುವಂತಹ ವಿಷಯಗಳು, ನಾನು ಇವುಗಳಿಂದ ಬಿಡಿಸ್ಕೊಳ್ಬೇಕು ಅನ್ನೋ ಶುದ್ಧ ಜ್ಞಾನ ಮೂಡಿ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಔನ್ನತ್ಯನ ಪಡೆಯೋದಕ್ಕೆ ಆದರೆ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
8: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕತೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ಕ್ರಾಫ್ಟ್ ಟೀಚರ್ ನಾಳೆ ಸುದರ್ಶನ ಚಕ್ರ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ.
6: ಸುದರ್ಶನ ಚಕ್ರ? ಓ, ವಿಷ್ಣುವಿನ ಆಯುಧಗಳಲ್ಲಿ ಅದು ಒಂದು ಅಲ್ವಾ?
5: ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನ ಕೃಷ್ಣ ಕೊಂದ ಅಲ್ವಾ?
6: ಸುದರ್ಶನ ಚಕ್ರಕ್ಕೆ ಏನಾದ್ರೂ ಕತೆ ಇದೆಯಾ ಪೊನ್ನಜ್ಜಿ?
7: ಯಾಕಿಲ್ಲ, ಇದೆ ಮಕ್ಕಳೇ. ವಿಷ್ಣು ಹೇಗೆ ಸುದರ್ಶನ ಚಕ್ರವನ್ನ ಪಡ್ಕೊಂಡ ಅನ್ನೋದಕ್ಕೆ ಒಂದ್ ಕತೆ ಇದೆ ಮಕ್ಕಳೇ. ಆ ಕತೆ ಹೇಳಲಾ ಇವತ್ತು?
8: ಓಹೋ, ಅದೇ ಆಗ್ಲಿ.
7: ಸರಿ, ಮತ್ತೆ ಹೇಳ್ತೀನಿ ಕೇಳಿ. ನಾವು ಪುರಾಣ ಕಥೆಗಳಲ್ಲಿ ದೇವತೆಗಳ ಮತ್ತೆ ರಾಕ್ಷಸರ ನಡುವೆ ಸದಾಕಾಲ ನಡೆಯುವ ಯುದ್ಧದ ಬಗ್ಗೆ ಕೇಳೇ ಇರ್ತೀವಿ. ದೇವತೆಗಳ ಮೇಲಿನ ಅಸುರರ ಆಕ್ರಮಣವನ್ನು ತಡೆಗಟ್ಟೋಕ್ಕೋಸ್ಕರ ಸೃಷ್ಟಿಸಲ್ಪಟ್ಟ ಆಯುಧನೇ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಆಗಿತ್ತು. ಸುರ ಮತ್ತು ಅಸುರ ಅಂದರೆ ರಾಕ್ಷಸರು, ಇವರ ನಡುವಿನ ಕದನ ಆಗ ಸರ್ವೇ ಸಾಮಾನ್ಯ ಆಗಿತ್ತು. ಒಬ್ರು ಇನ್ನೊಬ್ಬರ ಮೇಲೆ ಆಧಿಪತ್ಯ ಸಾಧಿಸೋಕೆ ಸದಾ ಕಾಲ ಪೈಪೋಟಿ ನಡೆಸ್ತಾ ಇದ್ರು. ಅದರಲ್ಲಂತೂ ದಾನವರು ಅಂದರೆ ರಾಕ್ಷಸರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಕುರಿತು ತಪಸ್ಸನ್ನು ಮಾಡಿ ಅವರಿಂದನೇ ತಮಗೆ ಬೇಕಾದಂತಹ ವರದಾನವನ್ನು ಪಡೆದು ಆಮೇಲೆ ಅವರು ವಿರುದ್ಧನೇ ತಿರುಗಿ ಬೀಳುವಂತಹ ದುಸ್ಸಾಹಸ ಮಾಡ್ತಾಯಿದ್ರು. ವಿಷ್ಣು ಪ್ರಜಾಪರಿಪಾಲಕನಾಗಿದ್ದ, ಕಾಲಕಾಲಕ್ಕೆ ದುಷ್ಟರ ನಿಗ್ರಹ ಮಾಡ್ತಾ ಇದ್ದ. ಆದರೆ ದೇವರ ವರದಾನದಿಂದ ಶಕ್ತಿವಂತರಾಗಿ ಕೊಬ್ಬಿ ಬೇರೆಯವರಿಗೆ ಉಪಟಳ ಕೊಡೋ ರಾಕ್ಷಸರನ್ನು ಮಟ್ಟ ಹಾಕೋ ಕೆಲಸ ಅಷ್ಟೊಂದು ಸುಲಭವಾಗಿರಲಿಲ್ಲ. ಅಷ್ಟೇ ಅಲ್ಲದೆ ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರು ಮಹಾದೇವನಿಂದ ಸಂಜೀವಿನಿ ವಿದ್ಯೆಯ ವರದಾನವನ್ನು ಪಡೆದಿದ್ರು. ಅವರು ಮರಣ ಹೊಂದಿದ ಅಸುರರನ್ನು ಪುನಃ ಜೀವಿತಗೊಳಿಸ್ತಾ ಇದ್ರು. ಹೀಗಾಗಿ ಪದೇ ಪದೇ ದೇವತೆಗಳಿಗೆ ಕಿರುಕುಳವನ್ನು ಕೊಟ್ಟು ಅಟ್ಟಹಾಸ ಮೆರಿತಾ ಇದ್ದ ರಾಕ್ಷಸರ ಸಂಹಾರಕ್ಕಾಗಿ ಮಹಾವಿಷ್ಣು ಮಹಾಶಕ್ತಿಶಾಲಿಯಾದ ಅಸ್ತ್ರವೊಂದನ್ನು ತಾನು ಪಡಿಬೇಕಿದೆ ಅಂತ ನಿರ್ಧಾರ ಮಾಡ್ತಾನೆ. ದೇವತೆಗಳಿಗೆ ಶ್ರೀ ರಕ್ಷೆಯಾಗಿ ಅವರನ್ನು ಕಾಪಾಡುವಂತಹ ಮಹತ್ತರವಾದ ಅಸ್ತ್ರವನ್ನು ಪರಮೇಶ್ವರ ಒಬ್ಬನೇ ಕೊಡಬಲ್ಲ ಅನ್ನೋದನ್ನು ಆತ ತಿಳಿದಿದ್ದ. ವಿಷ್ಣು ಮಹಾದೇವನ ಹತ್ರ ಹೋಗಿ ತನ್ನ ಕೋರಿಕೆಯನ್ನು ತಿಳಿಸೋಕೆ ಕೈಲಾಸಕ್ಕೆ ಹೊರಡ್ತಾನೆ. ಕೈಲಾಸಕ್ಕೆ ಬಂದಾಗ ಪರಶಿವ ಧ್ಯಾನಾಸಕ್ತನಾಗಿ ಕೂತ್ಬಿಟ್ಟಿದ್ದ. ಅವನ ಧ್ಯಾನವನ್ನು ಭಂಗ ಮಾಡೋಕ್ಕೆ ಇಷ್ಟಪಡದ ವಿಷ್ಣು ಅವನು ಧ್ಯಾನದಿಂದ ಯಾವಾಗ ಹೊರಗೆ ಬರ್ತಾನೆ ಅಂತ ಕಾದು ಅಲ್ಲೇ ಕೂತ್ಕೋತಾನೆ. ಹೀಗೆ ಹಲವು ದಿನಗಳು ಕಳೆದು ಹೋಗುತ್ತೆ. ಧ್ಯಾನದಿಂದ ಶಿವ ಹೊರಗೆ ಬರೋದೇ ಇಲ್ಲ. ವಿಷ್ಣು ತನ್ನ ಸಂಯಮವನ್ನು ಕಳ್ಕೊಳ್ಳದೆ ಶಿವನ ಧ್ಯಾನ ಮುಗಿಯೋದನ್ನೇ ಕಾಯ್ತಾ ಇದ್ದ. ಆದರೆ ಹರನ ಧ್ಯಾನದ ಗಾಢತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಆಗ ವಿಷ್ಣು ಹರನನ್ನು ಕುರಿತು ತಾನೇ ತಪಸ್ಸಿಗೆ ಕೂತ್ಕೋತೀನಿ ಅಂತ ತಪಸ್ಸಿಗೆ ಕೂತ. ಶಿವನಾದರೂ ದಾನವರು, ದೇವತೆಗಳು, ಗಂಧರ್ವರು, ಕಿನ್ನರರು ಯಾರೇ ಆಗಲಿ ಪಕ್ಷಪಾತ ಇಲ್ಲದೆ ಒಂದೇ ನ್ಯಾಯವನ್ನು ಕೊಡುವವನಾಗಿದ್ದ. ಅವನು ತನ್ನ ಆಪ್ತ ದೇವ ವಿಷ್ಣು ತಪಸ್ಸಿಗೆ ಕೂತಿದ್ದಾನೆ ಅಂತ ಬೇಗನೆ ದರ್ಶನವನ್ನು ಕೊಡುವಂಥವನು ಆಗಿರಲಿಲ್ಲ. ಒಂದು ಸಂವತ್ಸರ ಕಳೆದ್ರು ಶಿವ ಪ್ರಸನ್ನ.

0: ಕೇವಲ ಒಂದೇ ಒಂದು ಹೂವಿನ ಅವಶ್ಯಕತೆ ಇತ್ತು. ವಿಷ್ಣು ಸಾವಿರದನೆಯ ಕಮಲ ಪುಷ್ಪಕ್ಕಾಗಿ ಹುಡುಕಾಡ್ತಾನೆ.
1: ಅಯ್ಯೋ ದೇವ್ರೆ, ಇನ್ನೊಂದು ಕಮಲದ ಹೂ ಎಲ್ಲೋಯ್ತು?
2: ಸಾವಿರ ಕಮಲ ಪುಷ್ಪ ತಂದಿದ್ನಲ್ಲ,
0: ಎಲ್ಲಿ ತಪ್ಪಿ ಹೋಯ್ತೋ ಏನೋ. ವಿಷ್ಣುವಿಗೆ ಈಗ ಪೇಚಾಟಕ್ಕೆ ಬಂತು. ಯಾಕಂದ್ರೆ ಅಲ್ಲಿ ಕೊನೆಯ ಹೂವು ಅವನಿಗೆ ಸಿಗೋದೇ ಇಲ್ಲ. ಒಂದು ಹೂವಿಗಾಗಿ ಪೂಜೆನ ಅರ್ಧಕ್ಕೆ ನಿಲ್ಲಿಸಿ ಎದ್ದು ಹೋಗೋ ಹಾಗೆ ಇರಲಿಲ್ಲ. ಆಗ ಪೂಜೆ ಅಪೂರ್ಣವಾಗಿ ನಿಷ್ಫಲವಾಗಿ ಬಿಡ್ತಿತ್ತು. ವಿಷ್ಣು ಏನು ಮಾಡೋದು ಅಂತ ಚಿಂತೆ ಮಾಡ್ತಾನೆ. ಕೂಡಲೇ ಅವನಿಗೊಂದು ಯೋಚನೆ ಹೊಳೆಯುತ್ತೆ. ತನ್ನೆರಡು ಕಣ್ಣುಗಳು ಕಮಲ ಪುಷ್ಪಗಳ ಹಾಗೆ ಇವೆ. ಅದನ್ನೇ ಸಾವಿರದ ಹೂವಾಗಿ ಶಿವನಿಗೆ ಅರ್ಪಿಸಿದರೆ ಹೇಗೆ ಅಂತ ಆತ ಯೋಚನೆ ಮಾಡ್ತಾನೆ. ಯೋಚನೆ ಬಂದಿದ್ದೇ ತಡ. ವಿಷ್ಣು ತನ್ನ ಒಂದು ಕಣ್ಣನ್ನು ಕಿತ್ತು ಶಿವನ ಪಾದಕ್ಕೆ ಅರ್ಪಿಸಿ ಬಿಟ್ಟ. ವಿಷ್ಣುವಿನ ಈ ಕಾರ್ಯವನ್ನು ನೋಡಿ ದೇವತೆಗಳೆಲ್ಲ ಸ್ತಬ್ಧರಾಗಿ ಬಿಡ್ತಾರೆ. ವಿಷ್ಣುವಿನ ನಿರ್ಮಲ ನಿಷ್ಕಾಮ ಭಕ್ತಿಯನ್ನು ನೋಡಿ ಶಿವನಿಗೆ ಸುಮ್ಮನೆ ಇರೋಕೆ ಸಾಧ್ಯವಾಗಲಿಲ್ಲ. ಆತ ಪ್ರಸನ್ನನಾಗಿ ವಿಷ್ಣುವಿಗೆ ದರ್ಶನವನ್ನು ಕೊಡ್ತಾನೆ. ಮತ್ತೆ ಬ್ರಹ್ಮಾಂಡದಲ್ಲೇ ಅದ್ಭುತ ಶಕ್ತಿಯನ್ನು ಹೊಂದಿದ ಪರಮ ಶ್ರೇಷ್ಠವಾದ ದೇವಶಿಲ್ಪಿ ವಿಶ್ವಕರ್ಮ ರಚಿಸಿದ ಸುದರ್ಶನ ಚಕ್ರವನ್ನು ಅವನಿಗೆ ವರದಾನವಾಗಿ ಕೊಡ್ತಾನೆ. ಸುದರ್ಶನ ಚಕ್ರವನ್ನು ಶಿವನಿಂದ ಪಡೆದ ವಿಷ್ಣು ಅವನ ಶುಭ ಹಾರೈಕೆಗಳೊಂದಿಗೆ ವೈಕುಂಠಕ್ಕೆ ಮರಳುತ್ತಾನೆ. ಮುಂದೆ ಸುದರ್ಶನ ಚಕ್ರ ವಿಷ್ಣುವಿನ ಹೆಗ್ಗುರುತಾಗುತ್ತೆ. ಎಲ್ಲೆಲ್ಲೂ ತಾಂಡವವಾಡ್ತಾ ಇದ್ದ ಅನ್ಯಾಯ ಅಧರ್ಮಗಳನ್ನು ನಾಶ ಮಾಡೋಕ್ಕೆ, ರಾಕ್ಷಸರ ಅಹಂಕಾರ ಕ್ರೌರ್ಯವನ್ನು ದಮನ ಮಾಡೋಕ್ಕೆ, ಧರ್ಮದ ರಕ್ಷಣೆ ಮಾಡೋಕ್ಕೆ ವಿಷ್ಣು ಈ ಸುದರ್ಶನ ಚಕ್ರವನ್ನು ಬಳಸ್ತಾನೆ. ತಾನೇ ಕೃಷ್ಣ ಅಂತ ಸಾರಿದ ಪೌಂಡ್ರಕ, ಮಧುಕೈಟಭ, ಶಿಶುಪಾಲ, ಮುರ ಮುಂತಾದ ರಕ್ಕಸರು ಸುದರ್ಶನ ಚಕ್ರದಿಂದ ಹತರಾಗಿ ಹೋಗ್ತಾರೆ. ಸುದರ್ಶನ ಚಕ್ರದ ಉಲ್ಲೇಖ ವಿಷ್ಣು ಪುರಾಣ, ಶಿವಪುರಾಣ, ಋಗ್ವೇದಗಳಲ್ಲೇ ನಮಗೆ ಸಿಗುತ್ತೆ. ವಿಷ್ಣುವಿನ ಪ್ರಮುಖ ಆಯುಧಗಳಲ್ಲಿ ಸುದರ್ಶನ ಚಕ್ರ ವಿಶೇಷ ಸ್ಥಾನವನ್ನು ಗಳಿಸಿದೆ.
1: ಅಬ್ಬ, ಎಂತ ಪೂಜೆ ಇದು!
2: ವಿಷ್ಣು ತನ್ನ ಒಂದ್ ಕಣ್ಣನ್ನೇ ಕೊಟ್ಬಿಟ್ನಲ್ಲ
1: ಪೊನ್ನಜ್ಜಿ, ಅವನ ಕಣ್ಣು ಕೊನೆಗೆ ಸರಿ ಹೋಯ್ತಾ?
0: ಸರಿ ಹೋಯ್ತು ಅಂತ ಕಾಣುತ್ತೆ. ಪ್ರಸನ್ನನಾದ ಶಿವ ಅವನ ಕಣ್ಣನ್ನ ಸರಿ ಮಾಡೇ ಮಾಡಿರ್ತಾನೆ. ಹೀಗೆ ದುಷ್ಟರ ದಮನಕ್ಕೆ ಭಗವಂತ ಕೂಡ ವಿಶೇಷವಾಗಿ ಸಜ್ಜಾಗಬೇಕಾಗುತ್ತೆ.
1: ಹೌದಲ್ವಾ?
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗೋದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೆ ಬೇಕು, ಇಂಥ ಜೀವನನೆ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
15: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
16: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದಲ್ಲಿ 17 ವರ್ಷದ ಹೆಣ್ಣು ಹುಲಿ ದಶಮಿ September 6 ಬೆಳಗ್ಗೆ 11:25 ವಯೋಸಹಜವಾದ ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿರುವುದಾಗಿ ಮೃಗಾಲಯ ಪಶುವೈದ್ಯರು ದೃಢಪಡಿಸಿದ್ದಾರೆ. ಈ ಬಗ್ಗೆ ಕಾನೂನು ರೀತಿಯ ಮರಣೋತ್ತರ ಪರೀಕ್ಷೆಯನ್ನು ಪಶುವೈದ್ಯರ ತಂಡದಿಂದ ನಡೆಸಲಾಗುವುದು ಎಂದು ಹುಲಿ ಸಿಂಹಧಾಮದ ಕಾರ್ಯನಿರ್ವಾಹಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಯೋಗಾತ್ಮಕವಾಗಿ ನೀರನ್ನು ಹರಿಸಲು ಸರ್ಕಾರ ಆದೇಶಿಸಿದೆ. ನೀರು ಬಿಡುಗಡೆ ದಿನಾಂಕ September 6 ಭದ್ರಾ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯಿಂದ ಆರಂಭವಾಗಿ 114.142 km ವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ, ಅಜ್ಜಂಪುರ, ಕಡೂರು ತಾಲೂಕುಗಳು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಚಳ್ಳಕೆರೆ ತಾಲೂಕುಗಳ ಮೂಲಕ ಗೋನೂರು ಕೆರೆಯವರೆಗೆ ನೀರು ತಲುಪಲಿದೆ. ಸಾರ್ವಜನಿಕರಿಗೆ ಸುರಕ್ಷತಾ ಸೂಚನೆಗಳು. ಕಾಲುವೆ ಮತ್ತು ಹಳ್ಳಗಳ ದಂಡೆಯಲ್ಲಿ ಸಾರ್ವಜನಿಕರು ಸಂಚರಿಸುವುದು, ಈಜುವುದು ಹಾಗೂ ಜಾನುವಾರುಗಳನ್ನು ಕಾಲುವೆಗೆ ಇಳಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕಾಲುವೆ ಕಟ್ಟೆಗಳನ್ನು ಹಾನಿಗೊಳಿಸುವುದು ಹಾಗೂ ಅನಧಿಕೃತವಾಗಿ ಪಂಪ್ಸೆಟ್ಗಳನ್ನು ಅಳವಡಿಸಿ ನೀರು ಎತ್ತುವುದು ಕಾನೂನುಬಾಹಿರವಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ನೀರಾವರಿ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ವಿಶ್ವೇಶ್ವರಯ್ಯ ಜಲ ನಿಗಮದ ಸೂಪರಿಡೆಂಟ್ ಇಂಜಿನಿಯರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವ್ಯಾಸಂಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರೀ ಭಗೀರಥ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳಿಗೆ ಸೇರಿದ ವಿಶ್ವಕರ್ಮ, ಅಲೆಮಾರಿ ಅಥವಾ ಅರೆ ಅಲೆಮಾರಿ, ಅಂಬಿಗ, ಮಡಿವಾಳ, ಸವಿತ, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಮರಾಠ, ಈಡಿಗ, ಕುಂಬಾರ, ಹಡಪದ, ಗಾಣಿಗ ಮತ್ತು ಇದರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಸಮುದಾಯಗಳ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಮೇಲಿನ ಎಲ್ಲ ಯೋಜನೆಗಳ ಸೌಲಭ್ಯವನ್ನು ಪಡೆಯಲು ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ಮತ್ತು ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿಯೂ ಇದ್ದು ಹೊಂದಾಣಿಕೆ ಆಗಿರಬೇಕು. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ. 2024-25 ಮತ್ತು 25-26 ಸಾಲಿನ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರು ಮತ್ತೊಮ್ಮೆ ಬೇರೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಯ್ಕೆ ಮಾಡುವಾಗ ಮಹಿಳೆಯರಿಗೆ 33%, ವಿಕಲಚೇತನರಿಗೆ 5% ಹಾಗೂ ತೃತೀಯ ಲಿಂಗಿಗಳಿಗೆ 1% ಮೀಸಲಾತಿ ಇರಿಸಲಾಗಿದೆ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್, ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 0802222555 ಹಾಗೂ ವೆಬ್ಸೈಟ್ www.upparadevelopment.karnataka.gov.in ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ ಕಚೇರಿ ದೂರವಾಣಿ ಸಂಖ್ಯೆ 0818222299434 ಸಂಪರ್ಕಿಸುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ, ಎಲ್ಲರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರಾವಣ ಮಾಸದ ಪಾವಿತ್ರ್ಯವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಟ್ರಸ್ಟ್, ಗುರುಬಸವ ಅಧ್ಯಯನ ಪೀಠ ಹಾಗೂ ಬೊಮ್ಮನಕಟ್ಟೆ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿರುವ ಶ್ರಾವಣ ಚಿಂತನೆ 2026 ಸಮಾರೋಪ ಸಮಾರಂಭಕ್ಕೆ ಸೆಪ್ಟೆಂಬರ್ 9 ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ 6:30 ನಡೆಯಲಿದೆ ಎಂದು ಉದ್ಯಮಿ ಹಾಗೂ ಕಾರ್ಯಕ್ರಮ ಸೇವಾಕರ್ತ ಹರ್ಷ ಕಾಮತ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಕ್ಕಿನಕಲ್ಮಠ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಕೈಗಾರಿಕೋದ್ಯಮಿಯೂ ಆದ ಎಸ್ ರುದ್ರೇಗೌಡ ಕಾರ್ಯಕ್ರಮ ಉದ್ಘಾಟಿಸುವರು ಎಂದರು. ನಂಜಪ್ಪ ಆಸ್ಪತ್ರೆಯ ಡಿಜಿ ಬೆನಕಪ್ಪ ಅಧ್ಯಕ್ಷತೆ ವಹಿಸುವರು. ಅನ್ನಪೂರ್ಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಜಿಕೆ ಮಾಧವ ಮೂರ್ತಿ, ಉದ್ಯಮಿ ಹರ್ಷ ಕಾಮತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾಂತೀಯ ಸಹ ಸಂಪರ್ಕ ಪ್ರಮುಖ ಯಾದವ ಕೃಷ್ಣ ಉಪನ್ಯಾಸ ನೀಡುವರು. 5:00 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ನಂತರ ಮುಖ್ಯ ಸಮಾರಂಭ ಹಾಗೂ ಆಶೀರ್ವಚನ ಇರಲಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದೇವಸ್ಥಾನ ಆಡಳಿತ ಮಂಡಳಿ ನಿರ್ದೇಶಕ ಇ ವಿಶ್ವಾಸ್ ಮಾತನಾಡಿ, ಶ್ರಾವಣ ಚಿಂತನೆಯ ಮೂಲಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ಚಿಂತನೆ, ಸಂಸ್ಕಾರ ಮತ್ತು ಸದ್ಭಾವನೆ ಬೆಳೆಸುವ ಪ್ರಯತ್ನ ನಡೆಸಲಾಗುತ್ತಿದೆ. ಸಮಾರೋಪ ಸಮಾರಂಭದಲ್ಲಿ ಸಾರ್ವಜನಿಕರು, ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಸಂಚಾಲಕ ಕೆಸಿ ಶಶಿಧರ್, ಡಿಬಿ ಬೆನಕಪ್ಪ, ಬಾಳೆಕಾಯಿ ಮೋಹನ್ ಇತರರು ಇದ್ದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಳಿ ನಿಗಮ ಶಿವಮೊಗ್ಗ ಇದರ 2025-26 ಸಾಲಿನ 12 ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸೆಪ್ಟೆಂಬರ್ 24 ಗುರುವಾರ ಮಧ್ಯಾಹ್ನ 3:00 ಶಿವಮೊಗ್ಗದ ಮ್ಯಾಮ್ಕೋಸ್ ಲಿಮಿಟೆಡ್ ಎಪಿಎಂಸಿ ಶಿವಮೊಗ್ಗ ಇದರ ಸಭಾಂಗಣದಲ್ಲಿ ಸಹಕಾರಿ ಅಧ್ಯಕ್ಷರಾದ ಆರಗ ಜ್ಞಾನೇಂದ್ರ ಇವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು ಸದಸ್ಯರೆಲ್ಲರೂ ಭಾಗವಹಿಸಲು ಕೋರಿದೆ. ನೋಟಿಸು ತಲುಪದ ಅರ್ಹ ಸದಸ್ಯರು ಈ ಪ್ರಕಟಣೆಯನ್ನೇ ನೋಟಿಸು ಎಂದು ಪರಿಗಣಿಸಿ ಆಗಮಿಸಬೇಕಾಗಿ ವಿನಂತಿ. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಿಂದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಪ್ರಯುಕ್ತ ಸೆಪ್ಟೆಂಬರ್ 12 ಮಧ್ಯಾಹ್ನ 12 ಸಂಘದ ಸಭಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಡಿನ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಗರದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಭಾಷಣ ಸ್ಪರ್ಧೆ ನಡೆಯಲಿದ್ದು ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರದ ಮೂಲಕ ಭಾಗವಹಿಸಬಹುದಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 3,000 ರು, ದ್ವಿತೀಯ ಬಹುಮಾನ 2,000 ರು ಹಾಗೂ ತೃತೀಯ ಬಹುಮಾನ 1,000 ರು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ 7019663300 ಅಥವಾ 9632351163 ಸಂಪರ್ಕಿಸಬಹುದು. ಮುಂದಿನ ವಿವರ. ಗಾಜನೂರಿನ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 9 ಮತ್ತು 11 ತರಗತಿಯಲ್ಲಿ ಖಾಲಿ ಇರುವ ಸೀಟುಗಳನ್ನು ತುಂಬಲು ಪ್ರವೇಶ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿದೆ. ಪ್ರವೇಶ ಪರೀಕ್ಷೆಯು 2027 ಏಪ್ರಿಲ್ 10 ನಡೆಯಲಿದೆ. ಅರ್ಜಿ ಸಲ್ಲಿಸುವ ಲಿಂಕ್ಗಳು 9 ತರಗತಿ ಹಾಗೂ 11 ತರಗತಿಗೆ ಪ್ರತ್ಯೇಕ ಲಿಂಕ್ಗಳನ್ನು ಬಳಸಬೇಕು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ ಎಲ್ಲರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ

ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸೂಕ್ಷ್ಮಾಣು ಜೀವಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಡೆವಲಪ್ಮೆಂಟ್ ಆಫ್ ಸ್ಪೆಸಿಫಿಕ್ ಡಯಾಗ್ನೋಸ್ಟಿಕ್ ಕಿಟ್ ಫಾರ್ ಡಿಟೆಕ್ಷನ್ ಆಫ್ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಸಂಶೋಧನಾ ಯೋಜನೆಗಾಗಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಎಂಎಸ್ಸಿ ಸೂಕ್ಷ್ಮಾಣು ಜೀವಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೀವರಸಾಯನಶಾಸ್ತ್ರ ಅಥವಾ ಜೀವ ವಿಜ್ಞಾನದ ಇತರ ವಿಷಯಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದು, ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕ್ಸ್ನಲ್ಲಿ ಅನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಜಿಎಸ್ ಟಿಜಿಆರ್ಇ ಮಾರ್ಗದರ್ಶಿಯಂತೆ ಪ್ರತಿ ತಿಂಗಳು ರು 25,000 ಫೆಲೋಶಿಪ್ ನೀಡಲಾಗುತ್ತದೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ, ಸ್ವವಿವರಗಳು ಹಾಗೂ ಅಗತ್ಯ ಶೈಕ್ಷಣಿಕ ದಾಖಲೆಗಳೊಂದಿಗೆ 15/9/2026 ಒಳಗಾಗಿ ಪ್ರೊಫೆಸರ್ ಎನ್ಬಿ ತಿಪ್ಪೇಸ್ವಾಮಿ, ಪ್ರಧಾನ ಸಂಶೋಧಕರು, ಸ್ನಾತಕೋತ್ತರ ಸೂಕ್ಷ್ಮಾಣು ಜೀವಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇವರಿಗೆ ಇಮೇಲ್ nbtmicro@gmail.com ಮೂಲಕ ತಲುಪಿಸಬೇಕಾಗಿದೆ. ಹೆಚ್ಚಿನ ವಿವರಗಳು ಮತ್ತು ಅರ್ಜಿ ನಮೂನೆಗಾಗಿ ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ www.kuvempu.ac.in ಭೇಟಿ ನೀಡಬಹುದು ಎಂದು ಕುವೆಂಪು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧಕರಾದ ಪ್ರೊಫೆಸರ್ ಎನ್ಬಿ ತಿಪ್ಪೇಸ್ವಾಮಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
2: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
2: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
3: LIC ಹರ್ ಪಲ್ ಆಪ್ಕೆ ಸಾಥ್.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಹಾಯ್, ಹೆಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು, ನಿಮ್ಮ RJ ಅರ್ಪಿತಾ. ಪರಿಸರ ಪರಿಚಯ ಹೆಸರು ಹೇಳೋ ಹಾಗೇನೆ, ನಮ್ಮ ಪರಿಸರ, ನಮ್ಮ ಸುಂದರವಾದ ಪರಿಸರ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ನಮ್ಮ ಕಣ್ಣ ಮುಂದೆ ಸಾಕಷ್ಟು ಕಾಣುವಂತಹ ಪ್ರಾಣಿಗಳಿದ್ರೆ ನಮಗೆ ಕಾಣದೇ ಇರುವಂತಹ ಎಷ್ಟೋ ಜೀವಿಗಳು ಇದೆ. ಅದರಲ್ಲೂ ಕೂಡ ಒಂದೊಂದು ಜೀವಿಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣವಾ? ಕೇಳುಗರೆ, ಇವತ್ತು ಒಂದು ಕಾಡು ಪ್ರಾಣಿಯ ಬಗ್ಗೆ ನಾವು ಮಾಹಿತಿಯನ್ನ ನೀಡೋಣ ಅಂತ ಇದ್ದೀವಿ. ಆ ಒಂದು ಪ್ರಾಣಿ ಹೆಸರು ಏನ್ ಗೊತ್ತಾ? ಚಿರತೆ. ಅರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಚಿರತೆ ಬಗ್ಗೆ ಮಾಹಿತಿ ಕೊಡೋಕೆ ರೆಡಿ ನಾ ಅರ್ಪಿತಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ನಾನ್ ರೆಡಿ ಇದ್ದೀನಿ. ಹಾಗೆ ನನಗಿಂತ ನಮ್ ಜೊತೆ ಒಬ್ರು ಅತಿಥಿ ಇದಾರೆ, ಅವರು ಇನ್ನಷ್ಟು ಕುತೂಹಲಕಾರಿ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕಾಗಿ ಕಾಯ್ತಾ ಇದಾರೆ. ಅವರೇನೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶೇಖರ್ ಗೌಳೇರವರು. ಸರ್, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
9: ನಮಸ್ಕಾರ
8: ಸರ್. ಖಂಡಿತವಾಗ್ಲೂ ನಿಮ್ಮೊಟ್ಟಿಗೆ ಮಾತಾಡ್ತಿರೋದು ಖುಷಿ ಆಗ್ತದೆ, ಯಾಕಂದ್ರೆ ಪ್ರತಿ ಸರಿ ನೀವು ಬಂದಾಗ ಕೂಡ ಒಂದೊಂದು ಪ್ರಾಣಿ ಬಗ್ಗೆ, ಒಂದೊಂದು ಸರೀಸೃಪಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಳ್ತಾ ಇರ್ತೀರಾ. ಹಾಗೆ ಇವತ್ತು ನಮಗೆ ಈ ಚಿರತೆ ಬಗ್ಗೆ ಸ್ವಲ್ಪ ಮಾಹಿತಿನ ನೀಡಬಹುದಾ ಸರ್?
9: ಖಂಡಿತ. ಈಗ ನಾನು ಹೇಳಕ್ ಬಂದಿರೋದು ಚಿರತೆ ಬಗ್ಗೆ.
8: ಓಕೆ, ಖಂಡಿತವಾಗ್ಲೂ ಚಿರತೆ ಬಗ್ಗೆ ಹೇಳಿ. ಹಾಗೆ ಶೇಖರ್ ಸರ್, ನನ್ನದೊಂದು ಡೌಟ್ ಇದೆ. ಏನಪ್ಪಾ ಅಂದ್ರೆ, ತುಂಬಾ ಜನ ಈ ಚಿರತೆನ ಇಂಗ್ಲಿಷ್ ಅಲ್ಲಿ ಚೀಟಾ ಅಂತ ಕರೀತಾರೆ. ಚೀಟಾ ಚಿರತೆ ಎರಡು ಒಂದೇ ಅಂತ ಕನ್ಫ್ಯೂಷನ್ ಆಗಿರ್ತಾರೆ. ಅದ್ರ ಬಗ್ಗೆ ಮೊದಲು ಒಂದು ವಿವರಣೆಯನ್ನ ನೀಡಿ, ನಂತರದಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸೋಣ ಸರ್.
9: ಚೀಟಾನ ಕನ್ನಡದಲ್ಲಿ ಶಿವಂಗಿ ಅಂತ ಕರೀತಾರೆ.
8: ಓಕೆ,
9: ಚೀಟಾ ಬೇರೆ, ಲೆಪರ್ಡ್ ಬೇರೆ. ಇಂಗ್ಲಿಷ್ ಅಲ್ಲಿ ಚಿರತೆಗೆ ಲೆಪರ್ಡ್ ಅಂತ ಕರೀತಾರೆ. ಮತ್ತೆ ಚೀಟಾ ಇದೆಯಲ್ಲ, ಅದು ಶಿವಂಗಿ ಅಂತ ಕನ್ನಡದಲ್ಲಿ. ಚೀಟಾ ಸ್ಪೆಲ್ಲಿಂಗೇ ಬೇರೆ, ಲೆಪರ್ಡ್ ಬೇರೆ. ಇಂಗ್ಲಿಷ್ ಅಲ್ಲಿ ಸ್ಪಷ್ಟವಾಗಿದೆ. ಈಗ ನಾನು ಲೆಪರ್ಡ್ ಬಗ್ಗೆ ಹೇಳಕ್ ಬಂದಿದ್ದೇನೆ. ಅವೆರಡೂ ಬೇರೆ ಬೇರೆ. ಬಹಳಷ್ಟೇ ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೇವೆ. ನಾವೇನು ನಮೀಬಿಯಾದಿಂದ ನಾವು 21 ಚೀಟಾಗಳನ್ನು ತರಿಸಿದ್ವಲ್ಲ, ಆ ಚೀಟಾಗಳು ಭಾರತದಲ್ಲಿ ಇದ್ದಿರಲಿಲ್ಲ, ಹೀಗಾಗಿ ನಮೀಬಿಯಾದಿಂದ ನಾವು ತರಿಸಿದ್ದೇವೆ. ಲೆಪರ್ಡ್ ಮಾತ್ರ ಲೆಪರ್ಡ್ ಚಿರತೆಗಳು, ಲೆಪರ್ಡನ್ನು ನಾವು ಚಿರತೆ ಅಂತ ಹೇಳಬೇಕು. ಯಾವ ಕಾರಣಕ್ಕೂ ನಮಗೆ ಕನ್ಫ್ಯೂಷನ್ ಏನಂತಂದರೆ, ನಮ್ಮ ಕನ್ನಡದಲ್ಲಿ ಅನೇಕ ಪದಗಳಿದ್ದರೂ ಕೂಡ ಅವುಗಳನ್ನು ನಾವು ಬಳಸ್ತಾ ಇಲ್ಲ.
8: ಹೌದು,
9: ಶಿವಂಗಿ ಅಂತಂದರೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲೋ ಹುಡುಕಾಟ ಮಾಡಿ, ಸಂಶೋಧನೆ ಮಾಡಿ, ಚೀಟಾಗೆ ಕನ್ನಡದಲ್ಲಿ ಏನು ಅಂತಂದರೆ ಶಿವಂಗಿ ಅನ್ನೋ ಪದವನ್ನು ನಾವು ಬಳಸ್ಬೋದು. ಹಾಗಾಗಿ ಅವೆರಡೂ ಬೇರೆ ಬೇರೆ. ಮತ್ತು ಚೀಟಾ ಯಾವುದು ಅಂದರೆ ನಿಮಗೆ ಗೊತ್ತಿರಲಿ, ಅತ್ಯಂತ ವೇಗವಾಗಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡ್ತಕ್ಕಂಥ ಪ್ರಾಣಿ ಚೀಟಾ. ಅದ್ರ ಲೆಪರ್ಡ್ ಇದೆಯಲ್ಲ ಚಿರತೆ, ಅದು ಒಂದು 50-58 ಕಿಲೋಮೀಟರ್ 60 ಕಿಲೋಮೀಟರ್ ವೇಗದಲ್ಲಿ ಓಡ್ಬೋದು. ನಾನು ಇವಾಗ ಹೇಳ್ತಾ ಇರೋದು 58 ಕಿಲೋಮೀಟರ್ ವೇಗದಲ್ಲಿ ಓಡ್ತಕ್ಕಂತ ಚಿರತೆಯ ಬಗ್ಗೆ. ಈ ಚಿರತೆಗೂ ಚೀಟಾಗೂ ಬಹಳ ವ್ಯತ್ಯಾಸ ಇದೆ. ಚಿರತೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಇನ್ನೊಂದು ದಿವಸ ಚೀಟಾ ಬಗ್ಗೆ ನಾನು ಹೇಳ್ತೇನೆ.
8: ಖಂಡಿತ ಹೇಳಿ.
9: ಚಿರತೆ ನನಗೆ ತುಂಬಾ ಕುತೂಹಲ ಬಂದಿದ್ದು ಆಫ್ರಿಕಾದಲ್ಲಿ. ಆಫ್ರಿಕಾಕ್ಕೆ ನಾನು ಒಂದು 3 ಸಾರಿ ಹೋಗಿರ್ಬೋದು, ಕೀನ್ಯಾಕ್ಕೆ 2 ಸಾರಿ ಹೋಗಿರ್ಬೋದು. ನಾನು ಅವೆರಡನ್ನೂ ನೋಡಿದ್ದೇನೆ. ನಾನು ಹುಲಿ ನೋಡಿದ್ದೇನೆ, ಕಳಿಂಗ ಸರ್ಪ ನೋಡಿದ್ದೇನೆ, ಚಿರತೆ ನೋಡಿದ್ದೇನೆ, ಶಿವಂಗಿ ಅಥವಾ ಚೀಟಾನೂ ನೋಡಿದ್ದೇನೆ. ನಾನು ನೋಡಿ ಅವುಗಳ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ನಮಗೆ ಕುತೂಹಲ ಬಂದು ಅದನ್ನು ಓದ್ಕೊಂಡಿದ್ದೇನೆ ನಾನು. ಈಗ ಒಂದು ಎಲ್ಲಿ ಅಂತಂದರೆ ಪ್ರಜಾವಾಣಿಯಲ್ಲಿ ಚಿರತೆ ಭೇಟಿಯ ಸುತ್ತ ಅಂತ ಒಂದು ಲೇಖನ ಬರೆದಿದ್ದೆ ನಾನು. ಅದು ಹೇಗೆ ಅಂತಂದರೆ ನನಗೆ ಅದರ ಕ್ರಮ, ಅದಕ್ಕೆ ಆಹಾರ ಕ್ರಮ ಗೊತ್ತಾಗಿದ್ದೇ ಅದರ ಭೇಟೆ. ನಾವು ಸಫಾರಿಗೆ ಹೋಗ್ತಾ ಇದ್ವಿ. ಸಫಾರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 12 ಗಂಟೆ, ಮಧ್ಯಾಹ್ನ 12 ಗಂಟೆ. ಆವಾಗ ಸಫಾರಿಯ ಡ್ರೈವರ್ ಹೇಳ್ದ, ಸರ್ ಲೆಪರ್ಡ್ ಸೈಟಿಂಗ್ ಆಗಿದೆ ಅಂತ ಹೇಳಿದ್ರು. ಲೆಪರ್ಡ್ ಸೈಟಿಂಗ್ ಆಗಿದೆ ಅಂತಂದ ತಕ್ಷಣ ಎಲ್ಲರಿಗೂ ಕುತೂಹಲ, ನಾವು ನೋಡಬೇಕು ಅಂತ ಹೇಳಿ ಹೋದ್ವಿ. ಆವಾಗ ಎಲ್ಲ ಜೀಪ್ಗಳು ನಿಂತ್ಕೊಂಡ್ವು. ನಿಂತ್ಕೊಂಡ ತಕ್ಷಣ ಅಲ್ಲಿ ನಮಗೆ ಕಾಣ್ತಾ ಇದ್ದಿದ್ದು ಒಂದು ಜಿಂಕೆ, ಜಿಂಕೆ ಮಾತ್ರ, ಸಣ್ಣ ಮರಿ ಜಿಂಕೆ ಅದು ಅಲ್ಲಿ ನಿಂತ್ಕೊಂಡಿತ್ತು. ಅದು ನಿಂತ್ಕೊಂಡು ಅಲ್ಲಿ ಏನು ಮಾಡ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ವಿ. ಅದು ಅಲ್ಲಿ ಹಸ್ಕೊಂಡು ನೀರು ಕುಡಿಯೋಕೆ ಬಂದಿದೆ. ಅದು ನೀರು ಕುಡಿತಾ ಇಲ್ಲ, ನೀರು ಕುಡಿತಾ ಇಲ್ಲ, ಎಷ್ಟೊತ್ತಾದರೂ ನೀರು ಕುಡಿತಾ ಇಲ್ಲ, ಬಾಲ ಅಲ್ಲಾಡ್ತಾ ಇದೆ, ಕಿವಿ ಅಲ್ಲಾಡ್ತಾ ಇದೆ, ನೀರು ಕುಡಿತಾ ಇಲ್ಲ, ಹಾಗೆ ನಿಂತ್ಕೊಂಡಿದೆ. ಆಮೇಲೆ ನಮ್ಮ ಡ್ರೈವರ್ ಹೇಳ್ದ, ಅದು ಗರ್ಭಿಣಿ ಜಿಂಕೆ ಅದು ಅಂತ ಹೇಳಿ. ಆಮೇಲೆ ಎಷ್ಟೋ ಹೊತ್ತಾದಮೇಲೆ ನಮಗೆ ಅವನು ಹೇಳ್ದ, ನೋಡಿ ಸರ್ ಸ್ವಲ್ಪ ದೂರದಲ್ಲಿ ಒಂದು ಮರ ಇದೆಯಲ್ಲ, ಆ ಮರದ ಕೆಳಗಡೆ ಒಂದು ಲೆಪರ್ಡ್ ಚಿರತೆ ಕೂತ್ಕೊಂಡಿದೆ, ಅದು ಬೇಟೆಗೋಸ್ಕರ ಕೂತ್ಕೊಂಡಿದೆ ಅಂತ ಹೇಳ್ದ. ಆಮೇಲೆ ಗಮನಿಸ್ತಾ ಇರಿ ನೀವು ಕ್ಯಾಮ್ರಾಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತಂದರು. ಎಲ್ಲರೂ ಬೇಗ ಬೇಗ ಕ್ಯಾಮ್ರಾಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರು. ಒಂದು ಫ್ಯೂ ಸೆಕೆಂಡ್ಸಲ್ಲಿ ಅದು ಮಿಂಚಿನ ವೇಗದಲ್ಲಿ ಬಂದು ಆ ಲೆಪರ್ಡು ಅಥವಾ ಚಿರತೆ ಈ ಜಿಂಕೆಯ ಕತ್ತಿಗೆ ಬಾಯಿ ಹಾಕಿ ಅದನ್ನ ಅಲ್ಲೇ ಸಾಯಿಸ್ಬಿಡ್ತು. ಸಾಯಿಸಿ ಅದು ದರ ದರ ಎಳ್ಕೊಂಡೋಯ್ತು. ಎಳ್ಕೊಂಡೋಗಿ ಮರದ ಹತ್ರನೇ ಕೂತ್ಕೊಂಡ್ಬಿಡ್ತು. ನಾವು ಅಲ್ಲೇ ಇದ್ವಿ, ಫೋಟೋಗಳನ್ನೆಲ್ಲ ತೆಗೆದ್ವಿ. ಮರದ ಹತ್ರ ಏನು ಮಾಡುತ್ತೆ ಅಂತ ನಾವು ಕೂತ್ಕೊಂಡ್ವಿ. ಎಷ್ಟೋ ಹೊತ್ತಾದಮೇಲೆ ಅದು ಮರ ಹತ್ತಕ್ಕೆ ಆರಂಭ ಮಾಡ್ತು. ಮರ ಹತ್ತಿ ಅದು ಮೇಲೆ ತೊಗೊಂಡೋಗಿ ಅದನ್ನು ಇಟ್ಕೊಳ್ತು. ಎಷ್ಟೋ ಸಾರಿ ಅದು ತನ್ನ ಬಲಿ ಹಂಟ್ ಏನಿದೆಯಲ್ಲ ಅದು ಕೆಳಗಡೆ ಬೀಳ್ತಾ ಇತ್ತು. ಮತ್ತೆ ಮತ್ತೆ ತೊಗೊಂಡೋಗ್ತಾ ಇರೋದು, ಮರದ ಮೇಲೆ ಇಟ್ಕೊಂಡು ಅದು ತಿನ್ನೋಕ್ಕೆ ಆರಂಭ ಮಾಡ್ತು. ಆಗಲೇ ನಾವು 6 ಗಂಟೆ ಆಯಿತು. ಆಮೇಲೆ ನಮ್ಮ ಆಫೀಸರ್ಸ್ ಬಂದು ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ, ಅವರ ಆಹಾರಕ್ಕೆ ಹೊರಟೋಗಿ ಅಂತ ನಮ್ಮನ್ನೆಲ್ಲ ಕಳಿಸಿದ್ರು. ನಮ್ಮನ್ನು ವಾಪಸ್ ಲಾಡ್ಜಿಗೆ ಬಂದ್ವಿ. ನಮಗಿನ್ನೂ ಕುತೂಹಲ ಆಯಿತು, ಅದು ಏನು ಮಾಡ್ತಾ ಇರ್ಬೋದು ರಾತ್ರಿ ಅಲ್ಲ ಅಂತ ಹೇಳಿ. ಮತ್ತೆ ಬೆಳಗ್ಗೆ ಹೋದ್ವಿ. ಬೆಳಗ್ಗೆ ಹೋದಾಗ ಅಲ್ಲೇ ಇತ್ತದು. ಸುಮಾರು ನಾವು ಇದ್ದಿದ್ದು 6 ದಿನ. 6 ದಿನ ಇದ್ದಾಗ ಅದು 3 ದಿನಗಳವರೆಗೂ ಅದು ಆ ಮಾಂಸವನ್ನು ತಿಂತಾ ಇತ್ತು, ಮಾಂಸ ತಿಂತಾ ಇತ್ತು. ಅದ್ರ ಕೆಳಗಡೆ ಹೈನ ಹದ್ದುಗಳು ಆ ತುಂಡುಗಳಿಗೋಸ್ಕರ ಕಾಯ್ತಾ ಇದ್ವು. ಆಮೇಲೆ ಗೊತ್ತಾಯಿತು ಇದು ತನ್ನ ಆಹಾರ ಕ್ರಮವನ್ನು ಈ ಜಿಂಕೆಗಳು ಅವುಗಳನ್ನೆಲ್ಲ ಬೇರೆ ಬೇರೆ ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನುತ್ತೆ ಅಂತ ಗೊತ್ತಾಯಿತು. ಎರಡನೇದು ಇದು ಏಕಾಂಗಿಯಾಗಿ ಬೇಟೆಯಾಡುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಮತ್ತು ಏಕಾಂಗಿಯಾಗಿ ಆಹಾರ ಸೇವನೆ ಮಾಡ್ತಾ ಇರೋದು ಅಂತ ಕೂಡ ಗೊತ್ತಾಯಿತು. ಇದು ಮರದ ಮೇಲೇ ವಾಸ ಮಾಡುತ್ತೆ ಅಂತ ಅನ್ನೋದು ಗೊತ್ತಾಯಿತು. ಹೀಗಾಗಿ ಚಿರತೆ ಜೀವನ ಕ್ರಮವನ್ನು ನೋಡಿದಾಗ ಅದು ಮರದ ಮೇಲೆ ಕೂತ್ಕೊಂಡಿರುತ್ತೆ ಅಥವಾ ಬಂಡೆ ಮೇಲೆ ಕೂತ್ಕೊಂಡಿರುತ್ತೆ, ಎತ್ತರದ ಜಾಗದಲ್ಲಿ ಕೂತ್ಕೊಂಡಿರುತ್ತೆ. ಆಮೇಲೆ ತನಗೆ ಬೇಕಾದಾಗ ಬೇಟೆ ಆಡಿ ಮಾಂಸವನ್ನು ಅಲ್ಲಿ ಹೋಗಿ ಇಟ್ಕೊಂಡು ತಿಂದು ಅದು ಬದುಕುತ್ತೆ.
10: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಚಿರತೆಯ ಜೀವನ ಹೇಗಿರುತ್ತೆ, ಅದು ಹೇಗೆ ಆಹಾರವನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಶೇಖರ್ ಸರ್ ಒಳ್ಳೆ ಮಾಹಿತಿನ ನೀಡ್ತಾ ಇದ್ರು. ಹಾಗಿದ್ರೆ ಈ ಒಂದು ಚಿರತೆಯ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೇಳೋದು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಕಾಡು ಪ್ರಾಣಿ ಅದೇನೇ ಚಿರತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಚಿರತೆಯ ಜೀವನ ಶೈಲಿ ಹೇಗೆಲ್ಲ ಇರುತ್ತೆ, ಅದು ಆಹಾರವನ್ನ ಹೇಗೆಲ್ಲ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಶೇಖರ್ ಸರ್ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಶೇಖರ್ ಸರ್, ಈಗೇನಪ್ಪ ಅಂದ್ರೆ ಈ ಚಿರತೆನ ಕಪಟ ಪ್ರಾಣಿ ಅಂತ ಒಂದ್ ಕಡೆ ಕರೀತಾರೆ, ಯಾಕೆ ಈ ರೀತಿ ಕರೀತಾರೆ, ಇದರ ಹಿಂದಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ಬೋದಾ ಸರ್?
1: ಕಪಟಿ ಮೋಸ ಮಾಡ್ತಕ್ಕಂಥದ್ದು, ಬೇರೆ ಯಾವ್ದಾರ ಬೇರೆ ಪ್ರಾಣಿ ಏನಾದ್ರು ಬೇಟೆಯಾಡಿ ಪ್ರಾಣಿಗಳನ್ನ ಬಿಸಾಕಿದ್ರೆ ಅದನ್ನ ಆ ಮಾಂಸವನ್ನು ಕದ್ಕೊಂಡೋಗಿ ತಿಂತಕ್ಕಂಥ ಉದಾಹರಣೆ ಕೂಡ ಇದೆ ಅಂತ ಕೂಡ ಹೇಳಿದ್ರು. ಇದು ಕೂಡ ಏನು ಬೇಟೆ ಆಡುತ್ತಲ್ಲ, ಬೇಟೆ ಆಡಿದಾಗ ಒಂದ್ ವೇಳೆ ರಾತ್ರಿ ಆಗಿದ್ರೆ ಆ ಕತ್ಲೆಯಲ್ಲಿ ಅದನ್ನ ಎಳ್ಕೊಂಡೋಗಿ ತಗ್ಗಿಗೆ ಹಾಕಿ ಅದ್ರ ಮೇಲೆ ಎಲೆಗಳನ್ನ ಮುಚ್ಚಿ ಅದು ದೂರದಲ್ಲಿ ಕುತ್ಕೊಂಡು ಮತ್ತೆ ಬೆಳಗ್ಗೆ ಆಗೋವರೆಗೂ ಅಲ್ಲೇ ಕುತ್ಕೊಳ್ಳುತ್ತೆ, ಅದು ತಗೊಂಡೋಗಿ ಮರದ ಮೇಲೆ ಇಟ್ಕೊಳ್ಳುತ್ತೆ. ಹೀಗಾಗಿ ಅಂತ ಒಂದು ಜೀವನ ಕ್ರಮದ ಪ್ರಾಣಿ ಇದು ಚಿರತೆ ಅಂತ ಹೇಳಿ.
0: ಓಕೆ, ತುಂಬಾ ವಿಶೇಷ ಅನಿಸ್ತಾ ಇದೆ ಸರ್ ಈ ಚಿರತೆ ಬಗ್ಗೆ ಕೇಳುವಾಗ. ನೀವೇ ಕೇಳ್ತಿರಲ್ಲ ಸ್ನೇಹಿತರೆ, ಆ ಚಿರತೆ ಹೇಗೆ ತನ್ನ ಆಹಾರವನ್ನ ಬೇಟೆಯಾಡುತ್ತೆ, ಬೇಟೆಯಾಡಿದ ನಂತರ ಆ ಆಹಾರವನ್ನ ರಾತ್ರಿಯಿಂದ ಬೆಳಗ್ಗೆ ತನಕ ಅದ್ರ ಜೊತೆಲೇ ಇದ್ದು ಮರದಲ್ಲೇ ವಾಸ ಮಾಡ್ತಿತ್ತು ಅಂತ. ಸೂಪರ್ ಸರ್. ಸರ್, ಹಾಗಿದ್ರೆ ಚಿರತೆಗಳು ಎಷ್ಟು ವರ್ಷ ಈ ಭೂಮಿ ಮೇಲೆ ಬದುಕಬಲ್ಲದು?
1: ಅವು ಎಲ್ಲವೂ ಹೆಚ್ಚು ಕಡಿಮೆ ಈ ಹುಲಿ ಸಿಂಹ ಚಿರತೆ ಎಲ್ಲವೂ ಕೂಡ 40-45 ವರ್ಷ 50 ಒಳಗಡೆನೆ 8 ವರ್ಷಗಳ ಕಾಲ ಬದುಕುತ್ತೆ ಇದು. ಮತ್ತೆ ಅವ್ರ ಆಹಾರ ಕ್ರಮ ಹೇಳಿದೆಲ್ಲ ನಾನು, ಜಿಂಕೆ, ಕಡವೆ, ಜೀಬ್ರಾ, ಜಿರಾಫೆ, ಕಾಡೆಮ್ಮೆ, ಮುಂಗ್ಸಿ, ಮಂಗ, ದೊಡ್ಡ ಪಕ್ಷಿಗಳು, ಮೀನು, ಹಾವು, ಇವೆಲ್ಲವುಗಳು ಚಿಟ್ಟೆಗಳನ್ನು ಕೂಡ ತಿನ್ನುತ್ತೆ ಅದು. ಆಮೇಲೆ ಈಗಾಗಲೇ ಹೇಳಿದಾಗೆ ಕೆಲವೊಮ್ಮೆ ಚಿರತೆ, ಸಿಂಹ, ಚೀಟಾ ಇವೆಲ್ಲ ಇದಾವಲ್ಲ, ಅವುಗಳು ಬೇಟೆಯಾಡಿರ್ತಕ್ಕಂಥ ಮಾಂಸವನ್ನು ಕದಿಯುತ್ತೆ ಅದು. ಕದ್ದು ಆ ಮಾಂಸವನ್ನು ಎಲ್ಲವೋ ಇದು ಇಟ್ಕೊಂಡು ತಿಂತಕ್ಕಂಥ ಕ್ರಮನೂ ಕೂಡ ಈ ಚಿರತೆಗಿದೆ. ಹೀಗಾಗಿ ಇದೊಂದು ಮೋಸಗಾರ ಪ್ರಾಣಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಾವು ಈಗ ಸಿಂಹ ಎಲ್ಲ ನೋಡಿದ್ದೆ ನಾನು, ಸಿಂಹದ ಬೇಟೆ ನೋಡಿದ್ವಿ ನಾವು ಅಲ್ಲೇ ಎಲ್ಲಿ ಕೀನ್ಯಾದಲ್ಲಿ ನೋಡಿದಾಗ ಸಿಂಹಗಳು ಬೇಟೆಯಾಡಿ ಎಲ್ಲ ಮರಿಗಳು ಸಮೇತ ಎಲ್ಲೋ ಕುತ್ಕೊಂಡು ಮಾಂಸವನ್ನು ತಿಂತಾ ಇದ್ವು. ಆದರೆ ಈ ಚಿರತೆ ಇದೆ ಲೆಪರ್ಡ್ ಎಲ್ಲೂ ನೋಡಲಿಲ್ಲ ನಾವು, ತನ್ನ ಮರಿಗಳ ಜೊತೆಗೆ, ತನ್ನ ಸಂಗಾತಿಯ ಜೊತೆಗೆ, ತಮ್ಮ ಸಂಸಾರದ ಜೊತೆಗೆ ಆಹಾರವನ್ನು ಹಂಚಿಕೊಳ್ಳಿ ತಿಂತಕ್ಕಂಥ ಕ್ರಮ ಈ ಚಿರತೆಯಲ್ಲಿ ಇಲ್ಲ. ಹಾಗಾಗಿ ಅತ್ಯಂತ ಸ್ವಾರ್ಥಿ ಪ್ರಾಣಿ ಅಂತಲೂ ಕೂಡ ಇದನ್ನು ಕರೀತಾರೆ.
0: ಸರಿ, ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಾಹಿತ್ಯದ ಬಗ್ಗೆ ಮಾತಾಡೋಣ ಅಂತ. ನಾನು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ರುದ್ರಪ್ರಯಾಗ ಅನ್ನೋ ಒಂದು ಪುಸ್ತಕವನ್ನ ಓದಿದ್ದೀನಿ ಸರ್. ಆ ಪುಸ್ತಕದಲ್ಲಿ ಈ ಚಿರತೆ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಇದೆ, ಅದು ನರಭಕ್ಷಕ ಅಂತನೂ ಹೆಸರುವಾಸಿಯಾಗಿದೆ. ಹಾಗಿದ್ರೆ ಚಿರತೆಗಳು ಈ ಸಸ್ಯಾಹಾರಿ ಪ್ರಾಣಿಗಳನ್ನ ಅಲ್ದಲೇ ಮನುಷ್ಯರನ್ನ ಕೂಡ ಬೇಟೆ ಆಡುತ್ತೆ ಸರ್, ಮನುಷ್ಯರನ್ನ ತಿನ್ನುತ್ತಾ?
1: ಈಗ ಚಿರತೆ ಮಾತ್ರ ಅಲ್ಲ, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಸಿಂಹ ಇರ್ಬೋದು. ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅಲ್ಲ, ನಮ್ಮ ಉಲ್ಲಾಸ್ ಕಾರಂತರವರು ಒಂದು ಕಡೆ ಹೇಳ್ತಾರೆ ಹುಲಿ ಬಗ್ಗೆ. ಹುಲಿ ವಯಸ್ಸಾದಮೇಲೆ ಒಂದು 40 ವರ್ಷ ಆಗುತ್ತೆ, 45 ವರ್ಷ ಆಗುತ್ತೆ, ಚಿರತೆಗೂ ಕೂಡ 45 ವರ್ಷ ಆಗುತ್ತೆ. ಅದು ಮುದಿ ಆಗುತ್ತೆ, ಮುದಿ ಆದಮೇಲೆ ಅದರ ಕಾಲುಗಳಲ್ಲಿ ಶಕ್ತಿ ಇರಲ್ಲ, ಕೈಯಲ್ಲಿ ಶಕ್ತಿ ಇರಲ್ಲ, ಅದಕ್ಕೆ ಓಡಾಕೋ ಕೂಡ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅದು ಜಾನುವಾರುಗಳನ್ನು ತಿನ್ನುತ್ತೆ
0: ಹುಲಿ.
1: ಎಲ್ಲವೂ ವಯಸ್ಸಾದಮೇಲೆ ಅವು ಉಂಡಾಗ ಅವೆಲ್ಲ ತುಂಬ ಶಕ್ತಿಹೀನ ಆಗೋಗುತ್ತೆ. ಚಿರತೆನೂ ಕೂಡ ಹಾಗೇನೆ. ಚಿರತೆ ಯಾವಾಗ ಮನುಷ್ಯನ, ಯಾವ ಪ್ರಾಣಿಗಳು ಕೂಡ ನರಭಕ್ಷಕ ಅಲ್ಲ, ಮನುಷ್ಯ ಸರ್ವಭಕ್ಷಕ, ಎಲ್ಲವನ್ನು ತಿಂತಾನೆ. ಆದರೆ ಪ್ರಾಣಿಗಳು ಮಾತ್ರ ನರಭಕ್ಷಕ ಅಲ್ಲ. ಅವು ಯಾವಾಗ ಅಂತಂದರೆ ತಮಗೆ ಸಂದರ್ಭ, ತಮಗೆ ಏನಾದರೂ ತೊಂದರೆ ಆದಾಗ ಮಾತ್ರ ತಿನ್ನುತ್ತೆ. ಈಗ ವಯಸ್ಸಾಯಿತು ಅಂತ ಇಟ್ಕೊಳ್ಳಿ, ಅದಕ್ಕೇ ನಮ್ಮ ಉಲ್ಲಾಸ್ ಕಾರಂತ ಹೇಳ್ತಾರೆ, ಎಲ್ಲ ವಯಸ್ಸಾಗಿರೋ ಹುಲಿಗಳನ್ನು, ಚಿರತೆಗಳನ್ನು ಗುಂಡಿಟ್ಕೊಳ್ಳಿ ಅಂತ. ಅವುಗಳಿಗೆ ಆಹಾರ ಸಿಗಲ್ಲ, ಹೀಗಾಗಿ ಗುಂಡಿಟ್ಕೊಳ್ಬೇಕು, ಸಾಯಿಸ್ಬೇಕು ಅಂತ ಹೇಳಿ. ಈಗ ನಿಮಗೆ ಗೊತ್ತಿರ್ಬೋದು, ಹಾರ್ಸ್ ರೈಡಿಂಗ್ ಮಾಡ್ತಕ್ಕಂಥ ಕುದುರೆಗಳನ್ನು ತುಂಬ ಮುದಿ ಆದಮೇಲೆ ಅವನು ಸಾಯಿಸ್ತಾರೆ ಗುಂಡಿಟ್ಟು. ಯಾಕೆ ಅಂತಂದರೆ ರೆಪುಟೇಷನ್ ಹೋಗ್ಬಿಡುತ್ತೆ. ಅಷ್ಟು ಕುದುರೆ ಎಷ್ಟು ಮೆಡಲ್ಗಳನ್ನು ತೊಗೊಂಡಿತ್ತು, ಎಷ್ಟು ದುಡ್ಡನ್ನು ಗಳಿಸ್ಕೊಟ್ಟಿತ್ತು ಜನರಿಗೆ, ಅಷ್ಟು ವೇಗವಾಗಿ ಓಡ್ತಾ ಇತ್ತು, ಇವಾಗ ಈ ಥರ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಅವುಗಳನ್ನು, ಯಾರು ಆ ಓನರ್ ಇದ್ದಾನಲ್ಲ ಅವುಗಳನ್ನು ಸಾಯಿಸ್ತಾನೆ, ಗುಂಡಿಟ್ಟು ಕೊಲ್ತಾನೆ. ಹಾಗಾಗಿ ಅನೇಕ ಪ್ರಾಣಿಗಳು ಕೂಡ ಹಾಗೇನೆ, ಅವುಗಳಿಗೆ ಸಾಧ್ಯ ಆಗೋದೇ ಇಲ್ಲ, ಅಷ್ಟು ನರಳ್ತಾ ಇರ್ತವೆ. ನಾವು ಎಷ್ಟೋ ಸತಿ ನೋಡಿ, ಈಗ ಮನುಷ್ಯನ ಕೂಡ ಎಷ್ಟೋ ಸರಿ ನಾನು ಈ ತುಂಬ ಕಾಯಿಲೆಯಿಂದ ನರಳ್ತಾ ಇದ್ದೀನಿ, ಭಾರಿ ನೋವಾಗ್ತಾ ಇದೆ, ನಾನು ಬದುಕೋಕ್ಕಾಗಲ್ಲ, ಡಾಕ್ಟ್ರೇ ನನಗೆ ಬೇರೆ ಯಾವ್ದಾರ ಒಂದು ಇಂಜೆಕ್ಷನ್ ಕೊಟ್ಬಿಡಿ, ಸ್ವಯಂ ಮರಣ, ಸ್ವಯಂ ಇಚ್ಛಾ ಮರಣ ಅಂತ ಹೇಳ್ತಾರಲ್ಲ, ಅದಿನ್ನೂ ಸರ್ಕಾರ ಕೊಟ್ಟಿಲ್ಲ. ಆ ಥರ ಕೆಲವರು ತಗೊಂಡಿರೋ ಉದಾಹರಣೆ ಇದೆ, ತಾವೇ ಇಂಜೆಕ್ಷನ್ ತೊಗೊಂಡು ಸತ್ತೋಗಿರೋ ಉದಾಹರಣೆಗಳಿದೆ. ಹೀಗಾಗಿ ಪ್ರಾಣಿಗಳು ಮುದಿ ಆದಮೇಲೆ ಬೇಟೆಯಾಡೋಕ್ಕಾಗದೇ ಇದ್ದಾಗ ಅವು ನರಭಕ್ಷಕ ಆಗುತ್ತೆ, ಸಿಕ್ಕಿದ್ದನ್ನು ತಿನ್ನುತ್ತೆ ಅವು. ಹಾಗೆ ಆಗಿರ್ತಕ್ಕಂಥದ್ದು ಕೂಡ ಅಲ್ಲಿ.

0: ಈ ಜಿಮ್ ಕಾರ್ಬೆಟಲ್ಲಿ ಆಗಿರ್ತಕ್ಕಂಥದ್ದು, ರುದ್ರಪ್ರಯಾಗದಲ್ಲಿ ಆಗಿರ್ತಕ್ಕಂಥದ್ದು ಅದೇನೆ. ಅವನು ಬಂದು ಅವ್ನು ಸಾಯಿಸ್ತಾನಲ್ಲ ಜಿಮ್ ಕಾರ್ಬೆಟ್, ಅವನು ದೊಡ್ಡ ಪುಸ್ತಕನೇ ಬರೆದಿದ್ದಾರೆ ಅದ್ರ ಬಗ್ಗೆ, ದೊಡ್ಡ ಒಂದು ಕಥಾಸಂಕಲನ ಒಂದು ಸಾಹಿತ್ಯನ ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ಹಾಗೇನೆ, ಅದು ಮುದಿ ಆಗಿರ್ತಕ್ಕಂಥ ಒಂದು ಚಿರತೆ, ಅದು ಮುದಿ ಆಗಿರೋದ್ರಿಂದ ಅದಕ್ಕೆ ಎಲ್ಲೂ ಬೇಟೆಯಾಡೋಕ್ಕೆ ಸಾಧ್ಯ ಆಗಲ್ಲ. ಬೇಟೆಯಾಡೋಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಬೇರೆ ಕಡೆಯಿಂದ ತಪ್ಪಿಸ್ಕೊಂಡು ಬಂದಿರೋದು, ಅದಕ್ಕೆ ತನ್ನ ಬೇಟೆ ಪ್ರಾಣಿಗಳು ಕೂಡ ಸಿಗಲ್ಲ. ಅಲ್ಲಿ ಹಿಮಾಲಯನ್ ರೀಜನ್ನಲ್ಲಿ ಫುಟಿಲ್ಸಲ್ಲಿ ಶಿವಾಲಿಕ್ ಹಿಮಾಲಯ ಅಂತ ಕರೀತಾರೆ, ಶಿವಾಲಿಕ್ ಹಿಮಾಲಯದಲ್ಲಿ ಚಿರತೆಗಳಿಗೆ ಅಲ್ಲಿ ಯಾವ ಆಹಾರ ಕ್ರಮನೂ ಇಲ್ಲ, ಎಲ್ಲೋ ತಪ್ಪಿಸ್ಕೊಂಬಂದಿರೋದು ಅದು. ಅಲ್ಲಿ ಚಿರತೆಗಳು ವಾಸ ಮಾಡೋ ಜಾಗನೂ ಅಲ್ಲ ಅಲ್ಲಿ.
1: ಓಕೆ,
0: ಹಾಗಾಗಿ ಅಂಥ ಕಡೆ ಅದಕ್ಕೆ ಆಹಾರದ ಅಭಾವ ಆಗಿ ತಾನು ಬದುಕೋಕ್ಕೋಸ್ಕರ ಜನಗಳನ್ನು ದಾರಿಯಲ್ಲಿ ಹೋಗ್ತಕ್ಕಂಥ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿ ಅದು ತಿಂತಾಯಿತ್ತು.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಯಾವುದೇ ಕಾಡು ಪ್ರಾಣಿಗಳು ಅಥವಾ ಯಾವುದೇ ಮಾಂಸಾಹಾರಿ ಪ್ರಾಣಿಗಳು ನರಭಕ್ಷಕ ಅಲ್ಲ. ಅವುಗಳು ವಯಸ್ಸಾದ ಮೇಲೆ ಓಡಾಡೋಕ್ಕಾಗ್ದಲೆ ಅಥವಾ ಬೇಟೆಯಾಡೋಕ್ಕಾಗ್ದಲೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ನಮ್ಮ ಶೇಖರ್ ಸರ್ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಈ ಚಿರತೆ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಕಾಡು ಪ್ರಾಣಿ ಮಾಂಸಹಾರಿ ಪ್ರಾಣಿ ಚಿರತೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಶೇಖರ್ ಗಳವರು ಒಳ್ಳೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅಲ್ವಾ. ಈ ಒಂದು ಮಾತುಕತೆಯನ್ನ ಮುಂದುವರಿಸೋಣ ಶೇಖರ್ ಸರ್. ಈಗ ಕೆಲವೊಮ್ಮೆ ನಾವು ಕೇಳಿರ್ತೀವಿ, ಕೆಲವೊಂದು ಸುದ್ದಿಯನ್ನ ಕೇಳಿರ್ತೀವಿ, ಏನಪ್ಪಾ ಅಂದ್ರೆ ಗದ್ದೆ ಒಳಗಿನ ಚಿರತೆ ನುಗ್ಗಿದೆ, ರಸ್ತೆ ದಾಡ್ತಾ ಇದೆ ಚಿರತೆ, ಹಾಗೆ ನಾವೆಲ್ಲೋ ಕಾಡು ಪ್ರದೇಶಕ್ಕೆ ಹೋಗಿದ್ದಾಗ ಚಿರತೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಸುದ್ದಿ ಎಲ್ಲ ಇದೆ. ನೀವ್ ಹೇಳ್ದ ಹಾಗೇನೆ ವಯಸ್ಸಾಗಿರೋ ಚಿರತೆಗಳು 40-45 ವರ್ಷ ವಯಸ್ಸಾಗಿರೋ ಚಿರತೆಗಳು ಮಾತ್ರ ಹೀಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತಾ, ಅಥವಾ ಇನ್ನೂ ಒಂದು 25-20 ವರ್ಷ ಯಂಗೆಸ್ಟ್ ಚಿರತೆಗಳು ಕೂಡ ಅಟ್ಯಾಕ್ ಮಾಡುತ್ತೆ ಸರ್?
0: ತುಂಬಾ ಯುವಕ ಅಥವಾ ಯುವ ಚಿರತೆಗಳು, ತುಂಬಾ ಕಡಿಮೆ ವಯಸ್ಸಿನ ಚಿರತೆಗಳು, ತುಂಬಾ ಶಕ್ತಿಶಾಲಿ ಚಿರತೆಗಳು ಯಾವ ಕಾರಣಕ್ಕೂ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಲ್ಲ. ಅವು ಈ ಮನುಷ್ಯ ಏನು ಮಾಡ್ತಾನೆ, ಚಿರತೆ ನೋಡಿದ ತಕ್ಷಣ ಇವನಿಗೆ ಕುತೂಹಲ ಅನಿಸುತ್ತೆ, ಹಾವುಗಳಂದ್ರೆ ಕುತೂಹಲ ಅನಿಸುತ್ತೆ, ಕಲ್ಲಿಂದ ಹೊಡೆಯೋದು, ಕೋಲಿಂದ ಹೊಡೆಯೋದು, ಅಟ್ಯಾಕ್ ಮಾಡೋಕ್ಕೆ ಹೋಗೋದು, 10 ಜನರ ಕೂಡಿ ಅವನು ಇದು ಮಾಡೋಕ್ಕೆ ಹೋದಾಗ ಅದು ಆ ಮೈ ಮೇಲೆ ಬರುತ್ತೆ ಹೊರತು ಅದು ಉದ್ದೇಶಪೂರ್ವಕವಾಗಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದೇ ಇಲ್ಲ. ಅದರ ಜೀವನ ಕ್ರಮನೇ ಬೇರೆ, ಅದರ ಆಹಾರ ಕ್ರಮನೇ ಬೇರೆ. ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ, ಏನೂ ಇಲ್ಲದೇ ಇದ್ದಾಗ ಮನುಷ್ಯನ ಮೇಲೆ ಅಥವಾ ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಕುಟಿಗೆಯಿಂದ ದನಕರುಗಳನ್ನು ಅದು ಹೊತ್ತೊಯ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಯುವ ಚಿರತೆಗಳು ಅಥವಾ ವಯಸ್ಕ ಚಿರತೆಗಳು ಯಾವ ಕಾರಣಕ್ಕೂ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಲ್ಲ, ಅದಕ್ಕೆ ರಕ್ಷಣೆಗೋಸ್ಕರ ಅದು ಮಾಡುತ್ತೆ ಕೆಲವು ಸಂದರ್ಭದಲ್ಲಿ.
1: ಓಕೆ, ಈಗ ಕಾಮನ್ ಪೀಪಲ್ಸ್ಗಳು ಈಗ ಚಿರತೆಗೆ ವಯಸ್ಸಾಗಿದೆಯೋ ಅಥವಾ ಇನ್ನು ಯಂಗೆಸ್ಟ್ ಚಿರತೆನೋ ಅಂತ ಹೇಗೆ ಐಡೆಂಟಿಫೈ ಮಾಡ್ಬೋದು ಸರ್?
0: ಐಡೆಂಟಿಫೈ ಮಾಡೋದಕ್ಕೆ ಇವರು ಅವುಗಳಿಂದ ಯಾವ ಕಾಡು ಪ್ರಾಣಿಗಳೇ ಇರಲಿ, ಅದು ಹುಲಿನೇ ಇರಲಿ, ಚಿರತೆನೇ ಇರಲಿ, ಯಾವ್ದಾರ ಇರಲಿ, ಅದರಿಂದ ದೂರ ಇರತಕ್ಕಂಥದ್ದು ಭಾಳ ಮುಖ್ಯ. ನನ್ನ ಜಮೀನಿನಲ್ಲಿ ನನ್ನ ಬೆಳೆ ಹಾಳಾಗಬಾರ್ದು, ಅದು ಹಾಳಾಗಬಾರ್ದು, ಇದು ಹಾಳಾಗಬಾರ್ದು ಅಂತ ಅದ್ರ ಹತ್ರನೇ ಹೋಗಬಾರ್ದು. ಆನೆಗಳೇ ಇರ್ಬೋದು, ಯಾವುದೇ ಇರ್ಬೋದು, ಆ ಪ್ರಾಣಿಗಳ ಹತ್ರ ಹೋಗಬಾರ್ದು. ಅಕಸ್ಮಾತ್ ನಿಮ್ಮ ಜಮೀನುಗಳಿಗೆ ಬಂದಿದೆ ಅಷ್ಟೇ ಅದು, ಅಕಸ್ಮಾತ್ ನಿಮ್ಮ ಮನೆಗೆ ಬಂದಿದೆ ಅದು. ಹೀಗಾಗಿ ಅದರಿಂದ ದೂರ ಇರಿ. ಯಾವುದೇ ರೀತಿಯ ಒಂದು ತೊಂದರೆ ಕೊಡ್ತಕ್ಕಂಥ ಪ್ರಾಣಿಯಿಂದ ನೀವು ದೂರ ಇರೋದು ಕಲಿಬೇಕು, ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋದು ಕಲಿಬೇಕೇ ಹೊರತು ಅದ್ರ ಮೇಲೆ ಅಟ್ಯಾಕ್ ಮಾಡೋದಲ್ಲ. ಅದು ಪ್ರಾಣಿ, ಅದು ನೀವು ಮನುಷ್ಯರು, ಬುದ್ಧಿವಂತರು. ಹೀಗಾಗಿ ಅವುಗಳಿಂದ ದೂರ ಇದ್ದು ನಿಮ್ಮನ್ನು ರಕ್ಷಣೆ ಮಾಡ್ಕೋಬೇಕು.
1: ಖಂಡಿತ ಸರ್. ಸರ್, ಈ ಚಿರತೆಯ ಒಂದು ಸಂತಾನೋತ್ಪತ್ತಿ ಹೇಗೆ? ಇದು ಕೂಡ ಒಂದೇ ಸರಿಗೆ ಒಂದು 5-6 ಮರಿಗಳಾಗತ್ತಾ ಅಥವಾ ಹೇಗೆ?
0: ಇದು ಕೂಡ ಅಷ್ಟೇ, 2-3 ಮರಿಗಳನ್ನು ಹುಲಿ ಥರನೇ ಸಿಂಹಗಳ ಥರನೇ ಮರಿಗಳನ್ನು ಹಾಕುತ್ತೆ, 3-4 ಮರಿಗಳು. ಅದು ತಿನ್ನಲ್ಲ, ಇದು ಹುಲಿಗಳ ಥರ ತಿನ್ನಲ್ಲ. ಅದರ ಸಂತಾನ ಕ್ರಿಯೆಯಲ್ಲಿ ಏನು ವ್ಯತ್ಯಾಸ ಇರಲ್ಲ. 10-15 ತಿಂಗಳು, ಮತ್ತು ಹೆಣ್ಣು ಗಂಡು ಎರಡೂ ಒಟ್ಟಿಗೆ ಜೋಪಾನ ಮಾಡ್ತಕ್ಕಂಥದ್ದು ಅದೆಲ್ಲ ಇದೆ. ಆ ರಕ್ಷಣೆ ಮಾಡ್ತಕ್ಕಂಥ ಕ್ರಮ ಎಲ್ಲ ಒಂದೇ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಜಾಗದಲ್ಲಿ ಮರಿ ಹಾಕುತ್ತೆ. ಸಾಮಾನ್ಯವಾಗಿ ನದಿ ದಡಗಳು, ಜನಗಳು ಬರದೇ ಇರ್ತಕ್ಕಂಥ ಜಾಗಗಳು, ಸಾಮಾನ್ಯವಾಗಿ ಕೀನ್ಯಾ ಅಲ್ಲೆಲ್ಲ ನೋಡಿದಾಗ ಒಂದು ಮಾರಾ ನದಿ ಅಂತ ಇದೆ, ಆ ಮಾರಾ ನದಿ ದಡದಲ್ಲೇ ಸಿಂಹಗಳ ಸಂತಾನ ಪೂರ್ತಿ ಅಲ್ಲೇ ಕಂಡು ಬರ್ತಾ ಇತ್ತು. ಚಿರತೆಗಳು ಕೂಡ ದೂರದಲ್ಲಿ ಅಂಥ ಜಾಗಗಳನ್ನು ಹುಡುಕಿ ಅಲ್ಲಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆ ಇರುತ್ತೆ ತಮಗೆ ಸೂಕ್ತವಾದ ಜಾಗಗಳನ್ನು ನೋಡಿ.
4: ನಿಜ ಸರ್, ಚಿರತೆ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ಧನ್ಯವಾದಗಳು ನಿಮಗೂ ಕೂಡ.
1: ಓಕೆ, ಕೇಳಿಸ್ಕೊಡ್ರಲ್ಲ ಸ್ನೇಹಿತರೆ, ಈ ಒಂದು ಚಿರತೆಯ ಜೀವನ ಶೈಲಿ ಹೇಗಿರುತ್ತೆ, ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ, ಜೊತೆಗೆ ಆಹಾರ ಕ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರು ನಮ್ಮ ಶೇಖರ್ ಗೌಳೆಯರವರು. ಈ ಒಂದು ಮಾಹಿತಿಗಳು ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮ ಕೇಳಿದ್ಮೇಲೆ ನೆಕ್ಸ್ಟ್ ಎಲ್ಲಾದ್ರೂ ಚಿರತೆಯನ್ನ ನೋಡಿದ್ರೆ ಅಥವಾ ಚಿರತೆ ಬಗ್ಗೆ ಕೇಳಿದ್ರೆ ಓ ಹೌದಲ್ವಾ, ನಾನು ಈ ವಿಷಯದ ಬಗ್ಗೆ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿದ್ದೆ ಅಂತ ನಿಮಗೂ ಕೂಡ ನೆನಪಾಗೋದು ಸಹಜನೇ. ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ! ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
3: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ?
4: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
4: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು, ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
6: ಹೌದಾ, ಅದ್ ಹೇಗೆ?
7: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
9: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತಾ ಇರುವುದು ನಮ್ಮ ಕರ್ನಾಟಕದ ದೊಡ್ಡಮಾಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ. ಕೃಷ್ಣ ಪರಮಾತ್ಮನಿಗೆ ಮೀಸಲಾಗಿರುವ ಅನೇಕ ದೇವಾಲಯಗಳಿದೆ, ಮತ್ತೆ ಚನ್ನಪಟ್ಟಣದ ಬಳಿಯ ದೊಡ್ಡ ಮಾಳೂರಿನಲ್ಲಿರುವ ಅಪ್ರಮೇಯ ಸ್ವಾಮಿಯ ದೇವಾಲಯವು ಅಂಬೆಗಾಲಿಡುವಂತಹ ಕೃಷ್ಣನಿಗೆ ಮೀಸಲಾಗಿರುವ ದೇವಾಲಯ ಆಗಿದೆ. ಸಾಮಾನ್ಯವಾಗಿ ಕೃಷ್ಣನ ಯಾವುದೇ ದೇವಾಲಯಕ್ಕೆ ಹೋದ್ರೆ ಕೂಡ ಕೃಷ್ಣನು ನಿಂತಿರುವ ಭಂಗಿಯಲ್ಲಿ ಇರುವಂತಹ ಒಂದು ದೇವಾಲಯಗಳನ್ನ ನೋಡ್ತೀವಲ್ವ, ಆದ್ರೆ ಇಲ್ಲಿ ಅಂಬೆಗಾಲನ್ನ ಇಡ್ತಾ ಇರುವಂತಹ ಅಂಬೆಗಾಲಿನ ಒಂದು ಆಕೃತಿಯಲ್ಲಿ ಇರುವಂತಹ ಕೃಷ್ಣನ ವಿಗ್ರಹವನ್ನ ದೊಡ್ಡ ಮಾಳೂರಿನ ಅಪ್ರಮೇಯ ಸ್ವಾಮಿ ದೇವಾಲಯದಲ್ಲಿ ನಾವು ಕಾಣಬಹುದು. ಅಪ್ರಮೇಯ ದೇವಾಲಯ ಪ್ರಾಚೀನ ದೇವಾಲಯವಾಗಿದ್ದು 3000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗುತ್ತೆ. ಕ್ರಿಸ್ತ ಶಕ 980 ಅಪ್ರಮೇಯ ದೇವರಿಗೆ ದೀಪವನ್ನ ಬೆಳಗಿಸಿದ್ದರ ಬಗ್ಗೆ ದಾಖಲೆ ಇದೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ಅಪ್ರಮೇಯ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ದೊಡ್ಡ ಮಾಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅಪ್ರಮೇಯ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಇತಿಹಾಸ, ಸ್ಥಳ, ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಅಪ್ರಮೇಯ ದೇವಾಲಯ ಇರುವುದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡ ಮಾಳೂರು ಗ್ರಾಮದಲ್ಲಿ ಈ ಒಂದು ದೇವಾಲಯ ಇದೆ. ಇದು ಬೆಂಗಳೂರು ಮೈಸೂರು ರಸ್ತೆಗೆ ಸಮೀಪದಲ್ಲೇ ಇದೆ ಮತ್ತು ಅತ್ಯಂತ ಪ್ರಾಚೀನ ಮಹತ್ವದ ದೇವಾಲಯ ಇದಾಗಿದೆ. ಹಾಗೆ ಈ ಒಂದು ಸ್ಥಳಕ್ಕೆ ಮಲ್ಲೂರು ಎನ್ನುವಂತಹ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಮಲ್ಲೂರಿಗೆ ಹಲವು ಹೆಸರುಗಳಿದ್ರೂ ಈ ನಿರ್ದಿಷ್ಟ ಹೆಸರಿನ ಹಿಂದೆ ಒಂದು ಕುತೂಹಲಕಾರಿ ಇತಿಹಾಸ ಇದೆ. ಒಮ್ಮೆ ಸಾರಂಗಧರ ಎಂಬ ರಾಜನಿದ್ದ. ಒಂದು ಯುದ್ಧದಲ್ಲಿ ಅವನ ಶತ್ರುಗಳು ಅವನ ಕೈಕಾಲುಗಳನ್ನು ಕತ್ತರಿಸಿ ನಿರ್ಮಲಾ ನದಿ ಅಥವಾ ಕಣ್ವಾ ನದಿಗೆ ಎಸೆದರು. ಈ ನದಿ ಮೊದಲು ಮಲ್ಲೂರಿಗೆ ಹತ್ತಿರದಲ್ಲೇ ಹರಿಯುತ್ತಿತ್ತು. ಅಸಹನೀಯ ನೋವನ್ನು ಅನುಭವಿಸುತ್ತಿದ್ರೂ ಕೂಡ ರಾಜ ಸಾರಂಗಧರನು ನಿರಂತರವಾಗಿ ಭಗವಾನ್ ನಾರಾಯಣನ ಪವಿತ್ರ ನಾಮವನ್ನು ಜಪಿಸ್ತಾ ಇದ್ದ. ಮತ್ತೆ ಹೇಗೋ ಅಪ್ರಮೇಯ ಸ್ವಾಮಿ ದೇವಸ್ಥಾನವನ್ನು ತಲುಪುವಲ್ಲಿ ಯಶಸ್ವಿಯಾದ. ಅವನು ಭಗವಾನ್ ಅಪ್ರಮೇಯನ ಮುಂದೆ ನಿಂತಾಗ ಭಗವಂತನ ಕೃಪೆಯಿಂದ ಅವನ ಅಂಗಾಂಗಗಳು ಮತ್ತೆ ಅವುಗಳ ಮೂಲ ರೂಪಕ್ಕೆ ಬೆಳೆದವು. ತಮಿಳು ಭಾಷೆಯಲ್ಲಿ ಬೆಳೆಯಲು ಎಂಬ ಪದವನ್ನು ಮುಲೈತ್ತೂರು ಅಂತ ಹೇಳಿ ಕರೆಯಲಾಗುತ್ತೆ. ಆದ್ದರಿಂದ ಈ ಸ್ಥಳಕ್ಕೆ ಮುಲೈತ್ತೂರು ಎಂದು ಹೆಸರಿಡಲ್ಪಟ್ಟಿತು. ಸ್ವಲ್ಪ ಸಮಯದ ನಂತರ ಇದು ಮಲ್ಲೂರು ಅಂತ ಹೇಳಿ ಕರೆಯಲ್ಪಟ್ಟಿತು ಅಂತ ಹೇಳಿ ಹೇಳಲಾಗುತ್ತೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನವು ಬಹಳ ಪ್ರಾಚೀನ ದೇವಾಲಯವಾಗಿದ್ದು ಇದನ್ನು ದಕ್ಷಿಣ ಅಯೋಧ್ಯೆ ಅಂತಲೇ ಜನಪ್ರಿಯವಾಗಿದೆ. ಶ್ರೀರಾಮಚಂದ್ರ ಪ್ರಭು ಇಲ್ಲಿ ಸ್ವಲ್ಪ ಕಾಲ ಉಳಿದು ಅಪ್ರಮೇಯ ಸ್ವಾಮಿಯನ್ನು ಮೆಚ್ಚಿಸಲು ಯಜ್ಞ ಸೇರಿದಂತೆ ವಿವಿಧ ಪೂಜೆಯನ್ನು ಮಾಡಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಈ ಕಾರಣದಿಂದ ಅಪ್ರಮೇಯನನ್ನು ಶ್ರೀರಾಮ ಪ್ರೇಮಯ ಅಂತ ಹೇಳಿ ಕರೆಯುತ್ತಾರೆ. ಭಗವಾನ್ ರಾಮನ ನೆಚ್ಚಿನವನು. ಭಗವಾನ್ ರಾಮನು ಮಾಡಿದ ವಿಧಿಗಳ ಅವಶೇಷವನ್ನು ಇಂದಿಗೂ ನೋಡಬಹುದು. ಹಾಗೆಯೇ ಅಪ್ರಮೇಯ ಸ್ವಾಮಿ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡುವುದಾದರೆ, ಅಪ್ರಮೇಯ ಸ್ವಾಮಿ ದೇವಾಲಯವನ್ನು 11ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದ್ರು. ದೇವಾಲಯದ ವಾಸ್ತುಶಿಲ್ಪವು ಭವ್ಯವಾಗಿದ್ದು ಭೇಟಿ ನೀಡೋದಕ್ಕೆ ಯೋಗ್ಯವಾಗಿದೆ. ಇದನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದ್ದು 5 ಹಂತದ ರಾಜಗೋಪುರವನ್ನು ದಶಾವತಾರದಿಂದ ಅಲಂಕರಿಸಲಾಗಿದೆ. ದೇವಾಲಯದ ಮಹಾದ್ವಾರವು 30 ಅಡಿ ಎತ್ತರವಿದೆ. ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟ 30 ಅಡಿ ಎತ್ತರದ ದೀಪಸ್ತಂಭವಿದೆ. ಈ ದೀಪಸ್ತಂಭವು ಮಹಾದ್ವಾರದಷ್ಟೇ ಎತ್ತರವಾಗಿದ್ದು ಅದರ ಮುಂದೆಯೇ ಇದೆ. ರಥ ಮಂಟಪ ಮತ್ತು 4 ಕಂಬಗಳ ಪುರಂದರದಾಸ ಮಂಟಪವು ದೇವಾಲಯದ ಮುಂದೆ ಇದೆ. ಮಹಾಲಕ್ಷ್ಮಿಗೆ ಅರವಿಂದದಲ್ಲಿ ತಯಾರ್ ನವನೀತ ಕೃಷ್ಣ, ವೈಕುಂಠ ನಾರಾಯಣ ಸ್ವಾಮಿ ಎಂದು ಪ್ರತ್ಯೇಕ ದೇವಾಲಯಗಳು ದೇವಾಲಯದ ಪ್ರಾಕಾರದಲ್ಲಿ ಇದೆ. ವಿಜಯನಗರ ಕಾಲದಲ್ಲಿ ಪ್ರಾಕಾರವನ್ನು ಪುನರ್ ನಿರ್ಮಿಸಲಾಯಿತು. ಹಾಗೆ ಶ್ರೀ ಅಪ್ರಮೇಯ ಸ್ವಾಮಿಯ ವಿಗ್ರಹವು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಪ್ರಮೇಯ ಎಂದರೆ ಅಳೆಯಬಹುದಾದದ್ದು, ಅಪ್ರಮೇಯ ಎಂದರೆ ಅಳೆಯಲಾಗದವನು. ಪರಮಾತ್ಮನಾದ ನಾರಾಯಣನನ್ನು ನಮ್ಮ ಭೌತಿಕ ಇಂದ್ರಿಯಗಳಿಂದ ಮತ್ತು ಬ್ರಹ್ಮ ಮತ್ತು ಶಿವನಂಥವರ ಇಂದ್ರಿಯಗಳಿಂದಲೂ ಕೂಡ ಅಳೆಯಲು ಸಾಧ್ಯವಿಲ್ಲದ ಕಾರಣ ಅವನನ್ನು ಅಪ್ರಮೇಯ ಅಂತ ಹೇಳಿ ಕರೆಯಲಾಗುತ್ತೆ. ಅಪ್ರಮೇಯ ಸ್ವಾಮಿಯು ಚತುರ್ಭುಜ ರೂಪದಲ್ಲಿದ್ದು ಮೇಲಿನ ಕೈಗಳಲ್ಲಿ ಪಾಂಚಜನ್ಯ ಮತ್ತು ಸುದರ್ಶನವನ್ನು, ಕೆಳಗಿನ ಕೈಯಲ್ಲಿ ಕೌಮೋದಕಿ ಮತ್ತು ಪದ್ಮವನ್ನು ಹಿಡಿದಿದ್ದಾನೆ. ಪದ್ಮವು ಅಭಯ ಮುದ್ರಾ ಹಸ್ತದಲ್ಲಿ ಕಂಡುಬರುತ್ತೆ. ಗರ್ಭಗೃಹಕ್ಕೆ ಕಾರಣವಾಗುವ ಸುಕನಾಸಿಯಲ್ಲಿ ಉತ್ಸವದ ದರ್ಶನವನ್ನು ಪಡೆಯಬಹುದು. ದೇವಾಲಯದ ವಾಯುವ್ಯ ಮೂಲೆಯಲ್ಲಿರುವ ವಿಷ್ಣು ತೀರ್ಥದಲ್ಲಿ ಕಮಲದ ಹೂವಿನಲ್ಲಿ ಕಾಣಿಸಿಕೊಂಡ ಕಾರಣ ಅಪ್ರಮೇಯ ಸ್ವಾಮಿ ದೇವಾಲಯದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನ ಅರವಿಂದದಲ್ಲಿ ಅಂತ ಹೇಳಿ ಕರೆಯಲಾಗುತ್ತೆ. ದೇವಿಯ ಚತುರ್ಭುಜ ರೂಪದಲ್ಲಿ ಪದ್ಮಾಸನ ಭಂಗಿಯಲ್ಲಿ ಕಮಲದಲ್ಲಿ ಕುಳಿತಿದ್ದಾಳೆ. ಮೇಲಿನ ಎರಡೂ ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದರೆ ಉಳಿದ ಎರಡು ಕೈಯಲ್ಲಿ ವರದ ಮತ್ತು ಅಭಯ ಮುದ್ರೆಯಲ್ಲಿದ್ದು ಭಕ್ತರಿಗೆ ದರ್ಶನ ನೀಡಿ ಆಶೀರ್ವದಿಸುತ್ತಿವೆ. ಒಂದೇ ಗರ್ಭಗೃಹದಲ್ಲಿ ಅಂಡಾಳ್ ಮತ್ತು ವೇದಾಂತ ದೇಶಿಕರ ದೇವತೆಗಳು ಇದ್ದಾರೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ. ಹೌದು, ಅಪ್ರಮೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ, ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ತಿಳಿಸ್ತಾ ಇದೆ. ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ದೇವಾಲಯದ ವಾಯುವ್ಯ ಮೂಲೆಯಲ್ಲಿ ಸುಂದರವಾದ ಮತ್ತೆ ಮುದ್ದಾದ ನವನೀತ ಕೃಷ್ಣ ಅಥವಾ ಅಂಬೆಗಾಲು ಕೃಷ್ಣನಿದ್ದಾನೆ. ಅವನು ತನ್ನ ಬಲಗೈಯಲ್ಲಿ ಬೆಣ್ಣೆಯನ್ನ ಹಿಡಿದು ಎಡಗೈಯ ಆಧಾರದಲ್ಲಿ ತೆವಳುತ್ತಿದ್ದಾನೆ. ಕನ್ನಡ ಭಾಷೆಯಲ್ಲಿ ಅಂಬೆಗಾಲು ಎಂದರೆ ತೇವಳುವುದು ಎನ್ನುವಂಥ ಅರ್ಥ ಇದೆ. ವೇದವ್ಯಾಸರು ಈ ದೇವನನ್ನ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ. ಅವರ ಮುಖವು ಹುಣ್ಣಿಮೆಯ ಸೌಂದರ್ಯವನ್ನ ಮೀರಿಸುತ್ತದೆ. ಅವರ ಕಣ್ಗಳು ಹೊಳೆಯುವ ಮತ್ತೆ ನಂಬಲಾಗದಷ್ಟು ಆಕರ್ಷಕವಾಗಿದೆ. ಹಾಗೆ ಗುಂಗುರು ಕೂದಲು ತುಂಬಾ ದಪ್ಪ ಮತ್ತೆ ಆಕರ್ಷಕವಾಗಿದೆ. ಸೊಂಟದ ಪಟ್ಟಿ ಮತ್ತೆ ಆಭರಣಗಳು ಮುಂತಾದ ಅನೇಕ ಆಭರಣಗಳು ಕೃಷ್ಣನ ಆಕರ್ಷಕ ದೇಹವನ್ನ ಅಲಂಕರಿಸುತ್ತೆ. ಹಾಗೆ ಪುರಂದರದಾಸರು ಈ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಅವರು ಭೇಟಿಯನ್ನ ನೀಡಿದಾಗ ಇಡೀ ಸೃಷ್ಟಿಯ ಮುಕ್ತಿಕಾರಕನಾದ ಪರಮಾತ್ಮನು ತಾಯಿ ಯಶೋಧೆಯ ಮಡಿಲಿನಲ್ಲಿ ಆಡುತ್ತಿರುವ ಪುಟ್ಟ ಬಾಲಕನ ರೂಪದಲ್ಲಿರುವುದನ್ನು ಕಂಡು ಶ್ರೀಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗಿದ್ರಂತೆ.
3: ಜಗದೋದ್ಧಾರನ ಆಡಿಸಿದರೆ ಶೋಧ,
2: ಈ ಒಂದು ಹಾಡು ಇಲ್ಲಿಯೇ ಹುಟ್ಟುಕೊಳ್ತು ಅಂತ ಹೇಳಲಾಗುತ್ತೆ. ಈ ಒಂದು ನವನೀತ ಕೃಷ್ಣನನ್ನು ನೋಡಿದಂತಹ ಪುರಂದರ ದಾಸರು ಕೃಷ್ಣನ ಮುಂದೆ ಕುಳಿತುಕೊಂಡು ಈ ಹಾಡನ್ನು ರಚಿಸಿದ್ರಂತೆ. ಭಕ್ತರು ನವನೀತ ಕೃಷ್ಣನಿಗೆ, ಮಕ್ಕಳಿಲ್ಲದೆ ಇರೋರು ಈ ದೇವಾಲಯಕ್ಕೆ ಬಂದು ಬೆಳ್ಳಿಯ ಉಯ್ಯಾಲೆಯನ್ನು ದೇವರಿಗೆ ಅರ್ಪಿಸ್ತಾರೆ. ಈ ಒಂದು ಬೆಳ್ಳಿಯ ಉಯ್ಯಾಲೆಯನ್ನು ಅರ್ಪಿಸೋದ್ರಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳು ಪ್ರಾಪ್ತಿಯಾಗುತ್ತೆ, ಅವರಿಗೆ ಸಂತತಿ ದೊರೆಯುತ್ತದೆ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತಾದಿಗಳಿಗೆ ಇದೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನವು ವರ್ಷವಿಡೀ ಬೆಳಗ್ಗೆ 6 ಮಧ್ಯಾಹ್ನ 1:30 ತನಕ ಮತ್ತೆ ಸಂಜೆ 5:00 to 8:30 ಓಪನ್ ಇರುತ್ತೆ. ಅಪ್ರಮೇಯ ಸ್ವಾಮಿ ದೇವಾಲಯವು ಬೆಂಗಳೂರಿನಿಂದ 63 km ಮತ್ತು ಮೈಸೂರಿನಿಂದ 80 km ದೂರದಲ್ಲಿದೆ. ರಸ್ತೆ ಸಾರಿಗೆ ಮೂಲಕ ನೀವು ಹೋಗಬಹುದು. ಬೆಂಗಳೂರು ಮೈಸೂರಿನಿಂದ ನಿಯಮಿತ ಬಸ್ ಸೇವೆಗಳು ಲಭ್ಯ ಇದೆ ಮತ್ತೆ ಬೆಂಗಳೂರು ಮತ್ತೆ ಮೈಸೂರಿನಿಂದ ಟ್ಯಾಕ್ಸಿಗಳು ಸಹ ಲಭ್ಯ ಇದೆ. ಇಲ್ಲಿಗೆ ಬಸ್ ವ್ಯವಸ್ಥೆ ಚೆನ್ನಾಗಿ ಇರೋದ್ರಿಂದ ನೀವು ಯಾವುದೇ ಊರಿನಿಂದ ಕೂಡ ಆರಾಮವಾಗಿ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಅಪ್ರಮೇಯ ಸ್ವಾಮಿ ದೇವಾಲಯದ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926 9682979 ಈ ಸಂಖ್ಯೆಗೆ ಕಳಿಸ್ಕೊಡ್ಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಬರುವಂತಹ ಈ ಕನ್ನಡ ಕಾದಂಬರಿಗಳಿರ್ಬೋದು, ವಿಮರ್ಶೆ, ಜೊತೆಗೆ ಲಲಿತಾ ಪ್ರಬಂಧಗಳು, ಅವುಗಳ ಒಂದು ಸ್ವರೂಪ, ಇತಿಹಾಸ, ತಾತ್ವಿಕ ನೆಲೆಗಳಿರ್ಬೋದು, ಅದರೊಟ್ಟಿಗೆ ಈ ಕಾವ್ಯ, ಸಣ್ಣ ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಪ್ರಬಂಧಗಳಿರ್ಬೋದು, ಇವೆಲ್ಲವುಗಳು ಕೂಡ ತಮ್ಮದೇ ಆದ ಒಂದು ನೆಲೆಗಟ್ಟಿನಲ್ಲಿ ರಚಿತವಾಗಿರುವಂಥದ್ದು. ಒಬ್ಬೊಬ್ಬ ಕವಿಗಳು ಕೂಡ ಒಂದೊಂದು ರೀತಿಯಲ್ಲಿ ಈ ಕಾವ್ಯಗಳಿರ್ಬೋದು, ಸಣ್ಣ ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕ, ವಿಮರ್ಶೆ, ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಸಾಕಷ್ಟು ಕವಿಪುಂಗವರಲ್ಲಿ ಎ.ಎನ್. ಮೂರ್ತಿರಾವ್ ಅವರು ಒಬ್ಬರಾಗಿದ್ದಾರೆ. ಇವರು ಲಲಿತಾ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಸ್ನೇಹಿತರೆ, ಎ.ಎನ್. ಮೂರ್ತಿರಾವ್ ಎಂದೇ ಪ್ರಸಿದ್ಧರಾದಂಥವರು. ಇವರು ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಮೂರ್ತಿರಾವ್ ಅವರು. ಪ್ರಬಂಧಕಾರರಾಗಿ, ಪ್ರವಾಸ ಸಾಹಿತ್ಯ ರಚನೆಕಾರರಾಗಿ, ಅನುವಾದಕರಾಗಿ ಕೃಷಿಯನ್ನು ನಡೆಸಿದಂಥವರು. ಇಲ್ಲಿ ಕೃಷಿ ಅಂದರೆ ಸಾಹಿತ್ಯದ ಕೃಷಿ. ಸ್ನೇಹಿತರೆ, ದೇವರು ಎಂಬ ವೈಚಾರಿಕ ಕೃತಿಯ ಮೂಲಕ ನಾಸ್ತಿಕ ಮನೋಭಾವದೊಂದಿಗೆ ಆಸ್ತಿಕತೆಯನ್ನು ಪ್ರಶ್ನಿಸುತ್ತಲೇ ಈ ಸಾಂಪ್ರದಾಯಿಕ ಆಚಾರ, ನಂಬಿಕೆ, ಮೌಢ್ಯಗಳನ್ನೆಲ್ಲ ಪ್ರಶ್ನೆ ಮಾಡಿ ಹೆಸರಾದಂಥವರು. ಜೊತೆಗೆ ಶತಾಯುಷಿಗಳು ಕೂಡ. ಶತಾಯುಷಿಗಳಾದಂತಹ ಎ.ಎನ್. ಮೂರ್ತಿರಾಯರು ಚಿತ್ರಪತ್ರಗಳು, ದೇವರು, ಹಗಲುಗನಸುಗಳು, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮತ್ತು ಪಾಶ್ಚಾತ್ಯ ಸಣ್ಣ ಕಥೆಗಳು, ಮರಳಿ ಮಣ್ಣಿಗೆ ಇಂಗ್ಲಿಷ್ನ ಅನುವಾದ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಈ ಹಗಲುಗನಸುಗಳು ಒಂದು ಲಲಿತಾ ಪ್ರಬಂಧದ ಸಂಕಲನವಾಗಿದೆ. ಅಷ್ಟೇ ಅಲ್ಲದೆ 1935 ಪ್ರಕಟವಾದ ಈ ಕೃತಿ ಆ ಹೊತ್ತಿಗೆ, ಅಂದರೆ ಆ ಸಮಯಕ್ಕೆ, ಕನ್ನಡ ಸಾಹಿತ್ಯದ ಪ್ರಬಂಧದ ಸೃಷ್ಟಿಯ ರಚನೆಯಲ್ಲಿ ಮುಂಬೆಳಗಿನಲ್ಲಿ ಕಾಣಿಸಿಕೊಂಡ ಕೃತಿಯಾಗಿದೆ. ಈ ಹಗಲುಗನಸುಗಳು ಲಲಿತಾಪೂರ್ಣವಾದ ಲವಲವಿಕೆಯ ಭಾಷೆ ಮತ್ತು ನಿರೂಪಣೆಯಿಂದ ಓದಿಸಿಕೊಂಡು ಹೋಗುವಂತಹ ಕೃತಿಯಾಗಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ತಮ್ಮ ಬದುಕಿನ ಲಾಲಿತ್ಯಪೂರ್ಣ ಸಂಗತಿಗಳನ್ನು ಕೆಲವೊಮ್ಮೆ ಅದಕ್ಕೆ ಪೂರಕವಾಗಿ ಗಾಂಭೀರ್ಯವನ್ನು ಕೃತಿಯಲ್ಲಿ ದಾಖಲಿಸುವ ಲೇಖಕರು ಬಹುಪಾಲು ತಮ್ಮ ಬದುಕಿನ ಘಟನೆಗಳನ್ನು, ವಸ್ತು ವಿಷಯಗಳನ್ನು ಪ್ರಬಂಧದ ರೂಪದಲ್ಲಿ ಹೇಳುವುದರಿಂದಲೂ ಅದೊಂದು ಆತ್ಮಚರಿತ್ರೆಯ ಮಾದರಿಯಲ್ಲಿ ಕಾಣಿಸಿಕೊಳ್ಳೋದು ಉಂಟು. ಸೊ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇವರ ಹಗಲುಗನಸುಗಳು ಲಲಿತಾ ಪ್ರಬಂಧದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಲಲಿತಾ ಪ್ರಬಂಧಗಳಲ್ಲಿ ಗೌರಜ್ಜಿ ಅನ್ನೋರು ಬರ್ತಾರೆ, ಹಗಲುಗನಸುಗಳು ಅನ್ನುವಂಥ ವಿಷಯ ಬರುತ್ತೆ, ಹೂವುಗಳು ಅನ್ನುವಂಥ ವಿಷಯ ಬರುತ್ತೆ, ಹಾಗೆ ಗಾಡಿಯ ಪ್ರಯಾಣ ಅನ್ನುವಂತಹ ವಿಷಯ ಬರುತ್ತೆ, ಜೊತೆಗೆ ಕುರುಡ ಅನ್ನುವಂಥ ವಿಷಯ ಬರುತ್ತೆ, ಇನ್ನು ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ವಿಷಯ ಬರುತ್ತೆ, ಜೊತೆಗೆ ಪ್ರಣಯ ಯಾತ್ರೆ ಅನ್ನುವಂತಹ ವಿಶೇಷವಾಗಿರುವಂತಹ ವಿಷಯಗಳನ್ನು ಹೊಂದಿದೆ ಈ ಲಲಿತಾ ಪ್ರಬಂಧ. ಈ ದಿನ ಲಲಿತಾ ಪ್ರಬಂಧದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ಆ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಎಎನ್ ಮೂರ್ತಿರಾವ್, ಅಕ್ಕೆ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಎಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲುಗನಸುಗಳು ಒಂದು ಲಲಿತ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಪ್ರಬಂಧಗಳ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಲಲಿತ ಪ್ರಬಂಧ ಅಂದ್ರೇನು ಅನ್ನೋದನ್ನು ತಿಳಿಯೋಣ. ಈ ಲಲಿತ ಪ್ರಬಂಧ ಅಂದರೆ ಸರಳವಾಗಿ ಹೃದಯಕ್ಕೆ ಹತ್ತಿರವಾದ ಚಿಂತನೆಯನ್ನು ಮೂಡಿಸುವ ಸಣ್ಣ ಗದ್ಯ ಲೇಖನ ಅಂತ ಆಗತ್ತೆ. ಇದು ಕೂಡ ಒಂದು ಸಾಹಿತ್ಯದ ಒಂದು ಪ್ರಕಾರ. ಲಲಿತಾ ಪ್ರಬಂಧಗಳನ್ನು ಓದುವಾಗ ಮನಸ್ಸಿಗೆ ಮುದ ಕೊಡತ್ತೆ. ಸರಳ ಭಾಷೆಯಲ್ಲಿರ್ತವೆ, ಜೊತೆಗೆ ವ್ಯಕ್ತಿಗತ ಅನುಭವ ಕೂಡ ಇರುತ್ತೆ. ಚಿಕ್ಕದಾದರೂ ಆಳವಾದ ಒಂದು ಸಂದೇಶವನ್ನು ಕೊಡ್ತವೆ, ಭಾವನಾತ್ಮಕತೆ ಇರುತ್ತೆ. ಓದುಗರ ಮನಸ್ಸಿಗೆ ಆನಂದ ಮತ್ತು ಚಿಂತನೆಯನ್ನು ಕೊಡ್ತವೆ ಈ ಲಲಿತಾ ಪ್ರಬಂಧಗಳು. ಸೊ ಈ ಲಲಿತಾ ಪ್ರಬಂಧಗಳನ್ನು ಸಾಕಷ್ಟು ಕವಿಪುಂಗವರು ಕೂಡ ರಚನೆ ಮಾಡಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು, ಡಿ ವಿ ಗುಂಡಪ್ಪ ಅವರು, ಜಿ ಎ ಶಿವರುದ್ರಪ್ಪ ಅವರು, ಆನಂದ ಕಂದಾಡೆ ಅವರು, ಹರಿದಾಸ ಭಟ್ರು, ಶಾಂತಿನಾಥ ದೇಸಾಯಿ ಅವರು. ಸೊ ಸಾಕಷ್ಟು ಕವಿಗಳು ಲಲಿತಾ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಇದರ ಬಗ್ಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಹಾಕವಿಗಳೊಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಈ ಲಲಿತಾ ಪ್ರಬಂಧ ಓದುವವನಿಗೆ ಚಿಂತನೆ ಮೂಡಿಸಬೇಕು, ನಗಿಸಬೇಕು, ಅಳಿಸಬೇಕು, ಈ ಎಲ್ಲದೂ ಕೂಡ ಒಂದೇ ಕಟ್ಟೆಯಲ್ಲೇ ಆಗತ್ತೆ ಅಂತ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಸ್ನೇಹಿತರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಎಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲುಗನಸುಗಳು ಒಂದು ಲಲಿತಾ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ಒಂದು ಪ್ರಬಂಧವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ದಿನ. ಅದೇ ಗೌರಜ್ಜಿಯ ಲೇಖನ ಸ್ನೇಹಿತರೆ. ಗೌರಜ್ಜಿ ಅಂದ ತಕ್ಷಣ ಒಂದು ಊಹೆ ಮಾಡ್ಕೊಂಡಿರ್ತೀರ ನೀವು, ಓ ಮನೆಯಲ್ಲಿ ಇವರು ಹಿರಿಯರು ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಸಾಮಾನ್ಯವಾಗಿ ಒಂದು ಮನೆಯ ಹಿರಿತನದ ಅರ್ಥದಲ್ಲಿ ಮಕ್ಕಳಿಗೆ ಒಂದು ಆತ್ಮೀಯತೆಯ ಅರ್ಥದಲ್ಲಿ ಇರುವ ಅಜ್ಜಿಯ ಸಾರ್ವತ್ರಿಕ ರೂಪದಲ್ಲಿ ಒಂದು ನೆಲೆಯಲ್ಲಿ ಚರ್ಚಿಸುವಂಥದ್ದು. ಈ ಗೌರಜ್ಜಿಗೆ ಒಂದು 65-70 ವರ್ಷ ಆಗಿದೆ. ಆದರೆ ಈ ಗೌರಜ್ಜಿ ಯವನದ ಕಾಲದಲ್ಲೇ ಗಂಡನನ್ನು ಕಳೆದುಕೊಂಡಂಥವಳು. ಸಂಸಾರದ, ಸಮಾಜದ ಎಲ್ಲ ಬಗೆಯ ಪರಿತಾಪಗಳನ್ನು ಕಂಡಂಥವಳು. ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಂತಹ ಈ ಗೌರಜ್ಜಿ ಸಾಕಷ್ಟು ಕಷ್ಟಗಳನ್ನು ಕೂಡ ಅನುಭವಿಸಿದ್ದಾಳೆ, ಹಾಗೆ ಕಂಡಿದ್ದಾಳೆ ಕೂಡ. ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಾಗ ಎಷ್ಟೆಲ್ಲ ಜವಾಬ್ದಾರಿಗಳು ಬರ್ತವೆ ಅನ್ನೋದು ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಷ್ಟಾದರೂ ಇವಳು ಗಂಡನ ಮನೆಯನ್ನು ಬಿಟ್ಟು ತವ್ರ ಮನೆಗೆ ಹೋಗಲ್ಲ. ಅಂತಹ ಸಮಯದಲ್ಲಿ ತನ್ನ ಅತ್ತೆ ಮಾವನ ಬಗೆಗೆ ಅಪಾರ ಪ್ರೀತಿ ಕಾಳಜಿಯನ್ನು ಹೊಂದಿರ್ತಾಳೆ ಈ ಗೌರಜ್ಜಿ. ಅತ್ತೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟರು ಅವಳ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರ್ತಾಳೆ ಈ ಗೌರಜ್ಜಿ. ಅದೇ ಇವಳ ವ್ಯಕ್ತಿತ್ವವನ್ನು ಇಲ್ಲಿ ಉಳಿಸಿಕೊಳ್ಳುವಂಥದ್ದು ಸ್ನೇಹಿತರೆ. ಇದರೊಟ್ಟಿಗೆ ತನ್ನ ತವರಿನ ಕೆಲವು ಘಟನೆಗಳನ್ನು, ಹಾಗೆ ಗಂಡನ ಮನೆಯ ಕೆಲವು ಘಟನೆಗಳನ್ನು ಆಗಾಗ ಸ್ವಾರಸ್ಯಕರವಾಗಿ ಲವಲವಿಕೆಯಿಂದ ಅವಳು ಮಕ್ಕಳಿಗೆ ಕತೆಗಳ ಮೂಲಕ ಹೇಳ್ತಾ ಇರ್ತಾಳೆ. ಸಾಮಾನ್ಯವಾಗಿ ಈ ಅಜ್ಜಿರಂದ್ರೆ ಮನೆಗಳಲ್ಲಿ ಎಲ್ರಿಗೂ ಜೋರು ಮಾಡುವಂಥದ್ದು, ನಿಯಮಗಳನ್ನು ಹೇಳುವಂಥದ್ದು, ಹೀಗಿರಬೇಕು, ಹಾಗಿರಬೇಕು, ಆ ರೀತಿಯ ಸಂಪ್ರದಾಯ ಹೊಂದಿರಬೇಕು, ಈ ರೀತಿಯ ಸಂಸ್ಕೃತಿ ಹೊಂದಿರಬೇಕು ಅಂತ ಹೇಳೋದೇ ಜಾಸ್ತಿ. ಸಾಕಷ್ಟು ಕಟ್ಟುಪಾಡುಗಳನ್ನು ಹೊಂದಿರುವಂಥವರು ಈ ಅಜ್ಜಿ ಅಂದರು. ಆದರೆ ಇಲ್ಲಿ ಗೌರಜ್ಜಿ ತದ್ವಿರುದ್ಧವಾಗಿ ಇದ್ದಾಳೆ. ಯಾರಿಗೂ ಯಾರ ಮೇಲೂ ಅವಳ ಕಟ್ಟುಪಾಡುಗಳನ್ನು ಹೇರೋದಿಲ್ಲ. ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವಂಥವಳಲ್ಲ ಈ ಗೌರಜ್ಜಿ. ಮಕ್ಕಳಿಗೆ ಯಾವ ರೀತಿ ಖುಷಿ ಸಿಗುತ್ತೋ ಆ ರೀತಿಯಲ್ಲಿ ಮಕ್ಕಳಿಗೆ ಸಂತೋಷವನ್ನು ಉಣಬಡಿಸ್ತಾ ಇರ್ತಾಳೆ ಈ ಗೌರಜ್ಜಿ. ಮಕ್ಕಳಿಗೆ ಬೆದರ್ಸೋದಿರ್ಬೋದು, ಗದರ್ಸೋದಿರ್ಬೋದು, ದಂಡಿಸೋದಿರ್ಬೋದು, ಆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಲ್ಲ ಗೌರಜ್ಜಿ. ಅದಕ್ಕೋಸ್ಕರ ಇಲ್ಲಿ ಮಕ್ಕಳಿಗೆ ಗೌರಜ್ಜಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ.

ಆ ಮಕ್ಕಳು ಹೊಟ್ಟೆ ಹಸುಕೊಂಡಿರಬಾರ್ದು. ಅವರು ಹೊಟ್ಟೆ ತುಂಬ ಊಟ ಮಾಡಿ ಮನೆ ತುಂಬ ಖುಷಿ ಖುಷಿಯಾಗಿ ನಗ್ನಗ್ತಾ ಓಡಾಡ್ತಾ ಇದ್ರೆ ಅದೇ ಒಂದು ನೆಮ್ಮದಿಯ ಜೀವನ ಅಂತ ಹೇಳ್ತಾ ಇರ್ತಾಳೆ ಗೌರಜ್ಜಿ. ಸೊ ಮಕ್ಕಳು ಯಾವಾಗಲೂ ಖುಷಿಯಿಂದ ಇರಬೇಕು, ಅವರು ಹೊಟ್ಟೆ ಹಸುಕೊಂಡಿರಬಾರ್ದು. ಮೊದಲು ಮಕ್ಕಳಿಗೆ ಪ್ರಸಾದದ ರೂಪದಲ್ಲಿ ಅಡುಗೆ ಮಾಡಿದ್ದನ್ನು ತಿನ್ಸಿ ಅಂತ ಹೇಳ್ತಾಳೆ. ಆತ್ಮೀಯವಾಗಿ ಎಲ್ಲರನ್ನು ಕೂಡ ತನ್ನವರನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಗೌರಜ್ಜಿ. ಆದರೆ ಅವಳಿಗೆ ಲೋಕದ ಸುಖ ಯಾವುದು ಇರೋದಿಲ್ಲ. ಯಾಕಪ್ಪ ಅಂದರೆ ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಂತವಳು. ಆದರೆ ಅಜ್ಜಿ ಕೊನೆಯವರೆಗೂ ತನ್ನ ಆದರ್ಶವಾದ ಬದುಕಿನೊಂದಿಗೆ ಜೀವನವನ್ನು ನಡೆಸ್ತಾಳೆ. ಇಂತಹ ಆತ್ಮೀಯ ಗುಣಗಳಿಂದಲೇ, ಉದಾರ ಗುಣಗಳಿಂದಲೇ, ತನ್ನೆಲ್ಲ ಬಂಧು ಬಳಗದವರಿಂದ ಆತ್ಮೀಯವಾದ ಗೌರವಕ್ಕೂ ಪ್ರೀತಿಗೂ ಕಾರಣವಾಗಿರ್ತಾಳೆ. ಈ ಕುರಿತು ಲೇಖಕರು ಅವಳಿಗೊಂದು ಮೆಚ್ಚುಗೆಯನ್ನು ಸೂಚಿಸ್ತಾರೆ ಕೂಡ. ಈ ರೀತಿಯಲ್ಲಿ ಅಜ್ಜಿಯ ಪಾತ್ರ ಇಲ್ಲಿ ತುಂಬನೇ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಎ.ಎನ್. ಮೂರ್ತಿರಾವ್ ಅವರು ಲಲಿತ ಪ್ರಬಂಧದ ಮೂಲಕ ಗೌರಜ್ಜಿಯ ಲೇಖನವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಸೊ ಇದೇ ರೀತಿ ಮತ್ತೊಂದು ಲಲಿತ ಪ್ರಬಂಧದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಎಎನ್ ಮೂರ್ತಿರಾವ್ ಎಂದೇ ಪ್ರಸಿದ್ಧರಾದಂತಹ, ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಮೂರ್ತಿರಾವ್ ಅವರು ಬರೆದಂತಹ ಹಗಲುಗನಸುಗಳು ಒಂದು ಲಲಿತಾ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ವಿಶೇಷವಾಗಿರುವಂತಹ ಲೇಖನಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಅದರಲ್ಲಿ ಗೌರಜ್ಜಿಯ ಒಂದು ಲೇಖನ ತುಂಬನೇ ಮನ ಮುಟ್ಟುವಂತಿದೆ ಅಲ್ವಾ? ತುಂಬ ಚೆನ್ನಾಗಿ ಅವರ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ ಕೂಡ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಲಲಿತಾ ಪ್ರಬಂಧದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಅದೇ ಹೂವುಗಳು. ಹೂವುಗಳು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಗುಲಾಬಿ ಹೂವು, ಮಲ್ಲಿಗೆ, ಕನಕ, ಮೈಸೂರು ಮಲ್ಲಿಗೆ, ದುಂಡ್ಮಲ್ಲಿಗೆ, ಕೇದಿಗೆ, ಸಂಪಿಗೆ, ಒಂದಲ್ಲ ಎರಡಲ್ಲ ಸಾವಿರಾರು ಬಗೆಯ ಹೂವುಗಳಿವೆ. ಒಂದೊಂದು ಹೂವುಗಳು ಕೂಡ ಒಂದೊಂದು ರೀತಿಯ ಪರಿಮಳದಿಂದ ಭಿನ್ನವಾಗಿವೆ. ಒಬ್ಬೊಬ್ಬರಿಗೆ ಒಂದೊಂದು ಹೂವು ಮೆಚ್ಚುಗೆಯಾಗತ್ತೆ. ಇನ್ನು ಕವಿಗಳ ಪ್ರಕಾರ ಈ ಹೂವುಗಳಂದ್ರೆ ಏನು ಅನ್ನೋದನ್ನು ನಾನಿದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಎಎನ್ ಮೂರ್ತಿರಾವ್ ಅವರ ಪ್ರಕಾರ ಈ ಹೂವುಗಳು ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಹೇಳ್ತಾರೆ, ಕನಸುಗಳಂತೆ ರಮ್ಯ ಲೋಕದ ನೋಟದ ವಿವರಣೆ ಈ ಹೂವುಗಳು. ಭಗವಂತನು ವಿಶ್ವದಲ್ಲಿ ಸೌಂದರ್ಯವನ್ನು ಎರಡು ರೂಪದಲ್ಲಿ ತುಂಬುತ್ತಾನಂತೆ. ಒಂದು ಆಕಾಶದ ನಕ್ಷತ್ರಗಳಲ್ಲಿ, ಮತ್ತೊಂದು ಭೂಲೋಕದ ಹೂವುಗಳಲ್ಲಿ. ಎಂಥ ಅದ್ಭುತ ವರ್ಣನೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ಎಎನ್ ಮೂರ್ತಿರಾವ್ ಅವರು. ಭಗವಂತನು ವಿಶ್ವದಲ್ಲಿ ಸೌಂದರ್ಯವನ್ನು ಎರಡು ರೂಪದಲ್ಲಿ ಇರಿಸಿದ್ದಾನೆ. ಅದೇ ಒಂದು ಆಕಾಶದ ನಕ್ಷತ್ರಗಳಲ್ಲಿ, ಮತ್ತೊಂದು ಭೂಲೋಕದ ಹೂವುಗಳಲ್ಲಿ. ನಕ್ಷತ್ರಗಳ ಖಚಿತತೆ, ನಿರಂತರತೆ, ಕತ್ತಲಿನ ನಡುವಲ್ಲಿ ಅವುಗಳ ಸೌಂದರ್ಯ ಎದ್ದು ಕಾಣತ್ತೆ. ಇನ್ನು ಹೂವುಗಳ ಲೋಕವೂ ಅಂಥದ್ದೇ. ಪ್ರತಿದಿನ ಹೊಸ ಹೊಸತನ್ನ ಕಲಿಸುತ್ತವೆ ಈ ಹೂವುಗಳು. ಅವುಗಳ ಉಗಮ ಇರ್ಬೋದು, ವಿಕಾಸ ಇರ್ಬೋದು, ಚೆಲುವು ಇರ್ಬೋದು, ಕಂಪು ಇರ್ಬೋದು, ಬಣ್ಣಗಳ ವೈವಿಧ್ಯತೆಗಳೆನ್ನುವ ಹಲವು ಅರ್ಥದಿಂದಲೂ ಅವುಗಳನ್ನು ನಿರಂತರತೆಯನ್ನು ಕಾಯ್ದುಕೊಳ್ಳುವ ಹೂವುಗಳ ಚೆಲುವಿನ ಸಮಗ್ರತೆಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಮೂರ್ತಿರಾವ್ ಅವರು. ಹಾಗೆ ತಮ್ಮದೇ ಆದ ಬದುಕಿನ ಹಲವು ರಮ್ಯ ಉದಾಹರಣೆಗಳಿಂದಲೂ ಈ ಪ್ರಬಂಧಕ್ಕೆ ತಾಜಾತನ, ಮೆರುಗು, ಸೌಂದರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಹೂವಿಗೂ ಮನುಷ್ಯನಿಗೂ ಬದುಕಿಗೂ ಭಾವನಾನುಭವಗಳ ನೆಲೆಯಲ್ಲಿ ಒಂದು ಭಾವನೆಯನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಹೂವುಗಳು ಅಂತ ಬಂದಾಗ ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇಲ್ಲಿ ಸೌಂದರ್ಯಕ್ಕೆ ಅಷ್ಟೇ ಹೂವುಗಳು ಚರ್ಚೆ ಆಗೋದಿಲ್ಲ. ಯಾರ ಆರೈಕೆ ಪೋಷಣೆಗಳು ಇಲ್ಲದೆ ರಸ್ತೆ ಬದಿಯಲ್ಲೋ, ಬೆಟ್ಟದ ಸಾಲಿನಲ್ಲೋ, ಕಾಡಿನ ಮರೆಯಲ್ಲೆಲ್ಲೋ ಅರಳಿ ಕಂಪು ಸೂಸುವ ಸೌಂದರ್ಯವು ಇಲ್ಲಿ ಗುರುತಿಸಲ್ಪಡುತ್ತೆ. ಹೂವುಗಳು ಕಾಲಾಂತರದಿಂದ ಸಾಹಿತ್ಯಕ್ಕೂ ಕವಿಗಳಿಗೂ ಆದರ್ಶವಾದುದರ ಹಿನ್ನೆಲೆಯ ವ್ಯಾಖ್ಯಾನಗಳನ್ನು ಇಲ್ಲಿ ಕಾಣಬಹುದು ಕೂಡ. ಸಾಕಷ್ಟು ಕವಿ ಪುಂಗವರು ಹೂವಿನ ಮೇಲೆ ಸಾಕಷ್ಟು ವಿಷಯಗಳನ್ನು ರಚನೆ ಮಾಡಿದ್ದಾರೆ ಕೂಡ. ಅದರೊಟ್ಟಿಗೆ ವರ್ಣಿಸುವುದರ ಜೊತೆಗೆ ಇಲ್ಲಿ ಬಣ್ಣಗಳು ಇರ್ಬೋದು, ತರತರಹದ ಬಣ್ಣಗಳು, ಕೆಲವು ಹೂವಿನ ವಾಸನೆಗಳು, ಅಚ್ಚರಿಯನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಇನ್ನು ಗುಲಾಬಿ, ಮಲ್ಲಿಗೆ, ಸಂಪಿಗೆಗಳ ಸಮಾಗಮದಿಂದ ಅಂದರೆ ಪರಸ್ಪರ ಹೊಂದಾಣಿಕೆಯಿಂದ ಉಂಟಾಗುವ ಸೌಂದರ್ಯ, ಕಂಪು, ಮಾಧುರ್ಯದ ಚರ್ಚೆಯೂ ಕೂಡ ಇಲ್ಲಾಗತ್ತೆ. ಹಾಗೆಯೇ ನಮ್ಮ ಹೆಣ್ಮಕ್ಕಳು ಅಂದರೆ ಸ್ತ್ರೀಯರು ಹೂ ಮುಡಿಯುವ ಕ್ರಿಯೆಯೊಂದಿಗೆ ಸುಂದರವಾಗುವ ಆ ಬಗೆಯು ಅಲಂಕಾರ ಉಳಿದುಕೊಂಡ ಬಂದ ಬಗೆಗಿನ ಮೆಚ್ಚುಗೆಗಳು ಕೂಡ ಈ ಪ್ರಬಂಧದಲ್ಲಿ ದಾಖಲಾಗತ್ತೆ. ಇಷ್ಟೆಲ್ಲ ವಿಷಯಗಳನ್ನು ಈ ಲಲಿತಾ ಪ್ರಬಂಧದಲ್ಲಿ ಹೂವುಗಳು ಅನ್ನುವಂತಹ ಪ್ರಬಂಧದೊಂದಿಗೆ ರಚನೆ ಮಾಡಿದ್ದಾರೆ ಎಎನ್ ಮೂರ್ತಿರಾವ್ ಅವರು. ಸೊ ಏನೇ ಹೇಳಿ ಸ್ನೇಹಿತರೆ, ಯಾರಿಗೆ ಹೂವು ಅಂದರೆ ಇಷ್ಟ ಆಗಲ್ಲ? ಕೆಲವರಿಗೆ ಗುಲಾಬಿ ಇಷ್ಟ, ಕೆಲವರಿಗೆ ಮಲ್ಲಿಗೆ ಇಷ್ಟ, ಕೆಲವರಿಗೆ ಕನಕಾಂಬರ ಇಷ್ಟ. ಈ ಹೂವುಗಳು ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿ ಕೊಡತ್ತೆ. ಅಂತಹ ಹೂವುಗಳ ಬಗ್ಗೆ ಎಎನ್ ಮೂರ್ತಿರಾವ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ನೀವು ಕೂಡ ಬಿಡುವು ಮಾಡಿಕೊಂಡು ಖಂಡಿತವಾಗ್ಲೂ ಎಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲು ಗನಸುಗಳು ಎಂಬಂತಹ ಲಲಿತಾ ಪ್ರಬಂಧವನ್ನ ನೀವು ಕೂಡ ಓದಿ ಮತ್ತಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ಎಎನ್ ಮೂರ್ತಿರಾವ್ ಅವರು ಬರೆದಂತಹ ಈ ಹಗಲು ಗನಸುಗಳಿಂದ ಆಯ್ದಂತಹ ಗೌರಜ್ಜಿ ಮತ್ತು ಹೂವುಗಳ ಲೇಖನದ ಪ್ರಬಂಧಗಳು ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ಈ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
13: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಏನ್ರಿ ಏನ್ ಸಮಾಚಾರ, ಆಯ್ತಾ ತಿಂಡಿ ಅಂತ ನಾನು ಕೂಡ ನಿಮ್ಮೆಲ್ಲರಿಗೂ ಕೇಳ್ತೀನಿ. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ಇವತ್ತು ಒಂದು ಮಸ್ತಾದ ಗೇಮ್ ತಂದಿದ್ದೀನಿ. ಯೂಶಲಿ ಒಂದು ಒಗ್ಗಟ್ಟು ಕೇಳ್ತೀವಿ, ಅದಕ್ಕೆ ಉತ್ತರವನ್ನ ನೀವು ಹೇಳ್ತೀರಾ. ಆದ್ರೆ ಇವತ್ತು ಒಗ್ಗಟ್ಟಿನ ಜೊತೆಗೆ ಉತ್ತರ ಬಂದಿರುತ್ತಲ್ಲ, ಸೊ ಆ ಉತ್ತರದಿಂದ ನೀವು ಕೂಡ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ, ಎಸ್, ಇವತ್ತು ಸ್ವಲ್ಪ ಸೂಪರ್ ಆಗಿ ಸಾಂಗ್ ಕೂಡ ನಿಮಗೋಸ್ಕರ ನಾನು ಲಾಸ್ಟ್ ಕೊನೆದಾಗಿ ಪ್ಲೇ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಒಗುಟಿನ ಗೂಡು ಗಾನದ ಬೀಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಎಸ್, ಒಗುಟು ಅಂತಂದ್ರೆ ಹಾಗೆ ಅಲ್ವಾ, ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಆನ್ಸರ್ಸ್ನ ಹೇಳೋದಕ್ಕೆ ಮರ್ತೋಗಿರುತ್ತೆ, ಬಟ್ ಕ್ವೆಶನ್ಸ್ ಅಂತೂ ಹುಳ ಬಿಟ್ಟಿರೋ ಥರ, ಏನೇನು ಆನ್ಸರ್ ಗೊತ್ತಿದೆ ಬಟ್ ಅಯ್ಯಯ್ಯೋ ಮೇಡಮ್ ಇದು ಆನ್ಸರು ಅಂತ ಹೇಳ್ತಾ ಇರ್ತೀರಾ. ಆದರೆ ಇವತ್ತಿನ ಒಗುಟು ತುಂಬ ಸಿಂಪಲ್ ಆಗಿರುತ್ತೆ. ಆ ಸಿಂಪಲ್ ಆಗಿರೋ ಒಗುಟಲ್ಲಿ ಬಂದಿರುವಂತಹ ಉತ್ತರವನ್ನು ನೀವು ಹಾಡನ್ನು ಹೇಳಬಹುದು. ಈಗ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ಓಕೆ, ಎಸ್, ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ
14: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ಕಾರ. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮೇಡಮ್, ತಿಂಡಿ ಆಯ್ತಾ?
13: ತಿಂಡಿ ಆಯ್ತು ಸರ್. ಬ್ರಹ್ಮಾನಂದ ಸರ್,
14: ಹೇಳಿ ಮೇಡಮ್.
13: ಎಲ್ಲಿ ಕಳ್ದೋಗ್ಬಿಟ್ರಲ್ಲ, ಮತ್ತೆ ರಿಸೀವ್ ಮಾಡಿ.
14: ಅದೇ ಒಂದ್ ಸೆಕೆಂಡ್ ಮಿಸ್ ಆಯ್ತು, ಕಾಲ್ ರಿಸೀವ್ ಆಗ್ತಾ ಇಲ್ಲ, ಗೊತ್ತಾಗಿಲ್ಲ. ಇವತ್ತು ವಿಶೇಷ ಅಂದ್ರೆ ಮೇಡಮ್, ನನ್ನ ಮಗ ಸುಧನ್ಮ ಬಿ ರಾನಡೆ ಅವ್ರಿಗೆ 18 ವರ್ಷ ಆಯ್ತು. ಅವನು ಇವತ್ತು ಹುಟ್ಟುಹಬ್ಬ ಆಚರಿಸ್ತಿದ್ದಾನೆ.
13: ನಿಮ್ಮ
14: FM ಬಳಗದ ಮೂಲಕ ಅವನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ
13: ಇದ್ದೀನಿ. ಖಂಡಿತ ಖಂಡಿತ, ನಮ್ಮ ರೇಡಿಯೋ ತಂಡದ ಪರವಾಗಿ ಸುಧನ್ವ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
14: ಥ್ಯಾಂಕ್ ಯು ಮೇಡಮ್, ನೀವು ರೇಡಿಯೋದಲ್ಲಿ ಹೇಳಿದಾಗ ಇನ್ನೂ ಸಂತೋಷ ಆಗುತ್ತೆ.
13: ಓಕೆ, ಜವಾಬ್ದಾರಿ ಜಾಸ್ತಿ ಆಯ್ತು ಈಗ.
14: ಹೌದು ಮೇಡಮ್, 18 ವರ್ಷ ಆಯ್ತಲ್ಲ ಇವಾಗ, ಅವನು ಸಿಟಿ ಒಂಥರ ಈಗ ಪ್ರಬುದ್ಧ ಪ್ರಜೆ ಆಗ್ತಾ ಇದ್ದಾನೆ.
13: ಸೂಪರ್ ಸೂಪರ್, ಓಕೆ
14: ಗುಡ್ ಗುಡ್ ಥಿಂಗ್ ಮೇಡಮ್.
13: ಓಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ ಕೊಡ್ತಾ. ಇವತ್ತು ಒಗಟ್ಟು ಗೂಡು ಗಾನದ
14: ನೋಡಿದೆ, ಟಾಪಿಕ್ ವಿಶೇಷವಾಗಿದೆ, ಪ್ರಯತ್ನ ಮಾಡ್ತೀನಿ ನೋಡೋಣ.
13: ಈಗ ನೀವು ಹೋಗ್ಬಿಟ್ಟು ರಾತ್ರಿಯ ಕತ್ತಲನ್ನು ಹೊಡೆದು ಓಡಿಸಿ ತಂಪಾದ ಬೆಳಕು ನೀಡುವ ಬೆಳ್ಳನೆಯ ಕಾಯ ಯಾರು?
14: ಸೂರ್ಯ ಅಲ್ಲ ಮೇಡಮ್? ಮೇಡಮ್
13: ಸರ್, ರಾತ್ರಿ ಸರ್.
14: ಓಕೆ ಓಕೆ, ಹೇಳಿ ಮೇಡಮ್.
13: ರಾತ್ರಿಯ ಕತ್ತಲನ್ನು ಹೊಡೆದೋಡಿಸಿ ತಂಪಾದ ಬೆಳಕು ನೀಡುವ
14: ಚಂದಿರ.
13: ಸೂಪರ್ ಸೂಪರ್, ಓಕೆ
14: ಮೇಡಮ್.
13: ಚಂದಿರನ ಒಂದು ಹಾಡು ಹೇಳ್ಬೋದಾ?
14: ಅದೇ ಸದ್ಯಕ್ಕೆ ನೆನ್ಪ್ ಬರ್ತಿರೋದು ರಾಜ್ಕುಮಾರ್ದು. ಅದೇ ಹೇಳ್ತೀನಿ, ಚಂದಿರ ತಂದ ಹಣ್ಣಿನ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ ನೂಕಿತು, ಈ ಮಂಚ ಮೆಲ್ಲನೆ ಮಾತಾಡಿತು. ಚಂದಿರ ತಂದ ಹುಣ್ಣಿನ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಆಯ್ತು ಮೇಡಮ್,
13: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದ.
14: ನನ್ನ ಮಗನಿಗೆ ವಿಶ್ ಮಾಡಿದ್ದಕ್ಕೆ, ಮತ್ತೊಮ್ಮೆ ನಿಮ್ಮ FM ಬಳಗದವರಿಗೆ ಕೇಳುಗರಿಗೆ ನನ್ನ ವಿಶೇಷ ನಮನಗಳು.
13: ಓಕೆ ಸರ್, ಓಕೆ, ಥ್ಯಾಂಕ್ ಯು,
14: ಥ್ಯಾಂಕ್ ಯು.
13: ಓಕೆ, ಬ್ರಹ್ಮಾನಂದ ಸರ್ ಅವರು ಕರೆಕ್ಟ್ ಆದ ಆನ್ಸರ್ ಅನ್ನ ನೀಡಿದಾಯ್ತು, ಹಾಗೆ ಒಂದು ಸುಂದರವಾದ ಹಾಡನ್ನ ಕೂಡ ಹಾಡಿದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಾಗೆ ಸ್ನೇಹಿತರೆ, ಒಗುಟಲ್ಲಿ ಕೆಲವೊಂದು ಪದಗಳು ಹಾಡ್ಲಿಕ್ಕೆ ಬರೋದಿಲ್ಲ. ಈಗ ಕಿತ್ಲೆ ಹಣ್ಣು ಬಂತು ಅಂತಂದ್ರೆ ಅದು ಕಿತ್ಲೆ ಹಣ್ಣಿನ ಸಾಂಗ್ ಇರೋದಿಲ್ಲ. ಹಾಗಾಗಿ ನೀವು ಕಿತ್ಲೆ ಹಣ್ಣನ್ನ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇದ್ರೆ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು ಅಂತ ಹೇಳ್ತಾ. ಈಗ ಮುಂದಿನ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
15: ನಮಸ್ತೆ ಮೇಡಮ್.
13: ನಮಸ್ತೆ,
15: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
13: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
15: ತಿಂಡಿ ಆಯ್ತು ಮೇಡಮ್.
13: ಸೂಪರ್, ಏನ್ ಮಾಡಿದ್ರಿ?
15: ಇಡ್ಲಿ ಮತ್ತೆ ಸಾರು ಮೇಡಮ್.
13: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
15: ಗೊತ್ತಾಯ್ತು ಮೇಡಮ್.
13: ರೆಡಿನಾ?
15: ರೆಡಿ ಇದ್ದೀನಿ ಮೇಡಮ್, ಗೊತ್ತಾರೆ ಹೇಳ, ಪ್ರಯತ್ನ ಮಾಡೋಣ.
13: ಓಕೆ, ಜಗತ್ತಿನ ಸೌಂದರ್ಯವನ್ನೆಲ್ಲ ಕಣ್ಣಾರೆ ಕಂಡು ಆನಂದಿಸಲು ದೇವರು ಕೊಟ್ಟ ಎರಡು ಜೀವಂತ ದರ್ಪಣಗಳು ಯಾವುವು?
15: ಏನ್ ಪ್ರಶ್ನೆ ಇನ್ನೊಂದ್ಸತಿ ಹೇಳಿ ಮೇಡಮ್.
13: ಜಗತ್ತಿನ
15: ಕಣ್ಣು, ಕಣ್ಣು
13: ಅಲ್ಲೇ ಓದ್ತಾ, ಕ್ವಶನ್ ಅಲ್ಲೇ ಆನ್ಸರ್ ಇದೆ ಅಲ್ವಾ? ಕಣ್ಣಾರೆ ಕಂಡು ಆನಂದಿಸಲು ದೇವರು ಕೊಟ್ಟ ಎರಡು ಜೀವಂತ ದರ್ಪಣಗಳು ಕಣ್ಣು. ಎಸ್, ಸೂಪರ್ ಆಗಿ ಹೇಳಿದ್ರಿ. ಹಾಗೆ ಕಣ್ಣಿನಿಂದ ಒಂದು ಹಾಡನ್ನ ಹೇಳ್ಬಿಡಿ ಸುಬ್ರಹ್ಮಣ್ಯ ಸರ್.
15: ಒಂದು ಗೀತೆ ಆಡ್ಬೇಕಾ ಮೇಡಮ್?
13: ಹಾಡಿ ಹಾಡಿ.
15: ಸರಿ ಮೇಡಮ್, ಆಯ್ತು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ಏನೇ ಬರಲಿ ಚೆನ್ನ ಬಿಡಲಾರೆ ಎಂದು ನಿನ್ನ ನಿಜ ಹೇಳಲೇನು, ನೀನೇ ನನ್ನ ಪ್ರಾಣ, ಯಾರು ಮುನಿದರೇನು ಈ ಊರ ಸಿಡಿದರೇನು, ನಿಜ ಹೇಳಲೇನು, ನೀನೇ ನನ್ನ ಪ್ರಾಣ.
13: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
15: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
13: ಓಕೆ, ಎಸ್ ಸುಬ್ರಹ್ಮಣ್ಯ ಸರ್ ಅವರು ತುಂಬಾ ಚೆನ್ನಾಗಿ ಉತ್ತರವನ್ನ ನೀಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
16: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
13: ನಮಸ್ಕಾರ ಬಸವರಾಜ್ ಸರ್, ಶುಭೋದಯ.
16: ಚೆನ್ನಾಗಿದ್ದೀರಾ ಮೇಡಮ್?
13: ಸೂಪರ್ ಆಗಿದ್ದೀವಿ, ನೀವು?
16: ನಾವು ಆರಾಮಾಗಿದ್ದೀವಿ ಮೇಡಮ್.
13: ಓಕೆ, ನಾಷ್ಟ ಆಯ್ತಾ?
16: ಆಯ್ತು ಮೇಡಮ್.
13: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
16: ಗೊತ್ತಾಯ್ತು ಮೇಡಮ್.
13: ರೆಡಿನಾ?
16: ಓಕೆ ಮೇಡಮ್.
13: ಓಕೆ, ಎಲ್ಲೂ ನಿಲ್ಲದೆ ಸದಾ ಗುರಿ ಮುಟ್ಟುವವರೆಗೆ
8: ನಿನಾದನೊಂದಿಗೆ ಹರಿಯುವ ಜೀವಜಲ ಯಾವುದು?
17: ಕನ್ನಡ ನಾಡಿನ ಜೀವ ನದಿ ಕಾವೇರಿ, ಜೀವ ನದಿ ಈ ಕಾವೇರಿ, ಅನ್ನವ ನೀಡುವ ದೇವ ನದಿ ವೈಯಾರಿ, ಜೀವ ನದಿ ಈ ಕಾವೇರಿ, ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ನೀಡುವೆ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಹಲೋ ಮೇಡಮ್.
8: ಓಕೆ, ಸೂಪರ್ ಹೇಳಿದ್ರಿ. ಉತ್ತರ
17: ನದಿ ಮೇಡಮ್.
8: ನದಿ, ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
17: ಧನ್ಯವಾದಗಳು, ಮತ್ತೊಮ್ಮೆ ಶುಭೋದಯ.
8: ಥ್ಯಾಂಕ್ ಯು. ಓಕೆ, ನಮ್ ಬಸವರಾಜ್ ಸರ್, ಉತ್ತರ ಗೊತ್ತಿದೆ. ಫಸ್ಟ್ ನಾ ಹಾಡು ಹೇಳ್ತೀನಿ ಅಂತಂದ್ಬಿಟ್ಟು ಕನ್ನಡ ನಾಡಿನ ಹಾಡನ್ನ, ಏನು ಕಾವೇರಿ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ. ಶುಭೋದಯ, ಪಂಕಜ ಅವರೇ. ಸೂಪರ್ ಆಗಿದ್ದೀವಿ, ನೀವು?
18: ಜೇನಿನ ಗೂಡಲ್ಲ ಅಲ್ಲ ಒಗಟ್ಟಿದು
8: ಪ್ರಶ್ನೆ. ಇಲ್ಲ ಇಲ್ಲ, ಇವತ್ತಿನ ಟಾಪಿಕ್ ಒಗಟಿನ ಗೂಡು.
18: ಒಗಟಿನ ಗೂಡು, ಒಗಟು.
8: ಓಕೆ, ರೆಡಿನಾ?
18: ಓಕೆ ಓಕೆ.
8: ಆಕಾಶದಿಂದ ಮುತ್ತಿನ ಹನಿಗಳಂತೆ ಧುಮುಕಿ ಒಣಗಿದ ಭೂಮಿಗೆ ತಂಪು ನೀಡುವ ಪ್ರಕೃತಿಯ ವರ ಯಾವುದು? ಐ, ಸೂಪರ್. ಓಕೆ, ಹಾಡಿ ರೈನ್. ಇನ್ನ
18: ಹಾಡುಗೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಜನಕ್ಕೆಲ್ಲ ತಂಪನ ತರುವ ಮಳೆ. ನಾನೇ ಹೇಳ್ತಾ ಇರೋದಿದ್ದಿಲ್ಲ ಅಲ್ಲ, ಮತ್ತೆ ಮಳೆ ಇಲ್ಲ ಮೇಡಮ್, ಕಾಯ್ತಾ ಇದೀವಿ. ಅದಕ್ಕೆ ಮಳೆ ಬಂದು ಎಲ್ಲರಿಗೂ ತಂಪನ್ ಕೊಡ್ಲಿ, ರೈತರಿಗೆಲ್ಲ ಸುಖ ಸಂತೋಷ ನೆಮ್ಮದಿ ಏನು ತರಲಿ ಅಲ್ವಾ?
8: ಹೌದು ಹೌದು, ಖಂಡಿತ.
18: ನೋಡ್ರಿ,
8: ಈಗ ಮಳೆ ಅಂತಂದ್ರಿ, ಆಮೇಲೆ ಇಂಗ್ಲಿಷ್ ರೈನ್ ಅಂತಂದ್ರಿ, ಇವಾಗ
18: ಮತ್ತೆ
8: ಅಲ್ಲ ಏನು ರೇನ್ ರೇನ್ ಗೋ ಅವೇ ಒಂದು ಹೇಳ್ಬಿಟ್ರಲ್ಲ ಹಂಗೆ.
18: ನಾನು ಆಗ್ಲೇ ಹೇಳ್ತಿರ್ತೇವೆ, ಅಯ್ಯೋ ಅದು ಹೇಳುವ ಅದು ಅದೇ ಅಂತಿರ್ತೀವಿ. ಅವಾಗೆಲ್ಲ ನನಗೆ ಗೊತ್ತಿರ್ಲಿಲ್ಲ ರೈನ್ ರೈನ್ ಗೋವೆ ಅಂತ ಹೇಳ್ತಿದ್ವಿ. ನಾವೀಗ ಮಳೆ ಬಾ ಮಳೆ ರಾಯ ಬಾ ಮಳೆ ರಾಯ ಬಾ ಅಂತ
8: ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
18: ಎಲ್ಲ ರೀತಿಯಲ್ಲೂ ಒಟ್ಟು ಗೂಡ್ಸೋದನ್ನೇ ಒಗಟಲ್ಲಿ ಒಗಟಿನ ಗೂಡು ಅಂತ.
8: ಓಕೆ ಓಕೆ,
18: ಚೆನ್ನಾಗಿದೆ ಟಾಪಿಕ್.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಂತ ಹಾಡ್ತಾ ಇದ್ರು, ಹಾಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾಯ್ತು ಪಂಕಜ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ.
19: ನಮಸ್ತೆ ಮೇಡಮ್.
8: ಆಯ್ತಾ ತಿಂಡಿ ಪ್ರೇಮ ಅವರೇ?
19: ತಿಂಡಿ ಆಯ್ತು ಮೇಡಮ್, ತರಕಾರಿ ಉಪ್ಪಿಟ್ಟು ಮೇಡಮ್ ಇವತ್ತು.
8: ಹೌದು, ಸೂಪರ್ ಸೂಪರ್. ಓಕೆ, ರೆಡಿನಾ ಇವತ್ತಿನ ಒಗಟಿಗೆ?
19: ರೆಡಿ ಮೇಡಮ್.
8: ಓಕೆ, ಕಣ್ಣಿಗೆ ಕಾಣದಿದ್ದರೂ ಮೈಯನ್ನು ತಣಿಸಿ ಮರಗಳ ಎಲೆಗಳನ್ನು ಅಲ್ಲಾಡಿಸುವ ತಂಗಾಳಿ ಯಾವುದು?
19: ಗಾಳಿನೇ ಮೇಡಮ್.
8: ಗಾಳಿ, ಸೂಪರ್. ಓಕೆ, ಗಾಳಿಯಿಂದ ಒಂದ್ ಹಾಡು.
19: ಗಾಳಿಯಿಂದ ಮೇಡಮ್. ಗಾಳಿ
8: ತರ ಬರುತ್ತೆ ಬರುತ್ತೆ, ಉಮಾಶ್ರೀ ಅವ್ರದ್ದು.

0: ಇಷ್ಟ ಆದ್ರೆ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಏನ್ ಗೊತ್ತಾ ಸ್ನೇಹಿತರೆ, ಸೂಪರ್ ಆಗಿ ಹೇಳಿದ್ರು. ಆದ್ರೆ ತಂಗಾಳಿಯಲ್ಲಿ ಈ ಹಾಡು ನನಗೆ ಏನು ನಮ್ಮ ಜಯಂತಿ ಮೇಡಮ್ ಅವರು ಹಾಗೆ ಅನಂತ್ ನಾಗ್ ಅವರು ನಟಿಸಿರುವಂತಹ ಚಿತ್ರದ ಹಾಡು. ಬಟ್ ಈ ಹಾಡು ಕೇಳಿದಾಗೆಲ್ಲ ನನಗೆ ನಟಿ ಉಮಾಶ್ರೀ ಅವರು ನೆನಪಾಗ್ತಾರೆ. ಒಂದು ಕಾಮಿಡಿ ಫಿಲಮ್ ಇದೆ ಕೋತಿಗಳು ಸರ್, ಕೋತಿಗಳು ಇರ್ಬೋದು. ಸೊ ಈ ಹಾಡು ನೆನಪು ಬಂದಿರೋದ್ರಿಂದ ನಾನು ಆಗಲೇ ಉಮಾಶ್ರೀ ಅಂತ ಅವರು ಹೇಳಿದ್ದಾಯ್ತು. ಈಗ ಮತ್ತೊಮ್ಮೆ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಕೇಳಿಸ್ತಾ ಇದೆ ಕೃಷ್ಣಪ್ಪ ಸರ್. ಆಯ್ತಾ ತಿಂಡಿ? ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮಿದೀವಿ. ತಿಂಡಿ ಮೇಡಮ್, ಇವತ್ತು ಇಡ್ಲಿ ಒಂದ್ ಅರ್ಧ ವಂಗಿ ಬತ್ ಮೇಡಮ್. ಎರಡು
1: ಐ ಸೂಪರ್. ಓಕೆ,
2: ಎರಡು ಇಡ್ಲಿ ಒಂದ್ ನಾಲ್ಕು ವಂಗಿ ಬತ್ ಮೇಡಮ್.
1: ವಂಗಿ ಬತ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು, ಗೊತ್ತಾಯ್ತು ಮೇಡಮ್. ಕೇಳಿ ಮೇಡಮ್,
1: ರೆಡಿನಾ? ಓಕೆ. ತಲೆಯ ಮೇಲೆ ಆಕಾಶವನ್ನು ಹೊತ್ತು ಗಟ್ಟಿಯಾಗಿ ನಿಂತಿರುವ ಬೃಹತ್ ಕಲ್ಲಿನ ಕೋಟೆ ಯಾವುದು?
2: ಮೇಡಮ್ ಇದು ಭೂಮಿಯಲ್ಲ ಮೇಡಮ್?
1: ಅಲ್ಲ,
2: ಆಕಾಶದ ಮೇಲೆ ಮೇಡಮ್.
1: ಅಲ್ಲ, ತಲೆಯ ಮೇಲೆ ಆಕಾಶವನ್ನು ಹೊತ್ತು ಗಟ್ಟಿಯಾಗಿ ನಿಂತಿರುವ ಬೃಹತ್ ಕಲ್ಲಿನ ಕೋಟೆ ಯಾವುದು?
2: ಕಲ್ಲಿನ ಕೋಟೆ,
1: ಕಲ್ಲು.
2: ಮೇಡಮ್ ಇದು ಗುಡ್ಡನ ಚಿತ್ರದುರ್ಗ ಕೋಟೆನ?
1: ಅಲ್ಲ, ಕೋಟೆ ಬರಲ್ಲ ಇಲ್ಲಿ, ಆದ್ರೆ ಕಲ್ಲು ತುಂಬಾ ಮಹತ್ವದ್ದು.
2: ಮೇಡಮ್ ಇದು ತಲೆ ಮೇಡಮ್?
1: ತಲೆ
2: ಕೂದ್ಲ?
1: ಅಲ್ಲ,
2: ಗೊತ್ತಾಗಿಲ್ವಲ್ಲ ಕಲ್ಲು.
1: ಈಗ ಅದು ಆನ್ಸರ್ ಹೇಳ್ಬಿಟ್ರೆ ಗೊತ್ತಾಗುತ್ತೆ.
2: ಆಕಾಶ ಅಂತ ಮಾಡಿದ್ ನಾನು, ಆಕಾಶ ಮೋಡ.
1: ಅಲ್ಲ, ಏನ್ ಗೊತ್ತಾ, ತಲೆ ಮೇಲೆ ಅಂತಂದ್ರೆ ಭೂಮಿ ಮೇಲೆ ಆಗುತ್ತೆ, ಆಕಾಶವನ್ನ ಹೊತ್ತು ಅಂತಂದ್ರೆ ಗಟ್ಟಿಯಾಗಿ ನಿಂತಿರುವ ಬೃಹತ್ ಕಲ್ಲು ಅಂದ್ರೆ ಯಾವ್ದು? ಅಲ್ಲ, ಹೇಳ ಆನ್ಸರು. ಬೆಟ್ಟ.
2: ಬೆಟ್ಟ
1: ಅಲ್ವಾ, ಬೆಟ್ಟ ಬರುತ್ತೆ. ಸೊ ಬೆಟ್ಟದಿಂದ ಹಾಡ್ಬೋದಾ? ಬೆಟ್ಟದ
2: ಮೇಡಮ್, ಬೆಳ್ಳೆ ಬೆಟ್ಟದ ಮೇಲೆ ಬೆಳ್ಳೆ ಮೋಡದ ನಡುವೆ ಬಿಮ್ಮಾನೆ ನಿಂತಿರುವ ಶ್ರೀರಂಗ, ಬಿಮ್ಮಾನೆ ನಿಂತಿರುವ ಶ್ರೀರಂಗ, ನಿನ್ನ ಕಂಡು ಮುಗ್ಗಿದೆ ನನ್ನ ಚಲುಮಾನವೋ, ಮುಗ್ಗಿದೆ ನನ್ನ ತನುಮಾನವೋ. ಗಂಧದ ವನದಿಂದ ಗಮ್ಮೆಂದು ಬರುವಾಗ ರಂಗಾನ ಯತಿಯ ಬೆಂಬೆತ್ತೆ, ರಂಗಾನ ಯತಿಯ ಬೆಂಬೆತ್ತೆ, ಓ ದೇವ ನೀನುಲಿದೆ ಅವಳ ಚೆಲುವೆಗೆ, ನೀನುಲಿದೆ ಅವಳ ಚೆಲುವೆಗೆ. ಸಾಕ ಮೇಡಮ್?
1: ಓ ಸಾಕು, ಸಾಕ ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರಿ ಕೃಷ್ಣಪ್ಪ ಅವರೇ.
2: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಕೃಷ್ಣಪ್ಪ ಅವರು ಯಾವಾಗ್ಲೂ ಎಂಥೂಸಿಯಸ್ಲಿ ಮಾತಾಡ್ತಾ ಇರ್ತಾರೆ, ಎಂಥೂಸಿಯಸ್ಟಿಕಲಿ. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರು,
3: ಆರಾಮಿದ್ದೀರಿ?
1: ಸೂಪರ್ ಆಗಿದ್ದೀವಿ, ನೀವು?
3: ನಾವು ಕೂಡ ಆರಾಮಿದ್ದೀವಿ. ಒಂದು ವಾರ ತನಕ ನಾನು ಕಾಲ್ ಮಾಡದೆ ಆಗ್ಲಿಲ್ಲ.
1: ಅಯ್ಯಯ್ಯೋ, ಈಗ ಕಾಲ್ ಸಿಕ್ತು.
3: ಈಗ ಸಿಕ್ತರಿ, ನನ್ ಸರಳವಾದ ಒಗಟ್ ಕೇಳಿದ್ರಿ, ಸರಳವಾದ ಹಾಡ
1: ಹೇಳಿ. ರೆಡಿನಾ? ಸಮುದ್ರದ ಆಳದಲ್ಲಿ ಚಿಪ್ಪಿನೊಳಗೆ ಅಡಗಿರುವ ಬೆಲೆಯುಳ್ಳ ಬಿಳಿ ಹರಳು ಯಾವುದು?
3: ವಜ್ರ ಇರ್ಬೋದ್ರಿ?
1: ಅಲ್ಲ,
3: ವಜ್ರ ಶಂಖ ಸಿಗ್ತಾವ ಸಮುದ್ರದೊಳಗ, ಮತ್ತೇನ್ ಸಿಗ್ತಾವ್ರಿ?
1: ಸಮುದ್ರದ ಆಳದಲ್ಲಿ ಚಿಪ್ಪಿನೊಳಗೆ ಅಡಗಿರುವ ಬೆಲೆಯುಳ್ಳ ಬಿಳಿ ಹರಳು ಯಾವುದು?
3: ಮುತ್ತುಗಳು.
1: ಮುತ್ತು, ಮುತ್ತು ಹಾಡು.
3: ಮುತ್ತ ಮುತ್ತ ಸಿಹಿ ಮುತ್ತ ಮುತ್ತ, ಮುತ್ತ ಮುತ್ತ ಸಿಹಿ ಮುತ್ತ ಮುತ್ತ, ತುಂಟ ನೀನು ಆಸೆ ಬಾನೇರಿ ಬಂದಂತೆ ಬಾಬಾ, ಭೂಮಿ ರಂಗೇರಿ ನಿಂತಂತೆ, ಮೂವತ್ತು ಒಂದೇ ಮಾತು ಓದಿ ಓದಿ ಕೊಟ್ಟು ಸೋತು ಹೋಗಿಗಳೇ, ದೂರ ಹೋಗಿಗಳೇ, ಗೊತ್ತ ಗೊತ್ತ. ಓಕೆ ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ನಮಸ್ತೆ ಮೇಡಮ್.
1: ಓಕೆ, ಸೌಮ್ಯ ಅವರು ಬಿಜಾಪುರ್ನಿಂದ ಕರೆ ಮಾಡಿ ಸರಿಯಾದ ಆನ್ಸರ್ ಅನ್ನ ಹೇಳಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹಲೋ,
4: ನಮಸ್ಕಾರ ಮೇಡಮ್.
1: ನಮಸ್ತೆ.
4: ಸೋಮಶೇಖರ್ ತತ್ತಿ ಮೇಡಮ್.
1: ಓಕೆ ಸೋಮಶೇಖರ್ ಸರ್, ನಾಷ್ಟ ಆಯ್ತಾ?
4: ನಾಷ್ಟ ಏನು ಮಾಡಬೇಕು ಮೇಡಮ್?
1: ಸೂಪರ್ ಆಗಿದ್ದೀವಿ. ನೀವು ಸರ್?
4: ನಾವು ಆರಾಮ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಓಕೆ, ರೆಡಿನಾ? ಓಕೆ. ಮಳೆ ಬಂದಾಗ ಬಣ್ಣದ ಗರಿಗಳನ್ನು ಬಿಚ್ಚಿ ಮೈ ಮರೆತು ಕುಣಿಯುವ ಸುಂದರ ಹಕ್ಕಿ ಯಾವುದು?
4: ನವಿಲು ಮೇಡಮ್.
1: ಸೂಪರ್. ಓಕೆ, ಈಗ ನವಿಲಿಂದ ಒಂದು ಹಾಡ್ಬೋದಾ?
4: ನವಿಲೇ ಪಂಚರಂಗಿ ನವಿಲೇ ತಿಳಿಸೋ ಅಂತರಂಗಿ ನವಿಲೇ.
1: ಓಕೆ,
4: ಇಷ್ಟ ಬರುತ್ತೆ ಮೇಡಮ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ, ಧನ್ಯವಾದಗಳು.
4: ನಾನು ಯಾವ ತರ ತಿಳ್ಕೊಂಡಿದ್ದೆ ಅಂದ್ರೆ, ನಾವು ಒಗಟ್ ರೆಡಿ ಮಾಡಿ ಹಾಡಾಡ್ಬೇಕನ್ನ ಆ ತರ ತಿಳ್ಕೊಂಡಿದ್ದೆ ಮೇಡಮ್.
1: ಓ ಪರವಾಗಿಲ್ಲ, ಹಂಗಾರೆ ನೆಕ್ಸ್ಟ್ ಮಾಡೋಣ ಅದನ್ನು.
4: ನಾನು ಅದಕ್ಕೆ ನಾನೊಂದು ಒಗಟು ಬರೆದು ಅದಕ್ಕೆ ಇದು ಬರ್ಕೊಂಡಿದ್ದೆ ಮೇಡಮ್.
1: ಓಕೆ, ಹೇಳ್ತೀರಾ ಒಗಟು ಹೇಳ್ತೀರಾ?
4: ಆಟ ಇದು ಕೆರೆಯಲ್ಲಿ ಬಿಳಿ ಮೀನು, ನೀಲಿ ಕೆರೆಯಲ್ಲಿ ಬಿಳಿ ಮೀನು ಮೇಡಮ್.
1: ನೀಲಿ ಕೆರೆಯಲ್ಲಿ ಬಿಳಿ ಮೀನು. ಕಣ್ಣ
4: ಮೇಡಮ್?
1: ಅಯ್ಯೋ ಏನಿದು,
4: ನೀಲಿ ಕೆರೆಯಲ್ಲಿ ಬಿಳಿ ಮೀನು.
1: ನೀಲಿ ಕೆರೆಯಲ್ಲಿ ಬಿಳಿ,
4: ಫಸ್ಟ್ ಒಂದು ಸ್ವಲ್ಪ ಹೇಳಿದೆ ಮೇಡಮ್ ಅದನ್ನ.
1: ಹೌದಾ? ಅಯ್ಯೋ
4: ಮೇಡಮ್,
1: ಗೊತ್ತಿದ್ರೆ ಹೇಳ್ರಪ್ಪ, ಯಾರು ಸಹಾಯ ಮಾಡ್ರಪ್ಪ. ಹೇಳಿ ಸರ್.
4: ಆಕಾಶ ಮತ್ತು ನಕ್ಷತ್ರಗಳು.
1: ಐ ಸೂಪರ್. ಓಹೋ, ಈಗ ಯಾವ ಹಾಡನ್ನ ಹಾಡ್ಬೇಕು ನಾನೀಗ?
4: ಇದು ಅಳು ಬರಲ್ಲ ಮೇಡಮ್, ಲಾದಾಗ ತಗೊಂಡ್ಬಿಡ್ತೀವಿ.
1: ಓಕೆ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಸೂಪರ್ ಆಗಿ ಅಂದ್ರು, ಸೂಪರ್ ಆಗಿ ನನಗೂ ಕೂಡ ಕ್ವೆಶನ್ ಕೇಳಿದ್ದಾಯ್ತು. ನಾನು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ನಾನು ಸ್ವಲ್ಪ ಸೋಮಾರಿ ಆಗ್ಬಿಟ್ಟೆ ಅಂತ ಕಾಣುತ್ತೆ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
5: ಹಲೋ,
1: ನಮಸ್ತೆ.
5: ನಮಸ್ತೆ ಶ್ವೇತಾ.
1: ಗುಡ್ ಮಾರ್ನಿಂಗ್ ಶಾಂತಾ ಮೇಡಮ್.
5: ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇರಳ ಮಿತ್ರರಿಗೂ, ಬಾನುಲಿ ಎಲ್ಲರಿಗೂ, ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ,
5: ಚೆನ್ನಾಗಿದೆ ಕಾನ್ಸೆಪ್ಟ್, ಎಷ್ಟು ದಿನ ತಂದಿರ್ಲಿಲ್ಲ ಅಲ್ಲ ಇದು.
1: ಹೌದು,
5: ತುಂಬಾ ಚೆನ್ನಾಗಿದೆ.
1: ಓಕೆ, ಇದು ಕ್ರೆಡಿಟ್ ಗೋಸ್ಟ್ ನಮ್ಮ ಸುಪ್ರೀತಾ ಅಂತ ಒಬ್ರು ಕಾಲ್ ಮಾಡ್ತಿದ್ರು. ಹಾ, ಅವರು ಒಂದ್ ಈ ತರ ಒಂದ್ ಮಾಡಿ ಮೇಡಮ್ ಅಂತ ತಿಳಿಸಿದ್ರು. ಖಂಡಿತ ಖಂಡಿತ, ಓಕೆ, ಥ್ಯಾಂಕ್ ಯು ಶಾಂತ ಅವರೇ. ಇವತ್ತು ಈಗ ನಿಮಗೊಂದು ಹೋಗೋಟು, ರೆಡಿನಾ? ವಸಂತ ಕಾಲದಲ್ಲಿ ಮಾವಿನ ಮರದಲ್ಲಿ ಕುಳಿತು ಅತ್ಯಂತ ಮಧುರವಾಗಿ ಕೂಗುವ ಗಾಯಕ ಪಕ್ಷಿ ಯಾವುದು?
5: ಕೋಗಿಲೆ.
1: ಸೂಪರ್, ಕೋಗಿಲೆ ಒಂದು ಹಾಡು ಹೇಳಿ.
5: ಗೊತ್ತಿಲ್ಲ,
1: ನಂಗೂ ಗೊತ್ತಿಲ್ಲ. ಹೌದು,
5: ಹಣ್ಣಿನ ಬಗ್ಗೆ ಹೇಳ್ತಾರಲ್ಲ, ಇದು ಆರೆಂಜ್ ಬಗ್ಗೆ.
1: ಆರೆಂಜ್ ಬಗ್ಗೆ,
5: ಆರೆಂಜ್ ಹಣ್ಣಿಂದೇನ ಅದ್ರ ಬಗ್ಗೆ ತಿಳಿದ್ರೆ?
1: ಅಕಸ್ಮಾತ್ ಇವಾಗ ನಿಮಗೆ ಇವಾಗ ಉತ್ತರ ಕೋಗಿಲೆ ಅಂತ ಬಂತು, ಕೋಗಿಲೆಯಿಂದ ಹಾಡ್ ಹೇಳ್ಬೋದು. ಈಗ ಮತ್ತೊಂದು ನಾನು ಒಗ್ಗಟ್ಟು ಕೇಳಬೇಕಾದ್ರೆ, ಏನಾರು ಕಿತ್ಲೆ ಹಣ್ಣು ಆ ತರ ಏನಾರು ಬೇರೆ ಬಂದ್ರೆ ಟಿಪ್ಸ್ ಇಲ್ಲ ಟಾಪಿಕ್ಸ್ ಇದು ಮಾಹಿತಿನ ಕೊಡ್ಬೋದು ಅಂತ. ಇನ್ನು ಬಂದಿಲ್ಲ, ಬಂದಿಲ್ಲ.
5: ತುಂಬಾ ಅದು ಒಳ್ಳೆ ಸಿ ವಿಟಮಿನ್ ಇರೋ ಹಣ್ಣು ಅದು.
1: ಖಂಡಿತ,
5: ಗೊಜ್ಜು ಎಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ ಅದು.
1: ಓ ಸೂಪರ್, ಓಕೆ ಮಾ,
5: ತುಂಬಾ ಚೆನ್ನಾಗಿದೆ ಗೊಜ್ಜು ಎಲ್ಲ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮ ಶಾಂತ ಅವರು. ಕೆಲವೊಂದು ಟೈಮಲ್ಲಿ ಗೊತ್ತಾಗೋದಿಲ್ಲ ಅಂದ್ರೆ, ನಮಗೆ ಸಾಂಗ್ಸ್ ಬರುತ್ತೋ ಅಥವಾ ಇನ್ನೇನು ಬರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಬಟ್ ಶಾಂತ ಅವರು ಟ್ರೈ ಮಾಡಿದ್ರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ, ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9000085006. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಒಗಟಿನ ಗೂಡು ಗಾನದ ಬೀಡು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ
11: ಹಲೋ ಮೇಡಮ್,
1: ನಮಸ್ತೆ.
11: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
1: ಓಕೆ ಸುಧಾ ಅವರೇ, ಆಯ್ತಾ ನಾಷ್ಟ?
11: ಆಯ್ತು ನೋಡ್ರಿ, ರೊಟ್ಟಿ, ದೊಣ್ಮಿಷ್ಕಾ ಪಲ್ಲೆ, ತಪ್ಪನ್ ಬೇಳೆ.
1: ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
11: ಗೊತ್ತಾಗಿದೆ.
1: ಓಕೆ, ಬಣ್ಣ ಕೆಂಪು, ರುಚಿ ಸಿಹಿ, ಮರದಲ್ಲಿ ನೇತಾಡುವ ಹಣ್ಣು ಯಾವುದು?
11: ಬಣ್ಣ ಕೆಂಪು,
1: ರುಚಿ ಸಿಹಿ.
11: ರುಚಿ
1: ಸಿಹಿ, ಸ್ವೀಟ್ ಆಗಿರುತ್ತೆ. ಮರದಲ್ಲಿ ನೇತಾಡುವ ಹಣ್ಣು ಯಾವುದು?
11: ಮಾವಿನ ಹಣ್ಣನ.
1: ಓ, ಮಾವಿನ ಹಣ್ಣು. ಹೌದು. ಇವಾಗ ಮಾವಿನ ಹಣ್ಣು ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಸೀಸನ್ ಇಲ್ಲ, ಈ ಸೀಸನ್ ಇದ್ದಾಗ ನೀವು ಎಷ್ಟೆಲ್ಲ ತಿಂದ್ರಿ ಮಾವಿನ ಹಣ್ಣನ್ನ?
11: ಅಯ್ಯೋ, ಮಸ್ತ್ ತಿಂದಿವ್ರಿ, ಚೆನ್ನಾಗಿ ತಿಂದ್ರಿ.
1: ಮಾವಿನ ಹಣ್ಣಿಂದ ನೀವು ಏನೇನೆಲ್ಲ ಖಾದ್ಯವನ್ನ ಮಾಡ್ಬೋದು?
11: ಮಾವಿನ ಹಣ್ಣಿನಿಂದ ಶೀಕರಣೆ ಮಾಡ್ತೀವಿ, ಗುಳುಂಬ ಅಂತ ಹೇಳಿ ಒಂದ್ ಇದು ಮಾಡ್ತೀವಿ. ಮಾವಿನಕಾಯಿದು ಹುಳಿ ಮಾಡ್ತೀವಿ.
1: ಓಕೆ, ಸೂಪರ್.
11: ಉಪ್ಪಿನಕಾಯಿ,
1: ಉಪ್ಪಿನಕಾಯಿ ನಿಮಗೆ ಯಾವ್ದು ಇಷ್ಟ?
11: ಮಾವಿನಕಾಯಿ, ಉಪ್ಪಿನಕಾಯಿ, ಆಮೇಲೆ ಮಾವಿನಕಾಯಿದು ಹುಳಿನು, ಶೀಕರಣಿ, ಎಲ್ಲ ಎಲ್ಲ ಇಷ್ಟ
1: ಆಗತ್ತೆ. ಗುಳುಂಬ ಅನ್ನೋದು ಆ ಕಡೆ ಜಾಸ್ತಿ ಅನ್ಸುತ್ತೆ ಅಲ್ವಾ ಮಸೂದ್ ಅವರೇ?
11: ಗುಳುಂಬ ರಾಜ ಅಲ್ಲ ಮೇಡಮ್, ಮಾವಿನಣ್ಣ ಅಂದ್ರೆ.
1: ಸೂಪರ್. ಗುಳುಂಬ ನಿಮ್ ಕಡೆ ಜಾಸ್ತಿ, ನಾರ್ತ್ ಕರ್ನಾಟಕ ಕಡೆ, ಕರ್ನಾಟಕದ ಕಡೆಗೆ?
11: ಹೌದೌದು ಮೇಡಮ್, ಹೌದ್ರಿ.
1: ಓಕೆ ಮಾ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ಸುಧಾ ಅವರು ಆನ್ಸರ್ನ ಕರೆಕ್ಟ್ ಆಗಿ ಹೇಳಿದ್ರು, ಮಾವಿನ ಹಣ್ಣು ಅಂತ. ಗುಳುಂಬ ಅಂತಾನು ಒಂದು ಸ್ಪೆಷಲ್ ರೆಸಿಪಿ ಇದೆ, ಅದು ನಾನು ನಮ್ಮ ಅಜ್ಜಿ ಮನೆ ಹೋದಾಗ ತುಂಬ ತಿಂತಾ ಇರ್ತೀನಿ ಗುಳುಂಬ. ಸೊ ಈ ಕಡೆ ಮಲ್ನಾಡ್ ಕಡೆ ಮಾಡೋದು ಕಮ್ಮಿ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪರೆ, ಹೇಗಿದ್ದೀರಿ?
12: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ.
12: ಬೆಳಗಿನ ತಿಂಡಿ ಆಯ್ತಾ?
1: ಆಯ್ತು. ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
12: ಹೇಳ್ರಿ ಮೇಡಮ್ ಅವರೇ.
1: ಓಕೆ, ಒಗ್ಗಟ್ಟು ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಆನ್ಸರ್ ಹೇಳ್ಬೇಕು.
12: ಹೌದು, ಎಕ್ಸಾಮ್ ಪೂರಾನ ಫಸ್ಟ್ ಪಾಸ್ ಆಗೋದು ಫೇಲ್ ಆಗೋದು ಆಮೇಲೆ ಅಲ್ವಾ?
1: ಅಲ್ವಾ? ಓಕೆ, ರೆಡಿನಾ?
12: ರೆಡಿ ಮೇಡಮ್ ಅವರೇ.
1: ನೀರಲ್ಲಿ ಹುಟ್ಟಿ ನೀರಲ್ಲೇ ಬೆಳೆದು ನೀರಿಗೆ ಬಿದ್ದರೆ ಕರಗಿ ಹೋಗುವುದು ಯಾವುದು?
12: ಉಪ್ಪು.
1: ಹಾ, ಸುಪ್ಪು. ಸುಪ್ಪು ಅಲ್ಲ, ಉಪ್ಪು. ಸೂಪರ್. ಉಪ್ಪಿಂದ ಈಗ ಒಂದು ಹಾಡು ಹೇಳ್ಬೋದು, ಇಲ್ಲ ಅಂತಂದ್ರೆ ಉಪ್ಪಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದು.
12: ಹಾಡು ಹೇಳೋದಕ್ಕಿಂತ ಮಾಹಿತಿ ಕೊಡೋದೇ ಒಳ್ಳೇದು.
1: ಓಕೆ ಓಕೆ ಸರ್.
12: ಯಾಕಂದ್ರೆ ಇವತ್ತು ನಾವು ಮನೆಯಲ್ಲಿ ಏನೇ ಹಾಕಿ ಅಡಿಗೆ ಮಾಡಿದ್ರು ಕೂಡ ಆ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಅದು ಏನು ತಿನ್ನಕ್ ಸಾಧ್ಯನೇ ಇಲ್ಲ ಮೇಡಮ್ ಅವರೇ. ಆ ಒಂದ್ ಉಪ್ಪಿಗೆ ಅಷ್ಟು ಪವರ್ ಇದೆ. ಮತ್ತೆ ಹಾಗಂತ ಜಾಸ್ತಿ ಹಾಕಿದ್ರು ಪ್ರಯೋಜನ ಆಗೋದಿಲ್ಲ, ಕಡಿಮೆ ಹಾಕಿದ್ರು ಪ್ರಯೋಜನ ಆಗೋದಿಲ್ಲ. ಅದನ್ನ ಸಮ ಪ್ರಮಾಣದಲ್ಲಿ ಮಾತ್ರ ಅದನ್ನ ಬಳಸಿದಾಗ ನಮಗೆ ಬಾಯಿಗೆ ರುಚಿ ತರುತ್ತೆ. ಆ ಉಪ್ಪು ಒಂದು ಉತ್ತಮವಾದ ಒಂದು ವಸ್ತು, ಅದು ಅಡಿಗೆ ಮನೆಯಲ್ಲಿ ಮೇನ್ ಅದೇ ಇರ್ಬೇಕು. ಅದ್ ಇಲ್ಲ ಅಂದ್ರೆ ಯಾವ ಅಡಿಗೆನು ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್ ಅವರೇ. ಯಾಕೆಂದ್ರೆ ಉಪ್ಪೇ ರುಚಿ, ನಮಗೆ ಬಾಯಿಗೆ ರುಚಿ ಕೊಡೋದೇ ಆ ಉಪ್ಪು. ಬೇರೆ ಎಲ್ಲ ನೀವ್ ಎಷ್ಟೇ ಎಣ್ಣೆ ಹಾಕ್ರಿ, ತುಪ್ಪದಲ್ಲೇ ಮಾಡ್ರಿ, ಏನೇ ಮಾಡ್ರಿ, ಆದ್ರೆ ಉಪ್ಪಿಲ್ಲ ಅಂದ್ರೆ ಆ ಅಡಿಗೆ ಏನು ಇಲ್ಲೇ ಲೆಕ್ಕಕ್ಕೆ ಇಲ್ಲ ಮೇಡಮ್ ಅವರೇ.
1: ಖಂಡಿತ ಖಂಡಿತ ಚಿಕ್ಕಪ್ಪರೇ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ತಿಳಿಸಿದ್ರಿ ಮಾಹಿತಿ. ಥ್ಯಾಂಕ್ ಯು.
12: ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
1: ನಮಸ್ಕಾರ. ಓಕೆ, ಚಿಕ್ಕಪ್ಪರ ಹೊಸ ಕಥೆ ಹೇಳಿದ್ರೆ ಉಪ್ಪು ಇಲ್ಲ ಅಂತಂದ್ರೆ ರುಚಿನೇ ಇರೋದಿಲ್ಲ. ಎಷ್ಟು ತಕ್ಕ ಮಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಎಲ್ಲ ಚೆನ್ನಾಗಿರತ್ತೆ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
13: ಹಲೋ,
1: ನಮಸ್ತೆ.
13: ಶುಭೋದಯ ಮೇಡಮ್.
1: ಶುಭೋದಯ ಷಡಾಕ್ಷರಿ ಸರ್. ಆಯ್ತಾ ತಿಂಡಿ? ಏನ್ ಮಾಡಿದ್ರಿ? ಸೂಪರ್ ಸೂಪರ್. ಒಗಟ್ಟು ಅಂತಂದ್ರೆ ಅದು ತುಂಬಾ ಕಾನ್ಸೆಪ್ಟ್ ಚೇಂಜ್ ಆಗೋಬಿಡುತ್ತೆ ಅಂತ ಸಿಂಪಲ್ ಆಗಿ. ಇದು ನಮ್ಮ
13: ಒಗಟ್ಟು ಅಂದ್ರೆ ಒಂಥರ ಆಗುತ್ತೆ, ಒಂಥರ ಪ್ರಶ್ನೆ ಒಳಗಿದೆ, ಇವೊಂಥರ ಚೆನ್ನಾಗಿದೆ.
1: ಥ್ಯಾಂಕ್ ಯು ಥ್ಯಾಂಕ್ ಯು. ರೆಡಿನಾ?
13: ಹಾಗೆ ನಾನೊಂದು ಒಗಟ್ಟು ಕೇಳ್ಬಿಡ್ಲ?
1: ಓಕೆ ಕೇಳಿ ಸರ್.
13: ಇದು ನಮ್ಮ ಕೇಳುಗರಿಗೆ ನಾನು ಈ ಉತ್ತರವನ್ನ ವಾಟ್ಸ್ಆಪ್ ಮಾಡಿರ್ತೇನೆ, ಹಾಗೆ ಕೆಲವು ಹೇಳುವಂತ ಅದನ್ನ ತಿಳಿಸಬಹುದು.
1: ಓಕೆ ಓಕೆ,
13: ನೀವು ಕೊನೆಯಲ್ಲಿ ಉತ್ತರವನ್ನು ಹೇಳುತ್ತೆ.
1: ಓಕೆ ಸೂಪರ್. ಹೇಳಿಪ್ಪ.
13: ಅಯ್ಯಯ್ಯ ಜೋಗಿ, ಮೈಯೆಲ್ಲ ಬೂದಿ, ತಲೆಯ ಮೇಲೆ ರುದ್ರಾಕ್ಷಿ, ಇದು ಒಂದು ಗಿಡ ಬರುತ್ತೆ, ಅದನ್ನ ಕೊಟ್ಬಿಟ್ಟಿದ್ದೀನಿ. ಅಯ್ಯಯ್ಯ ಜೋಗಿ, ಬೂದಿ, ತಲೆ ಮೇಲೆ ರುದ್ರಾಕ್ಷಿ.
1: ಓಕೆ, ತಲೆ ಮೇಲೆ ರುದ್ರಾಕ್ಷಿ.
13: ಇವಾಗ ನಾವು ನಿಮ್ಮ ವಿಷಯಕ್ಕೆ ಬರ್ತೀವಿ.
1: ಓಕೆ, ಹಸಿರು ಬಟ್ಟೆ ತೊಟ್ಟ ಸುಂದರಿ, ಬಾಯಿ ಬಿಟ್ಟರೆ ಕೆಂಪು ಮಣಿಗಳು.
13: ಬಾಯಿ ಬಿಟ್ಟರೆ
1: ಕೆಂಪು ಮಣಿಗಳು.
13: ಪಪ್ಪಾಯ
1: ಅಲ್ಲ, ಹಸಿರು ಬಟ್ಟೆ. ಹಸಿರು ಬಟ್ಟೆ ತೊಟ್ಟ ಸುಂದರಿ, ಬಾಯಿ ಬಿಟ್ಟರೆ ಕೆಂಪು ಮಣಿಗಳು. ದಾಳಂಬಿ. ಓಕೆ, ನಿಮಗೆ ಇಷ್ಟನಾ ದಾಳಂಬಿ?
13: ಹಣ್ಣಿನಲ್ಲಿ ಯಾರಿಗೆ ಇಷ್ಟ ಇರಲ್ರಿ?
1: ಓಕೆ,
13: ಹಣ್ಣುಗಳು ಯಾವ್ದಾದ್ರೂ ಸರಿ.
1: ಓಕೆ, ದಾಳಿಂಬೆಯಿಂದ ಏನಾರ ಒಂದ್ ಸ್ಪೆಷಲ್ ರೆಸಿಪಿ ಮಾಡಿದ್ರಾ ಮನೇಲಿ ಮನೆಯವರು?
13: ದಾಳಿಂಬೆಯಿಂದ ರೆಸಿಪಿ ಅಂದ್ರೆ ಇದರ ಮೊಸರನ್ನ ಮಾಡುವಾಗ ಉಪಯೋಗಿಸ್ತೇವೆ.
1: ಓಕೆ,
13: ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಕೋಸಂಬರಿ ಅಂತಂದೇಳಿ ಅದರಲ್ಲೂ ಮಾಡ್ತಾರೆ.
1: ಓಕೆ,
13: ಆಮೇಲೆ ಡ್ರೈ ಫ್ರೂಟ್ಸ್ ಈಗೆಲ್ಲ ಉಪಯೋಗಿಸ್ತಾರೆ, ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಉಪಯೋಗಿಸ್ತಾರೆ.
1: ಓಕೆ, ಓಕೆ, ಇವಾಗ ದಾಳಿಂಬೆಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಷಡಾಕ್ಷರಿ ಸರ್?
13: ಏನಿಲ್ಲ,
1: ದಾಳಿಂಬೆಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ?
13: ಇಲ್ಲ, ಅಲ್ಲಿ ತನಕ ಹೋಗಿಲ್ಲ ನಾವು.
1: ಓಕೆ, ಪರವಾಗಿಲ್ಲ. ಓಕೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಪೊಮೊಗ್ರನೇಟ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲ ಇಲ್ಲ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಖಂಡಿತ ಖಂಡಿತ ಸರ್. ಓಕೆ, ನಮಸ್ತೆ. ಓಕೆ, ಕೇಳಿಸ್ಕೊಂಡ್ರಲ್ಲ ನಮ್ಮ ಷಡಾಕ್ಷರಿ ಸರ್ ಅವರು ಒಂದೊಳ್ಳೆ ಕ್ವೆಶನ್ ನಮಗೂ ಕೇಳಿ, ಅಂದ್ರೆ ನಮಗೆ ಅಂದ್ರೆ ನಿಮಗೂ ಕೇಳಿ, ಉತ್ತರವನ್ನ ಕೂಡ ಅವ್ರಿಗೂ ಕೊಡ್ತಾರೆ. ಹಾಗೆ ಅವರ ದಾಳಿಂಬೆ ಅಂತ ಆನ್ಸರ್ ಹೇಳಿದ್ರು, ಚೆನ್ನಾಗಿತ್ತು ಅಂತಾನೆ ಹೇಳ್ತಾ. ಎಸ್, ದಾಳಿಂಬೆ ಜ್ಯೂಸ್. ಶಾಂತಿನಿಯವರು ಮತ್ತೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಹಾಗೆ ಬಸವರಾಜ್ ಸರ್ ಅವರು ಕೂಡ ಅಡಿಕೆ ಮರ ಅಥವಾ ಈಚಲ ಮರ ಅಂತ ತಿಳಿಸಿದ್ದಾರೆ. ಷಡಾಕ್ಷರಿ ಸರ್ ನೀವೇ ತಿಳಿಸ್ಬೇಕು ಕೊನೆಗೆ ಉತ್ತರ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
14: ಶುಭ ದಿನ ಸ್ಮೈಲಿಂಗ್ ಶ್ವೇತಾ.
1: ಶುಭೋದಯ, ಶುಭ ದಿನ.
14: ಬೆಂಗಳೂರಿನ ವಸಂತಪುರದಿಂದ ಭೀನಾ.
1: ಭೀನಾ ಮೇಡಮ್, ಆಯ್ತಾ ತಿಂಡಿ?
14: ಆಯ್ತಮ್ಮ, ಪಲಾವ್ ಮಾಡಿದ. ಇದು ಅವರೆಕಾಳು ಪಲಾವ್.
1: ಹಾ, ಸೂಪರ್ ಸೂಪರ್. ಓಕೆ, ಅವರೆಕಾಳು ತಿಂದು ಇವಾಗ ಬರಲಿಕ್ಕೆ ಬಂದಿದ್ದೀರಿ?
14: ಒಗಟು ಬಿಡಿಸೋಕೆ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಈಗ
1: ಬಂದಿದ್ದೀರಾ? ಓಕೆಮ್ಮ, ಓಕೆ. ರೆಡಿನಾ ಹಂಗಾದ್ರೆ?
14: ಹೂನಮ್ಮ.
1: ಓಕೆ, ಬಣ್ಣ ಕಪ್ಪು ಆದರೆ ಬರೆಯುವುದು ಮಾತ್ರ ಬಿಳಿ.
14: ಬಣ್ಣ ಕಪ್ಪು ಆದರೆ ಬರೆಯುವುದು ಮಾತ್ರ ಬಿಳಿ. ಬಿಳಿ ಅಲ್ಲಿ ಬರೋದು. ಹಾ, ಚಾಕ್ ಪೀಸ್ ಅಲ್ಲಲ್ಲ, ಚಾಕ್ ಪೀಸ್ ಬರಲ್ಲ.
1: ಅಲ್ಲೇ ಹತ್ರದಲ್ಲೇ ಇದ್ದೀರಾ.
14: ಬಣ್ಣ ಕಪ್ಪು ಬರೆಯುವುದು ಮಾತ್ರ ಬಿಳಿ.
1: ಬಣ್ಣ ಕಪ್ಪು ಆದರೆ ಬರೆಯುವುದು ಮಾತ್ರ ಬಿಡಿ.
14: ಪೆನ್ಸಿಲ್ ಆಗಲ್ಲ, ಪೆನ್ ಆಗಲ್ಲ.
1: ಅಲ್ಲ, ನೀವು ಆಗ್ಲೇ ಸ್ವಲ್ಪ ಚಾಪೀಸ್ ಅಂತಂದ್ರಿ ಅಲ್ಲ, ಹತ್ರ ಇದ್ದೀರಾ.
14: ಚಾಕ್ ಪೀಸ್ ಆದ್ರೆ ಹಂಗಾದ್ರೆ ಇದು ಇದ್ಲ?
1: ಅಯ್ಯೋ, ಅಲ್ಲ, ಚಾಪೀಸ್. ಸರಿ, ಚಾಪೀಸ್ ಎದ್ರ ಮೇಲೆ ಬರೀತೀರಿ?
14: ಪೇಪರ್ ಮೇಲೆ. ಪೇಪರ್
1: ಪೇಪರ್
14: ಇದು ಅಲ್ಲಲ್ಲ, ನೆಲದ ಮೇಲೆ.
1: ಅಲ್ಲ, ಅದ್ರಕ್ಕಿಂತ
14: ಮಕ್ಕಳು ಗೊತ್ತಾಯ್ತು, ಬೋರ್ಡ್,
1: ಬ್ಲಾಕ್ ಬೋರ್ಡ್.
14: ಬ್ಲಾಕ್ ಬೋರ್ಡ್ ಮೇಲೆ ಬರೆಯೋದು
1: ಅಲ್ಲಿಗೆ. ಓಕೆ, ಇವಾಗ ನೀವು ಸಣ್ಣವರಿದ್ದಾಗ ಬ್ಲಾಕ್ ಬೋರ್ಡ್ ಮೇಲೆ ಏನಾದ್ರು ಬರ್ದಿದ್ದುಂಟಾ, ಗೀಚಿದುಂಟಾ?
14: ಹೌದೌದು, ಬರ್ದಿದ್ವಿ ಸ್ಕೂಲ್ ಅಲ್ಲಿ. ಬರೆಸ್ತಾ ಇದ್ರು ನಮ್ಗೆಲ್ಲ, ಬರೆಸ್ತಾ ಇದ್ರು ಅಥವಾ ಕಾಗುಂತ ಬರ್ಸೋರು.
1: ಹೊರಗಡೆ ಹೋಗಿರ್ತಾರೆ, ನೀವು ಬೋರ್ಡ್ ಮೇಲೆ ಬರ್ದಿದ್ದು ನೆನಪಿದ್ಯಾ?
14: ಬೋರ್ಡ್ ಮೇಲೆ ಬರ್ದಿದ್ದು ನೆನಪಿಲ್ಲ ಅಂದ್ರೆ, ಏನಾದ್ರು ಒಂದು ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇದ್ರು ಮಕ್ಕಳೆಲ್ಲ ಸೇರ್ಕೊಂಡು.
1: ಸರಿ, ಬಿಡಿಸುವಾಗ ನಿಮ್ ಫ್ರೆಂಡ್ಸ್ ಕಾಲ್ ಎಳಿತಾ ಇದ್ರ, ಏ ಹಂಗ್ ಬರ್ತಿದ್ಯಾ ನೀನು, ಹಿಂಗ್ ಬರ್ತಿದ್ಯಾ ಅಂತ?
14: ಏನಪ್ಪ, ಅದು ಅಷ್ಟು ಜ್ಞಾಪಕ ಇಲ್ಲ
1: ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
14: ಓ, ಇದಕ್ಕೇನು ಹಾಡು ಇಲ್ವಾ?
1: ಬ್ಲಾಕ್ ಬೋರ್ಡ್ ಹಾಡು ಹೇಳ್ತೀರಿ?
14: ಅಲ್ಲ, ಹಾಡು ಬರುವಂತ ಒಂದು ಒಗಟ್ ಕೇಳಿಬಿಟ್ಟು ನೀವು
1: ಹಂಗೆ ನೋಡೋಣ. ನೆಕ್ಸ್ಟ್ ನೀವೇ ಒಂದು ಲಿರಿಕ್ಸ್ ನ ಫಾರ್ಮ್ ಮಾಡ್ಬಿಡಿ, ಅಂದ್ರೆ ಲಿರಿಕ್ಸ್ ನ ಬರ್ದ್ಬಿಡಿ, ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
14: ಧನ್ಯವಾದಗಳು.
1: ಸೂಪರ್ ಆಗಿ ಆನ್ಸರ್ ಹೇಳಿದ್ರು ನಮ್ಮ ಬೀನಾ ಮೇಡಮ್ ಅವರು. ಸ್ವಲ್ಪ ಟೈಮ್ ತಗೊಂಡ್ರು, ಬಟ್ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರು. ಬ್ಲಾಕ್ ಬೋರ್ಡ್ ಅಂತ ಹೇಳಿದ ಕೂಡಲೇ ನಮ್ಮ ಸ್ಟೂಡೆಂಟ್ ಲೈಫಿಗೆ ತುಂಬ ಬೇಗ ಜನ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾ ನಮ್ಮ ಬೀನಾ ಅವರು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಹೇಳಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
15: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರು.
15: ಹಾಡಿನ ಬಿಡು, ಚೆನ್ನಾಗಿದೆ ಪ್ರೋಗ್ರಾಮ್.
1: ಓ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೀನಾ ಅವರೇ. ಆಯ್ತಾ ತಿಂಡಿ?
15: ತಿಂಡಿ ಆಯ್ತು, ಬ್ರೆಡ್ ಸ್ಯಾಂಡ್ವಿಚ್.
1: ಬ್ರೆಡ್ ಸ್ಯಾಂಡ್ವಿಚ್. ಯಾವ ಊರಲ್ಲಿ ಇದ್ದೀರಾ ಇವಾಗ?
15: ನಾವು ಮೌಂಟ್ ಆಬೋನಲ್ಲಿ ಇದ್ದೀವಿ.
1: ಸೂಪರ್. ಮೌಂಟ್ ಆಬೋಲಿ ಸ್ಪೆಷಲ್ ಏನಿದೆ ಇವತ್ತು?
15: ಇವತ್ತು ನಮ್ಮ ಫ್ರೆಂಡ್ ಡ್ಯಾನ್ಸ್ ಟೀಚರ್ ಅವ್ರದ್ದು ಪ್ರೋಗ್ರಾಮ್ ಇದೆ ಇವತ್ತು.
1: ಓಕೆ, ಸೂಪರ್ ಸೂಪರ್. ಓಕೆ, ಇವತ್ತು ಟಾಪಿಕ್ ಈಗ ಬರೋಣ.
15: ಬನ್ನಿ.
1: ಈಗ ಕೈಯೂ ಇಲ್ಲ ಕಾಲು ಇಲ್ಲ, ಆದರೂ ದಿನವಿಡೀ ಓಡ್ತಲೇ ಇರುತ್ತೆ. ಮನುಷ್ಯನಿಗೆ ಕೈ ಇರುತ್ತೆ ಕಾಲು ಇರುತ್ತೆ ಮೀನವ್ರೆ. ಮನಸ್ಸು. ಅಯ್ಯೋ, ಮನಸ್ಸಿಗಿಂತ ಇನ್ನೊಂದು ಆನ್ಸರ್ ಇದೆ. ಕೈಯೂ ಇಲ್ಲ ಕಾಲು ಇಲ್ಲ, ಆದ್ರೂ ದಿನವಿಡೀ ಓಡ್ತಲೇ ಇರುತ್ತೆ. ಅಲ್ಲ, ಇದು ವಸ್ತು. ಅಲ್ಲ, ನೀವು ದಿನ ನೋಡ್ತೀರ ಅದನ್ನ ಬೆಳಗ್ಗೆ ಎದ್ದ ಕೂಡ್ಲೇ ಏನು ಎಷ್ಟು ಅಂತ.
15: ಮೊಬೈಲ್.
1: ಅಲ್ಲ, ಮೊಬೈಲ್ ಅಲ್ಲಿ ಇರುತ್ತೆ, ಗೋಡೆ ಮೇಲೆ ಇರುತ್ತೆ.
15: ಗೂಗಲ್.
1: ಗೂಗಲ್ ಅಲ್ಲ ಮೀನವ್ರೆ, ನಾನೇ ಹೇಳ. ಟೈಮು, ಗಡಿಯಾರ. ಕೈಯೂ ಇಲ್ಲ ಕಾಲು ಇಲ್ಲ, ಆದ್ರೂ ದಿನವಿಡೀ ಓಡ್ತಾನೆ ಇರುತ್ತೆ ಅಲ್ವಾ? ಓಕೆ, ಗಡಿಯಾರದಿಂದ ಒಂದ್ ಹಾಡ್ಬೋದಾ? ಟಿಕ್ ಟಿಕ್ ಟಿಕ್
15: ಟಿಕ್ ಟಿಕ್
1: ಓಕೆ ಮೀನವರು, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ ಮೀನವರು, ಆನ್ಸರು ಸ್ವಲ್ಪ ಡಿಲೇ ಮಾಡಿದ್ರು, ಬಟ್ ಅವರು ಚೆನ್ನಾಗಿ ಎಲ್ಲೇ ಇದ್ರೂ ಭಾಗವಹಿಸ್ತಾರೆ, ಅದು ಖುಷಿ ಆಗುತ್ತೆ ನಮಗೆ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
16: ಹಲೋ ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್
1: ನಮಸ್ತೆ. ಉಲ್ಲಾಸ್ ಅವರೇ, ತಿಂಡಿ ಆಯ್ತು ನಿಮ್ದು? ಆಯ್ತಾ
16: ಮೇಡಮ್?
1: ಫೇವರೇಟ್ ಪುಳಿಯೋಗರೆ. ಸೂಪರ್ ಮೇಡಮ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಹೊಟ್ಟೆ ತುಂಬಾ ತಿಂತಾನೆ, ಆದ್ರೆ ಬಾಯಿ ಇಲ್ಲದವನು ಯಾರು?
16: ಹೊಟ್ಟೆ ತುಂಬಾ ತಿಂತಾನೆ, ಬಾಯಿ ಯಾರು?
1: ಹೊಟ್ಟೆ ತುಂಬಾ ತಿನ್ಬಿಡೋದು ಆದ್ರೆ ಬಾಯಿ ಇಲ್ದವನು ಯಾರು? ನಮಗೂ ಅದು ಅವಾಗ ಅವಾಗ ಆಗ್ತಾ ಇರತ್ತೆ ಅನುಭವ, ಅಯ್ಯೋ ಯಾಕಾರು ಅಷ್ಟು ತಿನ್ಬಿಟ್ನಪ್ಪ ಖಾರ ಐಟಮು ಅಂತ ಹೊಟ್ಟೆಯಲ್ಲಿ. ಆನ್ಸರು ಏನು? ಸಾಮಾನ್ಯ ನಾವು ತುಂಬಾ ಖಾರ ತಿಂದಾಗ ಆ ತರ ಆಗತ್ತೆ, ಅಭ್ಯಾಸ ಇಲ್ಲದವರಿಗೆ ಹೊಟ್ಟೆಲಿ ಏನೋ ಆಗ್ತಾ ಇರತ್ತೆ. ಗ್ಯಾಸ್ ಅಲ್ಲ, ಆತರ ಫೀಲ್ ಆಗತ್ತೆ. ಇಲ್ಲ ಹೊಟ್ಟೆಲ್ ಬೆಂಕಿ ಬಿದ್ದಿರೋ ತರ ಆಗ್ತಾ ಇರತ್ತಲ್ವಾ?
16: ಅಲ್ವಾ
1: ಖಂಡಿತ. ಈಗ ಬೆಂಕಿ ಎಂದ ಹಾಡಿದ್ಯಾ? ಬೆಂಕಿಯಲ್ಲಿ ಎರಡಿದ್ದ ಹೂ ಇದೆ ಬೆಂಕಿ
16: ಬೆಂಕಿ
1: ಹೌದು ಹೌದು ಇದೆಯಾ? ಹಾಡ
16: ಹಾಡ್ಬೋದಾ?
1: ಬೆಂಕಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಬೆಂಕಿ
16: ಬೆಂಕಿ ಅಪಾಯ
1: ಅಪಾಯ
16: ಅದೆಷ್ಟು ದೂರ ಇತ್ತು ಅಷ್ಟು ಒಳ್ಳೇದು ಮೇಡಮ್.
1: ಸೂಪರ್ ಸೂಪರ್ ಸರ್. ಉಲ್ಲಾ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪರವಾಗಿಲ್ಲ, ನೀವು ಪಾರ್ಟಿಸಿಪೇಟ್ ಮಾಡೋದೇ ನಮಗೆ ಖುಷಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಉಲ್ಲಾಸ್ ಅವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಚೆನ್ನಾಗಿ ಏನು ಬೆಂಕಿ ಅಂತ ಆನ್ಸರ್ ಇದಕ್ಕೆ. ಸೊ ಇವತ್ತಿನ ನಮ್ಮ ಬಿಂದಾಸ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಒಗಟಿನ ಗೂಡು, ಗಾನದ ಬೀಡು ಕಾರ್ಯಕ್ರಮ. ಸೊ ನಾನೊಂದಿಷ್ಟು ಒಗಟನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೊಟ್ಟು ಆ ಉತ್ತರದ ಹಾಡನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
5: ಹಲೋ, ನಮಸ್ಕಾರ.
4: ನಮಸ್ಕಾರ, ಯಾರಿದು?
5: ನಾನು ವಾರಿಜಾಕ್ಷಿ, ಮಧುಸೂದನ ಶೃಂಗೇರಿ.
4: ಶೃಂಗೇರಿಯಿಂದ ವಾರಿಜಾಕ್ಷಿ ಅವರಾ? ಓಕೆ. ವಾರಿಜಾಕ್ಷಿ ಅವರೇ, ಹೇಗಿದ್ದೀರಾ?
5: ಆರಾಮಿದ್ದೀವಿ.
4: ತಿಂಡಿ ಆಯ್ತಾ?
5: ಆಯ್ತು.
4: ಶೃಂಗೇರಿಯಿಂದ ಕಾಲ್ ಮಾಡ್ತಿರೋದು ನಮಗೆ ಇದೇ ಮೊದಲನೇ ಬಾರಿ ಅನ್ಸುತ್ತೆ. ಹೇಗಿದ್ದೀರಾ ಮೇಡಮ್?
5: ನಾನು ಸುಮಾರು ಸಲ
4: ಮಾಡಿದ್ದೀರಿ ನನ್ನ
5: ಜೊತೆ, ಮಾತಾಡಿಲ್ಲ.
4: ಓಕೆ ಓಕೆ. ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಮೇಡಮ್?
5: ಗೊತ್ತಾಯ್ತು ಗೊತ್ತಾಯ್ತು, ಪ್ರಯತ್ನ ಪಡ್ತೀನಿ.
4: ಓಕೆ, ರೆಡಿನಾ? ಓಕೆ. ಯಾವುದೇ ಪರದೆ ಇಲ್ಲದೆ ಆಕಾಶದಲ್ಲಿ ಸ್ವತಂತ್ರವಾಗಿ ರೆಕ್ಕೆ ಬಿಚ್ಚಿಸಿ ಹಾರುವ ಜೀವಿ ಯಾವುದು?
5: ಹಕ್ಕಿ.
4: ಸೂಪರ್, ಹಕ್ಕಿ ಆನ್ಸರ್ ಕರೆಕ್ಟ್ ಇದೆ. ಈಗ ಹಕ್ಕಿಯಿಂದ ಒಂದು ಹಾಡನ್ನ ಹಾಡ್ಬೋದಾ?
5: ಹಕ್ಕಿ.

0: ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ವಾರಿಜಾಕ್ಷಿ ಅವರು ತುಂಬ ಚೆನ್ನಾಗಿ ಆನ್ಸರ್ ಹೇಳಿದ್ರು, ಹಕ್ಕಿ ಅಂತ ಹೇಳಿದ್ರು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು. ಓಕೆ, ನೆಕ್ಸ್ಟ್ ಕರೆಯನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ.
1: ಹಾಯ್ ಶ್ವೇತಾ.
0: ಹಾಯ್, ಗುಡ್ ಮಾರ್ನಿಂಗ್ ಮೋನಿಕಾ ಅವರೇ.
1: ಹೇಗೆ ಶ್ವೇತಾ?
0: ಸೂಪರ್ ಆಗಿದ್ದೀವಿ, ನೀವು?
1: ಚೆನ್ನಾಗಿದ್ದೀನಿ. ತಿಂಡಿ
0: ತಿಂಡಿ ಆಯ್ತು ನಿಮ್ದಾಯ್ತಾ?
1: ಸ್ವಲ್ಪ ಸೌಂಡ್ ಕೇಳಿಸ್ತಾ ಇಲ್ಲ
0: ಈಗ. ತಾಳಿಪಟ್ಟು. ಸೂಪರ್ ಸೂಪರ್. ಓಕೆ ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಮೋನಿಕಾ ಅವರೇ,
1: ಒಳ್ಳೆ ಡಿಫ್ರೆಂಟ್ ಆಗಿ ಏನೋ ಇದೆ ಗಾದೆ ಹಾಡು. ನಾನು ಅದೇ ಅನ್ಕೊಂಡೆ, ಗಾದೆಗೆ ಸೂಟ್ ಆದಂತ ಹಾಡನ್ನ ನೀವು ಅದ್ ಹೆಂಗ್ ಚೆಕ್ ಮಾಡ್ಕೊ ಬಂದಿದ್ದೀರಾ ಅಂತ. ಸಾಕಷ್ಟು ಹೋಮ್ವರ್ಕ್ ಆಗಿದೆ
0: ರೆಡಿನಾ?
1: ನಾವು ಮಾಡಕ್ಕಾಗುತ್ತ ಅಲ್ವಾ, ಗೊತ್ತಿಲ್ಲ, ಹೋಮ್ವರ್ಕ್ ನೋಡೋಣ.
0: ಇಲ್ಲ ಮಾಡ್ತೀರಾ? ತುಂಬಾ ಈ ಸಿಂಪಲ್ ಇದೆ, ತುಂಬಾ ಈಸಿ ಇದೆ. ಓಕೆ, ಬಾಯಿ ಇಲ್ಲದಿದ್ದರೂ ಮಾತನಾಡುತ್ತಾಳೆ, ಕಣ್ಣಿಲ್ಲದಿದ್ದರೂ ಭಾವನೆಗಳನ್ನ ತಿಳಿಸ್ತಾಳೆ.
1: ಟೆಲಿಫೋನ್?
0: ಆಹಾ, ಅಲ್ಲ.
1: ಬಾಯಿ ಇಲ್ಲದಿದ್ದರೂ
0: ಮಾತಾಡ್ತಾಳೆ, ಕಣ್ಣಿಲ್ಲ ಅಂತಂದ್ರು ಭಾವನೆಗಳನ್ನ ಹೇಳ್ತಾಳೆ, ತಿಳಿಸ್ತಾಳೆ.
1: ರೇಡಿಯೋನಾ?
0: ಅಯ್ಯೋ, ಅಲ್ಲ
1: ಅಲ್ವಾ. ಕಣ್ಣಿಲ್ಲದಿದ್ದರೂ ಭಾವನೆ ತಿಳಿಸುತ್ತ.
0: ಬಾಯಿ ಇಲ್ಲದಿದ್ದರೂ ಅಂದ್ರೆ ಅವಳಿಗೆ ಬಾಯಿ ಇಲ್ಲ, ಮಾತಾಡ್ತಾಳೆ, ಕಣ್ಣಿಲ್ಲ ಅಂತಂದ್ರು ಭಾವನೆಗಳನ್ನ ತಿಳಿಸ್ತಾಳೆ.
1: ಅವಳು
0: ಹುಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು. ಏನು ಹಿಂಗಂತಾರೆ, ಬಾಯಿ ಇಲ್ಲದವರು ಮಾತನಾಡ್ತಾನೆ, ಕಣ್ಣಿಲ್ಲ ಅಂದ್ರೂ ಭಾವನೆಗಳನ್ನ ಹೇಳ್ತಾನೆ. ಎರಡೂ ಆಗತ್ತೆ. ಇದು ಒಂದ್ ಕಾಲದಲ್ಲಿ ಏನೋ ಸಹಾಯ ಮಾಡೋ ಒಂದು ಇದು, ಏನೋ ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡುತ್ತೆ.
1: ಓ, ಪತ್ರ? ಲೆಟರ್? ಅಯ್ಯೋ, ನನ್ಗೆ ಮಾತಾ ಬಾಯಿಲ್ಲದಿರು ಮಾತಾ ಟೆಲಿಫೋನ್ ಅನ್ಕೊಂಡ್ಬಿಟ್ನಾ? ಏನಿದು,
0: ಟೆಲಿಫೋನ್ ಕಿನ್ನ ಹಳೆದಿಂದ ನಿಮಗೆ ಗೊತ್ತಾಗ್ಬಿಡೋದು.
1: ಅದೇ ಒಂಚೂರು ಹಿಂದಕ್ಕೆ ಹೋಗಿ ಅಂದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು.
0: ಯೆಸ್,
1: ಲೆಟರ್.
0: ಸರಿ, ಇವಾಗ ಪತ್ರ ಯಾರಿಗ್ ಬರ್ದಿದ್ರಿ? ಪತ್ರ ಹಾಡಿ ಹೇಳ್ತೀರಾ?
1: ಪತ್ರ ಈಗ ಬರಿಬೇಕು. ಯಾವ್ದೇಪ್ಪ ಪತ್ರದಲ್ಲಿ? ಗಣೇಶ್ ದೇವ್ ಒಂದ್ ಸಾಂಗ್ ಇದೆಯಲ್ಲ, ನೋಡೋಣ ಎಷ್ಟ್ ಬರುತ್ತೆ ಅಷ್ಟ ಹಾಡಿ
0: ಹಾಡಿ.
1: ಪತ್ರ ಬರುವ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಮನದ ಹಂಬಲ. ಪತ್ರ ಬರೆಯಲ
0: ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಆನ್ಸರ್ ಮಾಡಿದ್ರು ನಮ್ಮ ಮೋನಿಕಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ,
0: ನಮಸ್ತೆ. ಗಿರಿಜಾ ಮೇಡಮ್, ತಿಂಡಿ ಇವತ್ತು ನಮ್ಮನೆಯಲ್ಲಿ ತಟ್ಟೆ ಕಡುಬು. ಓಕೆ ಓಕೆ, ಗಿರಿಜಾ ಮೇಡಮ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್, ನೀವು ಹೇಳ್ತೀರಾ ಅದರಿಂದ ಒಂದು ಸಾಂಗ್.
0: ಹೌದು. ಓಕೆ, ಈಗ ನಿಮ್ಮ ಪ್ರಶ್ನೆ. ಓಕೆ, ಹಗಲು ರಾತ್ರಿ ಎನ್ನದೆ ಸುತ್ತುತ್ತಲೇ ಇರುತ್ತೆ, ಆದ್ರೆ ಒಂದೇ ಒಂದು ಹೆಜ್ಜೆ ಮುಂದಿಡೋದಿಲ್ಲ.
2: ಇದು ಗಡಿಯಾರದ ಇದ ಮುಳ್ಳು
0: ಅಲ್ಲ. ಹಗಲು ರಾತ್ರಿ ಸುತ್ತುತ್ತಲೇ ಇರುತ್ತೆ. ಅಯ್ಯಪ್ಪ, ಈ ಬೇಸಿಗೆಗಾಲ ಬಂತು ಅಂದ್ರೆ ಆಗೋದೇ ಇಲ್ಲ. ಸಮಯ ಅಲ್ಲ,
2: ಬಿಸಿಲ. ಇದು ಸೂರ್ಯ
0: ಅಲ್ಲ.
2: ಭೂಮಿ
0: ಅಲ್ಲ. ಹಗಲು ರಾತ್ರಿ ನಾವು ಆನ್ ಮಾಡಿದ್ರೆ ಸುತ್ತತ್ತೆ, ಇಲ್ಲ ಅಂದ್ರೆ ಹಂಗೆ ನಿಂತಿರುತ್ತೆ. ಅಲ್ಲ, ಇದು ಬೇಸಿಗೆಗಾಲದಲ್ಲಿ ಎಲ್ಲಾರ ಮನೆ ಇರುತ್ತೆ.
2: ಫ್ಯಾನ್?
0: ಫ್ಯಾನ್.

0: ಓಕೆ ಸೂಪರ್. ಈಗ ಹೇಳಿ ಇವಾಗ ನೀವು ನಿಮ್ಮ ಒಂದು ಕತೆ ಹೇಳಿಯಪ್ಪ. ಇವಾಗ ನೀವು ಬೇಸಿಗೆಗಾಲದಲ್ಲಿ ಫ್ಯಾನ್ ಇಲ್ಲ ಅಂತಂದ್ರೆ ಇರ್ಲಿಕ್ಕಾಗತ್ತಾ?
1: ಸಾಧ್ಯ ಇಲ್ಲ. ನಾವು ಆಕ್ಚುಲಿ ಬಿಜಾಪುರದವರು ಬಂದ ಇಲ್ಲೇ ಬೆಳಗಾವಿನಲ್ಲಿ ಜಾಬ್ ಆಗಿ ಬಂದಿದ್ವಿ. ಫ್ಯಾನ್ ಇಲ್ಲ ಅಂದ್ರೆ ಇರಕ್ಕೆ ಆಗೋದಿಲ್ಲ. ಇವಾಗ ಫ್ಯಾನ್ ಬೇಕು ನಮ್ಗೆ ಇಲ್ಲ
0: ಅಷ್ಟು ಸೆಕೆ ಇರುತ್ತೆ.
1: ಸೆಕೆ ಇರುತ್ತೆ ಬರೀ ಸೆಕೆಗಂತ ಯೂಸ್ ಮಾಡೋದಿಲ್ಲ. ಕೆಲವೊಂದ್ಸಲ ಮಾಸ್ಕಿಟೋ ಇದು ಹುಳಿ ಸಲುವಾಗಿನೂ ನಾನು ಫ್ಯಾನ್ ಆನ್
0: ಮಾಡ್ತೀನಿ.
1: ವೆಂಟಿಲೇಷನ್ ಸಲುವಾಗಿ ಫ್ಯಾನ್ ಆನ್ ಮಾಡ್ತೀನಿ.
0: ಸೂಪರ್ ಸೂಪರ್.
1: ಅವಾಗೆಲ್ಲ ಫ್ಯಾನ್ ಅಂದ್ರೆ ಅದು ಕೈಲಿಂದ ಯೂಸ್ ಮಾಡ್ತಿದ್ರು. ಈಗೆಲ್ಲ ಇದ್ನೇ ಆನ್ ಮಾಡೋದು ಒಂದೊಂದ್ಸಲ ಎಷ್ಟು ಕಷ್ಟ ಆಗುತ್ತೆ.
0: ಖಂಡಿತ ಖಂಡಿತ.
1: ಯಾಕೆ ನೀನ್ ಆನ್ ಮಾಡು ನಾನು ಆನ್ ಮಾಡೋ ಅಂತ ಜಗಳ ಆಗ್ಬೇಕಾಗತ್ತೆ.
0: ಓಕೆ ಗಿರಿಜಾ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ ಪಾ. ಓಕೆ ಗಿರಿಜಾ ಮೇಡಮ್ ಅವರು ಚೆನ್ನಾಗಿ ಆನ್ಸರ್ ಮಾಡಿದ್ರು. ಹೌದಲ್ವಾ ಫ್ಯಾನ್ ಇದು ಅಂತ. ಓಕೆ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ನಾ ರಮೇಶ್ ಶರಣರ್ ಮಾತಾಡ್ತೀನಿ ಮೇಡಮ್, ಬಸವನ್ ಬಾಗೇವಾಡಿ ತಾಲೂಕಿಂದ.
0: ಓಕೆ ರಮೇಶ್ ಅವ್ರ, ಏನ್ ಆಯ್ತಾ ನಷ್ಟ?
2: ಈಗ ಮಾಡಿದೀನ್ರಿ ಮೇಡಮ್ ಕಾರ್ಯಕ್ರಮ ಕೇಳ್ಕೊತ. ಮೊದಲ್ ಮೊದಲ ಒಂದ್ ಹಚ್ಚಿದ ಸಿಗ್ಲಿಲ್ರಿ ಮೇಡಮ್. ಊಟ ಮಾಡಿ ಮತ್ತ ಕೈ ಹೆಚ್ಚಿನ್ರಿ ಮೇಡಮ್.
0: ಓ ಸೂಪರ್. ಓಕೆ ಇವಾಗ ನಿಮ್ಮ ಪ್ರಶ್ನೆ ಅಥವಾ ಒಗ್ಗಟ್ಟು ಅಂತ ನೆನ್ಕೊಳ್ಳಿ.
2: ಹೋಯ್
0: ಫಸ್ಟ್ ನಾನ್ ಹೇಳ್ಬಿಡ್ತೀನಪ್ಪ. ಓಕೆನಾ, ಬಾಗಿಲಲ್ಲಿ ನಿಂತು ಬರುವ ಎಲ್ಲರ ಕಾಲಿಗೂ ನಮಸ್ಕರಿಸುವ ಮೂಕ ಸೇವಕ ಯಾರು?
2: ಬಾಗಿಲಲ್ಲಿ
0: ನಿಂತು ಬರುವ ಎಲ್ಲರ ಕಾಲಿಗೂ ನಮಸ್ಕರಿಸುವ ಮೂಕ ಸೇವಕ ಯಾರು? ಅಲ್ಲ, ಹೊಸ್ತಲ್ ಮೇಲೆ ನಿಂತ್ಕೊಳ್ಳೋದಿಲ್ಲ ನಾವು.
2: ಬಾಗಿಲಲ್ಲಿ ನಿಂತ್ಕೊಂಡು ನಮಸ್ಕರಿಸಿ ಕಾಲಿಗೆ ನಮಸ್ಕರಿಸಿ ಬರುವ,
0: ಬಾಗಿಲಲ್ಲಿ ನಿಂತು ಬರುವ ಎಲ್ಲರ ಕಾಲಿಗೂ ನಮಸ್ಕರಿಸುವ ಮೂಕ ಸೇವಕ ಯಾರು? ಪಾಪ ನಮ್ಮ ಮನೆಯವರು ಅಂದ್ರೆ ನಮ್ಮಲ್ಲಿ ಹೆಣ್ಮಕ್ಳು ಅದನ್ನ ಗಲೀಜಾಗ್ತಿದಂಗೆ ಗಲೀಜಾಗ್ತಿದಂಗೆ ಅದನ್ನ ವಾಶ್ ಮಾಡ್ತಾರೆ.
2: ಇದು ಕಸ ಅಂದ್ರೆ ಮೇಡಮ್?
0: ಆ ಕಸ ಅಲ್ಲ,
2: ಕಸ್ಪರ್ಕೆ
0: ಅಲ್ಲ,
2: ವಾಶ್ ಮಾಡ್ತಾರೆ ಅಂದ್ರಲ್ಲ
0: ಕಸ್ಪರ್ಕೆ ವಾಶ್ ಮಾಡ್ತಾರಾ?
2: ಅಲ್ಲ ಕಸನೇ ಗುಡಿಸ್ತದಲ್ರಿ ಮೇಡಮ್.
0: ಅದು ಅಲ್ಲ ಅಲ್ಲ ಅಲ್ಲ ರಮೇಶ್, ಅದು ಅದಲ್ಲ.
2: ಅಲ್ಲ ಹೇಳಲ್ರಿ ಮೇಡಮ್.
0: ಹೇಳ
2: ಮಾಡ್ರಿ ಮೇಡಮ್.
0: ಇದು ಕಾಲು ತುಳುಕ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಡೋರ್ ಮ್ಯಾಟ್ ಅಂತ ಹೇಳ್ತೀವಿ. ಓಕೆನಾ? ಓಕೆ ಇವಾಗ ನಿಮಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಹೊಸ್ದಲಲ್ಲಿ ನಾವು ಹಾಕಿರ್ತೀವಿ ಮ್ಯಾಟ್, ಅದಿಲ್ಲ ಅಂತಂದ್ರೆ ಖಾಲಿ ಕಸ ಮೆತ್ಕೊಂಡಿರುತ್ತೆ, ಅದಕ್ಕೆ ಒರೆಸ್ಕೊಂತೀವಿ ಅಲ್ವಾ ನಾವು.
2: ನಿಮಗೆ
0: ಅದೇನ್ ಅನ್ಸುತ್ತೆ ನಿಮಗೆ ಅದು ಇರಲ್ಲ ಅಂತಂದಾಗ?
2: ಗೋಡಿ ಚೀಲ ಹಳೆ ಆದ ಚೀಲಗಳನ್ನೆಲ್ಲ ಬಳಸ್ತೇವ್ರಿ. ಈಗ ಸದ್ಯಕ್ಕೂ ಚೀಲ ಐತ್ರಿ ಮನೆ ಮನೆ ನೋಡ್ಕ ಆ ಕಡೆ ತಿರುಗಿ ನೋಡಿನ್ರಿ ಮೇಡಮ್. ಕಸ ಗುಡಿಸುವಾಗ ಅದನ್ನ ಜಾಡಿಸಿ ಮತ್ತ ಗುಡಿಸಿ ಮತ್ತೆ ಹಾಕ್ತಾರೆ ಮೇಡಮ್.
0: ಖಂಡಿತ. ಓಕೆ ಥ್ಯಾಂಕ್ ಯು.
2: ಎಲ್ಲಾನು ನಮ್ಮ ಹಳೆ ಬಳಕೆ ಮಾಡ್ಬೇಕು ಅನ್ನೋದು ನಮ್ಮ ರೇಡಿಯೋದಿಂದ, ಯಾವುದೇ ರೇಡಿಯೋದಿಂದ ಬರಲ್ರಿ ಮೇಡಮ್.
0: ಆ
2: ಬಂದದ್ದನ್ನ ಕೇಳಿ ಅದನ್ನ ಬಳಕೆ ಮಾಡ್ತೇವ್ರಿ ಮೇಡಮ್.
0: ತಗೊಳಕ್
2: ಎಲ್ಲಾನು ಮಾರ್ಕೆಟ್ನಾಗ ಎಲ್ಲಾ ಸಿಗ್ತೈತ್ರಿ ಮೇಡಮ್.
0: ಹೌದು ಹೌದು.
2: ನೀವು ನಮ್ಮ ಹಳೆ ನೋಯ್ದು ಎಸಿದು ಹೊಸ ತಂದು ಬಳಸಿ ಮತ್ತೆ ಎಸಿದು ಅಲ್ಲಿ ಇಲ್ಲೇ ಕಸ ಮಾಡೋದ್ರಕ್ಕಿಂತ ನಮ್ಮ ಮರು ಬಳಕೆ ಏನೇನು ಸಾಧ್ಯ ಆಕ್ಕವ್ರ ಮರು ಬಳಕೆ ಮಾಡೋದು ನಮ್ಮ ಇದು ಮೇಡಮ್, ನಮ್ಮ ಗುಣ.
0: ಓ ಸೂಪರ್ ಸೂಪರ್ ರಮೇಶ್ ಅವರೇ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಕಾರ್ಯಕ್ರಮ ಬಹಳ ಚಂದ ಬಂತ್ರಿ ಮೇಡಮ್.
0: ಓಕೆ ಸರ್, ಓಕೆ
2: ಸರ್. ನನಗೆ ಇದು ಗೊತ್ತಲ್ಲರದ ಕ್ವೆಶ್ಚನ್ ಬಂತ್ರಿ ಮೇಡಮ್.
0: ಓಕೆ ಪರವಾಗಿಲ್ಲ, ನೀವು ತಿಳ್ಕೊಳಂಗ ಆಯ್ತಲ್ವಾ?
2: ಹಾ ತಿಳ್ಕೊಂಡಂಗ ಆಯ್ತು ಮೇಡಮ್, ಗೊತ್ತಿಲ್ಲರ ತಿಳ್ಕೊಳ್ಳಿದ್ರಿ.
0: ಖಂಡಿತ ಖಂಡಿತ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ನಮಸ್ಕಾರ. ಸೂಪರ್ ಆಗಿ ಪ್ರಯತ್ನ ಪಟ್ಟರು ರಮೇಶ್ ಅವರು. ಕೊನೆಗೆ ಅವರು ತಿಳಿಸಿದ್ರು ಅಂದ್ರೆ ಮ್ಯಾಟ್ ಆ ಕಡೆ ಅಂದ್ರೆ ಸಾಮಾನ್ಯ ನಾವು ಹಳ್ಳಿ ಕಡೆಲೆಲ್ಲ ಹೋದಾಗ ಮ್ಯಾಟ್ ನ ಬಳಸ್ತಾರೆ, ಬಟ್ ಹೆಚ್ಚು ಕಮ್ಮಿ ಚೀಲ ಗೋಣಿ ಚೀಲವನ್ನ ಕೂಡ ಬಳಸ್ತಾ ಇರ್ತಾರೆ. ಮುಂಚೆ ಎಲ್ಲ ಎಲ್ಲಿತ್ತು ಸ್ನೇಹಿತರೆ, ಮ್ಯಾಟ್ ಇರ್ತಿರ್ಲಿಲ್ಲ. ಮುಂಚೆ ನಾವು ಕೂಡ ಈ ಗೋಣಿ ಚೀಲವನ್ನೇ ಬಳಸ್ತಾ ಇದ್ವಿ. ಆಮೇಲೆ ಈ ಸಿಮೆಂಟಿನ ಚೀಲ ಅಂತ ಕೆಲವರು ಹೇಳ್ತಾರೆ, ಅದನ್ನು ಕೂಡ ಬಳಸ್ತಾ ಇದ್ರು. ಇತ್ತೀಚೆಗೆ ವೆಲ್ಕಮ್ ಮ್ಯಾಟ್ ಅಂತ ಹೇಳಿ ನಾನಾ ತರ ಮ್ಯಾಟ್ಗಳು ಬಂದಿದ್ದಾವೆ. ಕೈಯಿಂದ ಹೆಣಿತಾರೆ, ಸೀರೆಯಿಂದನೂ ಕೂಡ ಕೈಯಿಂದ ಹೆಣಿದ್ಬಿಟ್ಟು ಅದು ಮ್ಯಾಟ್ ತರ ಮಾಡ್ತಾರೆ. ಸೊ ಆನ್ಸರ್ ಒಂದೇ, ಚೆನ್ನಾಗಿ ಹೇಳಿದ್ರು ನಮ್ಮ ರಮೇಶ್ ಅವರು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಗಿದೆ. ಹಾಗೆ ಉತ್ತರವನ್ನು ಕೊಟ್ರ ತಡೀರಿ ನೋಡ್ತೀನಿ. ಎಸ್, ಉತ್ತರವನ್ನ ನಮ್ಮ ಎಸ್ ಲಕ್ಷ್ಮಿ ಅವರು ಆಲ್ಟ್ರೋಸ್ ಅಂತ ಏನೋ ಕೊಟ್ಟಿದ್ದಾರೆ, ಅದು ಉತ್ತರ ಅಲ್ಲ ಅನ್ಕೊಳ್ತೀನಿ. ಇಲ್ಲಿ ಸಾಕಷ್ಟು ಉತ್ತರಗಳು ಬಂದಿದೆ, ಅದು ನಮ್ಮ ಷಡಾಕ್ಷರಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಯಾವುದು. ಎಸ್, ಗಿರಿಜಾ ಮೇಡಮ್ ಅವರು ಆನ್ಸರ್ ಮಾಡಿದ್ದಾರೆ, ಬಟ್ಟು ಇಲ್ಲ, ಯಾವುದು ಕರೆಕ್ಟ್ ಬಂದಿಲ್ಲ ಅನ್ಕೊಳ್ತೇನೆ. ಓಕೆ, ಯಶೋಧ ಅವರು ಕೂಡ ಕಡೆಗೋಲು ಮಧ್ಯೆ ಕಾಯಿ ಮತ್ತು ಯಶೋಧ ಶಿಕ, ಇದು ಮೋಸ್ಟ್ಲಿ ಉತ್ತರ ಅಂತ ಕಾಣುತ್ತೆ. ಕಡೆಗೋಲು ಮುದ್ದೆ ಕಾಯಿ ಅಂತ ನಮ್ಮ ಷಡಾಕ್ಷರಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಇದು ಆನ್ಸರ್ ಅಂತ ಹೇಳಿದ್ದಾರೆ, ಬಟ್ ಅದು ಆನ್ಸರ್ ಅಲ್ಲ ಯಶೋಧ ಮೇಡಮ್, ತಪ್ಪು ಉತ್ತರ ಅಂತ ಹೇಳ್ತೀನಿ. ಈಗ ನೀಲಮ್ಮ ಅವರು ಓಕೆ, ಅದು ಕೊನೆಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಕಲಬುರಗಿಯಿಂದ ನಾಗರಾಜ್ ಅವರು ಕೂಡ ಇಲ್ಲ, ಚಪಲ ಇಲ್ಲ, ರಾಂಗ್ ಆನ್ಸರ್ ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ, ಬಟ್ ರೈಟ್ ಆನ್ಸರ್ ಯಾರು ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಷಡಾಕ್ಷರಿ ಅವರು ಕೇಳಿರುವಂತಹ ಪ್ರಶ್ನೆ, ಅಯ್ಯಯ್ಯೋ ಜೋಗಿ ಡ್ಯಾಶ್ ಡ್ಯಾಶ್ ಡ್ಯಾಶ್ ತಲೆ ಮೇಲೆ ರುದ್ರಾಕ್ಷಿ ಹೊತ್ತಿರುವುದು ಏನು ಅಂತ. ಅದಕ್ಕೆ ಉತ್ತರ ಔಡಲಗಿಡ ಅಥವಾ ಅರಳುಗಿಡ ಅಂತ ಹೇಳ್ತಿದ್ದಾರೆ ನಮ್ಮ ಷಡಾಕ್ಷರಿಯವರು. ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕರೆ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ದಿನದ 4 ಗಂಟೆಗೆ ಪ್ರಸಾರವಾಗುವಂತಹ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಮಾಷೆ ಮಾಡ್ಬೇಡ ಅಂತ.
1: ಏ ನಾನು ತಮಾಷೆ ಮಾಡ್ತಿಲ್ಲ, ಐ ಸ್ವೇರ್. ನನ್ ಚಿಕ್ಕವನ್ ಇದ್ದಾಗ ಅದು ಬ್ಲಾಸ್ಟ್ ಆಗ್ಬಿಟ್ಟಿತ್ತು.
0: ಹಾಗಾದ್ರೆ ಫಸ್ಟ್ ಹೋಗಿ ಆಫ್ ಮಾಡು.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು. ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಅದೇ ರೀತಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಕಥೆಯ ಶೀರ್ಷಿಕೆ ನಂದಾದೀಪ. ಅಂದು ಸಂಜೆ ರೋಹಿಣಿ ತನ್ನ ಕಡು ಬಡತನದ ಬೇಗೆಯಲ್ಲೂ 7 ತಿಂಗಳ ಗರ್ಭಿಣಿಯಾದ್ರೂ ಬಾವಿಯಿಂದ ನೀರು ಸೇದಿ ಮನೆಗೆ ತರ್ತಿದ್ಲು. ಎಲ್ಲಿಂದಲೋ ಬಂದ ಪತಿರಾಯ ಯತೀಂದ್ರ, ಲೇ ಎಲ್ಲಿಗೆ ಹೋಗಿದ್ದೆ? ನಾನ್ ಎಷ್ಟು ಬೇಡ ಬೇಡ ಅಂದ್ರು ನಂಗೆ ಬೇಕೇ ಬೇಕು ಅಂತ ಮಾಡ್ಕೊಂಡಿಯಲ್ಲ, ಈಗ ಅನ್ಭವಿಸು. ನಾನು ಗಿಳಿಗ್ ಹೇಳೋ ತರ ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಮುತ್ತಿನ ಹಾಗಿರೋ ಆ 2 ಗಂಡ್ಮಕ್ಳೇ ಸಾಕು ಅಂದ್ರೆ ನಿಮ್ಮಮ್ಮನ ಮಾತ್ ಕೇಳಿ ಇನ್ನೊಂದ್ ಬೇರೆ ಮಾಡ್ಕೊಂಡಿಯಲ್ಲ, ಅದನ್ನ ಹೇಗ್ ಸಾಕ್ತೀಯಾ ನೋಡ್ತೀನಿ. ಚಿ, ಬಿಡ್ತು ಅನ್ರಿ, ಆ ದೇವ್ರು ಕೊಟ್ಟಂಗಾಗುತ್ತೆ. ಹುಟ್ಸಿದ ದೇವ್ರು ಹುಲ್ ಮೇಯಿಸಲ್ಲ ಕಣ್ರಿ. ಎಷ್ಟ್ ಗಂಡ್ಮಕ್ಳಿದ್ರು ಒಂದ್ ಹೆಣ್ಣು ಹೆತ್ತಂಗಾಗುತ್ತಾ? ಕಷ್ಟ ಕಾಲದಲ್ಲಿ ಓಡ್ ಬರೋದು ಹೆಣ್ಮಕ್ಳೇ ಕಣ್ರಿ. ನೀವೇ ನೋಡಿಲ್ವಾ ನಮ್ಮೂರಲ್ಲಿ ಗಂಡ್ ಹೆತ್ತೋರ್ ಕಷ್ಟನ? ತನ್ನದೇ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ಲು ರೋಹಿಣಿ. ಇದೆಲ್ಲ ಕೇಳೋಕೇನೋ ಚೆನ್ನಾಗಿದೆ, ನನ್ಗೇನ್ ಹೆಣ್ಮಗು ಬೇಡ ಅಂತಿಲ್ಲ. ನಿನಗಿಂತ ಹೆಣ್ಮಗು ಬೇಕು ಅಂತ ಹಂಬಲಿಸಿದವನು ನಾನು. ಆದ್ರೆ 2ನೇ ಮಗುವೇ ಹೆಣ್ಣಾಗಿದ್ರೆ ನನ್ನಷ್ಟು ಖುಷಿ ಪಡ್ತಿರೋರು ಇನ್ಯಾರೂ ಇರ್ಲಿಲ್ಲ. ನನ್ನ 2ನೇ ಮಗನ್ ನೋಡು, ನೋಡೋಕೆ ಸುಂದರವಾಗಿದ್ದಾನೆ. ಮೂಗಂತೂ ಒಳ್ಳೆ ಗಿಣಿ ಮೂಗಿನ ತರ ಇದೆ, ಕಣ್ಣು ಹಾಗೆ ಚುಕ್ಕಿ ತರ ಹೊಳೆಯುತ್ತೆ. ಅವನೇ ಹೆಣ್ಣಾಗಿದ್ರೆ ವಯಸ್ಕಾಲಕ್ಕೆ ಸುರದ್ರೂಪಿಯಾಗಿರ್ತಿದ್ಲು ಅಲ್ವಾ? ಅಯ್ಯೋ, ಅದಕ್ಕೇನ್ ಬಿಡ್ರಿ, ಇವಾಗ ನಮ್ಗ್ ಹುಟ್ಟ ಮಗುನು ನನ್ ಮಗಂಗಿಂತ ಸುಂದರವಾಗಿರ್ತಾಳೆ ನೋಡ್ತೀರಿ ಎಂದು ಹರುಷದಿಂದ ಹೇಳಿದ್ಲು ರೋಹಿಣಿ. ಅದೇನೋ ನಂಗ್ ಗೊತ್ತಿಲ್ಲ, ಹೆಣ್ಣಾದ್ರೆ ನೀನ್ ಬಚಾವ್, ಇಲ್ಲ ಅಂದ್ರೆ ಆ ಮಗು ಮುಖಾನು ನನಗ್ ತೋರಿಸ್ಬೇಡ. ಏನ್ ಮಾಡ್ತೀಯೋ ಹೇಗ್ ಸಾಕ್ತೀಯೋ ನಿನಗ್ ಬಿಟ್ಟಿದ್ದು ಎಂದು ತುಸು ಕೋಪದಿಂದಲೇ ಉಸುರಿ ಅಲ್ಲಿಂದ ಎದ್ದು ಹೋದ ಯತೀಂದ್ರ. ಅಂತೂ ಇಂತೂ ನವಮಾಸ ತುಂಬಿಬಿಟ್ಟಿದ್ದಳು ರೋಹಿಣಿ. ತನ್ನ ಹೊಟ್ಟೆಯಲ್ಲಿ ಮುದ್ದಾದ ಹೆಣ್ಣಿ ಜನಿಸಲಪ್ಪ ಎಂದು ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ಲು. ತನ್ನ ಗಂಡನ ಮುಂಗೋಪದ ಅರಿವಿತ್ತವಳಿಗೆ. ಏನಾದ್ರೂ ಗಂಡಾದ್ರೆ ಅವ್ರು ಹೇಳ್ದ ಹಾಗೆ ಮಾಡ್ತಾರೆ ಅಂದ್ಕೊಂಡೆ ಕಾಲ ದೂಡ್ತಿದ್ಲು. ಎಲ್ಲವೂ ಸುಖಕರವಾದ್ರಿ, ದೇವರಿಗೆಲ್ಲಿ ಪ್ರೀತಿ ಎಂಬಂತೆ ಇಲ್ಲಿಯೂ ಒಂದು ಪರೀಕ್ಷೆ ಎದುರಾಗಿತ್ತು ರೋಹಿಣಿಗೆ. ಅಂದು ಮಧ್ಯಾಹ್ನ ಬೇಗನೆ ಮನೆಗೆ ಬಂದ ಪತಿ. ಒಂದೇ ಸಮನೆ ಜೋರಾದ ಧ್ವನಿಯಲ್ಲಿ ತನ್ನನ್ನ ಕರೆಯುತ್ತಿದ್ದಾಗ ಏನಾಯ್ತು ಎಂದು ಅಡುಗೆ ಮಾಡುತ್ತಿದ್ದವಳು ಅರ್ಥಕ್ಕೆ ಬಿಟ್ಟು ಬಂದಿದ್ಲು. ಕೋಪದಿಂದ ಸಿಡಿಮಿಡಿಗೊಂಡಿದ್ದ ಗಂಡನ ಮುಖ ನೋಡಿ, ಯಾಕ್ರಿ ಹಾಕ್ ಕೂಗ್ತಿದ್ದೀರಾ, ಏನಾಯ್ತು ಎಂದವಳು ಕೆಕ್ಕರಿಸಿ ನೋಡುತ್ತಾ, ಇನ್ನೇನಾಗ್ಬೇಕು, ಹಾಳಾದ್ ಎಷ್ಟ್ ಬೇಡ ಅಂದ್ರೂ ಹೊತ್ಕೊಂಡಿದ್ಯಲ್ಲ ಆ ದರಿದ್ರ ಪಿಂಡನ, ಎಲ್ಲ ಅದ್ರಿಂದಲೇ ಎಂದ ಪತಿಗೆ. ಅದೇನ್ ಮಾಡ್ತು ನಿಮ್ಮನ್ನ ಎಂದಳು ತುಸು ಅಸಹನೆಯಿಂದ. ಏನೆ ನನಗೆ ಎದುರು ಮಾತಾಡ್ತೀಯಾ, ಈಗಾಗ್ಲೇ ಇರೋ ಸಾಲದ ಮಧ್ಯೆ ಇನ್ನೊಂದ್ ಮಗು ಬೇಡ ಅಂದೆ ತಾನೆ, ಈಗ್ಲೇ ತಿನ್ನೋದಕ್ ಪರದಾಡ್ತಿದೀವಿ, ಆ ಮಗುನ್ ಹೆತ್ತು ನೀನು ಮೂಲೆಲ್ ಬಿತ್ಕಂಡ್ರೆ ಸಾಲ ಏನ್ ನಿಮ್ಮಪ್ಪ ಬಂದ್ ತೀರಿಸ್ತಾನ ಎಂದವನ ಮಾತಿಗೆ ರೇಗಿ ಹೋಯ್ತು ರೋಹಿಣಿಗೆ. ಅಲ್ಲರಿ, ನೀವು ಸುಖ ಸುಮ್ನೆ ಸಾಲ ಮಾಡ್ಬಿಟ್ಟು ನಮ್ಮಪ್ಪನ ಯಾಕ್ರಿ ಮಧ್ಯಕ್ ತರ್ತೀರಾ ಎಂದೇ ಬಿಟ್ಲು ಮಾತಿನ ಸಂಧಿಯಲ್ಲಿ. ಆ ಮಾತುಗಳಿಗೆ ರೇಗಿ ಹೋದ ಯತೀಂದ್ರ.
3: ಹೋ ಕಣಮ್ಮಿ, ಈ ಸಾಲ ಎಲ್ಲ ನೀನ್ ಬಂದ್ಮೇಲೆ ನಿನ್ ಮಕ್ಳಿಗಾಗಿ ಮಾಡಿದ್ದು, ನಾನೇನ್ ಯಾವ್ದೋ ಕೆಟ್ಟ ಚಟದಿಂದ ಕಳೆದಿಲ್ಲ ನೆನ್ಪಿಟ್ಕೋ ಎಂದ ಜೋರು ಧ್ವನಿಯಲ್ಲಿ. ಮಾತಿಗೆ ಮಾತು ಬೆಳೆದು ದೊಡ್ಡವಾದ ವಿವಾದವೇ ನಡೆದಿತ್ತು. ಕೋಪದಿಂದ ಇಷ್ಟಕ್ಕೆಲ್ಲ ಅನಿಷ್ಟವೇ ಕಾರಣ ಎಂದು ಪಕ್ಕದಲ್ಲೇ ಬಿದ್ದಿದ್ದ ಪಿಕಾಸಿ ಕಾಮಿನಿಂದ ಜೋರಾಗಿ ಹೊಟ್ಟೆಗೆ ಬಾರಿಸಿಯೇ ಬಿಟ್ಟ ಯತೀಂದ್ರ. ನೋವಿನಿಂದ ಅಮ್ಮ ಎಂದು ಕಿರುಚಿದಳು ರೋಹಿಣಿ.
4: ಹೇಯ್ ಬಾಯಿ ಮುಚ್ಚು, ಈ ಪಿಂಡನ್ ಇವತ್ತೇ ಸಾಯಿಸ್ಬಿಡ್ತೀನಿ ಎಂದ.
3: ರೀ ನಿಮ್ದಮ್ಮಯ್ಯ ಹೊಡಿಬೇಡ್ರಿ, ನನ್ ಮಗು ಹೊಟ್ಟೆಲ್ಲೇ ಸತ್ ಹೋದ್ರೆ ಏನ್ರಿ ಮಾಡೋದು ನಿಮ್ದಮ್ಮಯ್ಯ
4: ಹಾಗೆಂದವಳೆ. ಗಂಡೆ ಆದ್ರೆ ನೀವೇನ್ ಚಿಂತೆ ಮಾಡ್ಬೇಡಿ, ಅದನ್ನ ನಮ್ಮ ಅಕ್ಕ ಅಣ್ಣ ಸಾಕ್ತಾರೆ ಎಂದಳು ಕಣ್ಣೀರು ಸುರಿಸುತ್ತ.
0: ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗತ್ತೆ? ಏನು, ರೋಹಿಣಿಗೆ ಹೆಣ್ಣು ಮಗು ಹುಟ್ಟುತ್ತೋ ಅಥವಾ ಗಂಡು ಮಗು ಹುಟ್ಟುತ್ತೋ? ಅಕಸ್ಮಾತ್ ಏನಾದ್ರೂ ಗಂಡು ಮಗು ಹುಟ್ಟಿದ್ರೆ ರೋಹಿಣಿಯ ಕಥೆ ಏನು, ಆ ಮಗುವಿನ ಕಥೆ ಏನು, ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದ್ಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ನಂದಾದೀಪ ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲೆಡೆ ಹೆಣ್ಣು ಮಗು ಬೇಡವೆಂದು ಕಲಹಗಳು ನಡೆಯುತ್ತಿದ್ರೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿತ್ತು. ಆ ನೋವಿನಲ್ಲೇ ಎರಡು ದಿನ ಹಾಸಿಗೆ ಹಿಡಿದಳು ರೋಹಿಣಿ. ಬೇಡದ ದೇವರಿಲ್ಲ, ಕಟ್ಟದ ಹರಕೆಯಿಲ್ಲ. ಅಯ್ಯೋ ದೇವ್ರೇ, ಇಷ್ಟು ದಿನ ಜೋಪಾನ ಮಾಡ್ಕೊಂಡು ಬಂದು ಕೊನೆಗಾಲದಲ್ಲಿ ನನ್ನಿಂದ ನನ್ನ ಮಗುನ ಕಿತ್ಕೋಬೇಡ ಎಂದು ಪ್ರತಿದಿನ ಕಣ್ಣೀರು ಹಾಕುತ್ತಿದ್ಲು ರೋಹಿಣಿ. ದಿನಗಳು ಹಾಗೇ ಉರುಳುತ್ತಿದ್ದವು. ನವಮಾಸ ತುಂಬಿತ್ತು. ಅಂದು ಎಲ್ಲಾ ಕೆಲಸ ಮುಗಿಸಿ ಬಾವಿಯಿಂದ ನೀರು ಸೇದಿ ತಂದು ಮನೆಯನ್ನ ಸಾರಿಸಿ ಅಡುಗೆ ಮಾಡಿ ಕುಳಿತಿದ್ದವಳಿಗೆ ಶುರುವಾಗಿತ್ತು ಪ್ರಸವ ವೇದನೆ. ನೋವಿನಿಂದ ಚೀರುತ್ತಿದ್ದವಳಿಗೆ ಆಸರೆಯಾಗಿ ಬಂದಿದ್ದೇ ಶೂಲಗಿತ್ತಿ ಸಾಕಮ್ಮ. ರೋಹಿಣಿಗೆ ಎಲ್ಲಿಲ್ಲದ ಭಯ ಆವರಿಸಿತ್ತು. ಗಂಡನ ಮಾತನ್ನ ಧಿಕ್ಕರಿಸಿ ಅವರ ವಿರುದ್ಧವಾಗಿ ನಿಂತು ಹೆಣ್ಣು ಮಗು ಬೇಕೆಂದು ಹಠ ಹಿಡಿದು ಗರ್ಭವತಿಯಾಗಿದ್ಲು. ಆದ್ರೆ ಇವಾಗ ಮತ್ತೆ ಗಂಡು ಮಗುವೆ ಆದ್ರೆ ನನ್ನ ಗತಿಯೇನು ಎಂಬ ಚಿಂತೆ ಅವಳನ್ನ ಆವರಿಸಿತ್ತು. ಸಮಯ ಕಳೆದಂತೆ ನೋವು ಹೆಚ್ಚಾಗುತ್ತಾ ಹೋಯಿತು. ಆ ಯಮ ಯಾತನಿಗೆಲ್ಲೂ ಒಂದೇ ಬೇಡಿಕೆ, ಹೆಣ್ಣು ಮಗು ಹುಟ್ಲಪ್ಪ ದೇವ್ರೆ ಎಂದು. ಕೊನೆಗೂ ಅವಳ ಮೊರೆಯನ್ನ ಆಲಿಸಿದ ಆ ದೇವ ಕಿರ್ ಎಂದು ಸತ್ತು ಮಾಡುತ್ತಾ ಅಳುತ್ತಿದ್ದ ಕಂದಮ್ಮನ ಹೊಕ್ಕಳ ಬಳ್ಳಿಯನ್ನ ಕತ್ತರಿಸಿ ಚೆನ್ನಾಗಿ ಒರೆಸಿ, ಮಗು ಆರೋಗ್ಯವಾಗಿದೆ ಎಂದು ತನ್ನ ಮಡಿಲಿನಲ್ಲಿ ಮಗುವನ್ನ ಇಟ್ಟುಕೊಳ್ಳುತ್ತಾ ಸಾಕಮ್ಮ ಕಾತರದಿಂದಲೇ, ಸಾಕಮ್ಮ ಎಂತ ಮಗು ಅಂದ್ಲು ರೋಹಿಣಿ. ಮುತ್ತಿನಂತ ಹೆಣ್ಮಗು ಕಣವಾ ಎಂದಾಗ ಹೋದ ಜೀವ ಮತ್ತೆ ಬಂದ ಅನುಭವ ರೋಹಿಣಿಗೆ. ಅವಳಿಗಾಗ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಡತನ, ನೋವು, ಸಂಕಷ್ಟಗಳ ನಡುವೆ ನಂದ ದೀಪವಾಗಿ ಜನಿಸಿದ್ಲು ಇಬ್ಬರು ಅಣ್ಣಂದಿರ ಮುತ್ತಿನ ತಂಗಿ ಧನ್ಯತಾ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಹಾಗೆ ಈ ಒಂದು ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಅದು ಎಲ್ಲೆಲ್ಲೂ ಇದೆ, ಎಲ್ಲರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಕೋಟಿ ರೂಪದಲ್ಲಿ ಕಾಣಿಸಿಕೊಳ್ಳುವ ಅದಕ್ಕೆ ಜಗತ್ತಿನ ಹೂಮನಸಿಗರೆಲ್ಲ ಸೇರಿ ಇರಿಸಿದ ಸುಂದರವಾದ ಹೆಸರು ಪ್ರೀತಿ. ಪ್ರೀತಿ.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road, which is

ಜೈ ಭೀಮ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಕಾವ್ಯಶ್ರೀ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಸಂಪುಟ 22ರಿಂದ ಮುಂಬೈನ ನಿಮ್ನ ವರ್ಗಗಳ ಯುವ ಸಮ್ಮೇಳನದಲ್ಲಿ 1938ರಲ್ಲಿ ಅಂಬೇಡ್ಕರ್ ಅವರು ಮಾಡಿದ ಭಾಷಣದ ಪುಟ್ಟ ಭಾಗವನ್ನು ಓದುತ್ತಿದ್ದೇನೆ. ನಡತೆ ಮತ್ತು ವಿನೀತ ಭಾವ ಇಲ್ಲದ ವಿದ್ಯಾವಂತ ಮನುಷ್ಯ ಕಾಡು ಪ್ರಾಣಿಗಿಂತ ಹೆಚ್ಚು ಅಪಾಯಕಾರಿ. ಬೊಂಬಾಯಿ ಪ್ರಾಂತ್ಯದ ನಿಮ್ನ ವರ್ಗಗಳ ಯುವ ಸಮ್ಮೇಳನವನ್ನು 12ನೇ ಫೆಬ್ರವರಿ 1938ರಂದು ರಾತ್ರಿ 8 ಗಂಟೆಗೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಸಮ್ಮೇಳನವನ್ನು GIP ರೈಲ್ವೆ ನಿಮ್ನ ವರ್ಗದ ಕರ್ಮಚಾರಿಗಳ ಸಮ್ಮೇಳನಕ್ಕೆ ನಿರ್ಮಿಸಲಾಗಿದ್ದ ವಿಶಾಲವಾದ ಪೆಂಡಾಲ್ನಲ್ಲಿಯೇ ಏರ್ಪಡಿಸಲಾಗಿತ್ತು. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮುರಳೀಧರ್ ಪಗಾರೆ ಅವರ ಸ್ವಾಗತ ಭಾಷಣದ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೋಧಪ್ರದವಾದ, ಸ್ಫೂರ್ತಿದಾಯಕವಾದ, ಪುಳಕಿತಗೊಳ್ಳುವ ಭಾಷಣವನ್ನು ಮಾಡಿದರು. ಅವರು ಹೇಳಿದ್ದು, ಜೀವನದ ನಿಯಮವೆಂದರೆ ಒಂದು ಉದಾತ್ತವಾದ ಆದರ್ಶವನ್ನು ಪಾಲಿಸಬೇಕೆಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಒಬ್ಬನ ಆದರ್ಶ ಏನೇ ಆಗಿರಬಹುದು, ರಾಷ್ಟ್ರೀಯ ಪರೋಭಿವೃದ್ಧಿ ಅಥವಾ ತನ್ನದೇ ಅಭಿವೃದ್ಧಿ, ಅದನ್ನು ಸಾಧಿಸಲು ತಾಳ್ಮೆಯಿಂದ ಶ್ರಮ ವಹಿಸಬೇಕೆಂದರು. ಪ್ರಪಂಚದಲ್ಲಿನ ಎಲ್ಲಾ ಮಹತ್ತರವಾದ ಕೆಲಸಗಳನ್ನು ಸಂಯಮದ ಚಟುವಟಿಕೆ, ತೊಳಲಾಟ, ಸಂಕಷ್ಟ ಹಾಗೂ ವಿಷಮ ಪರೀಕ್ಷೆಯಿಂದ ಸಾಧಿಸಲಾಯಿತು. ಒಬ್ಬ ತನ್ನ ಮನಸ್ಸು ಮತ್ತು ಶಕ್ತಿಯನ್ನು ತನ್ನ ಗುರಿಯತ್ತ ಕೇಂದ್ರೀಕರಿಸಬೇಕು. ಮಾನವ ಬದುಕುವುದಕ್ಕಾಗಿ ತಿನ್ನಬೇಕು, ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎಂದರು. ವಿದ್ಯಾಭ್ಯಾಸದ ಸಮಸ್ಯೆಯನ್ನು ಕುರಿತು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದೇನೆಂದರೆ, ಶಿಕ್ಷಣ ಎನ್ನುವುದು ಎರಡು ಅಲಗಿರುವ ಕತ್ತಿಯಂತೆ ಇದ್ದು ಅದನ್ನು ಬೀಸುವುದು ಅಪಾಯಕಾರಿ. ನಡತೆ ಮತ್ತು ವಿನೀತ ಭಾವ ಇಲ್ಲದೆ ಮನುಷ್ಯ ಕಾಡು ಪ್ರಾಣಿಗಿಂತ ಹೆಚ್ಚು ಅಪಾಯಕಾರಿ. ಅವನ ಶಿಕ್ಷಣ ಬಡವರ ಕಲ್ಯಾಣಕ್ಕೆ ಕೆಡುಕನ್ನು ಉಂಟು ಮಾಡುವಂತದ್ದಾದರೆ ಅಂಥ ವಿದ್ಯಾವಂತ ಮನುಷ್ಯ ಸಮಾಜಕ್ಕೊಂದು ಶಾಪವಿದ್ದ ಹಾಗೆ. ಅಂಥ ವಿದ್ಯಾವಂತ ಮನುಷ್ಯನ ಮೇಲೆ ಗುಂಡು ಹಾರಿಸಿ. ನಡತೆ ಎನ್ನುವುದು ಧರ್ಮಕ್ಕಿಂತ ಹೆಚ್ಚು ಮುಖ್ಯ. ಧರ್ಮವೆನ್ನುವುದು ಕೆಲವರು ತಿಳಿದಂತೆ ಮಾದಕ ಪದಾರ್ಥವಲ್ಲ. ನನ್ನಲ್ಲಿರುವ ಒಳ್ಳೆಯದೆಲ್ಲ ಸಮಾಜಕ್ಕೆ ನನ್ನ ಶಿಕ್ಷಣದಿಂದ ಪ್ರಯೋಜನಗಳು ಏನೇ ಇರಲಿ, ಅದು ನನ್ನಲ್ಲಿರುವ ಧಾರ್ಮಿಕ ಭಾವನೆಗಳಿಂದ ಬಂದದ್ದು. ನನಗೆ ಧರ್ಮ ಬೇಕು, ಆದರೆ ಧರ್ಮದ ಹೆಸರಲ್ಲಿ ಆಷಾಢಭೂತಿತನವನ್ನಲ್ಲ. ಹೀಗೆ ಸಮ್ಮೇಳನ ಬಹಳ ಯಶಸ್ವಿಯಾಯಿತು. ಅವಕಾಶ ಸಿಕ್ಕರೆ ನಿಮ್ಮ ವರ್ಗದ ನಾಯಕರುಗಳು ಕೂಡ ಸಮೂಹಗಳನ್ನು ಒಟ್ಟಾಗಿ ಸೇರಿಸಬಲ್ಲರು ಎಂಬುದನ್ನು ಅದು ತೋರಿಸಿಕೊಟ್ಟಿತು. ನಮಸ್ಕಾರ.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ. ಡಾಕ್ಟರ್ ಎನ್ ಜಗದೀಶ ಕೊಪ್ಪ ಅವರು ಅನುವಾದಿಸಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ, ಅದರ ಒಂದು ಅಧ್ಯಾಯವನ್ನು ನಾನೀಗ ಓದುತ್ತಿದ್ದೇನೆ. ಖಂಡ 10, ಸುಖ ದುಃಖ ದಾನ ದಯೆ ಕುರಿತು. ಬಡತನವು ದುಃಖವನ್ನು ಹೆಚ್ಚು ಮಾಡುತ್ತದೆ, ಆದರೆ ಬಡತನವನ್ನು ನಿರ್ಮೂಲನೆ ಮಾಡಿದರೆ ಅದು ಸುಖವನ್ನು ನೀಡಲಾರದು. ಐಷಾರಾಮಿ ಜೀವನ ಶೈಲಿಯಿಂದ ಬದುಕಿಗೆ ಸಂತೋಷವು ಸಿಗಲಾರದು, ಆದರೆ ಉನ್ನತ ಮಟ್ಟದ ಸಂಸ್ಕೃತಿಯ ಜೀವನ ಶೈಲಿ ಮಾತ್ರ ಸಂತೋಷವನ್ನುಂಟು ಮಾಡುತ್ತದೆ. ಇದು ಬೌದ್ಧ ಧರ್ಮದ ಜೀವನ ಮಾರ್ಗ. ಹಸಿವು ಅತ್ಯಂತ ಹೀನಾಯವಾದ ಕಾಯಿಲೆ. ಮನುಷ್ಯನಿಗೆ ಆರೋಗ್ಯವು ಇತರ ಕೊಡುಗೆಗಳಿಗಿಂತ ಅತ್ಯಂತ ದೊಡ್ಡದು. ತೃಪ್ತಿ ಎನ್ನುವುದು ಸಂಪತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ವಿಶ್ವಾಸವು ಸಂಬಂಧಗಳಲ್ಲಿ ಉತ್ತಮವಾದುದು. ನಿಬ್ಬಾಣವು ಸುಖಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ನಮ್ಮನ್ನು ದ್ವೇಷಿಸುವವರನ್ನು ದ್ವೇಷಿಸದೆ ಸಂತೋಷವಾಗಿ ಬದುಕುವುದನ್ನು ನಾವು ಕಲಿಯಬೇಕು. ರೋಗಗಳಿಂದ ನರಳುತ್ತಿರುವವರ ನಡುವೆ ರೋಗಗಳಿಂದ ಮುಕ್ತರಾಗಿ ಸಂತೋಷದಿಂದ ಬಾಳುವುದನ್ನು ನಾವು ಕಲಿಯಬೇಕು. ದುರಾಸೆಯುಳ್ಳವರ ನಡುವೆ ದುರಾಸೆಯಿಂದ ಮುಕ್ತರಾಗಿ ಸಂತಸದಿಂದಿರುವುದನ್ನು ನಾವು ಕಲಿಯಬೇಕು. ಹೊಲಗಳು ಕಳೆಯಿಂದ ಹಾಳಾಗುವಂತೆ ಮಾನವನ ಗುಣಗಳು ಇಂದ್ರಿಯ ಲಾಲಸೆಗಳಿಂದ ಹಾಳಾಗುತ್ತವೆ. ವಿರಕ್ತರು ಅಥವಾ ವೈರಾಗಿಗಳಿಗೆ ಮಾಡಿದ ದಾನವು ಶ್ರೇಷ್ಠ ಫಲವನ್ನು ನೀಡುತ್ತದೆ. ಹೊಲಗಳು ಕಳೆಯಿಂದ ಹಾನಿಗೊಳಗಾಗುವಂತೆ ದುರಭಿಮಾನದಿಂದ ಮಾನವೀಯ ಗುಣಗಳು ಹಾಳಾಗಿವೆ. ಆದ್ದರಿಂದ ದುರಭಿಮಾನದಿಂದ ಮುಕ್ತರಾದ ಸಜ್ಜನರಿಗೆ ನೀಡಿದ ದಾನವು ಶ್ರೇಷ್ಠ ಪ್ರತಿಫಲ ನೀಡುತ್ತದೆ. ಹೊಲಗಳು ಕಳೆಗಳಿಂದ ಹಾನಿಗೊಳಗಾಗುವಂತೆ ಮಾನವನ ಗುಣಗಳು ಇಂದ್ರಿಯ ಲಾಲಸೆಗಳಿಂದ ಹಾಳಾಗಿವೆ. ಆದ್ದರಿಂದ ಐಹಿಕ ಬದುಕಿನ ಲೋಲುಪತೆಗಳಿಂದ ಮುಕ್ತರಾದವರಿಗೆ ನೀಡಿದ ದಾನವು ಶ್ರೇಷ್ಠ ಪ್ರತಿಫಲ ನೀಡುತ್ತದೆ. ಧಮ್ಮಕ್ಕೆ ನೀಡಿದ ದಾನವು ಎಲ್ಲ ಕೊಡುಗೆಗಳಿಗಿಂತ ಉತ್ತಮವಾದುದು. ಧಮ್ಮದ ಸಿಹಿಯು ಧಮ್ಮವನ್ನೇ ಮೀರಿ ನಿಲ್ಲುತ್ತದೆ. ಧಮ್ಮದಲ್ಲಿನ ಹರ್ಷ ಇತರ ಎಲ್ಲ ಹರ್ಷಗಳಿಗಿಂತ ದೊಡ್ಡದು. ಸೋತವನು ದುಃಖಿಯಾಗುವುದರಿಂದ ಜಯವು ದ್ವೇಷವನ್ನು ಬೆಳೆಸುತ್ತದೆ. ಜಯಾಪಜಯಗಳೆರಡನ್ನೂ ತೊರೆದವನು ಜೀವನದಲ್ಲಿ ಸಂತೃಪ್ತನು, ಅವನು ಸಂತೋಷದಿಂದಿರುತ್ತಾನೆ. ಭಾವೋದ್ರೇಕಕ್ಕೆ ಸಮನಾದ ಬೆಂಕಿ ಬೇರೊಂದಿಲ್ಲ, ದ್ವೇಷಕ್ಕೆ ಸರಿಸಮನಾದ ಬಾಣ ಮತ್ತೊಂದಿಲ್ಲ, ಮನುಷ್ಯನಿಗೆ ಶರೀರದಂತ ಯಾತನೆ ಮತ್ತೊಂದಿಲ್ಲ, ವಿಶ್ರಾಂತಿಗಿಂತ ಮಿಗಿಲಾದ ಸಂತೋಷವಿಲ್ಲ. ಇತರರ ಕೆಟ್ಟ ಮಾತುಗಳು ಮತ್ತು ಕೆಟ್ಟ ಕೃತ್ಯಗಳನ್ನು ನಿರ್ಲಕ್ಷಿಸು. ಇತರರ ಕಾರ್ಯಚಟುವಟಿಕೆಗಳ ಬಗ್ಗೆ ನೀನು ಗಮನ ಹರಿಸುವುದು ಬೇಡ. ನೀನು ಈವರೆಗೆ ಏನು ಮಾಡಿದ್ದೀಯಾ ಮತ್ತು ಮಾಡದೇ ಉಳಿದ ಕಾರ್ಯಗಳು ಯಾವುವು ಎನ್ನುವುದರರ್ಥ ನಿನ್ನ ಗಮನವಿರಲಿ. ಸಚ್ಚಾರಿತ್ರ್ಯವುಳ್ಳವನಿಗೆ, ಜೀವನದಲ್ಲಿ ಪರಿಶುದ್ಧತೆಯನ್ನು ಹುಡುಕುವವನಿಗೆ, ನಿರ್ಲಿಪ್ತನಾದವನಿಗೆ, ವಿಮುಕ್ತನಿಗೆ ಬದುಕು ಕಷ್ಟಕರವಾಗಿರುತ್ತದೆ. ಶಕ್ತಿಯುತವಾದ ಕುದುರೆಯು ಚಾಟಿಯ ಏಟಿಗೆ ಅವಕಾಶ ಕೊಡದಿರುವಂತೆ ಬದುಕಿನಲ್ಲಿ ವಿಷಾದಕ್ಕೆ ಯಾವುದೇ ಅವಕಾಶ ನೀಡದಿರುವ ಹಾಗೂ ದೋಷಮುಕ್ತನಾದ ವ್ಯಕ್ತಿಯು ಈ ಜಗತ್ತಿನಲ್ಲಿ ಇರಲು ಸಾಧ್ಯವೇ? ಚಾವಟಿ ಏಟಿನ ಅಗತ್ಯವಿಲ್ಲದ ಕುದುರೆಯಂತೆ ಉಜ್ವಲಾಗಿರು, ಕ್ರಿಯಾಶೀಲನಾಗಿರು. ಯಾರಿಗೂ ಕಠಿಣವಾದ ಮಾತುಗಳನ್ನಾಡಬೇಡ. ನೀನು ಅಂತಹ ಮಾತುಗಳನ್ನಾಡಿದರೆ ಅವರು ಅದೇ ರೀತಿಯ ಕಠಿಣ ನುಡಿಗಳನ್ನಾಡಬಲ್ಲರು. ಸಿಟ್ಟಿನಲ್ಲಿ ಆಡುವ ಮಾತುಗಳು ನೋವಿನಿಂದ ಕೂಡಿರುತ್ತವೆ. ಏಟಿಗೆ ಪ್ರತಿಯಾಗಿ ಬೀಳುವ ಏಟು ನಿನ್ನನ್ನು ತಟ್ಟುತ್ತದೆ. ರಥದ ಗಾಲಿಗಳಿಗೆ ಕಡಾಣಿ ಹೇಗಿರುತ್ತದೋ ಹಾಗೆ ಈ ಜಗತ್ತಿಗೆ ಸ್ವಾತಂತ್ರ್ಯ, ವಿನಯಶೀಲತೆ, ವಿಶ್ವಾಸ ಮತ್ತು ನಿಸ್ವಾರ್ಥತೆಗಳಿರುತ್ತವೆ. ಇದು ಬೌದ್ಧ ಧರ್ಮದ ಜೀವನ ಮಾರ್ಗ. ನಮಸ್ಕಾರ.

ನಮಸ್ಕಾರ, ನಾನು ರಾಜೀವ್ ಹೆಗಡೆ ಅಂತ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ದ ಪೀಪಲ್ಸ್ ಎಜುಕೇಷನ್ ಸಂಸ್ಥೆಯ ಪರವಾಗಿ ಮಾಡಿದ ಮನವಿಯನ್ನ ನಾನು ವಾಚನ ಮಾಡ್ತಾ ಇದ್ದೇನೆ. ಇತ್ತೀಚಿನ ವರದಿಯ ಪ್ರಕಾರ ಸಾಮಾನ್ಯವಾಗಿ ಅಸ್ಪೃಶ್ಯರೆಂದು ಕರೆಯಲ್ಪಡುವ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಸುಮಾರು 50 ದಶಲಕ್ಷವಿದೆ ಎಂದು ಸ್ಪಷ್ಟವಾಗಿದೆ. ಭಾರತದ ಯಾವುದೇ ಭಾಗವನ್ನು ನೋಡಿದರೂ ಪರಿಶಿಷ್ಟ ಜಾತಿಗಳ ಶಿಕ್ಷಣ ಮಟ್ಟ ಬಹಳ ಕೆಳಗೆ ಇದೆ ಎಂಬುದು, ಮತ್ತು ಉನ್ನತ ಶಿಕ್ಷಣವನ್ನು ಗಮನಿಸಿದಾಗ ಅವರು ಮೇಲ್ಜಾತಿಯವರಿಗಿಂತ ಬಹಳ ಹಿಂದೆ ಉಳಿದಿದ್ದಾರೆಂಬುದು ಎಲ್ಲರಿಗೂ ವಿದಿತವಾಗಿರುವ ಅಂಶಗಳು. ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಭಾರತದೆಲ್ಲೆಡೆ ಶೋಚನೀಯವಾಗಿದೆ ಎಂಬುದು ಎಲ್ಲರೂ ಒಪ್ಪಿರುವಂತವುಗಳು. ಪರಿಶಿಷ್ಟ ಜಾತಿಗಳವರು ಈ ಹಿಂದುಳಿದ ಪರಿಸ್ಥಿತಿಯಿಂದ ಮೇಲೇಳಲು ಮತ್ತು ತಮ್ಮ ಅಸಹಾಯಕತೆಯನ್ನು ಮೀರಲು ಸಾಧ್ಯವಾಗದಿರುವುದಕ್ಕೆ ಇರುವ ಮುಖ್ಯವಾದ ಕಾರಣ ಏನೆಂದರೆ ಅವರು ಶಿಕ್ಷಣದಲ್ಲಿ ಹಿಂದುಳಿದಿರುವುದು. ಇದರಿಂದ ಪರಿಶಿಷ್ಟ ಜಾತಿಗಳ ಸಮಸ್ಯೆಯನ್ನು ಪರಿಹರಿಸಲು ಈ ಕಾರ್ಯಕ್ಕೆ ತೆತ್ತುಕೊಂಡಿರುವಂತಹ ಒಂದು ವಿಶೇಷ ಸಂಸ್ಥೆಯ ಅವಶ್ಯಕತೆ ಇದೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಸದ್ಯದಲ್ಲಿ ಅಂತಹ ಯಾವುದೇ ಸಂಸ್ಥೆಯೂ ಇಲ್ಲದಿರುವುದರಿಂದ ಪೀಪಲ್ಸ್ ಎಜುಕೇಷನ್ ಸಂಸ್ಥೆಯನ್ನು ಸ್ಥಾಪಿಸಲು ತೀರ್ಮಾನಿಸಲಾಯಿತು. ಈ ಸಂಸ್ಥೆ 1860 ಸಂಸ್ಥೆಯ ನೋಂದಣಿ ಅಧಿನಿಯಮದ ಪ್ರಕಾರ ನೋಂದಾಯಿಸಲ್ಪಟ್ಟಿದೆ ಮತ್ತು ಭಾರತ ಸರ್ಕಾರದಿಂದ ಮಾನ್ಯ ಮಾಡಲ್ಪಟ್ಟಿದೆ. ಅದರ ಸಂವಿಧಾನದಿಂದ ಸ್ಪಷ್ಟವಾಗಿರುವಂತೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಭಾರತದಲ್ಲಿರುವ ಪರಿಶಿಷ್ಟ ಜಾತಿಯವರಲ್ಲಿ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದಾಗಿದೆ. ವಿಜ್ಞಾನ ಮತ್ತು ಕಲೆಯ ಎರಡೂ ವಿಭಾಗಗಳನ್ನು ಬೋಧಿಸುವ ಮತ್ತು ಅವುಗಳಲ್ಲಿ ಆನರ್ಸ್ ಪರೀಕ್ಷೆಯನ್ನು ನಡೆಸುವಂತಹ ಪೂರ್ಣ ಮಟ್ಟದ ಕಾಲೇಜೊಂದನ್ನು ಬಾಂಬೆಯಲ್ಲಿ ಸದ್ಯದಲ್ಲಿಯೇ ತೆರೆಯುವ ಉದ್ದೇಶವನ್ನು ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆ ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿರುವುದಿಲ್ಲ. ಅದರಲ್ಲಿಯ ಪ್ರವೇಶ ಎಲ್ಲಾ ಸಮುದಾಯ ಪಂಗಡದವರಿಗೂ, ಎಲ್ಲಾ ಪ್ರಾಂತ ಹಾಗೂ ರಾಜ್ಯಗಳವರಿಗೂ ಮುಕ್ತವಾಗಿರುತ್ತದೆ. ಸಿಬ್ಬಂದಿ ವರ್ಗ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದೇ ಸಮುದಾಯ, ಪ್ರಾಂತ ಅಥವಾ ರಾಜ್ಯಕ್ಕೆ ಸೇರಿದವರಾಗಬೇಕೆಂಬ ನಿಬಂಧನೆ ಇರುವುದಿಲ್ಲ. ಈ ಕಾಲೇಜಿನ ಮುಖ್ಯ ಲಕ್ಷಣವೆಂದರೆ ಇದು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನವನ್ನು ಹಾಗೂ ಪ್ರವೇಶದಲ್ಲಿ ಶುಲ್ಕ ವಿನಾಯಿತಿಯಲ್ಲಿ, ಶಿಷ್ಯವೃತ್ತಿ ವೇತನದಲ್ಲಿ ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲಿ ಆದ್ಯತೆಯನ್ನು ನೀಡುತ್ತದೆ. ಕಾಲೇಜನ್ನು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡುವ ಧ್ಯೇಯವನ್ನು ಆಡಳಿತ ಮಂಡಳಿ ಹೊಂದಿದೆ. ಭಾರತ ಸರ್ಕಾರದಿಂದ ಈ ಕಾಲೇಜನ್ನು ಬಾಂಬೆಯಲ್ಲಿ ಸ್ಥಾಪಿಸಲು ಅನುಮತಿ ಹಾಗೂ ಪ್ರಾಥಮಿಕ ವೆಚ್ಚಗಳನ್ನು ಸರಿದೂಗಿಸಲು ಸಾಕಷ್ಟು ಧನ ಸಹಾಯವೂ ದೊರೆತಿರುವುದರಿಂದ ಸಂಸ್ಥೆಗೆ ಅತ್ಯಂತ ಸಂತಸವಾಗಿದೆ. ಭಾರತ ಸರ್ಕಾರ 6 ಲಕ್ಷ ರೂಪಾಯಿಗಳ ನಿಧಿಯನ್ನು ನೀಡಲು ಒಪ್ಪಿಕೊಂಡಿದ್ದು, ಅದರಲ್ಲಿ ಅರ್ಧ ಭಾಗ ಅನುದಾನವನ್ನಾಗಿಯೂ ಉಳಿದ ಅರ್ಧ ಬಡ್ಡಿರಹಿತ ಸಾಲವನ್ನಾಗಿಯೂ ನೀಡುತ್ತದೆ. ಭೂಮಿ, ಕಟ್ಟಡ ಸಾಮಗ್ರಿ ಮತ್ತು ವೈಜ್ಞಾನಿಕ ಹಾಗೂ ಮತ್ತಿತರ ಉಪಕರಣಗಳ ಬೆಲೆಗಳು ತೀವ್ರವಾಗಿ

ಆಸಕ್ತಿಯನ್ನು ಹೊಂದಿರುವ ಎಲ್ಲರಿಂದಲೂ ತನ್ನ ಈ ಮನವಿಯು ಸಹಾನುಭೂತಿಯನ್ನು ಪಡೆಯುತ್ತದೆ ಎಂಬ ನಂಬಿಕೆ ಹಾಗೂ ತನ್ನ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅಗತ್ಯವಾದ ಆರ್ಥಿಕ ನೆರವು ಸಂಸ್ಥೆಗೆ ಹರಿದು ಬರುತ್ತದೆ ಎಂಬ ವಿಶ್ವಾಸ ಸಂಸ್ಥೆಗೆ ಇದೆ. ಕೆಲವು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಬಹಳ ದೊಡ್ಡದಾಗಿದೆ ಮತ್ತು ರಾಜ್ಯಗಳ ಆಡಳಿತಗಾರರು ಸಂಸ್ಥೆಯ ಇಂತಹ ಉದಾತ್ತ ಧ್ಯೇಯಕ್ಕಾಗಿ ತಮ್ಮ ಉದಾರವಾಗಿ ನೆರವನ್ನು ನೀಡಬೇಕೆಂದು ಸಂಸ್ಥೆ ಮನವಿ ಮಾಡಿಕೊಳ್ಳುತ್ತದೆ. ಕಾಲೇಜಿಗೆ ಪ್ರವೇಶ ಅವಕಾಶವನ್ನು ನೀಡುವಲ್ಲಿ ಸಹಾಯವನ್ನು ನೀಡಿದ ರಾಜ್ಯಗಳ ಪರಿಶಿಷ್ಟ ಹಾಗೂ ಇತರ ಜಾತಿಗಳ ವಿದ್ಯಾರ್ಥಿಗಳಿಗೆ ಕೆಳಕಂಡ ವಿಶೇಷ ಸವಲತ್ತನ್ನು ನೀಡಲು ಸಂಸ್ಥೆ ಸಂತೋಷದಿಂದ ಮುಂದೆ ಬರುತ್ತದೆ. ಒಂದು, ಕಾಲೇಜಿನ ಕಲಾ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ವಿವಿಧ ಸಮುದಾಯಗಳವರ ಪ್ರವೇಶದಲ್ಲಿ ನಿರ್ದಿಷ್ಟ ಸ್ಥಾನಗಳನ್ನು ಮೀಸಲಾಗಿಡುವುದು. ಎರಡು, ಕಾಲೇಜು ಕಟ್ಟಡದ ಅಂಗವಾಗಿ ನಿರ್ಮಿಸುತ್ತಿರುವ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಥಾನವನ್ನು ಮೀಸಲಿಡುವುದು. ಮೂರು, ವಿದ್ಯಾರ್ಥಿ ಶುಲ್ಕದಲ್ಲಿ ವಿನಾಯಿತಿ ಮತ್ತು ವಿದ್ಯಾರ್ಥಿ ವೇತನಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮೀಸಲಿಡುವುದು. ಧನ ಸಹಾಯವನ್ನು ನೀಡುವ ರಾಜ್ಯಗಳು ಮಾಡಬಹುದಾದ ನ್ಯಾಯಸಮ್ಮತವಾದ ಯಾವುದೇ ನಿಬಂಧನೆಗಳನ್ನು ಒಪ್ಪಿಕೊಳ್ಳಲು ಸಂಸ್ಥೆ ಸಿದ್ಧವಿರುತ್ತದೆ. ತಮ್ಮಿಂದ ಪಡೆಯಬಹುದಾದ ಧನಸಹಾಯದಿಂದ ಸಂಸ್ಥೆ ಬಹಳ ಉಪಕೃತವಾಗುತ್ತದೆ ಎಂಬುದನ್ನು ಸಂಸ್ಥೆ ಒಪ್ಪಿಕೊಳ್ಳುತ್ತದೆ. ಅದೇ ಸಮಯದಲ್ಲಿ ಶಿಕ್ಷಣದಲ್ಲಿ ಪರಿಶಿಷ್ಟ ಜಾತಿಗಳವರಿಗೆ ವಿಶೇಷ ಗಮನವನ್ನು ನೀಡುವ ನಮ್ಮ ಕಾಲೇಜಿನ ವಿಶೇಷತೆಯನ್ನು ತಮ್ಮ ರಾಜ್ಯದ ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕುತ್ತಿರುವ ಪರಿಶಿಷ್ಟ ಜಾತಿಗಳವರು ಅರಿತುಕೊಳ್ಳಲಿದ್ದಾರೆ ಎಂಬುದು ತಮ್ಮ ರಾಜ್ಯವು ತಮ್ಮ ಸಂಸ್ಥೆಯಿಂದ ಪಡೆಯುವ ಪ್ರತಿಫಲವಾಗಿದೆ. ಆದ್ದರಿಂದ ಸಂಸ್ಥೆಯ ಈ ಉದ್ದೇಶದ ಸಾಫಲ್ಯಕ್ಕಾಗಿ ಉದಾರವಾಗಿ ಧನ ಸಹಾಯವನ್ನು ಮಾಡುವಂತೆ ಮತ್ತು ತನ್ಮೂಲಕ ಭಾರತದ ಉದ್ದಗಲದಲ್ಲಿ ಇರುವ ಪರಿಶಿಷ್ಟ ಜಾತಿಗಳವರ, ಅದರಲ್ಲಿಯೂ ತಮ್ಮ ತಮ್ಮ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿಗಳವರ ಕಲ್ಯಾಣಕ್ಕೆ ನೆರವಾಗಬೇಕೆಂದು ಭಾರತೀಯ ಸಂಸ್ಥಾನದ ಆಡಳಿತಗಾರರಿಗೆ ಸಂಸ್ಥೆ ಮನವಿಯನ್ನು ಮಾಡುತ್ತದೆ. ನಮಸ್ಕಾರ, ವಂದನೆ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ. ಮಧ್ಯಾಹ್ನ 1 ಗಂಟೆ ಆಯಿತು, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಶುರುವಾಯಿತು. ಸ್ನೇಹಿತರೆ, ಈ ದಿನ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ಲಿಕ್ಕೆ ನಾನು ನಿಮ್ಮೊಟ್ಟಿಗೆ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಪ್ರತಿದಿನ ಕೂಡ ಒಂದು ವಿಶೇಷವಾಗಿರುವಂತಹ ಅಡುಗೆಗಳ ಬಗ್ಗೆ, ಅದರೊಟ್ಟಿಗೆ ಆರೋಗ್ಯ ಸಲಹೆಗಳ ಬಗ್ಗೆ ಕೂಡ ಪ್ರತಿದಿನ ತಿಳಿತಾ ಇದ್ದೀವಿ. ಈ ದಿನ ಸ್ನೇಹಿತರೆ, ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಅವರಿಂದ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ. ಚಿಕನ್ ಬಿರಿಯಾನಿಯನ್ನು ಸಾಕಷ್ಟು

0: ರೀತಿಯಲ್ಲಿ ವಿಭಿನ್ನವಾಗಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಸಿಂಪಲ್ ಆಗಿ ಸರಳವಾಗಿ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಚಿಕನ್ ಬಿರಿಯಾನಿ ಮಾಡುವಂತಹ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟೆಗಿದ್ದಾರೆ. ತಡ ಮಾಡೋದು ಬೇಡ, ಫಟಾಫಟ್ ಅಂತ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ರೋಷನ್ ಅವರಿಂದ ಕೇಳೋಣ.
1: ನಾನು ವೆಡ್ಡಿಂಗ್ ಸ್ಟೈಲ್ ಅಲ್ಲಿ ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮದುವೆ ಮನೆ ಶೈಲಿಯಲ್ಲಿಯೇ ಈ ಬಿರಿಯಾನಿ 100% ಆಗಿ ಬರುತ್ತೆ. ಅದರದ್ದು ಟೆಕ್ಸ್ಚರ್ ಎಲ್ಲ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಬಿರಿಯಾನಿ ಹೇಗಿರ್ಬೋದು ಅಂತ. ಈ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು 1/4 ಕಪ್ನಷ್ಟು ಎಣ್ಣೆ, ಇಲ್ಲಿ ಸನ್ ಪ್ಯೂರ್ ಎಣ್ಣೆ ತಗೊಂಡಿದ್ದೀನಿ, ಯಾವ್ದ್ರಲ್ಲಿ ಬಿರಿಯಾನಿ ಮಾಡ್ತಿರೋ ಆ ಪಾತ್ರೆಗೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು 350 ಗ್ರಾಮ್ ಹೆಚ್ಚಿರುವಂತಹ ಈರುಳ್ಳಿ, ಗರಂ ಮಸಾಲೆಯಲ್ಲಿ ಒಂದು 2 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಒಂದು 7-8 ಏಲಕ್ಕಿ, ಒಂದು 3 ತುಂಡು ಚಕ್ಕೆ, ಹಾಗೆಯೇ ಲವಂಗ ಹಾಕೊಳ್ಳುವಾಗ ಒಂದು 15-20, ಹಾಗೆಯೇ ಒಂದು 2 ಸ್ಟಾರ್ 1 ಕಪ್ಪು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಒಂದು 6-7 ನಿಮಿಷ ಈರುಳ್ಳಿನ ಬಾಡಿಸ್ಕೋಬೇಕು. ಬಿರಿಯಾನಿ ಮಾಡೋದಕ್ಕೆ ಈ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್. ಈರುಳ್ಳಿನ ನೀವು ಎಷ್ಟು ಸ್ಲೋ ಕುಕ್ ಮಾಡ್ತಿರೋ ಅಷ್ಟು ಟೇಸ್ಟಿ ಬಿರಿಯಾನಿ ರೆಡಿಯಾಗುತ್ತೆ. ಅದೊಂದು 1/2 ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಬಾಡಿದ್ಮೇಲೆ, ಅದಕ್ಕೆ 7-8 ಹಸಿಮೆಣಸಿನಕಾಯಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನೋಡ್ತಾ ಇದ್ದೀರಾ ಆ ಹಸಿಮೆಣಸಿನಕಾಯಿ, ಅದರ ಜೊತೆಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಬಾಡಿದೆ, ಸ್ವಲ್ಪ ಬಾರ್ಡರಲ್ಲಿ ಮಾತ್ರ ಬ್ರೌನ್ ಆಗಿದೆ. ಆ ಟೈಮಲ್ಲಿ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 100 ಗ್ರಾಮ್ನಷ್ಟು ಹಾಕ್ಕೋಬೇಕು. ಶುಂಠಿ 50 ಗ್ರಾಮ್, ಬೆಳ್ಳುಳ್ಳಿ 50 ಗ್ರಾಮ್, ಈ ಥರ ಈಕ್ವಲ್ ಮಾಡಿಕೊಂಡು ಮಾಡಿರುವಂತಹ ಪೇಸ್ಟ್ ಇದು. ಸೊ ಈ ಪೇಸ್ಟನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಆ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇವಾಗ ಅದರದ್ದು ಹಸಿ ಸ್ಮೆಲ್ ಹೋಗಿದೆ, ಸೊ 1 ಮುಷ್ಟಿಯಷ್ಟು ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ 1 ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕಿ ಅದು 2 ಬಾಡೋ ತನಕ ನೀವು ಮತ್ತೆ ರೋಸ್ಟ್ ಮಾಡಿಕೊಂಡು 1/2 ಟೀಸ್ಪೂನಷ್ಟು ಅರಿಶಿನ, 2 ಟೇಬಲ್ಸ್ಪೂನಷ್ಟು ಇಲ್ಲಿ ನಾನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, 2 ಟೇಬಲ್ಸ್ಪೂನ್ ಸಾಕಾಗುತ್ತೆ. ಹಾಗೆಯೇ ಗರಂ ಮಸಾಲ ಪುಡಿ 1/4 ಟೀಸ್ಪೂನಷ್ಟು ಹಾಕ್ಕೋಬೇಕು. ಇದಕ್ಕೆ ಉಪ್ಪು ಇಲ್ಲಿ 1.5 ಟೇಬಲ್ಸ್ಪೂನಷ್ಟು ಬೇಕಾಗುತ್ತೆ. ಆಮೇಲೆ ಬೇಕು ಅಂದರೆ ನೀವು ಸ್ವಲ್ಪ ಸೇರಿಸ್ಕೋಬಹುದು. ಸೊ ಇದೆಲ್ಲದನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಂತ, ಯಾಕಂದರೆ ನೀವು ಸ್ಲೋ ಕುಕ್ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ 350 ಗ್ರಾಮ್ನಷ್ಟು ಹೆಚ್ಕೊಂಡಿರುವಂತಹ ಟೊಮೆಟೊ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ಟೊಮೆಟೊ ಹಾಕ್ಕೊಂಡ ಮೇಲೆ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳಿ. ಸ್ವಲ್ಪ ಹೈ ಮಾಡಿಕೊಂಡು ಆ ಟೊಮೆಟೊ ಬಾಡೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಅಕ್ಕಿ, ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ, 750 ಗ್ರಾಮ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. 9 ಜನಕ್ಕೆ ಈ ಬಿರಿಯಾನಿ ಧಾರಾಳವಾಗಿ ಸಾಕಾಗುತ್ತೆ. ಸೊ ನೀರನ್ನು ಹಾಕ್ಕೊಂಡು ಅದನ್ನು ಕಿವುಚಬಾರ್ದು, ಕಿವುಚಿದ್ರೆ ಆ ಅಕ್ಕಿಯೆಲ್ಲ ಬ್ರೇಕ್ ಆಗುತ್ತೆ. ಈ ಥರನೇ ಸಾಫ್ಟ್ ಆಗಿ ನೀವು ಅದನ್ನು 2 ನೀರು ತೊಳೆದು ಅದನ್ನು ನೆನೆ ಬಿಡಬೇಕು 1/10 ನಿಮಿಷ.
0: ಓಕೆ ರೋಷನ್ ಸರ್. ಸ್ನೇಹಿತರೆ, ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ರೋಷನ್ ಸರ್ ಅವರು. ಅದರಲ್ಲೂ ಸ್ಪೆಷಲ್ ಆಗಿ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ರೋಷನ್ ಸರ್ ಅವರು. ಏನಪ್ಪ ಅಂದರೆ, ಈ ಬಿರಿಯಾನಿಯನ್ನು ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಕೆಲವು ರೆಸಿಪಿಗಳು ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಹೈ ಫ್ಲೇಮಲ್ಲಿ ಇಟ್ಟು ಮಾಡುವಂಥ ರೆಸಿಪಿ ಯಾವುದಪ್ಪ ಅಂದರೆ ಫ್ರೈಡ್ ರೈಸು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು. ಬಿರಿಯಾನಿಯನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿಕೊಂಡ್ರೆ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅಂದರೆ ಯಾವುದೇ ಸಾಮಗ್ರಿಗಳು ಸೀದೋಗೋದಿಲ್ಲ ಅಂತ ಹೇಳ್ತಾರೆ. ವೆಡ್ಡಿಂಗ್ ಶೈಲಿ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದಾರೆ. ಸೊ ಮುಂದೆ ಇನ್ನು ಯಾವೆಲ್ಲ ಕ್ರಮಗಳಲ್ಲಿ ಈ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಮಾಡ್ತಾರೆ ಅನ್ನೋದನ್ನು ರೋಷನ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಸ್ಪೆಷಲ್ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ತುಂಬ ಸರಳವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ವೆಡ್ಡಿಂಗ್ ಶೈಲಿ ಬಿರಿಯಾನಿ ತಯಾರಾಗತ್ತೆ ಅನ್ನೋದನ್ನು ರೋಷನ್ ಸರ್ ಅವರಿಂದ ತಿಳಿತಾ ಹೋಗೋಣ.
5: ಸೊ ನೀರನ್ನು ಹಾಕ್ಕೊಂಡು ಅದನ್ನು ಕಿವುಚಬಾರ್ದು, ಕಿವುಚಿದ್ರೆ ಆ ಅಕ್ಕಿಯೆಲ್ಲ ಬ್ರೇಕ್ ಆಗುತ್ತೆ. ಈ ಥರನೇ ಸಾಫ್ಟಾಗಿ ನೀವು ಅದನ್ನು ಒಂದು ಎರಡು ನೀರು ತೊಳೆದು ಅದನ್ನು ನೆನೆ ಬಿಡಬೇಕು ಒಂದು 10 ನಿಮಿಷ. ಟೊಮ್ಯಾಟೊ ನೀವು ಹಾಕುವಾಗ ಆ ಅಕ್ಕಿನ ಇಟ್ಟರೆ ಸಾಕು. ಇವಾಗ ಟೊಮ್ಯಾಟೊ ಬಾಡಿದೆ, ಇದಕ್ಕೆ ಒಂದು 50 ml ನಾನಿಲ್ಲಿ ಮೊಸರನ್ನು ಹಾಕ್ತಾ ಇದ್ದೀನಿ. ಗಟ್ಟಿ ಮೊಸರಿದ್ದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಒಂದ್ಸಲ ಮೊಸರು ಹಾಕ್ಕೊಂಡು ಅದರದ್ದು ಎಣ್ಣೆ ಸಪ್ರೇಟ್ ಆಗೋ ತನಕ ಕುಕ್ ಮಾಡ್ಕೋಬೇಕು ನೀವು. ಇಲ್ಲಿ ನೋಡಿ, ಚಿಕನ್ ನಾನು 1 kg ತಗೊಂಡಿದ್ದೀನಿ. 750 g ಅಕ್ಕಿಗೆ 1 kg ಚಿಕನ್ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಚೆನ್ನಾಗಿ 2 ನೀರು ತೊಳೆದು ಈ ಚಿಕನ್ನ ಸೇರಿಸ್ಕೋಬೇಕು. ಹಾಗೆಯೇ ಈ ಚಿಕನ್ನ ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ, ಅಂದರೆ ಅದರದ್ದು ಚಿಕನ್ನು ಮೇಲ್ಭಾಗ ಏನಿದೆ ಅದು ಸ್ವಲ್ಪ ಬಿಳಿಯಾಗೋ ತನಕ ಆ ಮಸಾಲದಲ್ಲಿ ನೀವು ಚೆನ್ನಾಗಿ ಕಂಬೈನ್ ಮಾಡಬೇಕು. ಆ ಮಸಾಲ ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕಿವಾಗ 1.5 lotadashtu ನಾನು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 lot ಅಂದರೆ ಸುಮಾರು 750 ರಿಂದ 800 ml ಆಗುತ್ತೆ. ಸೊ ಒಂದ್ಸಲ ನೀರು ಹಾಕ್ಕೊಳ್ಳಿ, ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಕಂಬೈನ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಚಿಕನ್ ಅರ್ಧ ಬೇಯೋ ತನಕ ಬಿಟ್ಬಿಡಿ. ಒಂದು 5 ನಿಮಿಷ ಸಾಕಾಗುತ್ತೆ. ಇಲ್ಲಿ ನಾನು 2.5 liternಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. 2.5 literಗೆ 3 tablespoons ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚಕ್ಕೆ ಲವಂಗಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಆ ನೀರು ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ 1 tablespoons ಎಣ್ಣೆ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನೋಡಿ, ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆಗೋತ್ತಿಗೆ ಆ ಚಿಕನ್ ಅರ್ಧದಷ್ಟು ಬೆಂದಿದೆ. ಸೊ ಇಲ್ಲಿ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ನಾವು ನೆನೆ ಹಾಕಿರುವಂತಹ ಅಕ್ಕಿ ಏನಿದೆ ಆ ಅಕ್ಕಿನ ಹಾಕ್ಕೊಂಡು ಒಂದ್ಸಲ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 3 ನಿಮಿಷ ಬಿಟ್ಬಿಡಬೇಕು. ಆ 3 ನಿಮಿಷದಲ್ಲಿ ನಾವು ಏನು ಅಕ್ಕಿ ಹಾಕಿದ್ವೋ ಅದರದ್ದು ಸೈಜು 1.5 ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಈ ಥರ, ಅಂದರೆ ಒಂದು 50% ಮಾತ್ರ ಅಕ್ಕಿ ಬೆಂದಿರುತ್ತೆ. ಇವಾಗ ಇದರಿಂದ ಅನ್ನನ ಸಪ್ರೇಟ್ ಮಾಡಿಕೊಂಡು ಬಿರಿಯಾನಿ ಪಾತ್ರೆಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ಈ ಥರನೇ ಎಲ್ಲ ಅನ್ನನ್ನು ಕೂಡ ಅರ್ಧ ಬೆಂದಿರುವಂತಹ ಅನ್ನನ ಬಿರಿಯಾನಿ ಪಾತ್ರೆಗೆ ಸೇರಿಸ್ಕೊಳ್ಳಿ. ಹಾಗೆಯೇ ಅದನ್ನು ಕರೆಕ್ಟಾಗಿ ನೀವು ಸೆಟ್ ಮಾಡಿ. ಸೆಟ್ ಮಾಡುವಾಗ ಎಲ್ಲದರ ಮೇಲೆ ನೀರು ಕಾಣ್ತಾ ಇಲ್ಲ ಅಂತ ಹೇಳಿದರೆ, ನೀವು ಅಕ್ಕಿ ಬೇಯಿಸಿರುವಂತಹ ನೀರು ಏನಿದೆ ಅದರಲ್ಲಿ 1.5 cupನಷ್ಟು ನೀರು ಇಲ್ಲಿ ಸೇರಿಸ್ಕೋಬಹುದು. ಇವಾಗ ನೀವು ನೋಡ್ತಾ ಇರಬಹುದು, ಅನ್ನ ಕೂಡ ಕಾಣ್ತಾ ಇದೆ, ಹಾಗೆಯೇ ಆ ನೀರು ಕೂಡ ಸ್ವಲ್ಪ ಸ್ವಲ್ಪ ನಿಮಗೆ ಕಾಣ್ತಾ ಇದೆ. ಸೊ ಇವಾಗ ನಾನಿಲ್ಲಿ ಆ ದಮ್ ತೆಗೆಯೋಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಬಳಕೆ ಮಾಡ್ತಿದ್ದೀನಿ. ಅಕಸ್ಮಾತ್ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದರೆ ನೀವು ಏನು ಮಾಡ್ಬೋದು, ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಏನಾದರೂ ಬಾರದೊಂದು ಇಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕು. 5 ನಿಮಿಷ ಹೈ ಫ್ಲೇಮ್ ಆದಮೇಲೆ ಲೋ ಫ್ಲೇಮ್ ಮಾಡಿ 20 ನಿಮಿಷ. 20 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ಮತ್ತೆ ಫ್ಲೇಮ್ನ ಆಫ್ ಮಾಡಿ 10 ನಿಮಿಷ ಬಿಟ್ಟಿದ್ದೆ. ಇವಾಗ ಆ ಫಾಯಿಲ್ನ ಓಪನ್ ಮಾಡಿ ದಮ್ ತೆಗಿತಾ ಇದ್ದೀನಿ ನೋಡಿ. ಹಾಗೆಯೇ ಕಲರ್ ಕೂಡ ನಾವು ಬಳಕೆ ಮಾಡದಿದ್ರೂ ಕೂಡ ಡೈರೆಕ್ಟ್ ಚಿಲ್ಲಿ ಪೌಡರ್ ಎಣ್ಣೆಗೆ ಹಾಕಿರೋದ್ರಿಂದ ಕಲರ್ ಸೂಪರ್ವಾಗಿ ಬಂದಿದೆ. ಇನ್ನೊಂದು ನಾನು ಹೇಳೋದು ಮರೆತೆ, ಇದಕ್ಕೆ ಉಪ್ಪು ಹೇಗಿರಬೇಕು ಅಂದರೆ, ನೀವು ಮಸಾಲ ಮಾಡುವಾಗ ಆಗಲಿ ಅಥವಾ ಅಕ್ಕಿ ಬೇಯಿಸೋವಾಗ ಆಗಲಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ನೋ ಫೀಲ್ ನಿಮಗೆ ಬಂದರೆ ಆ ಉಪ್ಪು ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿ ಇರುತ್ತೆ. ಸೊ ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಅದ್ಭುತವಾದಂತಹ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಇದು. ಮಸಾಲೆ ಕೂಡ ತಳ ಹಿಡಿಯದೆ ಸಖತ್ತಾಗಿ ಟೇಸ್ಟಿಯಾಗಿ ಹಾಗೆಯೇ ಟೆಂಪ್ಟಿಯಾಗಿ ಈ ಬಿರಿಯಾನಿ ಪ್ರಿಪೇರ್ ಆಗಿದೆ. ಸೊ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ಈ ಬಿರಿಯಾನಿನ ಇವಾಗ ನಾವು ಪ್ರಿಪೇರ್ ಮಾಡಿದ್ದೀವಿ. ಬೇಕು ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಒಂದ್ಸಲ ದಮ್ಮಿಗಿಟ್ಟ ಮೇಲೆ ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 20 ನಿಮಿಷ. ಫ್ಲೇಮ್ ಆಫ್ ಮಾಡಿ ಆಮೇಲೆ 10 ನಿಮಿಷ ಬಿಟ್ಬಿಡೋದು. ಸೂಪರ್ ಆದಂತಹ ಬಿರಿಯಾನಿ, ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಮನೆಯಲ್ಲಿ ಪ್ರಿಪೇರ್ ಆಗುತ್ತೆ. ಮಾಂಸ ಕೂಡ ನೀವು ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿ ಬೆಂದಿದೆ, ಎಲ್ಲೂ ಕೂಡ ಒಂದು ಪೀಸ್ ಕೂಡ ಪುಡಿಯಾಗಿಲ್ಲ.
4: ಪರ್ಫೆಕ್ಟ್ ಆ್ಯಂಡ್ ಡೆಲಿಷಿಯಸ್ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ನೀವು ಕೂಡ ಈ ರೀತಿಯಲ್ಲಿ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಈ ಬಿರಿಯಾನಿ ಒಟ್ಟಿಗೆ ಕಬಾಬ್ ಇದ್ರೆ ಮತ್ತಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ, ಇನ್ನಷ್ಟು ರುಚಿ ಹೆಚ್ಚಾಗತ್ತೆ ಬಿರಿಯಾನಿದು. ಚಿಕನ್ ಕಬಾಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಚಿಕನ್ ಬಿರಿಯಾನಿ ಒಟ್ಟಿಗೆ ಚಿಕನ್ ಕಬಾಬ್ ಇದ್ರೆ ಮತ್ತಷ್ಟು ರುಚಿ ಜಾಸ್ತಿ ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಸ್ನೇಹಿತರೆ, ಚಿಕನ್ ಕಬಾಬ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ರೋಷನ್ ಅವರಿಂದ ಕೇಳೋಣ.
3: ಈ ವಿಶೇಷವಾದಂತಹ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಇಲ್ಲಿ ನೋಡಿ, ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಇಲ್ಲಿ ಒಂದು 4 ಹಸಿಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಕರಿಬೇವು, ಒಂದು 10 ಎಲೆಗಳನ್ನು ಸೇರಿಸ್ಕೊಳ್ಳಿ. ಒಂದು 1/2 ಇಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಇಲ್ಲಿ ನಾನು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರಿತರಿಯಾಗಿದ್ದರೆ ಪರವಾಗಿಲ್ಲ, ಇಲ್ಲಿ ನೋಡಿ ಈ ಥರ. ಬಟ್ ಯಾವ ಕಾರಣಕ್ಕೂ ನೀರನ್ನು ಸೇರಿಸ್ಕೋಬಾರದು. ಇಲ್ಲಿ ನಾನು ಚಿಕನ್ ತಗೊಳ್ಳುವಾಗ ಒಂದು 1/2 kg ಸ್ಕಿನ್ ಔಟ್ ಚಿಕನ್ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಬೌಲಲ್ಲಿ ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಳದಿ ಭಾಗ ಹಾಕ್ಕೊಂಡ್ರೆ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡುವಾಗ ನೊರೆ ಬಂದುಬಿಡುತ್ತೆ, ಅದಕ್ಕೆ ಹಾಕೋಬಾರ್ದು. ಮೊಟ್ಟೆಯ ಬಿಳಿ ಭಾಗದ ಜೊತೆಗೆ ಇಲ್ಲಿ ನಾವು ಮಾಡ್ಕೊಂಡಿರುವಂತಹ ಚಟ್ನಿ ಇದೆ, ಅದು ಫುಲ್ಲು 1 ಟೇಬಲ್ಸ್ಪೂನಷ್ಟು 1/2 ಚಮಚದಷ್ಟು ಇಲ್ಲಿ ಅಕ್ಕಿ ಹಿಟ್ಟು, ಹಾಗೆಯೇ 1/2 ಚಮಚದಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಪುಡಿ ಇಲ್ಲಿ ಒಂದು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಚಮಚ ಅಂದರೆ ಸುಮಾರು 30 ಗ್ರಾಮ್. ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಕಬಾಬ್ ಪುಡಿ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಗಳನ್ನು ಆ್ಯಡ್ ಮಾಡಿಲ್ಲ. ಹಾಗೆಯೇ ನಾನು ಮನೆಯಲ್ಲೇ ಮಾಡಿರುವಂತಹ ಕಬಾಬ್ ಪುಡಿ ಇದು. ನಿಮಗೆ ಬೇಕು ಅಂದರೆ ನನ್ನಿಂದ ನೀವು ತಗೋಬಹುದು, ಅಥವಾ ಯಾವ ಕಬಾಬ್ ಪುಡಿ ಇದೆ ಅದನ್ನು ನೀವು ಬಳಕೆ ಮಾಡಬಹುದು. ಸೊ ಹಾಗೆಯೇ ಒಂದ್ಸಲ ಕಬಾಬ್ ಪುಡಿ ಹಾಕಿದ್ಮೇಲೆ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ. ಮೊಸರೆಲ್ಲ ನಾವು ಮೊದಲೇ ಸೇರಿಸ್ಕೊಂಡಿದ್ದೀವಿ. ಈ ಮಸಾಲೆ ಮಾಡೋತ್ತಿಗೆ ಥಿಕ್ನೆಸ್ ಸ್ವಲ್ಪ ಗಟ್ಟಿಯಾಗಿರುವಂತೆ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋವಾಗಲೇ ತುಂಬ ಒಳ್ಳೆ ಪರಿಮಳ ಇರುತ್ತೆ, ಯಾಕಂದರೆ ನಾವು ಸೊಪ್ಪನ್ನೆಲ್ಲ ಬಳಕೆ ಮಾಡಿದ್ದೀವಿ. ಇವಾಗ ಚಿಕನ್ ಹಾಕ್ಕೊಳ್ಳೋವಾಗಲೂ ಅಷ್ಟೇ, ಯಾವ ಕಾರಣಕ್ಕೂ ಅದರಲ್ಲಿರುವಂತಹ ನೀರನ್ನು ಸೇರಿಸ್ಕೋಬೇಡಿ. ನೀವು ಎಷ್ಟೇ ನೀರನ್ನು ಅದರಿಂದ ತೆಗೆದ್ರೂ ಕೂಡ ಸ್ವಲ್ಪ ನೀರು ಉಳ್ಕೊಂಡಿರುತ್ತೆ. ಕೊನೆಗೆ ಹಾಕ್ಕೊಳ್ಳೋವಾಗ ಆ ನೀರನ್ನು ಸಪ್ರೇಟ್ ಮಾಡಿ ಈ ಮಸಾಲಕ್ಕೆ ಚಿಕನ್ನ ನೀವು ಸೇರಿಸ್ಕೋಬೇಕು. ಒಂದ್ಸಲ ಚಿಕನ್ ಹಾಕ್ಕೊಂಡು ಸ್ವಲ್ಪ ಕೋಟಿಂಗ್ ಬಂದರೆ ಸಾಕು. ಅದಕ್ಕೆ ತುಂಬ ಕೋಟಿಂಗ್ ಇದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ಲೇಯರ್ ಕ್ರಿಯೇಟ್ ಆಗಿಬಿಡುತ್ತೆ ನೀವು ಫ್ರೈ ಮಾಡೋವಾಗ. ಆ ಥರ ಇದ್ರೆ ಚೆನ್ನಾಗಾಗೋದಿಲ್ಲ, ಯಾಕಂದರೆ ನೀವು ತಿನ್ನೋವಾಗ ಎಲ್ಲ ಲೇಯರ್ ಸಪ್ರೇಟ್ ಆಗಿ ಬಂದ್ಬಿಡುತ್ತೆ. ಒಂದು 30 ನಿಮಿಷ ಮ್ಯಾರಿನೇಷನ್ ಆದಮೇಲೆ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡೆ ಫುಲ್ಲು ಹೈ ಫ್ಲೇಮಲ್ಲಿ. ಹಾಗೆಯೇ ಕಬಾಬ್ ಹಾಕಿದ್ಮೇಲೆ ಫ್ಲೇಮ್ನ ಮೀಡಿಯಮ್ಗಿಟ್ಟು ಇದನ್ನು ಒಂದು 7-8 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಗರಿಗರಿ ಆಗಬಾರ್ದು, ಯಾಕಂತ ಹೇಳಿದರೆ ಇದರಲ್ಲಿ ಮಸಾಲೆ ಇರುವಂಥದ್ದು ಅದು ತಿನ್ನೋದಕ್ಕೆ ಸಿಕ್ಕಿದ್ರೇ ಅವಾಗವಾಗ ತುಂಬ ಚೆನ್ನಾಗಿರುವಂಥದ್ದು. ಹಾಗೆಯೇ ತುಂಬ ಗರಿಗರಿ ಆಗದಂತೆ ಸ್ವಲ್ಪ ಸಾಫ್ಟ್ ಜ್ಯೂಸಿ ಆಗಿರುವಂತೆ ಈ ಕಬಾಬ್ನ ಪ್ರಿಪೇರ್ ಮಾಡ್ಕೊಳ್ಳಿ. ರೆಡ್ ಕಬಾಬ್ ಮಾಡ್ಕೊಳ್ಳೋವಾಗಾದರೆ ಅದು ಗರಿಗರಿ ಆಗಿರಬೇಕು, ಇದು ಸ್ವಲ್ಪ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ 7-8 ನಿಮಿಷ ಆದಮೇಲೆ ಎಣ್ಣೆಯಿಂದ ನಾನು ಕಬಾಬ್ನ ತೆಗೆದಿದ್ದೀನಿ. ನಾನು ಮೊದಲೇ ಹೇಳಿರೋ ಥರ ಅದಕ್ಕೆ ಲೇಯರ್ ತುಂಬ ಜಾಸ್ತಿ ಬಂದಿಲ್ಲ, ಕರೆಕ್ಟಾಗಿ ಆ ಮಸಾಲೆ ಆ ಚಿಕನ್ಗೆ ಅಂಟ್ಕೊಂಡಿದೆ. ಹಾಗೆಯೇ ಒಳಗಡೆ ಕೂಡ ಚೆನ್ನಾಗಿ ಆ ಮಸಾಲೆ ಹೇಳ್ಕೊಂಡಿರುತ್ತೆ. ಸೊ ಸಾಫ್ಟ್ ಆದಂತಹ ಹಾಗೆಯೇ ಜ್ಯೂಸಿ ಆದಂತಹ ಕಬಾಬ್ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ.
2: ಸಾಫ್ಟ್ ಮತ್ತು ಜ್ಯೂಸಿ ಆದಂತಹ ಕಬಾಬ್ ತಿನ್ನಲಿಕ್ಕೆ ರೆಡಿಯಾಗಿದೆ. ನಮ್ಮ ರೋಷನ್ ಸರ್ ಅವರೇನೋ ಟೇಸ್ಟ್ ನೋಡ್ತಾರೆ ಸ್ನೇಹಿತರೆ, ಸಾಫ್ಟ್ ಆ್ಯಂಡ್ ಜ್ಯೂಸಿ ಕಬಾಬನ್ನು. ನೀವು ಕೂಡ ಈ ರೀತಿಯ ಕಬಾಬನ್ನು ಟೇಸ್ಟ್ ಮಾಡಬೇಕು ಅಂದರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡೋದರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ಪೆಷಲ್ಲಾಗಿ ಈ ದಿನ ವೆಡ್ಡಿಂಗ್ ಶೈಲಿ ಬಿರಿಯಾನಿಯನ್ನು ಅದರೊಟ್ಟಿಗೆ ಸ್ಪೆಷಲ್ ಸಾಫ್ಟ್ ಆ್ಯಂಡ್ ಜ್ಯೂಸಿ ಕಬಾಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ಕೂಡ ಈ ರೀತಿಯಲ್ಲಿ ವಿಭಿನ್ನವಾಗಿ ಅಡುಗೆಗಳನ್ನ ಮಾಡ್ತಾ ಇದ್ರೆ ಸ್ನೇಹಿತರೆ, ಯಾವುದೇ ಊರಾಗಲಿ ಯಾವುದೇ ಜಿಲ್ಲೆಯವರಾಗಲಿ, ಇದು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕರ್ನಾಟಕದ ಯಾವುದೇ ಜಿಲ್ಲೆಯ ಪ್ರೀತಿಯ ಕೇಳುಗರು ನಮಗೆ ನೀವು ಮಾಡುವಂತಹ ಸ್ಪೆಷಲ್ ರೆಸಿಪಿಗಳ ಬಗ್ಗೆ, ಯಾವುದೇ ಆಗಲಿ ವೆಜ್ ಆರ್ ನಾನ್ ವೆಜ್, ಜೊತೆಗೆ ಸಿಹಿ ತಿನಿಸುಗಳಿರ್ಬೋದು, ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆ 9606926279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನ ತಿಳಿಸಿದ್ರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಸೆಪ್ಟೆಂಬರ್ 10 ಬೆಳಿಗ್ಗೆ 10 ನೇರ ಸಂದರ್ಶನವನ್ನ ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಪ್ರತಿಷ್ಠಿತ ಶ್ರೀರಾಮ ಲೈಫ್ ಇನ್ಸೂರೆನ್ಸ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿವೆ. ಶೈಕ್ಷಣಿಕ ಅರ್ಹತೆ SSLC, PUC, ITI,

ಡಿಪ್ಲೊಮೋ ಹಾಗೂ ಯಾವುದೇ ಪದವಿ ತೇರ್ಗಡೆಯಾದ 18 ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380666306 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಪ್ರತಿ ವರ್ಷದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ನೇತೃತ್ವದಲ್ಲಿ ದಸರಾ ರಾಜ್ಯ ಮಟ್ಟದ ಕವಿಗೋಷ್ಠಿ ಏರ್ಪಡಿಸಲಾಗುವುದು. ಕವಿಗಳು ಪಶ್ಚಿಮ ಘಟ್ಟಗಳು ಸೇರಿದಂತೆ ಮಲೆನಾಡಿನ ಆತಂಕಕ್ಕೆ ಕಾರಣವಾದ ಕಸ್ತೂರಿ ರಂಗನ್ ವರದಿ ಮತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಳಲ್ಲಿ ಜನಪರವಾದ ಕಾಳಜಿ, ಬರದ ಕರಿನೆರಳಲ್ಲಿ ಬದುಕು ಕಟ್ಟಿಕೊಳ್ಳುವ ಸಾಮಾನ್ಯರ ಗೋಳು, ಸರ್ಕಾರದ ಯೋಜನೆ, ನಿರುದ್ಯೋಗ, ಯುವ ಜನರ ತಲ್ಲಣ, ದ್ವಿಭಾಷಾ ನೀತಿಯ ಹೆಸರಲ್ಲಿ ಕನ್ನಡ ಭಾಷೆಗೆ ಅನ್ಯಾಯ ಮಾಡುತ್ತಿರುವ ಇಂಗ್ಲಿಷ್ ಭಾಷಾ ಭ್ರಮಾಲೋಕದ ವಿಚಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿಶ್ವಾಸಾರ್ಹತೆ ಕಳೆದುಕೊಳ್ಳುತ್ತಿವೆ, ವಿದ್ಯಾವಂತರೇ ವಂಚನೆಯ ಮುಂಚೂಣಿಯಲ್ಲಿರುವ ಈ ವ್ಯವಸ್ಥೆಯ ಕುರಿತು ತಮ್ಮ ಕವನದ ಮೂಲಕ ಅಭಿವ್ಯಕ್ತಪಡಿಸಲು ಕನ್ನಡ ಸಾಹಿತ್ಯ ಪರಿಷತ್ ವೇದಿಕೆ ಸಜ್ಜಾಗಿದ್ದು, ಪರಿಷತ್ನ ಅಧ್ಯಕ್ಷರಾದ ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಡಿ ಮಂಜುನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರ್ತಮಾನದ ಹಲವು ತಲ್ಲಣಗಳಿಗೆ ಕವಿ ಹೃದಯ ಹೇಗೆ ಸ್ಪಂದಿಸಲಿದೆ ಎಂಬುದರ ಕುತೂಹಲ ಜನಸಾಮಾನ್ಯರು ಸಾಹಿತ್ಯ ಓದುಗರಲ್ಲಿದೆ. ಹೊಸ ತಲೆಮಾರಿಗೆ ಬದುಕಿನ ಭರವಸೆಯ ಜೊತೆಗೆ ಸೃಜನಶೀಲ ಮನಸ್ಥಿತಿಗೆ ಸಾಹಿತ್ಯವೇ ಮದ್ದಾಗಬೇಕು. ಎಳೆಯರಿಂದ ಹಿರಿಯರವರೆಗೆ ಎಲ್ಲರೂ ಬರೆಯಬೇಕು. ಬರೆದ ಕವನಗಳನ್ನು ವಾಚಿಸಲು ದಸರಾ ಕವಿಗೋಷ್ಠಿ ನಮಗೆ ಅವಕಾಶ ನೀಡಲಿದೆ. ಕಳೆದ ಹಲವು ವರ್ಷಗಳಿಂದ ದಸರಾ ಕಾವ್ಯಗೋಷ್ಠಿ ಏರ್ಪಡಿಸುತ್ತಲೇ ಬಂದಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ವಿಶಿಷ್ಟವಾದ ರೀತಿಯಲ್ಲಿ ಚಿಂತನೆ ಮಾಡಲು ಕವಿಗಳಲ್ಲಿ ಮನವಿ ಮಾಡಲಾಗಿದೆ ಎಂದು ಡಿ ಮಂಜುನಾಥ್ ತಿಳಿಸಿದರು. ಕವಿಗಳು ತಮ್ಮ ಕವನದ ಜೊತೆಯಲ್ಲಿ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ನಮೂದಿಸಿ ಕಳುಹಿಸಲು ಕೋರಲಾಗಿದೆ. ಕವನವು ಸೆಪ್ಟೆಂಬರ್ 30ರ ಒಳಗೆ ಡಿ ಮಂಜುನಾಥ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಆರ್ಟಿಒ ಕಚೇರಿ ರಸ್ತೆ, ಶಿವಮೊಗ್ಗ ಇಲ್ಲಿ ತಲುಪಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಅಂಚೆ ವಿಭಾಗದ ತ್ರೈಮಾಸಿಕ ಡಾಕ್ ಅದಾಲತ್ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 21ರ ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಅಂಚೆ ಅಧೀಕ್ಷಕರ ಕಚೇರಿ, ಶಿವಮೊಗ್ಗ, ಅಂಚೆ ವಿಭಾಗ, ಜೈಲ್ ರಸ್ತೆ, ಶಿವಮೊಗ್ಗ ಇಲ್ಲಿ ಆಯೋಜಿಸಲಾಗಿದೆ. ಅಂಚೆ ಇಲಾಖೆಯ ಸೇವೆಗಳ ಕುರಿತು ಯಾವುದೇ ಕುಂದು ಕೊರತೆಗಳು ಅಥವಾ ಸಲಹೆಗಳನ್ನು ಹೊಂದಿರುವ ಸಾರ್ವಜನಿಕರು ತಮ್ಮ ಅರ್ಜಿಗಳನ್ನು ಸಂಪೂರ್ಣ ವಿವರಗಳೊಂದಿಗೆ ಮೇಲ್ಕಂಡ ವಿಳಾಸಕ್ಕೆ ಸೆಪ್ಟೆಂಬರ್ 18ರ ಒಳಗೆ ತಲುಪುವಂತೆ ಕಳುಹಿಸಬಹುದು. ಸ್ವೀಕರಿಸಲಾದ ಕುಂದು ಕೊರತೆಗಳು ಹಾಗೂ ಸಲಹೆಗಳನ್ನ ಡಾಕ್ ಅದಾಲತ್ನಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ತಮ್ಮ ಸ್ವಂತ ವೆಚ್ಚದಲ್ಲಿ ಡಾಕ್ ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ಅಹವಾಲುಗಳು ಮತ್ತು ಸಲಹೆಗಳ ಕುರಿತು ಚರ್ಚಿಸಬಹುದಾಗಿದೆ ಎಂದು ಶಿವಮೊಗ್ಗ ಅಂಚೆ ವಿಭಾಗದ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
1: 2026-27 ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಸೆಪ್ಟೆಂಬರ್ 10 ಮತ್ತು 11 ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗುತ್ತಿದೆ. ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಬಾಸ್ಕೆಟ್ಬಾಲ್, ಕುಸ್ತಿ, ಶಟಲ್ ಬ್ಯಾಡ್ಮಿಂಟನ್, ಹಾಕಿ, ಹ್ಯಾಂಡ್ಬಾಲ್, ಟೇಬಲ್ ಟೆನಿಸ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಯೋಗ ಮತ್ತು ಆಯ್ಕೆಯಾದ ಕ್ರೀಡೆಗಳು ಟೆನಿಸ್, ನೆಟ್ಬಾಲ್, ಈಜು, ಜೂಡೋ ಮತ್ತು ಕರಾಟೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ

ಸೇರಿಸಿ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು ಮಾತ್ರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿರುತ್ತಾರೆ. ಅರ್ಹತೆ ಪಡೆದ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ವೆಬ್ಸೈಟ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಸೆಪ್ಟೆಂಬರ್ 11 ನಡೆಯಲಿರುವ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಪ್ರಯಾಣ ಭರ್ತೆ ಮತ್ತು ನಿತ್ಯ ಭರ್ತೆ ಪಡೆಯಲು ನೆಹರು ಕ್ರೀಡಾಂಗಣದಲ್ಲಿ ವರದಿ ಮಾಡಿಕೊಂಡು ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ತಾಲೂಕುಗಳಿಂದ ಭಾಗವಹಿಸುವ ವಿಜೇತ ಕ್ರೀಡಾಪಟುಗಳಿಗೆ ಶಿವಮೊಗ್ಗಕ್ಕೆ ಬಂದು ಹೋಗುವ ಸಾಮಾನ್ಯ ಪ್ರಯಾಣ ಭರ್ತೆ ನೀಡಲಿದ್ದು ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಟೆನಿಸ್, ನೆಟ್ಬಾಲ್, ಈಜು, ಕರಾಟೆ ಸ್ಪರ್ಧೆಗಳನ್ನ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆಯಾಗಿ ಸಂಘಟಿಸಲಾಗುವುದು ಎಂದು ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೆರವಾಗುವ ಉದ್ದೇಶದಿಂದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ 10 ಬೆಳಗ್ಗೆ 10 ಕುವೆಂಪು ರಂಗಮಂದಿರದಲ್ಲಿ ಉದ್ಯೋಗ ಪಥ ಶೀರ್ಷಿಕೆಯಡಿ 2 ಉಚಿತ ಆಫ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಫೌಂಡೇಶನ್ ಸಂಸ್ಥಾಪಕರಾದ ಶರತ್ ಮರಿಯಪ್ಪ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಅವರು, ನಿಮ್ಮ ಕನಸು ನಮ್ಮ ಸಂಕಲ್ಪ ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದ್ದು ಅಚೀವರ್ಸ್ ಟ್ರಸ್ಟ್ ಮತ್ತು ಕೋಚಿಂಗ್ ಸೆಂಟರ್ ಸ್ಪರ್ಧಾ ಅರಿವು ಅಕಾಡೆಮಿ ಬೆಂಗಳೂರು ಹಾಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಸಂಸ್ಥೆಗಳು ಸಹಕಾರ ನೀಡಲಿವೆ ಎಂದು ತಿಳಿಸಿದರು. ಕೆಎಎಸ್, ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ, ಪಿಎಸ್ಐ, ಪಿಸಿ, ಕೆಇಎ, ಗ್ರೂಪ್ ಸಿ, ಪಿಎಸ್ಟಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ 72,000 ಅಧಿಕ ಹುದ್ದೆಗಳು ನೇಮಕಾತಿಗೆ ಸರ್ಕಾರ ಅನುಮೋದನೆ ನೀಡಿದ್ದು ನವೆಂಬರ್ ಡಿಸೆಂಬರ್ ವೇಳೆಗೆ ಪರೀಕ್ಷೆಗಳು ನಡೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗೆ ಪೂರಕವಾಗಿ ಉಚಿತ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು. ಶಿಕಾರಿಪುರ ಸಾಧನಾ ಅಕಾಡೆಮಿಯ ಬಿ ಮಂಜುನಾಥ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ ಹಾಗೂ ವಿವಿಧ ಸರ್ಕಾರಿ ನೇಮಕಾತಿಗೆ 16 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಕಿಟ್ಟಿ ಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರ್ವತ್ರಿಕ ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಉಪವಿಭಾಗ 3 ವ್ಯಾಪ್ತಿಯಲ್ಲಿ ಏಕಗವಾಕ್ಷಿ ಪದ್ಧತಿಯಲ್ಲಿ ಮೆಸ್ಕಾಂನಿಂದ ಸೆಪ್ಟೆಂಬರ್ 9-14 ಬೆಳಗ್ಗೆ 10 ಸಂಜೆ 6 ಶಿವಮೊಗ್ಗ ನಗರ ಉಪವಿಭಾಗ 3 ಮೆಸ್ಕಾಂ ಗುಡ್ಲಕ್ ವೃತ್ತದ ಹತ್ತಿರ ಸ್ವಾಮಿ ವಿವೇಕಾನಂದ ಬಡಾವಣೆ ಶಿವಮೊಗ್ಗ ಇಲ್ಲಿ ವಿದ್ಯುತ್ ಮಂಜೂರಾತಿ ನೀಡಲಾಗುವುದು ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದೇಶೀಯ ವಿದ್ಯಾಶಾಲಾ ಸಮಿತಿ ಸಹಯೋಗದಲ್ಲಿ ಸೆಪ್ಟೆಂಬರ್ 11 ಮಧ್ಯಾಹ್ನ 2:30 ಶಿವಮೊಗ್ಗ ನಗರದ ಡಿವಿಎಸ್ ಪದವಿ ಕಾಲೇಜಿನ ಸಿಂಗಾರ ಸಭಾಂಗಣದಲ್ಲಿ ಶಾಲಾ ಕಾಲೇಜುಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಪುಸ್ತಕ ವಿತರಣೆಯನ್ನು ಸಾಹಿತಿ ಪ್ರೊಫೆಸರ್ ಶ್ರೀಕಂಠ ಕೂಡಿಗೆ ನೆರವೇರಿಸಲಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಡಾಕ್ಟರ್ ಮಾನಸ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕನ್ನಡ ಪುಸ್ತಕಗಳ ಡಿಜಿಟಲ್ ಜಗತ್ತು ಹಾಗೂ ನಾವು, ಇದರ ಬಗ್ಗೆ ಸಂಚಿ ಫೌಂಡೇಶನ್ ಡಿಜಿಟಲ್ ಆರ್ಕೈವಿಸ್ಟ್ ಓಂಪ್ರಕಾಶ್ ಉಪನ್ಯಾಸ ನೀಡಲಿದ್ದಾರೆ. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್, ಡಿವಿಎಸ್ ರಿಜಿಸ್ಟರ್ ಪ್ರೊಫೆಸರ್ ಎಂ ವೆಂಕಟೇಶ್, ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಯೋಜಕಿ ಅಕ್ಷತಾ ಹುಂಚದಕಟ್ಟೆ ಉಪಸ್ಥಿತರಿರಲಿದ್ದಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಜಾನಪದ ಅಕಾಡೆಮಿ, ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತಿ ಹಾಗೂ ತುಮಕೂರಿನ ಸ್ವರಸಿಂಚನ ಸುಗಮ ಸಂಗೀತ ಜಾನಪದ ಸಂಸ್ಥೆ ಸಹಯೋಗದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮಾತು ಮಂಥನ ಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 10 10:00 ವಿಶ್ವವಿದ್ಯಾಲಯದ ಹಿರೇಮಠ ಸಭಾಂಗಣದಲ್ಲಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಡಾ ಗೊಲ್ಲಹಳ್ಳಿ ಶಿವಪ್ರಸಾದ್ ಉದ್ಘಾಟಿಸುವರು. ಅಕಾಡೆಮಿ ರಿಜಿಸ್ಟರ್ ಎನ್ ನಮ್ರ

0: ಅಂತ ಭಾಗವಹಿಸುವರು. ಜಾನಪದದ ಪುನರ್ ಪರಿಕಲ್ಪನೆ, ಸಮುದಾಯಗಳ ಅಧ್ಯಯನದ ಹೊಸ ದೃಷ್ಟಿಕೋನಗಳು ಕುರಿತು ಮೊದಲ ಗೋಷ್ಠಿ ನಡೆಯಲಿದೆ. ಎರಡನೇ ಗೋಷ್ಠಿಯಲ್ಲಿ ವಿವಿಧ ವಿಷಯಗಳ ಕುರಿತು ಸಂಶೋಧನಾ ಪ್ರಬಂಧಗಳ ಮಂಡನೆಯಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಕನ್ನಡ ಭಾರತೀಯ ಪ್ರಾಧ್ಯಾಪಕ ಡಾ ಜಿ ಎಫ್ ಪ್ರಶಾಂತ್ ನಾಯಕ್ ಸಮಾರೋಪ ಭಾಷಣ ಮಾಡುವರು. ಮುಂದಿನ ವಿವರ. ಶಿವಮೊಗ್ಗ ರಂಗಾಯಣದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಸೆಪ್ಟೆಂಬರ್ 10 ಸಂಜೆ 6:30 ಕಲಬುರಗಿ ರಂಗಾಯಣ ಪ್ರಸ್ತುತಿಯ ನಾಡೋಜ ಡಾ ಶಾಂತರಸ ಅವರ ಕಾದಂಬರಿ ಆಧಾರಿತ ಮಹಾಂತೇಶ ನವಲ್ಕರ್ ಪರಿಕಲ್ಪನೆ ಮತ್ತು ನಿರ್ದೇಶನದ ಸಣ್ಣ ಗೌಡಸಾನಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಟಿಕೆಟ್ ದರ 30 ರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಅಡಕೆ ಸಂಘಗಳ ಸಹಕಾರ ಮಹಾಮಂಡಳದ 2025-26 ಸಾಲಿನ 12ನೇ ವಾರ್ಷಿಕ ಸಾಮಾನ್ಯ ಸಭೆ ಸೆಪ್ಟೆಂಬರ್ 24 ಮಧ್ಯಾಹ್ನ 3 ಗಂಟೆಗೆ ಶಿವಮೊಗ್ಗ ಎಪಿಎಂಸಿ ಆವರಣದಲ್ಲಿರುವ ಮ್ಯಾಮ್ಕೋಸ್ ಸಭಾಂಗಣದಲ್ಲಿ ಅಧ್ಯಕ್ಷ ಆರಗ ಜ್ಞಾನೇಂದ್ರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರು ಭಾಗವಹಿಸಲು ಕೋರಲಾಗಿದೆ. ಮುಂದಿನ ವಿವರ. ಮೈಸೂರು ದಸರಾ ಕ್ರೀಡಾಕೂಟ 2026 ಕರಾಟೆ ವಿಭಾಗಕ್ಕೆ ಶಿವಮೊಗ್ಗ ಜಿಲ್ಲೆಯಿಂದ ಕ್ರೀಡಾಪಟುಗಳ ಆಯ್ಕೆಗೆ ಸೆಪ್ಟೆಂಬರ್ 10 ನೆಹರು ಒಳ ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಶಿವಮೊಗ್ಗ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಗೌರವಾಧ್ಯಕ್ಷ ಶಿವಮೊಗ್ಗ ವಿನೋದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ದಸರಾ ಕ್ರೀಡಾಕೂಟದ ಕರಾಟೆ ವಿಭಾಗದ ಸ್ಪರ್ಧೆಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಕ್ರೀಡಾಪಟುಗಳು ಭಾಗವಹಿಸಲು ಅವಕಾಶವಿದೆ. 16 ವರ್ಷ ಮೇಲ್ಪಟ್ಟವರಿಗೆ ಆಯ್ಕೆ ನಡೆಯಲಿದೆ. ಮಹಿಳೆ ಹಾಗೂ ಪುರುಷರಿಗೆ ವಿವಿಧ ತೂಕದ ಆಧಾರದಲ್ಲಿ ಕಟ ಹಾಗೂ ಕುಮಿಟೆ ವಿಭಾಗದಲ್ಲಿ ಪ್ರತ್ಯೇಕ ಆಯ್ಕೆ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಸಹಾಯವಾಣಿ 155-265 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪರವಾಗಿ ಭಾಗವಹಿಸಲು ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೆಪ್ಟೆಂಬರ್ 10 ನೆಹರು ಒಳ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಹಮ್ಮಿಕೊಂಡಿದೆ. ಅದೇ ದಿನ ಕರಾಟೆ ಸ್ಪರ್ಧೆಗಳು ಸಹ ನಡೆಯಲಿವೆ. ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವಿಭಾಗದಿಂದ 2 ವಿಭಾಗ ಮಟ್ಟಕ್ಕೆ ಹಾಗೂ ವಿಭಾಗ ಮಟ್ಟದಿಂದ ಪ್ರತಿ ತೂಕದ ವಿಭಾಗದಿಂದ 2 ರಾಜ್ಯ ಮಟ್ಟದ ಮೈಸೂರು ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆ ಮಾಡಲಾಗುವುದು ಎಂದರು. ಆಯ್ಕೆಯಾದ ಕ್ರೀಡಾಪಟುಗಳಿಗೆ ವಿಭಾಗ ಮಟ್ಟಕ್ಕೆ ತೆರಳಲು ಡಿಎ ಟಿಎ ಹಾಗೂ ರಾಜ್ಯ ಮಟ್ಟಕ್ಕೆ ತೆರಳಲು ಕ್ರೀಡಾ ಸಮವಸ್ತ್ರವನ್ನು ಇಲಾಖೆಯಿಂದ ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಕರಾಟೆ ಅಸೋಸಿಯೇಷನ್ ನೂತನ ಸಹಕಾರ್ಯದರ್ಶಿಯಾಗಿ ಶಿಕಾರಿಪುರದ ಕರಾಟೆ ತರಬೇತುದಾರ ಮಿಥುನ್ ನೇಮಕವಾಗಿದ್ದಾರೆ ಎಂದರು. ಮುಕಿಬ್ ಅಹಮದ್, ಬಾಲರಾಜ್, ಮೀನಾಕ್ಷಿ, ದೇವರಾಜ್, ನರಸಿಂಹಸ್ವಾಮಿ, ಇರ್ಫಾನ್, ಹರೀಶ್ ಇದ್ದರು. ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಹೆಂಗಮ್ಮ ಮಲ್ಗೆ ಮಾರು,
9: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
8: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
9: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
10: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
12: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
13: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
12: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
14: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
15: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
14: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
15: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
12: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಡಾಕ್ಟರ್ ಕಿರಣ್ ಸೂರ್ಯ ಅವರಿಗೆ ನಮಸ್ಕಾರ. ನಮ್ಮ ಓದುಗರೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿಂದ ಸಿಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ನಿಮ್ಮನ್ನ ಕೇಳಿದೀವಿ. ಯಾಕಂದ್ರೆ ನೀವು ಮಕ್ಕಳ ಹೃದಯದ ತಜ್ಞರಾದ್ದರಿಂದ ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಸಿಗುತ್ತೆ ಅಂತನೋ ಆಸೆಯಿಂದ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀವಿ. ಪ್ರಶ್ನೆ ಏನಂತಂದ್ರೆ, ಮಕ್ಕಳಲ್ಲಿ ಹೃದಯದ ಬಡಿತ ದೊಡ್ಡವರಿಗಿಂತ ಹೆಚ್ಚಿಗೆ ಇರುತ್ತೆ, ಹೌದಾ? ಹಾಗಿದ್ರೆ ಯಾಕೆ?
1: ಎರಡು ಭಾಗ ಇಟ್ಟಿದ್ದೀರಾ ನೀವು ಈ ಪ್ರಶ್ನೆನಲ್ಲಿ. ಒಂದು, ಮಕ್ಕಳಲ್ಲಿ ದೊಡ್ಡವರಿಗಿಂತ ಹೃದಯ ಜೋರಾಗಿ ಬಡಿಯುತ್ತ ಅಥವಾ ವೇಗವಾಗಿ ಬಡಿಯುತ್ತ ಅನ್ನೋದು ಮೊದಲನೇದು. ಅದಕ್ಕೆ ಉತ್ತರ ಹೌದು. ಎರಡನೇದು ಏತಕ್ಕೆ? ಸೊ ಈಗ ನಾವು ಮೊದಲು ಹೃದಯದ ಅವಶ್ಯಕತೆ ನೋಡ್ಬೇಕು. ಈಗ ಹೃದಯ ಇರ್ಬೇಕಾದ ಏನಕ್ಕೆ ಅಂದ್ರೆ, ಕೆಲಸ ಶರೀರಕ್ಕೆ ರಕ್ತವನ್ನ ಸಾಗಿಸೋದು. ಸೊ ತಲೆಯಿಂದ ಹಿಡಿದು ಕಾಲಿನವರೆಗೆ ಶರೀರದಲ್ಲಿರೋ ಪ್ರತಿಯೊಂದು ಜೀವಕೋಶಕ್ಕೂ ಬಹುಮಟ್ಟಿಗೆ ಹೃದಯವೇ ರಕ್ತವನ್ನ ತಲುಪಿಸುತ್ತೆ. ಹೀಗಾಗಿ ಹೃದಯದ ಕೆಲಸ ಪಂಪಿನ ಹಾಗೆ. ಸೊ ಯಾವ ರೀತಿ ನೀರಿನ ಪಂಪ್ಗಳು ನೀರನ್ನು ಸೆಳೆದು ಆಚೆಗೆ ಹಾಕ್ತವೆ ಇಲ್ಲ ದೂರಕ್ಕೆ ತಲುಪಿಸ್ತವೆ, ಅದೇ ರೀತಿ ಹೃದಯ ನಮ್ಮ ಎದೆಗೂಡಿನಲ್ಲಿ ಇರೋದು, ಅದು ತನ್ನ ಒತ್ತಿ ತನ್ನ ಒಳಗಿರೋ ರಕ್ತವನ್ನ ಎಲ್ಲ ಕಡೆಗೆ ಪಸರಿಸುತ್ತೆ. ದೊಡ್ಡವರಲ್ಲಿ ಸರಿ ಸುಮಾರು ನಿಮಿಷಕ್ಕೆ 72 ಸಾರಿ ಹೃದಯ ಹೊಡ್ಕೊಳ್ಳುತ್ತೆ ಅಂತ ನಾವು ಓದಿರ್ತೀವಿ. ಈ 72 ಅನ್ನೋದು ಒಂದು ಸರಾಸರಿ ಸಂಖ್ಯೆ ಅಷ್ಟೇ. ಇದರದ್ದು ಒಂದು 60-90 ಅಂತ ಇಟ್ಕೊಳ್ಬಹುದು ನಾವು. ಅಂದ್ರೆ ಎಲ್ಲರಿಗೂ ಸರಾಸರಿ ಬರಾಬರಿ 72 ಒಂದ್ ನಿಮಿಷಕ್ಕೆ ಹೊಡೆಯೋದು ಅಂತ ಅಲ್ಲ. ಕೆಲವರಿಗೆ 60 ಇರ್ಬೋದು, ಕೆಲವರಿಗೆ 80 ಇರ್ಬೋದು, ಕೆಲವರಿಗೆ 85 ಇರ್ಬೋದು. ಸೊ ಒಂದು 60-90 ಸಾರಿ ಹೊಡೆಯುತ್ತೆ ಅಂತ ಇಟ್ಕೊಳ್ಬಹುದು. ಇದೇ ಸಂಖ್ಯೆಯನ್ನು ನಾವು ಈಗ ತಾನೆ ಹುಟ್ಟಿರುವ ಮಗುವಿನಲ್ಲಿ ಗಮನಿಸಿದ್ರೆ ಇದು ಸುಮಾರು 140 ಆಗತ್ತೆ. ಅಂದ್ರೆ ನಾವು ದೊಡ್ಡವರಿಗೆ ಎಷ್ಟು ಸಾರಿ ನಿಮಿಷಕ್ಕೆ ಹೃದಯ ಬಡಿಯುತ್ತೆ ಅಂತ ಹೇಳ್ತೀವಿ, ಅದಕ್ಕಿಂತ ಆಲ್ಮೋಸ್ಟ್ 2 ಪಟ್ಟು. ಸೊ ಇದು ಕೂಡ ಸುಮಾರು 120-160 ಇರಬಹುದು. ಇದು ಹುಟ್ಟಿದ ಮಗುವಿನಲ್ಲಿ. ಇದರ ನಂತರ ನಿಧಾನವಾಗಿ ಹೃದಯದ ಬಡಿತದ ವೇಗ ಕಡಿಮೆ ಆಗ್ತಾ ಆಗ್ತಾ ಸುಮಾರು 1 ವರ್ಷದ ಮಗುವಿನಲ್ಲಿ 90-100 ಸಾರಿ ಹೃದಯ 1 ನಿಮಿಷಕ್ಕೆ ಹೊಡೆಯೋಕೆ ಆರಂಭ ಆಗುತ್ತೆ. ಇದು ಬೆಳೀತಾ ಬೆಳೀತಾ ಸುಮಾರು 16-17 ವಯಸ್ಸಿಗೆ ಬರೋ ಅಷ್ಟರಲ್ಲಿ ದೊಡ್ಡವರಿಗೆ ಯಾವ ರೀತಿ ನಿಮಿಷಕ್ಕೆ 60-90 ಇರುತ್ತೆ ಆ ಮಟ್ಟಕ್ಕೆ ಬರುತ್ತೆ. ಇದು ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ. ಆದ್ರೆ ಮಕ್ಕಳಲ್ಲಿ ಏತಕ್ಕೋಸ್ಕರ ಇಷ್ಟು ಜೋರಾಗಿ ಹೃದಯ ಹೊಡಿಬೇಕು? ಒಂದು, ಮಕ್ಕಳಿಗೆ ನಾವು ಶರೀರದ ಗಾತ್ರಕ್ಕೆ ಮತ್ತೆ ಹೃದಯದ ಗಾತ್ರಕ್ಕೆ ಅನುಪಾತ ಲೆಕ್ಕ ಹಾಕಿದ್ರೆ ಮಕ್ಕಳಲ್ಲಿ ಒಂದು ಸಣ್ಣ ಗಾತ್ರದ ಹೃದಯ ಮಾತ್ರ ಇರುತ್ತೆ. ಸೊ ಹೃದಯದ ಒಳಗೆ ರಕ್ತವನ್ನು ಪಂಪ್ ಮಾಡೋಕೆ ಬೇಕಾದಂತಹ ಸ್ಥಳಾವಕಾಶ ಮಕ್ಕಳಿಗೆ ಸ್ವಲ್ಪ ಕಡಿಮೆ, ದೊಡ್ಡವರಿಗೆ ಇರೋಷ್ಟು ಇರೋದಿಲ್ಲ ಅವ್ರ ಶರೀರದ ಅನುಪಾತಕ್ಕೆ ಲೆಕ್ಕ ಹಾಕಿದ್ರೆ. ಸೊ ಹೀಗಾಗಿ ಅದು ಅಷ್ಟು ರಕ್ತವನ್ನು ಶರೀರಕ್ಕೆ ತಲುಪಿಸ್ಬೇಕಂದ್ರೆ ಜೋರಾಗೇನೆ ಹೊಡಿಬೇಕು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಅಪ್ಪನ ಜೊತೆ ಮಗಳು ವಾಕಿಂಗ್ ರೇಸಿಗೆ ಹೋದ್ರೆ ಅಪ್ಪ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಬಿಟ್ಟು ಬೇಗ ಬೇಗ ನಡೆದು ಬಿಡ್ತಾರೆ, ಅದೇ ವೇಗಕ್ಕೆ ಮಗಳು ನಡಿಬೇಕು ಅಂದ್ರೆ ಅವ್ರು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಜೋರ ಜೋರಾಗಿ ನಡಿಬೇಕು. ಅಂದ್ರೆ ಒಂದೇ ಒಂದು ಅಂತರವನ್ನು ಕ್ರಮಿಸೋಕೆ ದೊಡ್ಡವರಿಗೆ ಸುಮಾರು 20 ಹೆಜ್ಜೆ ಸಾಕಾದ್ರೆ ಮಕ್ಕಳು ಅದನ್ನೇ ಒಂದು 40-45 ಹೆಜ್ಜೆ ಇಟ್ಕೊಂಡು ನಡಿಬೇಕಾಗತ್ತೆ. ಇದೇ ರೀತಿ ಮಕ್ಕಳ ಹೃದಯ ಹೆಚ್ಚಿಗೆ ಬಡಿಬೇಕು, ಅಷ್ಟೇ ಒಂದು ಅಂತರವನ್ನು ಕ್ರಮಿಸ್ಬೇಕಂದ್ರೆ ಅದು ಹೆಚ್ಚಿನ ಸಾರಿ ಬಡಿಬೇಕು. ಸೊ ಎರಡನೇದು ಕಾರಣ ಏನಂದ್ರೆ, ಈ ಮಕ್ಕಳು ಬೆಳೆಯುವಂತವ್ರು ಅಂದ್ರೆ ಅವರ ಶರೀರದ ಪ್ರತಿಯೊಂದು ಜೀವಕೋಶದ ಕೆಲಸ ಹೆಚ್ಚಿನದು. ಸೊ ಇದನ್ನು ನಾವು ಹೈಯರ್ ಮೆಟಬಾಲಿಸಮ್ ರೇಟ್ ಅಂತ ಕರಿತೀವಿ. ಇದು ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಅಥವಾ ಪೋಷಕಾಂಶಗಳ ಅವಶ್ಯಕತೆ ತುಂಬಾ ಹೆಚ್ಚು. ಒಂದು, ಅವರ ಶರೀರವನ್ನ ನಿರ್ವಹಣೆ ಮಾಡೋಕ್ಕೂ ರಕ್ತ ಬೇಕು. ಎರಡನೇದು, ಅವ್ರ ಶರೀರದ ಪೋಷಣೆಗೆ ಕೂಡ ರಕ್ತ ಬೇಕು. ಇವಾಗ ದೊಡ್ಡವರು ಬೆಳೆಯೋದಿಲ್ಲ, ಅವರು ಒಂದು ಹಂತದವರೆಗೆ ಬೆಳೆದ್ಮೇಲೆ ಅವರು ಗುಂಡಗಾಗ್ತಾರೆ, ದಪ್ಪ ಆಗ್ತಾರೆ ಅಷ್ಟೇನೆ. ಆದ್ರೆ ಅವರ ದೇಹ ಸ್ಥಿತಿ ಬೆಳವಣಿಗೆ ಅವೆಲ್ಲ

ಇರೋದಿಲ್ಲ. ಏನಿರುತ್ತೆ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಸಾಕು. ಆದ್ರೆ ಮಕ್ಕಳ ವಿಷಯ ಆಗಲ್ಲ. ಹುಟ್ಟಿದಾಗ ಸುಮಾರು 1.5 ಅಡಿ ಇರೋ ಮಗು 5.5-6 ಅಡಿವರೆಗೆ ಬೆಳೆಯುತ್ತೆ ಒಂದು ಕಾಲಾವಧಿಯಲ್ಲಿ. ಅಂದ್ರೆ ಮಕ್ಕಳ ಶರೀರ ದಿನೇ ದಿನೇ ಬೆಳೀತಾ ಇರುತ್ತೆ. ಈ ಬೆಳವಣಿಗೆಗೆ ಅವಶ್ಯಕತೆ ಇರುವಂತಹ ರಕ್ತ ಅವರ ಹೃದಯದಿಂದಾನೆ ತಂಪಾಗಿ ಹೋಗ್ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಒಂದು ನಿರ್ವಹಣೆ, ಎರಡನೇದು ಬೆಳವಣಿಗೆ, ಇವೆರಡೂ ಕೆಲಸಗಳನ್ನ ರಕ್ತ ನಿರ್ವಹಿಸಬೇಕು. ಸೊ ಆದ ಕಾರಣ ಮಕ್ಕಳಲ್ಲಿ ಹೆಚ್ಚಿನ ಸಾರಿ ಹೃದಯ ಬಡಿದು ಅದನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಮಕ್ಕಳಲ್ಲಿ ಏತಕ್ಕೋಸ್ಕರ ಹೆಚ್ಚಿನ ಸಾರಿ ಬರೆಯುತ್ತೆ ಹೃದಯ ಅನ್ನೋದಕ್ಕೆ ಉತ್ತರ ಇದು.

0: ಓಕೆ, ದೇಹ ಸಣ್ಣಗಿರುವಂತಹ ಕಾರಣದಿಂದಾಗಿ ಅವುಗಳಲ್ಲಿ ಹೃದಯದ ಬಡಿತ ಹೆಚ್ಚು ಅಂತೀರಾ? ಇದು ಸಾಮಾನ್ಯವಾಗಿ ಬೇರೆ ಪ್ರಾಣಿಗಳಲ್ಲಿಯೂ ಹೀಗೆ ಇರುತ್ತಾ?
1: ಹೌದು ಸರ್, ಆತರ ಇರುತ್ತೆ. ಈ ದೇಹದ ಅನುಪಾತ ಮತ್ತೆ ಹೃದಯದ ಅನುಪಾತ ಅಂತ ನಾವೊಂದು ರೇಷೋ ತಗೊಳ್ತೀವಿ. ಅಂದ್ರೆ ಶರೀರ ಎಷ್ಟಿದೆ, ಹೃದಯದ ಗಾತ್ರ ಎಷ್ಟಿದೆ, ಇವುಗಳ ಅನುಪಾತ ತಗೊಳ್ಬೇಕಾಗುತ್ತೆ ಒಂದು. ಎರಡನೇದು, ಈ ಪ್ರಾಣಿ ನೇರ ನಿಂತಿದೆಯಾ ಅಥವಾ ಅಡ್ಡಲಾಗಿದೆಯಾ. ಇವಾಗ ನಾವು ಸಮುದ್ರದಲ್ಲಿರೋ ಮೀನುಗಳ ವಿಷಯ ತಗೊಳ್ಳೋಣ, ಅವು ಅಡ್ಡಡ್ಡ ಇರ್ತದೆ, ಅವು ನೇರ ನೇರ ಇರೋದಿಲ್ಲ. ನಮ್ ತರ ಭೂಮಿಯಿಂದ ನೇರಕ್ಕಿರೋದಿಲ್ಲ ಅಥವಾ ಬೇರೆ ಪ್ರಾಣಿಗಳ ತರ ನೇರಕ್ಕಿರೋದಿಲ್ಲ, ಅವು ಅಡ್ಡ ಇರ್ತವೆ. ಅಂದ್ರೆ ಹೃದಯದ ಸ್ಥಾನ ಎಲ್ಲಿದೆ, ಮೆದುಳಿನ ಸ್ಥಾನ ಎಲ್ಲಿದೆ, ಇವುಗಳ ಮೇಲೆ ಕೂಡ ಹೃದಯ ಎಷ್ಟು ಜೋರಾಗಿ ಹೊಡಿಬೇಕು, ಎಷ್ಟು ವೇಗವಾಗಿ ಹೊಡಿಬೇಕು, ಮತ್ತೆ ಎಷ್ಟು ತೀವ್ರತೆಯಿಂದ ಹೊಡಿಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಶರೀರದಲ್ಲಿ ಮೆದುಳೆ. ಆ ಮೆದುಳಿಗೆ ಸರಿಯಾದ ರಕ್ತ ಸಂಚಾರ ಆಗ್ತಿದ್ರೆ ಮಾತ್ರ ಇಡೀ ಶರೀರವನ್ನ ಅದು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೆದುಳಿಗೆ ಎಲ್ಲದಕ್ಕಿಂತ ಮೊದಲ ಆದ್ಯತೆ ಮೇಲೆ ಹೃದಯ ರಕ್ತ ಸಂಚಾರನ ಕೊಡ್ಬೇಕಾಗತ್ತೆ. ಮೆದುಳು ಹೃದಯದಿಂದ ದೂರ ಇದ್ರೆ ಒಂದೇ ಹೃದಯ ಜೋರಾಗಿನ ಹೊಡಿಬೇಕು, ಇನ್ನೊಂದು ಹೆಚ್ಚಿನ ತೀವ್ರತೆಯಿಂದ ಕೂಡ ಹೊಡಿಬೇಕು. ಈ ಸಣ್ಣ ಸಣ್ಣ ಪ್ರಾಣಿಗಳಲ್ಲಿ ಈ ಅನುಪಾತ ಬಹಳ ಚಿಕ್ಕದಾಗಿರುತ್ತೆ. ಆದ ಕಾರಣ ಅವು ತುಂಬಾ ವೇಗವಾಗಿ ಹೃದಯವನ್ನ ಬಡಿತ ಏರಿಸಿಕೊಂಡು ತಮ್ಮ ಅವಶ್ಯಕತೆಗಳನ್ನು ಪೂರೈಸಬೇಕಾಗುತ್ತೆ. ಸೊ ಪ್ರಾಣಿ ಚಿಕ್ಕದಾದಿದ್ದಷ್ಟು ಅದು ಜೋರ ಹೊಡೆಯುತ್ತೆ. ಪ್ರಾಣಿ ದೊಡ್ಡದಿದ್ದಷ್ಟು ಹೃದಯ ಕೂಡ ದೊಡ್ಡದಾಗಿರೋದ್ರಿಂದ ಪ್ರತಿ ಬಡಿತದಲ್ಲಿ ಹೆಚ್ಚಿನ ರಕ್ತ ಸಂಚಾರ ಆಗಿ ಅದಕ್ಕೆ ಹೆಚ್ಚಿನ ಹೃದಯದ ಬಡಿತದ ವೇಗ ಬೇಕಾಗೋದಿಲ್ಲ. ಇವಾಗ ನಾವು ಸಮುದ್ರದಲ್ಲಿರೋ ದೊಡ್ಡ ವೇಲ್ ಅನ್ನೋ ಒಂದು ಜೀವಿಯನ್ನ ತಗೊಂಡ್ರೆ ಅದ್ರ ಹೃದಯ ಎಷ್ಟಿರುತ್ತೆ ಅಂದ್ರೆ ಒಬ್ಬ ಮನುಷ್ಯ ಅದರೊಳಗೆ ಇಳಿದು ಹೋಗ್ಬಿಡ್ಬೋದು ಹೃದಯದೊಳಗೆ, ಅಷ್ಟು ದೊಡ್ಡ ಹೃದಯ ಇರುತ್ತೆ ಅದಕ್ಕೆ. ಸೊ ಅದು ನಿಮಿಷಕ್ಕೆ 20 ಸಾರಿ ಹೊಡೆದ್ರೆ ಸಾಕು, ಅಷ್ಟು ದೊಡ್ಡ ಹೃದಯ ಇರುತ್ತೆ ಅದಕ್ಕೆ. ಸೊ ಅದು ನಿಮಿಷಕ್ಕೆ 20 ಸಾರಿ ಹೊಡೆದ್ರೆ ಸಾಕು, ಅಷ್ಟು ದೊಡ್ಡ ಗಾತ್ರದ ವೇಲಿಗೆ ಆಗ್ಬಿಡುತ್ತೆ. ಅದೇ ನೀವು ಪುಟ್ಟದಾದ ಒಂದು ಮೊಲ ತಗೊಂಡ್ರೆ ಅದು ಸರಿ ಸುಮಾರು 3-3 ಸಾರಿ ಹೊಡ್ಕೋಬೇಕಾಗತ್ತೆ. ಹೀಗೆ ಪ್ರಾಣಿಗಳ ಗಾತ್ರ ಚಿಕ್ಕದಿದ್ದಷ್ಟು ಹೃದಯದ ಬಡಿತ ಹೆಚ್ಚಾಗಿ ಇರಬೇಕಾದ್ದು ಅದೊಂಥರ ಪ್ರಕೃತಿಯ ನಿಯಮ.
0: ಇದು ಹೇಳಿದಾಗ ನನಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ಸಾಧಾರಣವಾಗಿ ಹೃದಯ ರೋಗಗಳಿಗೆ, ನೀವು ಹೃದಯ ರೋಗ ತಜ್ಞರಾದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ಹೃದಯ ರೋಗಿಗಳಿಗೆ ಅಂದ್ರೆ ಹೃದಯ ಬಡಿತ ಹೆಚ್ಚಾಯ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಕೆಲವೊಮ್ಮೆ ಔಷಧಿ ಕೊಡ್ತಾರೆ. ಇಂಥ ಔಷಧಿ ಮಕ್ಕಳಿಗೆ ಕೊಟ್ಟಾಗ ತೊಂದರೆ ಆಗುವ ಸಾಧ್ಯತೆ ಇದೆಯಾ? ಅಂತಹ ಔಷಧಿ ಇದೆಯಾ?
1: ಅಂತ ಔಷಧಿಗಳು ಸಾಕಷ್ಟು ಇದ್ದಾವೆ. ಹೃದಯದ ಬಡಿತದ ವೇಗವನ್ನ ಕಡಿಮೆ ಮಾಡುವಂಥದ್ದು. ಈಗ ನಾವು ಇಷ್ಟು ಹೊತ್ತು ಮಾತಾಡಿದ್ದು ಶರೀರಕ್ಕೆ ಅವಶ್ಯಕತೆ ಇರುವಾಗ ಹೃದಯ ಜೋರಾಗಿ ಹೊಡೆಯೋದ್ರ ಬಗ್ಗೆ. ಆದ್ರೆ ಅದು ಒಂದೇ ಕಾರಣ ಆಗ್ಬೇಕಾಗಿಲ್ಲ. ಕೆಲವೊಮ್ಮೆ ಹೃದಯದ ಒಳಗಿರುವ ಕೆಲವು ಸಮಸ್ಯೆಗಳಿಂದ, ಇವಾಗ ಹೃದಯ ಅನ್ನೋದು ಒಂದು ಆಟೋಮ್ಯಾಟಿಕ್ ಅಂಗ, ಅದಕ್ಕೆ ನಾವು ಹೇಳ್ಬೇಕಾಗಿಲ್ಲ ನೀನು ಬಡಿ, ನೀನು ಹೊಡಿ, ನೀನು ಪಂಪ್ ಮಾಡು ಅಂತ ಹೇಳ್ಬೇಕಾಗಿಲ್ಲ. ನಾವು ಉಸಿರ ಇರ್ಲಿ ಮಲಗಿರ್ಲಿ ಸದ್ನೆ ಇಲ್ದೇ ಇರ್ಲಿ ಹೃದಯ ಮಾತ್ರ ತಂಪಾಡಿಗೆ ತಾನು ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಇದನ್ನ ಕೆಲಸ ಮಾಡಿಸ್ಲಿಕ್ಕೆ ಹೃದಯದ ಒಳಗೆ ಒಂದು ಆಂತರಿಕ ವಿದ್ಯುತ್ ವ್ಯವಸ್ಥೆ ಇರುತ್ತೆ. ಸೊ ಈ ವಿದ್ಯುತ್ ವ್ಯವಸ್ಥೆಯಲ್ಲಿ ತಾನೇ ತಾನಾಗಿ ಹೃದಯವನ್ನ ಪ್ರಚೋದನೆ ಮಾಡುವಂತಹ ಒಂದು ಸೌಲಭ್ಯ ಇದೆ. ಕೆಲವೊಮ್ಮೆ ನಾವು ನೋಡುವ ಹಾಗೆ ಎರಡು ವಿದ್ಯುತ್ ತಂತಿಗಳು ಎಲ್ಲೆಲ್ಲೋ ಮೀಟ್ ಆಗ್ಬಿಟ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ನೀಟ್ ಹೋಗ್ಬಿಡ್ತವೆ. ಅದು ಹೃದಯದೊಳಗಿರೋ ವಿದ್ಯುತ್ ತಂತಿಗಳೆಲ್ಲ ಕೆಲವು ಏರ್ತೀರ.

ಏನಾದ್ರು ಆದ್ರೆ ಹೃದಯ ಅಗತ್ಯಕ್ಕಿಂತ ಜಾಸ್ತಿ ಬದುಕೊಳ್ಳೋಕೆ ಶುರುವಾಗುತ್ತೆ, ಅಂದ್ರೆ ತುಂಬಾ ವೇಗವಾಗಿ ಬೆಳೆಯೋದು ಅದೆಲ್ಲ ಆಗುತ್ತೆ. ಸೊ ಇವೆಲ್ಲ ಕೆಲವು ರೀತಿಯ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಅದು ಹೃದಯದ ಒಂದು ಆಂತರಿಕ ರಚನೆಯಲ್ಲಿ ಇರೋ ದೋಷ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕೆ. ಇವಾಗ ಏನೋ ಆಪರೇಷನ್ ಮಾಡಿರ್ತಾರೆ, ಆಪರೇಷನ್ ಸಮಯದಲ್ಲಿ ಎರಡು ಬೇರೆ ಬೇರೆ ತಂತಿಗಳು ಒಟ್ಟಿಗೆ ಜೋಡಿಸ್ಕೊಂಡು ಆಗೋದು. ಸೊ ಈ ತರದ್ದು ಇರೋ ಸಾಧ್ಯತೆಗಳು ಇರ್ತವೆ. ಸೊ ಈ ತರ ನಾರ್ಮಲ್ ಅಲ್ಲದ ಕಾರಣದಿಂದ ಹೃದಯ ವೇಗವಾಗಿ ಹೊಡೆಯೋದಕ್ಕೆ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಔಷಧಿಗಳಿದ್ದಾವೆ. ಸಾಮಾನ್ಯ ಬೀಟಾ ಬ್ಲಾಕರ್ ಅಂತ ಕರಿತೇವೆ ನಾವು, ಆ ರೀತಿಯ ಔಷಧಗಳು ಇದ್ದಾವೆ. ಇವುಗಳ ಮೂಲ ಉದ್ದೇಶನೇ ಹೃದಯದ ಬಡಿಸಿದ ವೇಗವನ್ನ ಕಡಿಮೆ ಮಾಡೋ ಅಂಥದ್ದು. ಇದು ಕಾಯಿಲೆಗಳಿಗೆ ಕೊಡೋದೇ ಆಗ್ಲಿ, ಯಾರಿಗೋ ಸ್ವಲ್ಪ ಜೋರ ಹೃದಯ ಬಡಿತಾ ಇದೆ ಅವ್ರಿಗೆ ಕೊಟ್ಬಿಡೋಣ, ಆತರ ಹೃದಯ ಯಾಕೆ ಜೋರಾಗಿ ಬಡಿತಿದೆ ಅನ್ನೋದು ಮೊದಲು ನಿಷ್ಕರ್ಷ ಆದ್ಮೇಲೆ ಅದಾದ್ಮೇಲೆ ಚಿಕಿತ್ಸೆ. ಯಾರೋ ಹೃದಯ ಮೇಲೆ ಕೈ ಇಟ್ಕೊಂಡು ನಂಗೆ ಹಾರ್ಟ್ ಜೋರ್ ಬಡಿತಾ ಇದೆ, ನಾನು ಮಾತ್ರೆ ತಗೊಂಡ್ಬಿಡ್ತೀನಿ, ಇಲ್ಲ ಅದು ಆಗೋದಿಲ್ಲ. ಹೀಗಾಗಿ ಪ್ರತಿಯೊಂದು ಔಷಧಕ್ಕೂ ಒಂದು ಅಡ್ಡ ಪರಿಣಾಮ ಇದ್ದೇ ಇರೋದ್ರಿಂದ ಅದು ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು, ಯಾವ ಸ್ಥಿತಿಗೆ ಕೊಡ್ಬೇಕು, ಯಾವ ಕಾಯಿಲೆಗೆ ಕೊಡ್ಬೇಕು ಅನ್ನೋ ನಿರ್ಧಾರ ವೈದ್ಯರಿಗೆ ಸಂಬಂಧಪಟ್ಟದ್ದು. ಮಕ್ಕಳಲ್ಲಿ ಕೂಡ ಇಂತಹ ಕೆಲವು ಕಾಯಿಲೆಗಳಿರ್ತವೆ, ಅಂತ ಸಮಯದಲ್ಲಿ ನಾವು ಅದನ್ನ ಬಳಸ್ತೀವಿ. ಆದ್ರೆ ಆ ತರದ ಕಾಯಿಲೆಗಳು ಏನೇ ಇಲ್ಲದೆ ಇರೋರು ಈ ತರದ ಮಾತ್ರೆಗಳು ತಗೊಂಡ್ರೆ ಅವರಿಗೆ ಅಪಾಯ ಆಗುವ ಸಂಭವ ಇರುತ್ತೆ.

0: ಹಾಗಿದ್ಮೇಲೆ ನೀವ್ ಒಂದ್ ಮಾತು ಹೇಳಿದ್ರಿ, ಸುಮ್ ಸುಮ್ನೆ ಕೈ ಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ಹೃದಯ ಬಡಿತ ಜಾಸ್ತಿ ಆಯ್ತು ಅಂತೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅಂತ. ಆದ್ರೆ ಒಂದೊಂದ್ ಸರ್ತಿ ಹೀಗೂ ಆಗ್ಬೋದಲ್ವಾ, ಸಾಧಾರಣವಾಗಿ ಕೂಡ ಹೃದಯ ಬಡಿತದಲ್ಲಿ ಏರುಪೇರು ಆಗ್ಬೋದಲ್ವಾ?
1: ಖಂಡಿತ ಆಗುತ್ತೆ ಸರ್. ಇದು ಹೃದಯ ಮುಂಚೆನೆ ಹೇಳ್ದಂಗೆ ಅದು ಲೆಕ್ಕಾಚಾರ ಹಾಕಿ ನಿಮಿಷಕ್ಕೆ ಪಡ್ತಾ ಸರಿ ಹೊಡಿಬೇಕು ಅನ್ನೋದಲ್ಲ, ಹೃದಯದ ಬಡಿತ ಏರುಪೇರು ಇದ್ದದ್ದೇ. ನಾವು ಮಲಗಿರುವಾಗ ನಮ್ಮ ಶರೀರಕ್ಕೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರೋದಿಲ್ಲ, ನಮ್ಮ ಶರೀರ ರೆಸ್ಟ್ ಅಲ್ಲಿರುತ್ತೆ, ವಿಶ್ರಾಂತಿ ತಗೊಳ್ತಾ ಇರುತ್ತೆ. ಆದ್ರೆ ಹೃದಯ ಕೂಡ ತನ್ನ ಕೆಲಸವನ್ನ ತಾನು ಕಡಿಮೆ ಮಾಡ್ಕೊಂಡ್ಬಿಡುತ್ತೆ. ಅಂತ ಟೈಮಲ್ಲಿ ಅದು 40-50 ಸಾರಿ ಬರೆದ್ರೆ ಸಾಕಾಗುತ್ತೆ. ಅದೇ ನಮ್ಮ ಶರೀರಕ್ಕೆ ಅಗತ್ಯ ಹೆಚ್ಚಾಗಿ ಇರುವಾಗ ರಕ್ತದ್ದು, ಇವಾಗ ನಾವೊಂದು ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಈ ವ್ಯಾಯಾಮದ ವೇಳೆಯಲ್ಲಿ ನಮ್ಮ ಶರೀರದ ಪ್ರತಿಯೊಂದು ಭಾಗ ಕೂಡ ಪ್ರಚೋದಿತವಾಗುತ್ತೆ. ಅಂತ ಟೈಮಲ್ಲಿ ಅದಕ್ಕೆ ಹೆಚ್ಚಿನ ರಕ್ತದ ಅವಶ್ಯಕತೆ ಬೀಳುತ್ತೆ. ಅದನ್ನು ಪೂರೈಸೋದು ಕೂಡ ಹೃದಯದ ಕೆಲಸನೇ. ಆಗ ಹೃದಯ ದೂರ ಹೊಡ್ಕೊಳ್ಳುತ್ತೆ. ಈಗ ನಾವೊಂದಷ್ಟು ದೂರ ಓಡಿ ಹೋಗಿ ನಿಂತ್ರೆ ನಮಗೆ ಗೊತ್ತಾಗುತ್ತೆ, ಡಬ ಡಬ ಡಬ ಡಬ ಬೆಳೆಯೋದು ಗೊತ್ತಾಗುತ್ತೆ. ಅದು ಶರೀರದ ಅವಶ್ಯಕತೆಗೆ ತಕ್ಕಂತೆ ಹೃದಯ ತಾನೇ ಪ್ರಚೋದಿಸಿಕೊಂಡು ನಮ್ಮ ಕೆಲಸವನ್ನು ಹೆಚ್ಚುವರಿ ಮಾಡ್ತಾ ಇರುವಂತದೇ ಹೊರತು ಅದು ಕಾಯಿಲೆ ಅಲ್ಲ. ಸೊ ಈ ರೀತಿ ಹೃದಯ ಒಂದೇ ಸಮ ಇರುತ್ತೆ ಅಂತಲ್ಲ, ಶರೀರದ ಅಗತ್ಯಗಳಿಗೆ ಬೇಕಾದ ಹಾಗೆ ಹೃದಯದ ಬಡಿತ ಇಲ್ಲ ಏರ್ಬೋದು ಇಲ್ಲ ಇಳಿಬಹುದು. ಆದ್ರೆ ಇವೆಲ್ಲ ಒಂದು ಮಿತಿಯಲ್ಲಿ ಇರಬೇಕು. ಸೊ ಒಂದು ಅಪ್ಪರ್ ಲಿಮಿಟ್, ಒಂದು ಲೋವರ್ ಲಿಮಿಟ್ ಅಂತ ಹೇಳ್ತೀವಲ್ಲ, ಆ ಮಿತಿಯಲ್ಲಿ ಇರಬೇಕು. ಆ ಮಿತಿಯನ್ನು ದಾಟಿದ್ರೆ ಆಗ ವೈದ್ಯರ ಅಗತ್ಯ ಬರುತ್ತೆ.
0: ಭಯ ಬಿದ್ದಾಗಲೂ, ಹಾಗೆ ಯಾರಾದರೂ ಒಬ್ಬರ ಬಗ್ಗೆ ತೀರಾ ಆಸಕ್ತಿ ಹುಟ್ಟಿದಾಗಲೂ, ಮತ್ತೆ ಒಂದ್ ರೀತಿಯಲ್ಲಿ ಬೆರಗು ಉಂಟಾದಾಗಲೂ ಹೀಗೆ ಆಗಬಹುದು ಅಲ್ವಾ?
1: ಅದು ಕೂಡ ಪ್ರಚೋದನೆ. ಈಗ ನಮ್ಗೆ ಭಯ ಆದಾಗ ಅದು ನಮ್ಮ ಮೆದುಳು ಒಂದು ಭಯವನ್ನು ಗ್ರಹಿಸ್ತಾ ಇದೆ, ಅಂದ್ರೆ ಅದು ಯಾವುದೇ ಒಂದು ಆಘಾತಕ್ಕೆ ಸನ್ನದ್ಧವಾಗ್ತಾ ಇದೆ ಅಂತ. ಸನ್ನದ್ಧ ಮಾಡ್ಬೇಕಂದ್ರೆ ಅದಕ್ಕೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇದೆ. ಆ ರಕ್ತನ ಪೂರೈಸೋದು ಹೃದಯನ. ಇದು ಯಾವ ರೀತಿ ನಮ್ಮ ಮೆದುಳು ಮತ್ತೆ ಹೃದಯ ಮತ್ತೆ ನಮ್ಮ ಮಾಂಸಖಂಡಗಳು ಒಂದಕ್ಕೊಂದು ಸಂಪರ್ಕ ಇಟ್ಟುಕೊಂಡು ಒಂದರ ಅಗತ್ಯವನ್ನು ಇನ್ನೊಂದು ಗ್ರಹಿಸಿಕೊಂಡು ಯಾವ ರೀತಿ ಸನ್ನದ್ಧ ಆಗ್ತವೆ ಅನ್ನೋದೇ ಒಂದು ದೊಡ್ಡ ಕೌತುಕದ ವಿಷಯ. ವೈದ್ಯವಿಜ್ಞಾನ ಓದೋರಿಗೆ ಇದೆಲ್ಲ ತುಂಬಾ ಸಂಭ್ರಮ ಕೂಡ ಅಂತದ್ದು. ಅದು ಏನೇ ಆಗ್ಬೋದು, ನಮ್ಮ ಹೃದಯ ಜೋರ ಬೆಳೀತಾ ಇದೆ ಅಂದ್ರೆ ನಮಗೆ ಏನೋ ಎಕ್ಸೈಟ್ಮೆಂಟ್ ಇದೆ ಅಂತ. ಅದ್ರ ಹಿಂದೆ ಏನೋ ಒಂದು ಕಾರಣ ಇರ್ಬೋದು, ನನಗೆ ಭಯನೇ ಇರ್ಬೋದು ಇಲ್ಲ ಅಚ್ಚರಿನೇ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಆನಂದವನ್ನು ನಾನು ಆಂಟಿಸಿಪೇಟ್ ಮಾಡ್ತಾ ಇರ್ಬೋದು, ಇವೆಲ್ಲ ಇದ್ದೇ ಇರ್ತದೆ. ಇದು ಒಂದು ಅಂಗಕ್ಕೆ ಇನ್ನೊಂದು ಅಂಗ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ.
0: ಧನ್ಯವಾದಗಳು ಡಾಕ್ಟ್ರೆ, ನಮ್ಮ ಕೇಳುಗರ ಪ್ರಶ್ನೆಗೆ ಇಷ್ಟು ಸರಳವಾಗಿ ಸುಂದರವಾಗಿ ಉತ್ತರ ಕೊಟ್ಟಿದ್ದೀರಿ. ಮತ್ತೆ ಮತ್ತೆ ನಿಮಗೆ ಇದೇ ರೀತಿ ತೊಂದರೆ ಕೊಡ್ತೇವೆ ಅಂತಾನೆ ಹೇಳ್ತಾ ಜಾನಸುದ್ದಿ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ.
1: ಧನ್ಯವಾದಗಳು ಸರ್. ಈ ತರ ತೊಂದರೆ ನೀವು ಯಾವಾಗ ಕೊಟ್ಟರು ಬಹಳ ಸಂತೋಷ.

0: ಇದು ಇಂದಿನ ಜಾಣ ಪ್ರಶ್ನೆ. ಸಂದರ್ಶನ ಡಾಕ್ಟರ್ ವಿ ಕಿರಣ್ ಸೂರ್ಯ, ಮಕ್ಕಳ ಹೃದಯ ರೋಗ ತಜ್ಞರು, ನಾರಾಯಣ ಹೃದಯಾಲಯ. ಸಂದರ್ಶಿಸಿದವರು ಕೊಳ್ಳೇಗಾಲ ಶರ್ಮಾ.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 38ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆರ್ಥ್ರೋಪೋಡ ಸಂಧಿಪದಿ ಅಕಶೇರ ಪ್ರಾಣಿಗಳ ವಂಶ. ಸಂಧಿಪದಿ ಪ್ರಾಣಿ ರಾಜ್ಯದ ಅತಿ ದೊಡ್ಡ ವಂಶ. ಈ ವಂಶದ ಮುಖ್ಯ ಲಕ್ಷಣಗಳೆಂದರೆ ಕೀಲುಗಳಿಂದ ಕೂಡಿದ ಕಾಲುಗಳು. ಸಂಧಿಪದಿಗಳಿಗೆ ಕೆಲವು ಉದಾಹರಣೆಗಳೆಂದರೆ ಕೀಟಗಳು, ಏಡಿಗಳು, ಶತಪದಿ, ಲಕ್ಷಪದಿ, ಚೇಳುಗಳು, ಜೇಡಗಳು. ಸಂಧಿಪದಿಗಳಿಗೆ ಹೊರ ಅಸ್ಥಿಪಂಜರವಿದೆ, ಎಕ್ಸೋಸ್ಕೆಲಿಟನ್ ಎಂದು ಹೇಳಬಹುದು. ಈ ಅಸ್ಥಿಪಂಜರವು ಗಡುಸಾಗಿದೆ. ಇದನ್ನು ಪ್ರಾಣಿಗಳು ಕಾಲಕಾಲಕ್ಕೆ ಕಳಚಿಕೊಳ್ಳುತ್ತವೆ. ಸಂಧಿಪದಿಯ ದೇಹದಲ್ಲಿ ತಲೆ, ಎದೆ ಮತ್ತು ಹೊಟ್ಟೆಯ ಭಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಇವುಗಳಲ್ಲಿ ಸಸ್ಯಹಾರಿಗಳು, ಮಾಂಸಾಹಾರಿಗಳು ಹಾಗೂ ಮಿಶ್ರಹಾರಿಗಳು ಇವೆ. ಕೆಲವು ಸಂಧಿಪದಿಗಳು ಮನುಷ್ಯನಿಗೆ ಉಪಕಾರಿಗಳು. ಆಹಾರ, ಪರಾಗಸ್ಪರ್ಶ, ಬೀಜ ಪ್ರಸಾರಣದಲ್ಲಿ ಭಾಗಿಯಾಗುತ್ತವೆ. ಇನ್ನು ಕೆಲವು ಹಾನಿಕಾರಕಗಳು, ರೋಗಜನಕಗಳು, ಬೆಳೆ ನಾಶಕಗಳು. ಸಂಧಿಪದಿಯಲ್ಲಿ ಸುಮಾರು 1 ಮಿಲಿಯನ್ ಜಾತಿಗಳನ್ನು ಗುರುತಿಸಲಾಗಿದೆ. ಸುಮಾರು 2-3 ಮಿಲಿಯನ್ ಸಂಧಿಪದಿ ಜಾತಿಗಳು ಇರಬಹುದು ಎಂದು ಅಂದಾಜು ಮಾಡಲಾಗಿದೆ. ಇವುಗಳಲ್ಲಿ ಕೀಟಗಳೇ ಹೆಚ್ಚು. ಆರ್ಟಿಫಿಷಿಯಲ್ ಹ್ಯಾಬಿಟಾಟ್ ಅಥವಾ ಕೃತಕ ಆವಾಸ, ಮಾನವರ ಚಟುವಟಿಕೆಗಳಿಂದ ಬದಲಾದ ನೈಸರ್ಗಿಕ ಆವಾಸ. ಕೃಷಿ ಭೂಮಿ, ನಗರಗಳು ಇದಕ್ಕೆ ಉದಾಹರಣೆ. ಆರ್ಟಿಫಿಷಿಯಲ್ ರೈನ್, ಕೃತಕ ಮಳೆ, ರಾಸಾಯನಿಕಗಳನ್ನು ಬಳಸಿ ಉಂಟು ಮಾಡುವ ಮಳೆ. ಸಾಮಾನ್ಯವಾಗಿ ಬಳಸುವ ರಾಸಾಯನಿಕವೆಂದರೆ ಅಡಿಗೆ ಉಪ್ಪು, ಒಣ ಮಂಜುಗೆಡ್ಡೆ. ಘನ ಕಾರ್ಬನ್ ಡೈಆಕ್ಸೈಡನ್ನು ಒಣ ಮಂಜುಗೆಡ್ಡೆ ಎಂದು ಕರೆಯುತ್ತಾರೆ. ಸಿಲ್ವರ್ ಅಯೋಡೈಡ್ಗಳು ಸ್ವಲ್ಪ ಕಾಸ್ಟ್ಲಿ, ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಏಕೆಂದರೆ ಸಿಲ್ವರ್ ಮೆಟಲ್ ಕಾಸ್ಟ್ಲಿಯಾಗಿರುತ್ತದೆ. ಇವಕ್ಕೆ ಪ್ರಚೋದಕಗಳೆಂದು ಹೇಳಬಹುದು. ಇವುಗಳ ಪುಡಿಯನ್ನು ಮೋಡಗಳಿಗೆ ಸಿಂಪಡಿಸಲಾಗುತ್ತದೆ. ಅಡಿಗೆ ಉಪ್ಪು ಸೋಡಿಯಂ ಕ್ಲೋರೈಡ್, ಅರ್ಧಕರ್ಷಕ, ಹೈಗ್ರೋಸ್ಕೋಪಿಕ್, ಕರ್ಷಕ ಅಂದರೆ ಆಕರ್ಷಣೆ ಮಾಡೋದು, ಆರ್ದ್ರಕರ್ಷಕ ಅಂದರೆ ಹೈಗ್ರೋ, ನೀರನ್ನು ಅಬ್ಸರ್ವ್ ಮಾಡತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು. ಉಪ್ಪು ದೊಡ್ಡ ಹಾನಿಗಳನ್ನು ಉಂಟು ಮಾಡುತ್ತದೆ. ಈ ಉಪ್ಪನ್ನು ಸಿಂಪಡಿಸಿದಾಗ ಇದು ಮೋಡದಲ್ಲಿರುವ ಸಣ್ಣ ಹಾನಿಗಳನ್ನು ದೊಡ್ಡ ಹಾನಿಗಳನ್ನಾಗಿ ಉಂಟು ಮಾಡುತ್ತದೆ. ಒಣ ಮಂಜುಗೆಡ್ಡೆಯು -72°C ಆವಿಯಾಗಿ ಪರಿವರ್ತನೆಗೊಂಡು ಸುತ್ತಲ ಗಾಳಿಯನ್ನು ತಂಪಾಗಿಸುತ್ತದೆ. ಇದರಿಂದ ಗಾಳಿಯಲ್ಲಿರುವ ಶೀತಲ ಹನಿಗಳು ಘನೀಭವಿಸುತ್ತವೆ, ಅಂದರೆ ಒಟ್ಟಾಗುತ್ತವೆ. ಸಿಲ್ವರ್ ಅಯೋಡೈಡ್ಗೆ ಮಂಜುಗಡ್ಡೆಯಂತಹ ಹರಳಿಭವಿಸುತ್ತವೆ, ಅಂದರೆ ಒಟ್ಟಾಗುತ್ತವೆ.
5: ಹರಳಿನ ರಚನೆ ಇದೆ. ಇದು ಘನೀಭವಿಸಿರುವ ನೀರ ಹನಿಗಳ ಗಾತ್ರಗಳನ್ನು ಇನ್ನಷ್ಟು ದೊಡ್ಡದಾಗಿ ಹಿಗ್ಗಿಸುತ್ತದೆ. ಈ ಎಲ್ಲ ಪ್ರಚೋದನೆಗಳು ಒಟ್ಟಿನಲ್ಲಿ ಮೋಡದಲ್ಲಿರುವ ಸಣ್ಣ ನೀರಿನ ಹನಿಗಳ ಗಾತ್ರವನ್ನು ದೊಡ್ಡದಾಗಿ

0: ಸಾಗಿಸಿ ಮಳೆ ಸುರಿಸಲು ಸಹಾಯ ಮಾಡುತ್ತದೆ. ಕೃತಕ ಮಳೆ ತರಿಸುವ ವಿಧಾನ ಅಷ್ಟೇನು ಪರಿಣಾಮಕಾರಿಯಾಗಿ ಇರುವುದಿಲ್ಲ. ಆರ್ಟಿಫಿಷಿಯಲ್ ರೀಚಾರ್ಜ್ ಅಥವಾ ಕೃತಕ ಮರುಪೂರಣ, ಮೇಲ್ಮೈ ನೀರನ್ನು ಜಲಧಾರೆಗಳಿಗೆ ಕೃತಕ ವಿಧಾನದಿಂದ ಒದಗಿಸುವುದು, ಭೂಮಿಯಲ್ಲಿ ರಂಧ್ರಗಳನ್ನು ಕೊರೆಯುವುದರಿಂದ ಇಲ್ಲವೇ ಅದೇ ಉದ್ದೇಶಕ್ಕಾಗಿ ಕಟ್ಟಿದ ಕೊಳವೆಗಳಿಂದ ಅಥವಾ ಕೊಳವೆ ಬಾವಿಗಳಿಂದ ಮರುಪೂರಣ ಮಾಡಲಾಗುತ್ತದೆ. ಜಲನಯನದ ಮೇಲ್ಮೈಗೆ ಹೆಚ್ಚಿನ ನೀರನ್ನು ಒದಗಿಸುವುದರಿಂದ ಜಲಧರ ಮರುಪೂರಣವಾಗುತ್ತದೆ. ಕೃತಕ ಮರುಪೂರಣದಿಂದ ಅಂತರ್ಜಲ ಮಲಿನಗೊಳ್ಳದಂತೆ ಎಚ್ಚರಿಕೆಯಿಂದ ವಿಧಾನವನ್ನು ಆಯ್ಕೆ ಮಾಡುವುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಆರ್ಟಿಫಿಷಿಯಲ್ ರೀಜನರೇಷನ್, ಕೃತಕ ಪುನರ್ಭವ, ಕೃತಕ ಪುನರುತ್ಪಾದನೆ, ಬಿತ್ತನೆ ಸಸಿಗಳನ್ನು ನೆಡುವುದು, ಕೊಂಬೆಗಳನ್ನು ನೆಡುವುದು ಮುಂತಾದ ಕೃತಕ ವಿಧಾನಗಳಿಂದ ಅರಣ್ಯವನ್ನು ಬೆಳೆಸುವುದು. ಕೃತಕ ಅರಣ್ಯಗಳು ಸ್ವಾಭಾವಿಕ ಅರಣ್ಯಗಳಿಗಿಂತ ವಿಭಿನ್ನವಾಗಿರುತ್ತವೆ, ಏಕೆಂದರೆ ಕೃತಕ ಅರಣ್ಯಗಳು ತಮ್ಮ ಅವಶ್ಯಕತೆಯನ್ನು ಪೂರೈಕೆಗೆ ಮಾನವರು ನಿಯೋಜಿಸಿದ ವ್ಯವಸ್ಥೆ. ಇಲ್ಲಿ ಅಧಿಕ ಹಾಗೂ ಬೇಗ ಇಳುವರಿ ನೀಡುವ ವೃಕ್ಷ ಜಾತಿಗಳನ್ನು ಆಯ್ಕೆ ಮಾಡುತ್ತಾರೆ. ಅಧಿಕ ಇಳುವರಿ ದೊರಕಬೇಕಾದರೆ ಆಯ್ಕೆ ಮಾಡಿಕೊಂಡ ಮರಗಳ ಸಂರಚನೆ, 1 ಎಕರೆಯಲ್ಲಿ ಮರಗಳ ಸಾಂದ್ರತೆ ಮುಂತಾದವುಗಳನ್ನು ಪರಿಗಣಿಸಬೇಕಾಗುತ್ತದೆ. ಕೃತಕ ಅರಣ್ಯ ಯೋಜನೆಯಲ್ಲಿ ಪರಿಸರಕ್ಕೆ ಉತ್ತಮ ಹೊಂದಾಣಿಕೆ ಮಾಡಿಕೊಳ್ಳುವ ಅಥವಾ ಮಾಡಿಕೊಂಡಿರುವ ಉರುವಲು ಹಾಗೂ ನಾಟಗಳನ್ನು ಅಲ್ಪಾವಧಿಯಲ್ಲಿ ಒದಗಿಸುವ ರುಚಿಕರವಲ್ಲದ ಎಲೆಯಿರುವ ಮರಗಳೇ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದು ಏಕತಳಿ ಕೃಷಿ, ಮಾನೋಕಲ್ಚರ್, ಅಂದರೆ ಒಂದೇ ವೃಕ್ಷ ಜಾತಿ ಇರುವ ಅರಣ್ಯಗಳು, ಬಾಹ್ಯ ಜಾತಿಗಳ ಪ್ರಾಬಲ್ಯ ಮುಂತಾದವುಗಳಿಗೆ ಆಸ್ಪದವಿಯುತ್ತದೆ. ಕೃತಕ ಪುನರ್ಭವದಲ್ಲಿ ಜೀವವೈವಿಧ್ಯತೆಯನ್ನು ಕಾಯ್ದುಕೊಳ್ಳುವುದು ಕಷ್ಟ. ಸ್ವಾಭಾವಿಕ ಅರಣ್ಯಗಳಿರುವ ಬಹು ಉಪಯೋಗಿ ಗುಣ ಕೃತಕ ಅರಣ್ಯಗಳಿಗೆ ಕಡಿಮೆ ಇರುತ್ತದೆ, ಅಂದರೆ ಉರುವಲು, ಮೇವು, ಆಹಾರ, ಹೂವು, ಬೀಜ, ರಾಳ, ನಾಟದಂಥ ನೈಸರ್ಗಿಕ ಅರಣ್ಯ ಉತ್ಪಾದನೆಗಳನ್ನು ಕೃತಕ ಅರಣ್ಯಗಳು ಏಕಕಾಲಕ್ಕೆ ಒದಗಿಸಲಾರವು. ಭಾರತದಲ್ಲಿ 1978-79 ಇಂದೀಚೆಗೆ ಕೃತಕ ಪುನರ್ಭವ ವಿಧಾನಗಳಿಂದ ಅರಣ್ಯೀಕರಣವು ಭರದಿಂದ ಸಾಗುತ್ತಿದೆ. ಇದರಿಂದ ಭಾರತದಲ್ಲಿ ಅರಣ್ಯೀಕರಣವು ಗಮನಾರ್ಹವಾಗಿ ಹೆಚ್ಚಿದೆ. 1985-90 ಅವಧಿಯಲ್ಲಿ 1.5-2.1 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ಕೃತಕ ಅರಣ್ಯವನ್ನು ಬೆಳೆಸಲಾಯಿತು. 1990 ನಂತರ ಪ್ರತಿ ವರ್ಷ 2 ಮಿಲಿಯನ್ ಹೆಕ್ಟರ್ ಪ್ರದೇಶಗಳಷ್ಟು ಅರಣ್ಯಗಳನ್ನು ಬೆಳೆಸಲಾಗುತ್ತಿದೆ. ಗ್ರಾಮಗಳಲ್ಲಿರುವ ಸಾರ್ವಜನಿಕ ಭೂಮಿಯಲ್ಲಿ ಸಮುದಾಯ ಅರಣ್ಯಗಳನ್ನು ಬೆಳೆಸುವುದು, ಅವನತಿಗೊಂಡ ಅರಣ್ಯ ಭೂಮಿಯಲ್ಲಿ ಅರಣ್ಯೀಕರಣ, ಕೃಷಿ ಅರಣ್ಯ, ರಸ್ತೆ, ಕಾಲುವೆ, ಜರಿಗಳು ಮತ್ತು ನೀರಾವರಿ ಕೆರೆಗಳ ಸುತ್ತ ಅರಣ್ಯಗಳನ್ನು ಬೆಳೆಸುವ ಕಾರ್ಯಕ್ರಮಗಳೆಲ್ಲ ಕೃತಕ ಪುನರ್ಭವ ಕಾರ್ಯಕ್ರಮಗಳೇ ಆಗಿವೆ. ಕೃತಕ ಅರಣ್ಯಗಳು ನೈಸರ್ಗಿಕ ಅರಣ್ಯಗಳ ಬೆಳವಣಿಗೆಯನ್ನು ತಡೆಯಬಹುದೆಂಬ ಅನುಮಾನವಿದೆ. ಆಸ್ಬೆಸ್ಟಾಸ್, ಕಲ್ನಾರು ನಾರಿನಂತಿರುವ ಸಿಲಿಕೇಟ್ ಖನಿಜಗಳಿಗೆ ಸಾಮಾನ್ಯವಾಗಿ ಕಲ್ನಾರು ಎನ್ನುತ್ತಾರೆ ಅಥವಾ ಆಸ್ಬೆಸ್ಟಾಸ್. ಕಲ್ನಾರಿನಲ್ಲಿ 40-60% ಸಿಲಿಕಾ ಇರುತ್ತದೆ. ಇದರೊಂದಿಗೆ ಕಬ್ಬಿಣದ ಆಕ್ಸೈಡ್, ಮ್ಯಾಗ್ನೀಷಿಯಂ ಮತ್ತು ಇತರ ಲೋಹಗಳ ಸ್ವಲ್ಪ ಪ್ರಮಾಣದಲ್ಲಿರುತ್ತವೆ. ನವಿರಾಗಿರುವ ಕಲ್ನಾರಿನಲ್ಲಿ ಕೋಟ್ಯಾಂತರ ನಾರುಗಳು ಇರುತ್ತವೆ. ಕಲ್ನಾರಿಗೆ ಉಷ್ಣ ಹಾಗೂ ವಿದ್ಯುತ್ ನಿರೋಧಕ ಗುಣವಿದೆ. ಇದು ರಾಸಾಯನಿಕವಾಗಿಯೂ ಜಡವಸ್ತುವಾಗಿರುವುದರಿಂದ ಇತರ ರಾಸಾಯನಿಕಗಳೊಂದಿಗೆ ವರ್ತಿಸುವುದಿಲ್ಲ. ಕಲ್ನಾರು ಹಗುರವಾದ ಪದಾರ್ಥ. ಈ ಗುಣದಿಂದಾಗಿ ಕಲ್ನಾರು ವ್ಯಾಪಕ ಬಳಕೆಯಲ್ಲಿದೆ. ಇದರ ನಾರನ್ನು ನೇಯ್ದು ಅಗ್ನಿ ನಿರೋಧಕ ಬಟ್ಟೆಗಳನ್ನು ತಯಾರಿಸುತ್ತಾರೆ ಅಥವಾ ಹ್ಯಾಂಡ್ ಗ್ಲೋವ್ಸ್, ಕೈಗೆ ಕವರ್ಗಳನ್ನು ತಯಾರಿಸುತ್ತಾರೆ. ಕಲ್ನಾರು ಸಿಮೆಂಟಿನ ಕೊಳವೆಗಳನ್ನು, ಚಿಮಿನಿಗಳನ್ನು ನೀರು ಸರಬರಾಜು ಮಾಡಲು, ಮಳೆ ನೀರನ್ನು ಕೆಳಗೆ ತರಲು ಅಥವಾ ಒಳಚರಂಡಿ ವ್ಯವಸ್ಥೆಗಳಲ್ಲಿ ಇದನ್ನು ಬಳಕೆ ಮಾಡುತ್ತಾರೆ. ಕಲ್ನಾರನ್ನು ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿದಾಗ ಈ ಥರ ಉಪಯೋಗವನ್ನು ನಾವು ಮಾಡಬಹುದಾಗಿರುತ್ತದೆ. ಕ್ರೋನಿಡೋ ಲೈಟ್ ಎನ್ನುವ ನೀಲಿ ಕಲ್ನಾರು, ಅಮೋಸೈಟ್ ಎನ್ನುವ ಕಂದು ಕಲ್ನಾರುಗಳನ್ನು ಕಟ್ಟಡದಲ್ಲಿ ವಿದ್ಯುತ್ ನಿರೋಧಕಗಳಾಗಿ ಬಳಸುತ್ತಾರೆ. ಇತ್ತೀಚೆಗೆ ಕ್ರೆಸೋಟೈಲ್ ಎಂಬ ಬಿಳಿಯ ಕಲ್ನಾರು ವಿದ್ಯುತ್ ನಿರೋಧಕವಾಗಿ ಹೆಚ್ಚು ಉಪಯೋಗದಲ್ಲಿದೆ. ಕಲ್ನಾರು ಆಸ್ಬೆಸ್ಟಾಸ್ ಒಂದು ಮಲಿನಕಾರಕ. ಕಲ್ನಾರಿನಿಂದ ಒತ್ತೊತ್ತಾಗಿ ಹೆಣೆದುಕೊಂಡಿರುವ ನಾರುಗಳು ಕ್ರಮೇಣವಾಗಿ ಸಡಿಲವಾಗುತ್ತವೆ. ಹಗುರವಾದ ಈ ನಾರುಗಳು ಗಾಳಿಯಲ್ಲಿ ಹಾರುತ್ತಾ ಶ್ವಾಸನಾಳವನ್ನು ಸೇರುತ್ತವೆ. ಛಾವಣಿಗಳಿಗೆ, ನೆಲಹಾಸುಗಳಿಗೆ ಹಾಗೂ ಕಟ್ಟಡಗಳಲ್ಲಿ ಬಳಕೆಯಾಗುವ ಕಲ್ನಾರು ಹೀಗೆ ಗಾಳಿಯ ಮೂಲಕ ಶ್ವಾಸಕೋಶವನ್ನು ಸೇರುತ್ತದೆ. ಇದು ಶ್ವಾಸಕೋಶದ ಚಟುವಟಿಕೆಯನ್ನು ಕುಗ್ಗಿಸಿ ಉಸಿರಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ. ಕಲ್ನಾರಿನಿಂದ ಬರುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳೆಂದರೆ ಫೈಬ್ರೋಸಿಸ್, ಶ್ವಾಸನಾಳದ ಮತ್ತು ಶ್ವಾಸಕೋಶದ ಕ್ಯಾನ್ಸರ್, ಪಕ್ಕಾಫ್ಲೋರ್, ಕ್ಯಾಲ್ಸೀಕರಣ ಇತ್ಯಾದಿ. ಆಸ್ಬೆಸ್ಟಾಸಿಸ್ ಎಂಬ ಚಿಕಿತ್ಸೆ ಇಲ್ಲದ ಮಾರಕ ರೋಗವು ದೀರ್ಘಕಾಲಿಕ ಕಲ್ನಾರಿನ ಸೇವನೆಯಿಂದ ಬರುತ್ತದೆ. 1982 ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಲ್ನಾರು ಉತ್ಪಾದಕ ಸಂಸ್ಥೆಯಾದ ಜಾನ್ ಮ್ಯಾನ್ ವಿಲ್ಲೆ ಕಾರ್ಪೊರೇಷನ್ ಕಲ್ನಾರು ಮಾಲಿನ್ಯದಿಂದ ದಿವಾಳಿ ಎದ್ದಿದೆ. ಕಲ್ನಾರಿನಿಂದ ಹಾನಿಗೊಳಗಾದ ಕೆಲಸಗಾರರಿಗೆ ಪರಿಹಾರ ಒದಗಿಸಿ ಕೊಡುವುದೇ ಕಂಪನಿಗೆ ಕಷ್ಟವಾಗಿದೆ. ಕಂಪನಿಯ ಸುಮಾರು 3,000 ಕೆಲಸಗಾರರಿಗೆ $50 million ಪರಿಹಾರವನ್ನು ಒದಗಿಸಿತ್ತಾದರೂ ಇನ್ನೂ 16,000 ಮೊಕದ್ದಮ್ಮೆಗಳು ಹಾಗೆಯೇ ಉಳಿದಿವೆ. ಈ ಸಂಖ್ಯೆ ಕಲ್ನಾರಿನ ಮಾರಕ ಪರಿಣಾಮಕ್ಕೆ ತುತ್ತಾದ ಕಂಪನಿಯ ಕೆಲಸಗಾರರು ಸಣ್ಣ ಭಾಗವಷ್ಟೆ. ಮುಂದಿನ 20 ಕಲ್ನಾರು ಕಾರ್ಖಾನೆಗಳಲ್ಲಿ ದುಡಿಯುವ ಸುಮಾರು 200,000 ಕೆಲಸಗಾರರಿಗೆ ಕಲ್ನಾರಿಗೆ ಸಂಬಂಧಿಸಿದ ಕ್ಯಾನ್ಸರ್ ಬರುವುದೆಂದು ಅಮೆರಿಕದ ಆರೋಗ್ಯ ಇಲಾಖೆ ತಿಳಿಸಿದೆ. ಕಲ್ನಾರನ್ನು ಉಪಯೋಗಿಸಿ ಆಸ್ಬೆಸ್ಟಾಸ್ ಶೀಟ್ಗಳನ್ನು ದೇಶದಾದ್ಯಂತ ಮಾಡುತ್ತಾರೆ. ಆದರೆ ಬೇರೆ ಮುಂದುವರಿದ ದೇಶಗಳಲ್ಲಿ ಕಲ್ನಾರಿನಿಂದ ಮಾಡಿದ ಯಾವುದೇ ವಸ್ತುವನ್ನು ಬ್ಯಾನ್ ಮಾಡಲಾಗಿದೆ. ಕಲ್ನಾರಿನಲ್ಲಿ ಕೆಲಸ ಮಾಡುವ ಗಣಿಯ ಕೆಲಸಗಾರರು ಬಹಳಷ್ಟು ಜನ ಈಗಾಗಲೇ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಥವಾ ಆಸ್ಬೆಸ್ಟೋಸಿಸ್ ಎಂಬ ಚಿಕಿತ್ಸೆ ಇಲ್ಲದ ಮಾರಕ ರೋಗಗಳಿಂದ ನರಳುತ್ತಿದ್ದಾರೆ. ಸೊ ಹಾಗಾಗಿ ಕಲ್ನಾರನ್ನು ಭಾರತ ಸರ್ಕಾರವು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಆದರೆ ಇವುಗಳ ಪ್ರಾಡಕ್ಟನ್ನು ಇದುವರೆಗೂ ಬ್ಯಾನ್ ಮಾಡಿಲ್ಲ. ಹಾಗಾಗಿ ಕಲ್ನಾರಿನಿಂದ ತಯಾರಾದ ಪೈಪ್ಗಳು, ಶೀಟ್ಗಳು ಇನ್ನೂ ಸಹ ಮಾರ್ಕೆಟ್ನಲ್ಲಿ ದೊರೆಯುತ್ತವೆ. ಇದಕ್ಕೆ ಮುಖ್ಯ ಕಾರಣ ಆಸ್ಬೆಸ್ಟಾಸ್ ಶೀಟ್ಗಳು ಮೆಟಲ್ ಶೀಟ್ಗಳಿಗಿಂತ ಅತ್ಯಂತ ಕಡಿಮೆ ದರದಲ್ಲಿ ಅವು ಸಿಗುತ್ತವೆ. ಇಲ್ಲಿಗೆ ಎಪಿಸೋಡ್ 38 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 6ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮೇಲಾದ ಪಾಂಡು ಸುತರನು ಪಾರಂಭಿಯುತ್ತಿಪ್ಪ ದುರ್ಯೋಧನನು ಲೀಲೆಯ ನುಂಗುವ ಮೃತ್ಯುವ ನಾಲಗೆ ನೆನೆಗೆದು ಉರಿಯ ನಾಲಗೆ ಫಲವು. ಇದನ್ನು ಬಿಡಿಸಿ, ಹೀಗೆ ಓದಬಹುದು. ಮೇಲಾದ ಪಾಂಡು ಸುತರನು ಉಪಾಲಂಭಂ ಕೆಯುತ್ತಿಪ್ಪ ದುರ್ಯೋಧನನಂ. ಲೀಲೆಯೇ ನುಂಗುವ ಮೃತ್ಯುವ ನಾರಗೆ ಏನೇ ನೆಗೆದವು ಉರಿಯ ನಾರಗೆ ಫಲವು. ಇದರ ವ್ಯಾಖ್ಯಾನ ಅಥವಾ ಅರ್ಥವಿವರಣೆ ಹೀಗಿದೆ. ಮೇಲಾದ ಪಾಂಡುಸುತರನು ಉತ್ತಮರಾದ, ಮೇಲಾದ ಅಂದರೆ ಉತ್ತಮರಾದ, ಉತ್ತಮರಾದ ಪಾಂಡುಸುತರನು ಉಪಾಲಂಭಂ ಕೆಯುತ್ತಿಪ್ಪ, ಉಪಾಲಂಭಂ ಅಂದರೆ ನಿಂದಿಸುತ್ತಿರುವ ಅಥವಾ ಕಾಡಿಸುತ್ತಿರುವ ಯಾರು, ದುರ್ಯೋಧನನ, ದುರ್ಯೋಧನನ್ನು ಲೀಲೆಯೇ ನುಂಗುವ, ಲೀಲೆ ಅಂದರೆ ಆಟ ಅಥವಾ ವಿನೋದಕರ, ಲೀಲೆಯೇ ನುಂಗುವ ಮೃತ್ಯುವ ನಾಲಗೆಯೇನೆ, ವಿನೋದವಾಗಿ ಅಥವಾ ಲೀಲಾಜಾಲವಾಗಿ ನುಂಗುವ ಮೃತ್ಯುವಿನ ನಾಲಗೆಯೋ ಎನ್ನುವ ಹಾಗೆ ನೆಗೆದವು ಮೇಲಕ್ಕೆ ಎದ್ದವು. ಯಾವುದು ಉರಿಯ ನಾಲಗೆ ಫಲವು. ಹಲವು ರೀತಿಯ ಬೆಂಕಿಯ ಕೆನ್ನಾಲಗೆಗಳು ಶ್ರೇಷ್ಠರಾದ ಪಾಂಡುಸುತರನ್ನು ಈ ದುರ್ಯೋಧನನು ಉಪಾಲಂಭ ಅಂದರೆ ಅಪಹಾಸ್ಯ ಮಾಡಿಸುತ್ತಿದ್ದಾನೆ. ಅಂಥವರನ್ನು ನಾನು ಆಟದ ಹಾಗೆ ನುಂಗುತ್ತೇನೆ ಎಂದು ಉರಿಯು ಮೇಲೆ ಎದ್ದಿತ್ತು. ಹೇಗೆ ಅಂದರೆ ಮೃತ್ಯುವಿನ ನಾಲಗೆಯು ಎನ್ನುವ ಹಾಗೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಆರನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ. ಆಗಲ್ ಭೀಮಸೇನಂ ತನ್ನ ತಲೆಗಳಂ ಮೈಯೊಳಂ ಕರಗಿ ಸುರಿವರಿಗಿ ನುರಿಯ ಬಂಬಲ್ಗಳಂ ಕೊಸೆದು ಬಿದಿರುದು ಕಳೆದು ಸುರಂಗದೊಳಗಣಿಂದಮೆ ತನ್ನೊಡ ಹುಟ್ಟಿದ ಕೂಡೆ ಒಂದನ್ನಗಂತಂ. ಆಗಳ್ ಆಗ ಭೀಮಸೇನಂ, ಭೀಮಸೇನನು ತನ್ನ ತಲೆಯೊಳಂ ಮೈಯೊಳಂ ಕರಗಿ ಸುರಿವರಿಗಿನ ಸುರಿವ ಅರಗಿನ ಉರಿಯ ಬಂಬಲ್ಗಳಂ. ಭೀಮಸೇನನು ತನ್ನ ಮೈಯಲ್ಲಿ ಕರಗುವ ಮತ್ತು ಸುರಿವ ಅರಗಿನ ಅಂದರೆ ಮೇಣದ ಉರಿಯ ಬಂಬಲ್ಗಳ ಗುಂಪುಗಳನ್ನು ಕೊಸೆದು ಬಿದಿರ್ದು, ಕೊಸೆದು ಕೊಡವಿ ಬಿದಿರ್ದು ಕಳೆದು ಕೊಡವಿ ದೂರಕ್ಕೆ ಎಸೆದು ಸುರಂಗದೊಳಗಡಿಂದಮೇ ಸುರಗದ ಒಳಗಿನಿಂದವೇ ಅಥವಾ ಸುರಗಿನೊಳಗಿಂದಲೇ ತನ್ನ ಹುಟ್ಟಿದ ತನ್ನ ಸಹಜಾತರ ಜೊತೆಗೆ ತನ್ನ ತಮ್ಮಂದಿರ ಜೊತೆಗೆ ಒಂದಂ ಬಂದ ಅನ್ಯಗಂ ಇತ್ತಂ. ಆ ಬಳಿಕ ಈ ಕಡೆಗೆ ಅಂದರೆ ಭೀಮಸೇನ ಈ ಅರಗಿನ ಅರಮನೆಗೆ ಬೆಂಕಿಯನ್ನು ಅಂದರೆ ಪುರೋಚನನು ಮಲಗಿದ್ದ ಕೋಣೆಯ ಭಾಗದಿಂದಲೇ ಬೆಂಕಿಯನ್ನು ಕೊಟ್ಟಾಗ ಅರಗಿನ ಅರಮನೆ ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಆಗ ಸುಟ್ಟು ಹೋದಾಗ ಅಲ್ಲಿಂದ ಸುರಂಗ ಮಾರ್ಗವಾಗಿ ತನ್ನ ತಾಯಿ ಮತ್ತು ತಮ್ಮಂದಿರ ಜೊತೆಗೆ ಬರ್ತಾನೆ. ಆಗ ಬರುವಾಗ ಅವನ ತಲೆಯಲ್ಲಿ ಮತ್ತು ಮೈಯಲ್ಲಿ ಈ ಮೇಣ ಕರಗಿ ಆ ಮೇಣದ ಮೂಲಕ ಬೆಂಕಿಯ ಉರಿ ಹಬ್ಬುವುದಕ್ಕೆ ಆರಂಭವಾಯಿತು. ಅದನ್ನೆಲ್ಲ ಕಿತ್ತೋಗೆದು ಆ ಗುಂಪುಗಳನ್ನು, ಉರಿಯ ಗುಂಪುಗಳನ್ನು ಕಿತ್ತು ಎಸೆದು ಸುರಂಗದ ಮಾರ್ಗವಾಗಿ ತನ್ನ ತಮ್ಮಂದಿರು ಮತ್ತು ತಾಯಿಯ ಜೊತೆಗೆ ಬಂದ ಎನ್ನುವುದು ಈ ವಚನದ ಒಟ್ಟು ವಿವರ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ ಎಸ್ಎಚ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಆಲ್ಮೋಸ್ಟ್ 80 ಹೆಚ್ಚಿನ ಸಂಚಿಕೆಗಳನ್ನು ನಾವು ದಾಟಿದ್ದೀವಿ. ಇಷ್ಟೊತ್ತೊಳಗಾಗಲೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜನರೊಟ್ಟಿಗೆ ಕನ್ವರ್ಸೇಷನ್ ಏನೆಲ್ಲ ಮಾಡಬೇಕಾಗತ್ತೆ ಇಂಗ್ಲೀಷ್ನಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಬರೀ ಮನೆ ಅಲ್ಲ, ಸ್ಕೂಲ್ ಅಲ್ಲ, ಕಾಲೇಜ್ ಅಲ್ಲ, ಆಫೀಸ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ನೆಂಟ್ರಿಸ್ಟ್ರು, ಫ್ರೆಂಡ್ಸು, ನೇಬರ್ಸು ಎಲ್ಲರೊಟ್ಟಿಗೆ ಏನೆಲ್ಲ ಮಾತುಕತೆ ಬರುತ್ತೆ ಅನ್ನೋಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ನ ನಾವು ಕಲ್ತಿದ್ದೀವಲ್ವಾ. ಈಗ ಪರೀಕ್ಷೆ ಸಮಯ. ಇವತ್ತು ಸಹ ನಾನು ಒಂದು 20 ವಾಕ್ಯಗಳನ್ನು ಹೇಳ್ತೀನಿ. ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅಲ್ಲಿ ಆಯ್ಕೆ ಕೂಡ ನಾನೇ ಕೊಡ್ತೀನಿ. ನಾನು ಹೇಳೋದಕ್ಕೆ ಮುಂಚೆನೆ ನೀವು ಸರಿಯಾದ ಆಯ್ಕೆಯನ್ನು ನೀವಲ್ಲಿ ಹಾಕಿ ಹೇಳಬೇಕಾಗತ್ತೆ. ಈ ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ನಿಮ್ಮ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಇಂಗ್ಲೀಷ್ನ ಆರಾಮಲ್ಲಿ ಮಾತಾಡೋದಕ್ಕೆ ಕಲಿಯೋದಕ್ಕೆ ಅವಕಾಶ ಕೂಡ ಸಿಗುತ್ತೆ. ಸೊ ನೀವೆಲ್ಲ ಈಗ ರೆಡಿ ಇದ್ದೀರಾ ತಾನೇ? ಮೊದಲನೇ ವಾಕ್ಯ, ಹೌ ಡ್ಯಾಶ್ ಚಿಲ್ಡ್ರನ್ ಡೂ ಯು ಹ್ಯಾವ್. ನಿಂಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಮಚ್ ಮೋರ್ ಮೆನಿ. ಯಾವ ಪದನ ಹಾಕ್ತೀರಾ? ಹೌ ಮಚ್ ಚಿಲ್ಡ್ರನ್ ಡೂ ಯು ಹ್ಯಾವ್, ಹೌ ಮೋರ್ ಚಿಲ್ಡ್ರನ್ ಡೂ ಯು ಹ್ಯಾವ್, ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ಯಾವ್ದು ಸರಿ? ಮಚ್, ಮೋರ್, ಮೆನಿ? ಸರಿಯಾದ ಉತ್ತರ ಮೆನಿ. ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹೌ ಮೆನಿ ಸರಿಯಾದ ಉತ್ತರ. ಮುಂದಿನ ವಾಕ್ಯ, ಕಸ್ಟರ್ಡ್ ಈಸ್ ಮೈ ಫೇವ್ರೇಟ್ ಫುಡ್ ಅಥವಾ ಡಿಶ್, ಯಾವ್ದು ಸರಿ? ಕಸ್ಟರ್ಡ್ ಈಸ್ ಮೈ ಫೇವ್ರೇಟ್ ಫುಡ್ ಡಿಶ್. ಡಿಶ್ ಸರಿಯಾದ್ದು, ಫುಡ್ ಅಲ್ಲ, ಡಿಶ್ ಅಲ್ವಾ ಅದು? ಕಸ್ಟರ್ಡ್ ಈಸ್ ಮೈ ಫೇವ್ರೇಟ್ ಡಿಶ್. ಮುಂದಿನ ವಾಕ್ಯ, ವೇರ್ ಡಸ್ ದಿಸ್ ರೋಡ್ ಡ್ಯಾಶ್ ಟು, ಲೀಡ್ ಟು, ಗೋ ಟು? ಇಲ್ಲಿ ಯಾವ ಉತ್ತರ ಸರಿಯಾಗಿದ್ದಿರಬಹುದು? ವೇರ್ ಡಸ್ ದಿಸ್ ರೋಡ್ ಲೀಡ್ ಟು ಅಥವಾ ಗೋ ಟು, ಯಾವ್ದು ಸರಿ ಅನ್ಸುತ್ತೆ? ಲೀಡ್ ಕರೆಕ್ಟ್ ಅಲ್ವಾ? ಈ ರಸ್ತೆ ಯಾವ ಕಡೆ ಹೋಗತ್ತೆ? ಗೋ ಅಂತ ಹೇಳಲ್ಲ, ಲೀಡ್. ವೇರ್ ಡಸ್ ದಿಸ್ ರೋಡ್ ಲೀಡ್ ಟು, ಇದು ಸರಿಯಾದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ, ಈಸ್ ಹೀ ಅ ಡ್ಯಾಶ್ ಪರ್ಸನ್, ಡಿಪೆಂಡೆಬಲ್, ಡಿಪೆಂಡೆಬಲ್. ಇಲ್ಲಿ ಸ್ಪೆಲ್ಲಿಂಗ್ಗಳು ನಾನು ಹೇಳ್ತೀನಿ ನೋಡಿ. ಡಿಪೆಂಡೆಬಲ್, ಡಿ ಇ ಪಿ ಇ ಎನ್ ಡಿ ಐ ಬಿ ಎಲ್ ಇ, ಡಿಪೆಂಡೆಬಲ್. ಅಥವಾ ಡಿಪೆಂಡೆಬಲ್, ಡಿ ಇ ಪಿ ಇ ಎನ್ ಡಿ ಎ ಬಿ ಎಲ್ ಇ, ಯಾವುದು ಸರಿಯಾದದ್ದು? ಈಸ್ ಹೀ ಅ ಡಿಪೆಂಡೆಬಲ್ ಪರ್ಸನ್, ಡಿಪೆಂಡೆಬಲ್, ಡಿ ಇ ಪಿ ಇ ಎನ್ ಡಿ ಎ ಬಿ ಎಲ್ ಇ, ಇದು ಸರಿಯಾದ ಪದ. ಉಚ್ಚಾರಣೆ ಮಾಡ್ಬೇಕಾದ್ರೆ ಎರಡೂ ಒಂದೇ ರೀತಿ ಹೇಳಿದ್ರು, ಸ್ಪೆಲ್ಲಿಂಗ್ಗಳು ತಪ್ಪು ಬರೆದ್ರೆ ಆವಾಗಲೂ ಅದು ಕೂಡ ತಪ್ಪೆ ಅಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋ ವಾಕ್ಯಗಳನ್ನು ನೀವು ಸರಿಯಾಗಿ ಗಮನಿಸಬೇಕು. ಸ್ಪೆಲ್ಲಿಂಗು ಮತ್ತು ಪ್ರೊನೌನ್ಸೇಷನ್ನು, ಪ್ರೊನೌನ್ಸೇಷನ್ ನಾವು ಪಕ್ಕ ಹೇಳಿದ್ರೆ ಸ್ಪೆಲ್ಲಿಂಗು ನಾವು ಆರಾಮಾಗಿ ಬರೆದ್ಬಿಡ್ಬೋದು. ಆದರೆ ಏನಾಗುತ್ತೆ ಅಂದರೆ, ನಾವು ಕನ್ನಡ ಮಾತೃಭಾಷೆ ಇದ್ದವರು ಪ್ರೊನೌನ್ಸೇಷನ್ನ ನಮ್ಮ ಕನ್ನಡ ಥರ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ನಾವು ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದಿದೆ. ಸರಿಯಾದ ಪ್ರೊನೌನ್ಸೇಷನ್ನು ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಸ್ ಹೀ ಅ ಡಿಪೆಂಡಬಲ್ ಪರ್ಸನ್, ಡಿ ಇ ಪಿ ಇ ಎನ್ ಡಿ ಎ ಬಿ ಎಲ್ ಇ, ಇದು ಸರಿಯಾದ ವಾಕ್ಯ ರಚನೆ ಆಗುತ್ತೆ. ಮುಂದಿನ ವಾಕ್ಯ ನೋಡೋಣ, ಹೀ ಈಸ್ ಆನ್ ಡ್ಯಾಶ್ ಮಿನಿಸ್ಟರ್, ಇಂಪಾರ್ಟೆಂಟ್. ಇಲ್ಲಿ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, ಐ ಎಂ ಪಿ ಓ ಆರ್ ಟಿ ಎ ಎನ್ ಟಿ, ಇಂಪಾರ್ಟೆಂಟ್, ಅಥವಾ ಐ ಎಂ ಪಿ ಓ ಆರ್ ಟಿ ಇ ಎನ್ ಟಿ, ಯಾವ್ದು ಸರಿ? ಹಿ ಈಸ್ ಆನ್ ಇಂಪಾರ್ಟೆಂಟ್ ಮಿನಿಸ್ಟರ್, ಇಲ್ಲಿ ಸರಿಯಾದದ್ದು ಐ ಎಂ ಪಿ ಒ ಆರ್ ಟಿ ಎ ಎನ್ ಟಿ, ಇಂಪಾರ್ಟೆಂಟ್, ಇದು ಸರಿಯಾದ ಉಚ್ಚಾರಣೆ ಅಲ್ವಾ? ಟಿ ಇ ಎನ್ ಟಿ ಟೆಂಟ್ ಆಗುತ್ತೆ, ಇಲ್ಲಿ ಇಂಪಾರ್ಟೆಂಟ್, ಹಾಗಾಗಿ ಹಿ ಈಸ್ ಆನ್ ಇಂಪಾರ್ಟೆಂಟ್ ಮಿನಿಸ್ಟರ್. ಮುಂದಿನ ವಾಕ್ಯ, ವೆನ್ ಡಸ್ ಯುವರ್ ಎಕ್ಸಾಮಿನೇಷನ್ ಡ್ಯಾಶ್ ಸ್ಟಾರ್ಟ್ ಬಿಗಿನ್ ಕಮೆನ್ಸ್, ಸ್ಟಾರ್ಟ್ ಬಿಗಿನ್ ಕಮೆನ್ಸ್, ವೆನ್ ಡಸ್ ಯುವರ್ ಎಕ್ಸಾಮಿನೇಷನ್, ಏನು ಹೇಳ್ತೀರಾ? ಸ್ಟಾರ್ಟ್ ಆಗತ್ತಾ? ಹೌದು, ನಮ್ಮ ಕನ್ನಡದಲ್ಲಿ ನಾವು ಹಂಗೆ ಹೇಳೋದಲ್ವಾ, ಯಾವಾಗ ಸ್ಟಾರ್ಟ್ ಆಗತ್ತೆ ನಿನ್ನ ಪರೀಕ್ಷೆ? ಬಟ್ ಆ್ಯಕ್ಚುಲಿ ಪದ ಬಳಸ್ಬೇಕಾಗಿರೋದಲ್ಲಿ ಕಮೆನ್ಸ್, ಸಿ ಒ ಎಂ ಎಂ ಇ ಎನ್ ಸಿ ಇ, ವೆನ್ ಡಸ್ ಯುವರ್ ಎಕ್ಸಾಮಿನೇಷನ್ ಕಮೆನ್ಸ್, ವೆನ್ ಡಸ್ ಯುವರ್ ಎಕ್ಸಾಮಿನೇಷನ್ ಕಮೆನ್ಸ್, ಯಾವಾಗ ಶುರು ಆಗತ್ತೆ ನಿನ್ನ ಪರೀಕ್ಷೆ ಅಂತ. ಮುಂದಿನ ವಾಕ್ಯ, ಇಫ್ ಅಥವಾ ಶುಡ್ ಅನ್ನೋ ಪದ ಬಳಸಬೇಕು, ಇದು ಸ್ಟಾರ್ಟಿಂಗ್ ಅಲ್ಲೇ. ಇಫ್ ಯು ಪಾಸ್, ಶುಡ್ ಯು ಪಾಸ್ ಯುವರ್ ಪೇರೆಂಟ್ಸ್ ಡ್ಯಾಶ್ ಬಿ ಹ್ಯಾಪಿ, ವಿಲ್ ಬಿ ಹ್ಯಾಪಿ, ಶಲ್ ಬಿ ಹ್ಯಾಪಿ, ಇದು ಕಳೆದ ಎರಡನೇ ಮೂರನೇ ಸಂಚಿಕೆಯಲ್ಲೇ ನಾನು ಈ ವಾಕ್ಯನ ರಚನೆ ಮಾಡಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಎರಡು ಕಡೆ ನೀವು ಫಿಲ್ ಇಂದ ಬ್ಲ್ಯಾಂಕ್ಸ್ ಮಾಡಬೇಕು. ಇಫ್ ಯು ಪಾಸ್, ಶುಡ್ ಯು ಪಾಸ್, ಇಲ್ಲಿ ಶುಡ್ ಯು ಪಾಸ್ ಅಲ್ಲ, ಇಫ್ ಯು ಪಾಸ್ ಯುವರ್ ಪೇರೆಂಟ್ಸ್ ವಿಲ್ ಬಿ ಹ್ಯಾಪಿ, ಶಲ್ ಬಿ ಹ್ಯಾಪಿ, ಶಲ್ ಅಂದರೆ ಡೌಟ್ ಅಲ್ಲಿ ಹೇಳಿದಾಗತ್ತೆ, ವಿಲ್ ಬಿ ಹ್ಯಾಪಿ ಅಂದರೆ ಶ್ಯೂರ್ ಅಲ್ವಾ, ನೀನು ಪಾಸ್ ಆದರೆ ನಿನ್ನ ಪೇರೆಂಟ್ಸ್ ಹ್ಯಾಪಿ ಆಗಿರ್ತಾರೆ. ಇಫ್ ಯು ಪಾಸ್, ಶುಡ್ ಯು ಪಾಸ್ ಅಲ್ಲ, ಇಫ್ ಯು ಪಾಸ್ ಯುವರ್ ಪೇರೆಂಟ್ಸ್ ಶಲ್ ಬಿ ಹ್ಯಾಪಿ ಅಲ್ಲ, ವಿಲ್ ಬಿ ಹ್ಯಾಪಿ ಆಗತ್ತೆ. ಮುಂದಿನ ವಾಕ್ಯ ನೋಡೋಣ, ದ ಬಾಯ್ ಈಸ್ ಸೋ ವೀಕ್ ಇನ್ ಮ್ಯಾಥಮೆಟಿಕ್ಸ್ ದ್ಯಾಟ್ ಹೀ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಅಪ್, ಗೆಟ್ ಆನ್, ಗೆಟ್ ಇನ್ ವಿತ್ ದ ಕ್ಲಾಸ್. ಇಲ್ಲಿ ಯಾವುದು ವಾಕ್ಯ, ಯಾವ ಪದ ಹಾಕಿದ್ರೆ ವಾಕ್ಯ ಸರಿಯಾಗತ್ತೆ ಅಂತ ನೋಡಿ. ಸ್ವಲ್ಪ ಉದ್ದನೆಯ ವಾಕ್ಯ, ಆದರೆ ಮಿಸ್ಟೇಕ್ಸ್ ತುಂಬ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಬಿ ಏಬಲ್ ಟು ಗೆಟ್ ಅಪ್, ಗೆಟ್ ಆನ್, ಗೆಟ್ ಇನ್ ವಿತ್ ದ ಕ್ಲಾಸ್, ಇಲ್ಲಿ ಯಾವ್ದು ಸರಿ ಅಂತ ನೋಡಿ. ದ ಬಾಯ್ ಈಸ್ ಸೋ ವೀಕ್ ಇನ್ ಮ್ಯಾಥಮೆಟಿಕ್ಸ್ ದ್ಯಾಟ್ ಹೀ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಆನ್ ವಿತ್ ದ ಕ್ಲಾಸ್ ಗೆಟ್ ಆನ್ ವಿತ್ ದ ಕ್ಲಾಸ್ ಗೆಟ್ ಆನ್ ವಿತ್ ದ ಕ್ಲಾಸ್ ಗೆಟ್ ಅಪ್ ಇನ್ ದ ಕ್ಲಾಸ್ ಗೆಟ್ ಇನ್ ವಿತ್ ದ ಕ್ಲಾಸ್ ಅಲ್ಲ ಗೆಟ್ ಆನ್ ವಿತ್ ದ ಕ್ಲಾಸ್ ದ ಬಾಯ್ ಈಸ್ ಸೋ ವೀಕ್ ಇನ್ ಮ್ಯಾಥಮೆಟಿಕ್ಸ್ ದ್ಯಾಟ್ ಹೀ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಆನ್ ವಿತ್ ದ ಕ್ಲಾಸ್. ಮುಂದಿನ ವಾಕ್ಯ ನೋಡೋಣ. ಗುಡ್ ಬಾಯ್ಸ್ ಬ್ರಿಂಗ್ ಕ್ರೆಡಿಟ್ ಟು ದರ್ ಸ್ಕೂಲ್ ಫಾರ್ ದರ್ ಸ್ಕೂಲ್ ಯಾವ್ದು ಸರಿ ಇಲ್ಲಿ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಅಥವಾ ಫಾರ್ನ ನೀವು ಹಾಕಬೇಕು. ಗುಡ್ ಬಾಯ್ಸ್ ಬ್ರಿಂಗ್ ಕ್ರೆಡಿಟ್ ಟು ದರ್ ಸ್ಕೂಲ್ ಅಥವಾ ಕ್ರೆಡಿಟ್ ಫಾರ್ ದರ್ ಸ್ಕೂಲ್ ಯಾವ್ದು ಸರಿ? ಕ್ರೆಡಿಟ್ ಟು, ಟು ಅನ್ನೋ ಪದ ಸರಿಯಲ್ಲಿ. ಗುಡ್ ಬಾಯ್ಸ್ ಬ್ರಿಂಗ್ ಕ್ರೆಡಿಟ್ ಟು ದರ್ ಸ್ಕೂಲ್ ಅವರ ಶಾಲೆಗೆ ಒಳ್ಳೆ ಹೆಸರು ತಂದುಕೊಡ್ತಾರೆ ಗುಡ್ ಬಾಯ್ಸ್. ಮುಂದಿನ ವಾಕ್ಯ. ಅ ಲಿಟಲ್ ಗರ್ಲ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀಕಾಲ್ಡ್ ಅಥವಾ ರೀಕೌಂಟೆಡ್ ಅಥವಾ ರಿಸೈಟೆಡ್ ಮೂರು ಪದ ಹೇಳಿದ್ದೀನಿ. ಅ ಲಿಟಲ್ ಗರ್ಲ್ ರೀಕಾಲ್ಡ್ ರೀಕೌಂಟೆಡ್ ರಿಸೈಟೆಡ್ ಅ ಬ್ಯೂಟಿಫುಲ್ ಪೋಮ್ ಪಿ ಒ ಇ ಎಂ ಪೋಮ್ ಪೋಯಮ್ ಅಂತೀವಲ್ಲ ಅದನ್ನು ಆ್ಯಕ್ಚುಲಿ ಪೋಮ್ ಅಂತ ಪ್ರೊನೌನ್ಸ್ ಮಾಡಬೇಕು. ಅ ಲಿಟಲ್ ಗರ್ಲ್ ರೀಕಾಲ್ಡ್ ರೀಕೌಂಟೆಡ್ ರಿಸೈಟೆಡ್ ಏನು ಪೋಮ್ನ ರಿಸೈಟ್ ಮಾಡ್ತೀವಲ್ವಾ ರಿಸೈಟೆಡ್ ಸರಿಯಾದದ್ದು. ಅ ಲಿಟಲ್ ಗರ್ಲ್ ರಿಸೈಟೆಡ್ ಅ ಬ್ಯೂಟಿಫುಲ್ ಪೋಮ್. ಮುಂದಿನ ವಾಕ್ಯ ನೋಡೋಣ. ದ ಸ್ಕ್ವಿರಲ್ ಹ್ಯಾಸ್ ಅ ಊಲಿ ಹೇರಿ ಬುಷಿ ಟೇಲ್ ಯಾವ್ದು ಸರಿ? ದ ಸ್ಕ್ವಿರಲ್ ಹ್ಯಾಸ್ ಅ ಊಲಿ ಹೇರಿ ಬುಷಿ ಟೇಲ್ ಯಾವ್ದು ಸರಿ? ಬುಷಿ ಸರಿ. ದ ಸ್ಕ್ವಿರಲ್ ಹ್ಯಾಸ್ ಅ ಬುಷಿ ಟೇಲ್ ಬಿ ಯು ಎಸ್ ಎಚ್ ವೈ ದ ಸ್ಕ್ವಿರಲ್ ಹ್ಯಾಸ್ ಅ ಬುಷಿ ಟೇಲ್. ಮುಂದಿನ ವಾಕ್ಯ. ದ ಸನ್ ಈಸ್ ಬ್ರೈಟ್ ಬಿಕಾಸ್ ದ ಸ್ಕೈ ಈಸ್ ಕ್ಲೌಡಿ ಅಥವಾ ಕ್ಲೌಡ್ಲೆಸ್. ದ ಸನ್ ಈಸ್ ಬ್ರೈಟ್ ಬಿಕಾಸ್ ದ ಸ್ಕೈ ಈಸ್ ಕ್ಲೌಡಿ ಅಥವಾ ಕ್ಲೌಡ್ಲೆಸ್ ಯಾವುದು ಸರಿಯಾದ್ದು? ಕ್ಲೌಡ್ಲೆಸ್. ಕ್ಲೌಡ್ ಇಲ್ಲ ಅಂದರೆ ತಾನೇ ಸನ್ ಬ್ರೈಟಾಗಿ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಕ್ಲೌಡ್ ಇಲ್ಲ ಅನ್ನೋದಕ್ಕೆ ಕ್ಲೌಡ್ಲೆಸ್. ಕ್ಲೌಡಿ ಅಂದರೆ ಕ್ಲೌಡಿ ಇದೆ, ಮೋಡ ಇದೆ. ಮೋಡ ಇದ್ದಾಗ ಸನ್ ಏನು ಬ್ರೈಟಾಗಿ ಕಾಣಿಸಲ್ಲ ಅಲ್ವಾ ಸೂರ್ಯ. ದ ಸನ್ ಈಸ್ ಬ್ರೈಟ್ ಬಿಕಾಸ್ ದ ಸ್ಕೈ ಈಸ್ ಕ್ಲೌಡ್ಲೆಸ್. ಮುಂದಿನ ವಾಕ್ಯ. ಆ್ಯಸ್ ಹೀ ಈಸ್ ಅ ಡ್ಯಾಶ್ ಪರ್ಸನ್ ಶೇಮ್ಫುಲ್ ಅಥವಾ ಶೇಮ್ಲೆಸ್ ಯಾವ್ದು ಹಾಕಬೇಕು ಅಂತ ಮುಂದೆ ಹೇಳಿದ್ಮೇಲೆ ಅರ್ಥ ಆಗ್ಬೋದು ನೋಡಿ. ಹೀ ಪೇಸ್ ಫಾರ್ ಅ ಗುಡ್ ಡೀಡ್ ವಿತ್ ಅ ಬ್ಯಾಡ್ ಒನ್. ಆ್ಯಸ್ ಹೀ ಈಸ್ ಅ ಶೇಮ್ಫುಲ್ ಅಥವಾ ಶೇಮ್ಲೆಸ್ ಪರ್ಸನ್ ಹೀ ಪೇಸ್ ಫಾರ್ ಅ ಗುಡ್ ಡೀಡ್ ವಿತ್ ಅ ಬ್ಯಾಡ್ ಒನ್. ಇಲ್ಲಿ ಶೇಮ್ಲೆಸ್ ಅಂತ ಹಾಕ್ಬೇಕಾಗತ್ತೆ. ಆ್ಯಸ್ ಹೀ ಈಸ್ ಅ ಶೇಮ್ಲೆಸ್ ಪರ್ಸನ್ ಹೀ ಪೇಸ್ ಫಾರ್ ಅ ಗುಡ್ ಡೀಡ್ ವಿತ್ ಅ ಬ್ಯಾಡ್ ಒನ್. ಮುಂದಿನ ವಾಕ್ಯ. ಶಿ ಹ್ಯಾಡ್ ಓರ್ ಅಥವಾ ಓರ್ನ ಹಾಕಬೇಕು. ಅ ಸಿಂಪಲ್ ಸಾರಿ ಶಿ ಹ್ಯಾಡ್ ಓರ್ ಅ ಸಿಂಪಲ್ ಸಾರಿ ಶಿ ಹ್ಯಾಡ್ ಓರ್ನ ಸಿಂಪಲ್ ಸಾರಿ ಯಾವ್ದು ಸರಿ? ಓರ್ನ ಸರಿ. ಯಾಕಂದ್ರೆ ಹಿಂದೆ ಧರಿಸಿ ಆಗಿರೋದು. ಶಿ ಹ್ಯಾಡ್ ಅಂದರೆ ಆಗಿರೋದಲ್ವಾ. ಶಿ ಹ್ಯಾಡ್ ಓರ್ನ ಸಿಂಪಲ್ ಸಾರಿ. ಓಕೆ ಮುಂದಿನ ವಾಕ್ಯ. ಚಿಲ್ಡ್ರನ್ ನೀಡ್ ಪ್ರೊಟೆಕ್ಷನ್ ಅಥವಾ ಡಿಫೆನ್ಸ್ ಯಾವ್ದು ಸರಿ ಅಂತ ನೋಡಿ. ಫ್ರಮ್ ಟ್ರಾಫಿಕ್ ಹಜಾರ್ಡ್ಸ್ ಚಿಲ್ಡ್ರನ್ ನೀಡ್ ಪ್ರೊಟೆಕ್ಷನ್ ಫ್ರಮ್ ಟ್ರಾಫಿಕ್ ಹಜಾರ್ಡ್ಸ್ ಅಥವಾ ಚಿಲ್ಡ್ರನ್ ನೀಡ್ ಡಿಫೆನ್ಸ್ ಫ್ರಮ್ ಟ್ರಾಫಿಕ್ ಹಜಾರ್ಡ್ಸ್ ಯಾವ್ದು ಸರಿ? ಪ್ರೊಟೆಕ್ಷನ್ ಬೇಕು ಅವ್ರಿಗೆ ಅಲ್ವಾ, ಟ್ರಾಫಿಕ್ ತೊಂದರೆಗಳಿಂದ ಅವರಿಗೆ ಪ್ರೊಟೆಕ್ಷನ್ ಬೇಕು. ಸೊ ಚಿಲ್ಡ್ರನ್ ನೀಡ್ ಪ್ರೊಟೆಕ್ಷನ್ ಫ್ರಮ್ ಟ್ರಾಫಿಕ್ ಹಜಾರ್ಡ್ಸ್. ಮುಂದಿನ ವಾಕ್ಯ ನೋಡೋಣ. ಇಲ್ಲಿ ಕ್ವೈಟ್ಲಿ ಇಲ್ಲಿ ಸ್ಪೆಲ್ಲಿಂಗ್ ಮ್ಯಾಟ್ರ್ ಆಗುತ್ತೆ, ಪದಗಳೇನು ಬೇರೆ ಇಲ್ಲ. ಕ್ವೈಟ್ಲಿ ಹಿ ವೆಂಟ್ ಔಟ್ ಆಫ್ ದಿ ಕನ್ವೆನ್ಷನ್ ಹಾಲ್. ಇಲ್ಲಿ ಈ ಕ್ವೈಟ್ಲಿ ಸ್ಪೆಲ್ಲಿಂಗ್ ಎರಡರದ್ದು ಹೇಳ್ತೀನಿ ನೋಡಿ. ಕ್ಯೂ ಯು ಐ ಟಿ ಇ ಎಲ್ ವೈ ಕ್ವೈಟ್ಲಿ ಅಥವಾ ಕ್ಯೂ ಯು ಐ ಇ ಟಿ ಎಲ್ ವೈ ಯಾವ್ದು ಸರಿ? ಕ್ವೈಟ್ಲಿ ಹಿ ವೆಂಟ್ ಔಟ್ ಆಫ್ ದಿ ಕನ್ವೆನ್ಷನ್ ಹಾಲ್. ಕ್ಯೂ ಯು ಐ ಇ ಟಿ ಎಲ್ ವೈ ಕ್ವೈಟ್ಲಿ ಇದು ಕರೆಕ್ಟು. ಕ್ಯೂ ಯು ಐ ಇ ಟಿ ಎಲ್ ವೈ ಕ್ವೈಟ್ಲಿ ಹಿ ವೆಂಟ್ ಔಟ್ ಆಫ್ ದ ಕನ್ವೆನ್ಷನ್ ಹಾಲ್. ಮೆಲ್ಲಗೆ ಕನ್ವೆನ್ಷನ್ ಹಾಲಿಂದ ಅವ್ನು ಹೊರಟೋದ. ಮುಂದಿನ ವಾಕ್ಯ. ಹಮೀದ್ ಆ್ಯಂಡ್ ಮಜೀದ್ ಹೆಲ್ಪ್ ಡ್ಯಾಶ್ ಈಚ್ ಅದರ್ ಒನ್ ಅದರ್ ಯಾವ್ದು ಸರಿ? ಹಮೀದ್ ಆ್ಯಂಡ್ ಮಜೀದ್ ಹೆಲ್ಪ್ ಈಚ್ ಅದರ್ ಸರಿ, ಒನ್ ಅನದರ್ ತಪ್ಪಾಗತ್ತೆ. ಹಮೀದ್ ಆ್ಯಂಡ್ ಮಜೀದ್ ಹೆಲ್ಪ್ ಈಚ್ ಅದರ್. ಮುಂದಿನ ವಾಕ್ಯ. ಸ್ಮಾಲ್ ಚಿಲ್ಡ್ರನ್ ಹೆಲ್ಪ್ ಈಚ್ ಅದರ್ ಒನ್ ಅನದರ್. ಇಲ್ಲಿ ಒನ್ ಅನದರ್ ಸರಿ. ಸ್ಮಾಲ್ ಚಿಲ್ಡ್ರನ್ ಒಬ್ರಿಗೊಬ್ರು ಅನ್ನೋದಕ್ಕೆ ಇಲ್ಲಿ ಯಾರನ್ನು ಮೆನ್ಷನ್ ಮಾಡಿಲ್ಲ, ಸ್ಮಾಲ್ ಚಿಲ್ಡ್ರನ್ ಅಂತ ಅಷ್ಟೇ ಅಲ್ವಾ ಹೇಳಿರೋದು. ಹಾಗಾಗಿ ಸ್ಮಾಲ್ ಚಿಲ್ಡ್ರನ್ ಹೆಲ್ಪ್ ಒನ್ ಅನದರ್, ಒಬ್ರಿಗೊಬ್ರು ಅವರು ಸಹಾಯ ಮಾಡ್ಕೊತಾರೆ, ಈಚ್ ಅದರ್ ಇಲ್ಲಿ ತಪ್ಪಾಗತ್ತೆ. ಮುಂದಿನ ವಾಕ್ಯ, ಮೀನಾಕ್ಷಿ ಹ್ಯಾಸ್ ನಾಟ್ ಕಮ್ ಟು ಅಥವಾ ಐದು, ಇಲ್ಲಿ ಯಾವುದು ಸರಿಯಾದ ಪದ? ಮೀನಾಕ್ಷಿ ಹ್ಯಾಸ್ ನಾಟ್ ಕಮ್ ಟು, ಮೀನಾಕ್ಷಿ ಹ್ಯಾಸ್ ನಾಟ್ ಕಮ್ ಈದರ್, ಅವಳು ಬಂದಿಲ್ಲ ಮೀನಾಕ್ಷಿ ಅಂತ ಹೇಳೋದಕ್ಕೆ ಈದರ್, ಇ ಐ ಟಿ ಎಚ್ ಇ ಆರ್ ಸರಿಯಾದ ಪದ ಪ್ರಯೋಗ, ಮೀನಾಕ್ಷಿ ಹ್ಯಾಸ್ ನಾಟ್ ಕಮ್ ಈದರ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ದೇ ವೆಂಟ್ ಫಾರ್ ಅ ರೈಡ್ ಅಥವಾ ವಾಕ್, ಯಾವ ಪದ ಬಳಸಬೇಕು? ಆನ್ ದೇರ್ ಬೈಸಿಕಲ್ಸ್,

0: ಸರಳವಾಗಿ ಆದಷ್ಟು ಬೇಗ ಇಂಗ್ಲೀಷ್ ಮಾತಾಡೋದನ್ನು ಕಲಿತೀರಾ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಬಾಕಿ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: Ha ha ha ha!

ಅಮುತ್ತಾನ್ ಓಡುವ ಏಕೆ, ಅತ್ತ ಇತ್ತ ಓಡುವ ಏಕೆ, ನನ್ನ ಬಿಟ್ಟು ಹೋಗಲಾರೆ ಉಂಟಿ ನೀನು ಬಾಳಲಾರೆ, ಸೇರದೆ ನನ್ನ ಬಿಡುವನೆ ನಿನ್ನ ಹತ್ತಿರ ಬಾರ್ರೆ ನನ್ನ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ.

ಈ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ

0: ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತು ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬರಾಯಿತು ಅರ್ಜ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ, 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಶೋನ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ ವಿಷಯನೂ ಕೂಡ ಹೇಳ್ತೀನಿ. ಆ್ಯಂಡ್ ಹಾಗೆ ನಮ್ಮ ಕಡೆ ಮಳೆಗಾಲ ಅಂತೂ ಹೋಗ್ಬಿಟ್ಟು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದಲೇ ಉರಿ ಉರಿ ಬಿಸಿಲು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಕಡೆಗೆಲ್ಲ ಹೇಗಿರ್ಬೋದು ಬಿಸಿಲು? ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ರಾಯಚೂರು ಕಡೆಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲಾಗಿದೆ. ಆ್ಯಂಡ್ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇನು ಕಡಿಮೆ ಅಂತ ಹೇಳೋಂಗಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ನಿಮ್ಮ ಕಡೆಗೂ ಕೂಡ ಇದೇ ರೀತಿ ಇರಬಹುದಾ? ಆ್ಯಂಡ್ ಇದ್ರೆ ಏನು ಮಾಡ್ಬೋದು ಅಂತ ನಿಮಗನ್ಸುತ್ತೆ ಮೆಸೇಜ್ ಮಾಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನು ಅಂತಂದರೆ, ನೀವು ಇಮ್ಯಾಜಿನ್ ಮಾಡಿ ಇವತ್ತು ಟಾಪಿಕ್ ಕೇಳ್ತಾ ಸೊ ನಿಮಗೆ ಏನಾದರೂ ಒಂದು 1 crore rupees ಸಿಕ್ತು ಅಂತಂದರೆ, ಸೊ ಆ 1 crore rupees ಏನೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಮಾತಾಡಬಹುದು. ಹಾಗೆ ಇವತ್ತು ನೀವು ಇಮ್ಯಾಜಿನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂಥೇಳಿ ನಿಮ್ಮ ಅಕೌಂಟ್ಗೆ 1 crore rupees ಜಮೆ ಆಗಿದೆ ಅಂತ ಬರುತ್ತೆ. ಇದು ಆವಾಗವಾಗ ಕಾಣಿಸ್ತಾ ಇರುತ್ತೆ, ಯಾಕೆಂದರೆ ಲೋನ್ ಕೊಡೋರೆಲ್ಲ ಆವಾಗವಾಗ ಮೆಸೇಜ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಂಪ್ನಿಗಳಿಂದ. ಆದರೆ 1 crore rupees ನಿಮ್ಮ ಅಕೌಂಟ್ಗೆ ಬಂದಿದೆ ಅಂತ ನಿಮಗೆ ಯಾವತ್ತಾರು ಅನಿಸ್ತು ಅಂದರೆ, ಅಥವಾ ಈ ರೀತಿ ಇಮ್ಯಾಜಿನ್ ಮಾಡಿಕೊಂಡಾಗ ಫಸ್ಟ್ ನೀವು ಏನು ಮಾಡ್ತೀರಾ 1 crore rupees, ಅದ್ರ ಬಗ್ಗೆ ಇವತ್ತು ಮಾತಾಡಬಹುದು. ಹಾಗೆ ಇದು ಇಮ್ಯಾಜಿನೇಷನಲ್ಲಿ ಮಾತಾಡಿ ಆ್ಯಂಡ್ ಸಖತ್ ಫನ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ ಹಲೋ,
4: ನಮಸ್ತೆ
3: ಸರ್. ನಮಸ್ತೆ ಪ್ರೇಮ ಅವರು?
4: ಹೌದು ಸರ್.
3: ಹೇಗಿದ್ದೀರಾ ಪ್ರೇಮ ಅವರೇ? ಹಲೋ,
4: ಕೇಳಿಸ್ತಿದೆ ಸರ್?
3: ಹಾ ಕೇಳಿಸ್ತಾ ಇದೆ.
4: ಕೇಳಿಸ್ತಿದೆ.
3: ಓಕೆ ಪ್ರೇಮ ಅವರೇ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಸರ್.
3: ಓಕೆ, ಹಾಸನ ಬಿಸಿಲು ಜೋರ?
4: ಅಯ್ಯೋ ತುಂಬಾ ಬಿಸಿಲು ಸರ್, ಮೋಡನೂ ಸಹ ಇಲ್ಲ ಸರ್. ಈಗ
3: ಮೋಡನೂ ಇಲ್ವಾ? ಅವಾಗ ಮೋಡ ಸಿಕ್ತಿತ್ತಲ್ಲ ನಿಮ್ಗೆ?
4: ಮೋಡಿತ್ತು ಸರ್, ಮಳೆ ಇಲ್ಲ ಅಂದ್ರೆ ಇವಾಗ ಅದು ಇಲ್ಲ ಸರ್. ಈಗ
3: ಓಕೆ ಓಕೆ. ಸೊ ಪ್ರೇಮ ಅವರೇ,
4: ಹೇಳಿ,
3: ಇವತ್ತಿನ ಟಾಪಿಕ್ ಏನಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕಿದನ್ನ, ಆಯ್ತಾ? ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಫೋನಿಗೆ ಒಂದು ಮೆಸೇಜ್ ಬರುತ್ತೆ, 1 crore rupees ಜಮಾ ಆಗಿದೆ ಅಂತ. ಓಕೆನಾ? ಆ 1 crore rupees ಬಂದಿದೆ ಅಂತ ಅಂದಾಗ ಫಸ್ಟ್ ನಿಮ್ ತಲೆಯಲ್ಲಿ ಏನ್ ಓಡುತ್ತೆ, ಮತ್ತೆ ಆ 1 crore rupees ಏನ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ ನೀವು?
4: ಅಂದ್ರೆ ಬಂದಿದೆ ಅಂತಾನೆ ನಾವು
3: ಇಮ್ಯಾಜಿನ್ ಮಾಡ್ಬೇಕು. ಮನೆ ತಗೋತೀರಾ, ಕಾರ್ ತಗೋತೀರಾ, ಜಾಗ ತಗೋತೀರಾ, ಸಾಲ ತೀರಿಸ್ತೀರಾ, ಏನ್ ಮಾಡ್ತೀರಾ?
4: 1 crore ಬಂದಿದೆ ಅಂದ್ರೆ ಮದ್ದು ಸಾಲ ಮುಕ್ತರಾಗ್ಬೇಕು ಸರ್. ಎಲ್ಲ ಏನಾದ್ರು ಸಾಲ ಇದ್ರೆ ಅದೆಲ್ಲ ಕೊಟ್ಬಿಡ್ಬೇಕು ಎಲ್ಲರಿಗೂ, ಆಗ ಅದು ಸಮಾಧಾನ ಆಗ್ಬಿಡುತ್ತೆ. ನಮ್ಗೆ ಸಾಲ ಇಲ್ಲ ಅಂತಂದ್ರೆ ನಾವೇ ದೊಡ್ಡ ಶ್ರೀಮಂತರು. ಆಗ ಸಾಲ ಎಲ್ಲ ತೀರ್ಸ್ಬಿಡ್ಬೇಕು, ಮನೆ ಮೇಲೆ ಸಾಲ ಇರುತ್ತೆ ಅದೆಲ್ಲ ತೀರ್ಸ್ಬಿಡ್ಬೇಕು ಸರ್. ಮೊದ್ಲು ಎಲ್ಲ ತೀರ್ಸ್ಬಿಟ್ಟು ನಮ್ಗೆ ಇಷ್ಟವಾದವ್ರಿಗೆ ಏನಾದ್ರು ಉಡುಗೊರೆ ಕೊಡ್ಬೇಕು ಅಂತಿದ್ರೆ ಎಲ್ಲ ಕೊಟ್ಬಿಡ್ಬೇಕು, ಉಳಿದಿದ್ದನ್ನ ಆಮೇಲೆ ನಾವೇನಾದ್ರೂ ಉಪಯೋಗಿಸ್ಕೋಬೇಕು ಸರ್ ಅದನ್ನ.
3: ಓಕೆ, ಸೊ ಅದ್ರಲ್ಲಿ ಫಸ್ಟ್ 1 lakh ಏನ್ ಮಾಡ್ತೀರಾ? ಹಾಗಾರೆ
4: 1 crore ಅದು ನಾವೇನಾದ್ರು ಒಂದು ಗಾಡಿ ಏನಾದ್ರು ತಗೋಬೇಕು, ನಮ್ಮ ಇಷ್ಟದ ಯಾವ್ದಾದ್ರು ಒಂದಿದ್ರೆ ಅದನ್ನ ಅದ್ರಲ್ಲಿ ನಾವ್ ತಗೋತೀವಿ ಸರ್. ಅದನ್ನ 1 lakh
3: ಸರ್
4: ಮೊದ್ಲು ನಮ್ಗೆ ಏನಾದ್ರೂ ಬೇಕು ಅಂದ್ರೆ ನಮ್ಮ ಇಷ್ಟದ ಯಾವ್ದಾದ್ರು ವಸ್ತು ತಗೊಳಕ್ಕೆ ಇಷ್ಟ ಪಡ್ತೀವಿ ಸರ್.
3: ಮತ್ತೆ
4: ಮನುಷ್ಯ ತನಿಗೂ ಬೇಕು ಅಂತ ಇರುತ್ತೆ ಅಲ್ವಾ ಸರ್, ಏನಾದ್ರು ಎಲ್ಲಾನು ದಾನ ಮಾಡ್ತೀವಿ ಅಂತ ಹೇಳಲ್ಲ. ಮೊದ್ಲು ಸಾಲ ಇದ್ರೆ ಅದನ್ನ ಬೇರೆಯವ್ರ ಕೊಡ್ಬೇಕು ಅಂತಿದ್ರೆ ಅವೆಲ್ಲ ಕೊಟ್ಬಿಡ್ತೀವಿ. ಆಮೇಲೆ ನಮಗೆ ಏನ್ ಬೇಕು ಅಂತ ನಮಗೆ ತುಂಬಾ ಇಷ್ಟ ಇರುತ್ತೆ ಅದನ್ನ ಒಂದ್ ತಗೋತೀವಿ ಸರ್.
3: ಓಕೆ, ಸೊ ಅಂತದ್ರಲ್ಲಿ 1 lakh ಸಿಕ್ಕ್ರೆ ನಿಮಗೆ ಏನ್ ತಗೋಬೇಕು ಅಂತ ಅನ್ಸುತ್ತೆ ಇವಾಗ?
4: ಈಗ ಸದ್ಯಕ್ಕೆ 1 lakh ಸಿಕ್ಕಿದ್ರೆ ಸರ್ ಈಗ ವಸ್ತುಗಳು ತಗೊಳಕ್ ಏನ್ ಇಷ್ಟ ಆಗಲ್ಲ ಸರ್, ಯಾಕೆಂದ್ರೆ ನಮ್ದು ಸ್ವಲ್ಪ ಸಾಲ ಏನಾರು ಇದ್ರೆ ಯಾರ್ದಾರು ಕೊಡ್ಬೇಕು ಅಂತಿದ್ರೆ ಅದನ್ನ ಕೊಟ್ಬಿಡೋಣ ಅಂತ ಅನ್ಸುತ್ತೆ ಸರ್. ಆಗ
3: ಓಕೆ, ಅದಿರ್ಲಿ, ಈಗ ತಗೊಳ್ಳೇಬೇಕು ಅಂತ ಆಸೆ ಆದ್ರೆ ಏನ್ ತಗೋತೀರಾ?
4: ಈಗ ತಗೊಳ್ಳೇಬೇಕು ಅಂತ ಸರ್, ಈಗ ತಗೊಳ್ಳೇಬೇಕು ಅನ್ನೋದೊಂದು ನಿರ್ದಿಷ್ಟವಾದ ಇರಲ್ಲ.

0: ಅದ ನೀವ್ ಕೇಳ್ತಾ ಇದ್ದೀರಿ ತಗೋಬೇಕು ಅಂತ ಅಂತಂದ್ರೆ ಅಂತ ಅಂದ್ರೆ, ನಾವ್ ಮನೆಗೆ ಬೇಕಾದ ವಸ್ತುಗಳನ್ನ ಅಡುಗೆ ಮನೆಗೆ ಒಂದು ಹೊಸದು ಇದು ಮಿಕ್ಸಿ ಆಗ್ಲಿ ಏನಾದ್ರು ಈ ತರ ವಸ್ತುಗಳು ಅಡುಗೆ ಮನೆಗೆ ಮೊದ್ಲು ಬೇಕು ಅನ್ಸುತ್ತೆ ಸರ್. ಅದು ಆತರ ಇರುತ್ತೆ ಸರ್ ಇಷ್ಟ. ಸಾಮಾನ್ಯ ನಮ್ಗೆಲ್ಲ ಅಡುಗೆ ಮನೆಗೆ ಏನಾದ್ರು ವಸ್ತುಗಳು ತರೋದ್ರಲ್ಲೇ ತುಂಬಾ ಖುಷಿ ಪಡ್ತೀವಲ್ಲ.
1: ಆತರ
0: ಸರ್.
1: ಓಕೆ ಓಕೆ, ಸೂಪರ್ ಮಾತಾಡಿದ್ರಿ ಪ್ರೇಮ ಅವರೇ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಓಕೆ, ಸೊ ಪ್ರೇಮ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಒಂದ್ ಕೋಟಿ ಸಿಕ್ಕರೆ ಸಾಲ ಎಲ್ಲ ತೀರ್ಸ್ಬಿಡ್ತೀವಿ, ಆಮೇಲೆ ನಮ್ಗೆ ಏನ್ ಬೇಕೋ ಅದನ್ನ ತಗೋತೀವಿ ಅಂತ. ಆ್ಯಂಡ್ ನೀವು ಒಂದು ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಈ ರೀತಿ ಮೆಸೇಜ್ನ ನೋಡಿ, ಸೊ ನಿಮ್ಗೆ ಏನಾದರೂ ತೊಗೊಳ್ಬೇಕು ಅಥವಾ ಈ ಒಂದು ಕೋಟಿನ ಏನು ಮಾಡಬೇಕು ಅಂತ ಯೋಚನೆ ಬಂದರೆ ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಶೇರ್ ಮಾಡಿ ನಿಮ್ಮ ವಿಷಯಗಳನ್ನ ಅಂತ ಹೇಳ್ತಾ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಒಂದು ಕಾಲರ್ ಹೇಳಿದ್ದಾರೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ಯಾರಿದು?
2: ಸೋಮಶೇಖರ್ ತಟ್ಟಿ ಸರ್.
1: ಸೋಮಶೇಖರ್ ಅವರು ಹೇಗಿದ್ದೀರಾ?
2: ಆರಾಮ್ ಸರ್, ನೀವು?
1: ಓ, ನಾವು ಆರಾಮಾಗಿದ್ದೀವಿ. ಹೇಗಿದೆ ಸರ್ ನಿಮ್ಮ ಕಡೆ ಬಿಸಿಲು?
2: ಬಿಸಿಲು ಬಹಳ ಇದೆ ಸರ್. ನಿಮ್ ಕಡೆ?
1: ನಮ್ ಕಡೆಗೂ ಭಾರಿ ಜೋರ್ ಇದೆ ಬಿಸಿಲು.
2: ಬಹಳ ಬಿಸಿಲು ಇದೆ ಸರ್. ಬಿಸಿಲಲ್ಲ ಸರ್.
1: ಓಕೆ,
2: ನಿನ್ನೆ ಒಂದು 5 ನಿಮಿಷ ಆಯ್ತು ಸರ್ ಮಳೆ, ಮತ್ತಿರಿ ಬಿಸಿಲು ಇವತ್ತು ಅದೆಲ್ಲ ಬಿಸಿಲು ಇತ್ತು.
1: ಹೌದಾ, ಮಳೆ ಬಂತಾ?
2: ಇನ್ನ ಒಂದು 5 ನಿಮಿಷ ಬಂತು ಸರ್.
1: ಓಕೆ, ಸೊ ಅವಾಗ ಸ್ವಲ್ಪ ಕೂಲ್ ಮಾಡಿದೆ ನಿಮ್ಮನ್ನ. ಇಮ್ಯಾಜಿನ್ ಮಾಡ್ಕೋಬೇಕು, ನಿಮ್ಗೆ ಒಂದ್ ಕೋಟಿ ರೂಪಾಯಿ ಮೆಸೇಜ್ ಬಂದಿದೆ, ಒಂದ್ ಕೋಟಿ ರೂಪಾಯಿ ಬಂದಿದೆ ನಿಮ್ಮ ಅಕೌಂಟ್ಗೆ ಅಂತ ಹೇಳಿ. ಸೊ ಒಂದ್ ಕೋಟಿ ರೂಪಾಯಿ ಬಂದಾಗ ಫಸ್ಟ್ ನೀವ್ ಏನ್ ಮಾಡೋದಕ್ಕೆ ಇಷ್ಟಪಡ್ತೀರಾ?
2: ನಾವು ಮೊದಲನೇದಾಗಿ ಸಾಲ ಮುಕ್ತರಾಗ್ಬೇಕನ್ನೋದು. ಸಾಲ ಯಾರ್ಯಾರು ಸಾಲ ಕೊಟ್ಟು ನಂತರ ಒಂದು ಸ್ವಂತ ಮನೆ ಹಾಕ್ಸ್ಕೋಬೇಕು ಅಂತ. ಆಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಯಾರಿಗಾದ್ರು ಬಡ ಮಕ್ಕಳಿಗೆ ಈ ತರ ಒಂದ್ ಸ್ವಲ್ಪ ಇದು ಮಾಡೋದು ಸರ್. ಆಮೇಲೆ ವೃದ್ಧಾಶ್ರಮಗಳಿಗೆ ಏನಾದ್ರು ಒಂದ್ ಸ್ವಲ್ಪ ಕೊಡುಗೆ ಕೊಡೋದು ಸರ್. ಆಮೇಲೆ ಆರೋಗ್ಯ ಸೇವೆ ಸರ್. ಆಮೇಲೆ ಸ್ವಲ್ಪ ಬ್ಯಾಂಕ್ ನಲ್ಲಿ
1: ಹೂಡಿಕೆ ಮಾಡ್ತೀರಾ
2: ಜೀವನಕ್ಕೆ. ಆಮೇಲೆ ಉದ್ಯಮ ಸ್ಥಾಪನೆ ಮಾಡೋ ಸರ್. ಜನ ಇದಕ್ಕೆ ಬೇಕಲ್ಲ ಸರ್ ಜೀವನಕ್ಕೆ.
1: ಸೊ ಅದಕ್ಕೆ ಉದ್ಯೋಗ ಸ್ಟಾರ್ಟ್ ಮಾಡ್ತೀರಾ? ಓಕೆ, ಆ 1 ಕೋಟಿನಲ್ಲಿ ಫಸ್ಟ್ 1 ಲಕ್ಷ ಏನಕ್ಕೆ ಯೂಸ್ ಮಾಡ್ತೀರಾ ಹೇಳಿ?
2: ಸಾಲ ತೀರ್ಸ ಸರ್ ಫಸ್ಟ್.
1: 1 ಲಕ್ಷ?
2: 1 ಲಕ್ಷ ಸಾಲ ತೀರ್ಸ ಸರ್.
1: ಇಲ್ಲ, ನಾವು 1 ಕೋಟಿನಲ್ಲಿ ಫಸ್ಟ್ 1 ಲಕ್ಷ ಮಾತ್ರ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಿದ್ರೆ ಏನಕ್ಕೆ ಯೂಸ್ ಮಾಡ್ತೀರಾ?
2: 1 ಲಕ್ಷ ಅಷ್ಟೇ ಸರ್ ಫಸ್ಟ್.
1: 1 ಲಕ್ಷ ಅಷ್ಟೇ?
2: 1 ಲಕ್ಷ ಅಷ್ಟೇನಾ ಫಸ್ಟ್?
1: ಫಸ್ಟ್ 1 ಲಕ್ಷ ಅಷ್ಟೇ ಕೊಡೋದು ನಾವು. ಆಮೇಲೆ ಏನ್ ಮಾಡ್ತೀರಾ ಅದನ್ನ? ಅದ್ರ ನೀವ್ ಏನ್ ತಗೊಳಕ್ ಇಷ್ಟಪಡ್ತೀರಾ ಅದ್ರಲ್ಲಿ?
2: 1 ಲಕ್ಷದಲ್ಲಿ ಸರ್? ಒಂದ್ ಲಕ್ಷದಲ್ಲಿ ಏನ್ ಸರ್ ಇವಾಗಿನ ಇದ್ರಲ್ಲಿ ಏನ್ ಬರುತ್ತೆ ಸರ್? ಒಂದ್ ತೊಲೆ ಬಂಗಾರ ಬರಲ್ಲ, 60 ತೊಲೆ ಬರುತ್ತೆ ನೋಡಿ. 60 ತೊಲೆ ಬಂಗಾರ ಬಂದ್ರೆ ತಗೊಂಡ್ ಹಾಕೊಂಡ್ ಸರ್.
1: ಹಂಗೆ, ಸೊ ಗೋಲ್ಡ್ ಇನ್ವೆಸ್ಟ್ ಮಾಡ್ಬಿಡ್ತೀರಾ 1 ಲಕ್ಷ ಹಂಗಾರೆ, ಅದ್ ಎಷ್ಟಾರ ಬರ್ಲಿ ಅಂತ. ಓಕೆ ಓಕೆ ಓಕೆ. ಎಲ್ಲ ಆರಾಮಾಗಿದ್ದೀವಿ ಸರ್. ಹೌದಾ, ಥ್ಯಾಂಕ್ ಯು. ಹೇಳ್ತಾ ಇರಿ ಇದೇ ರೀತಿ. ಓಕೆ, ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಮಾತಾಡಿದ್ರು. ಸೊ 1 ಲಕ್ಷ ಅಥವಾ 1 ಕೋಟಿ ರೂಪಾಯಿ ಬಂದಾಗ ಅವರು ಸಾಲ ಎಲ್ಲ ತೀರಿಸ್ಬಿಟ್ಟು ಆಮೇಲೆ ಮನೆ ಕಟ್ಕೊಂಡು ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆ್ಯಂಡ್ 1 ಲಕ್ಷ ಸಿಕ್ತು ಅಂತಂದರೆ ಫಸ್ಟ್ ಅವರು ಒಂದು ಗೋಲ್ಡ್ನ ಬೈ ಮಾಡ್ತೀವಿ ಅಂತ ಹೇಳಿದರು. ಆ್ಯಂಡ್ ನೀವು ಕರೆ ಮಾಡಿ ಮಾತಾಡಿ, ಆ್ಯಂಡ್ ನಿಮ್ಮ ಕೈಗೆ ಏನಾದರೂ 1 ಕೋಟಿ ರೂಪಾಯಿ ಹಣ ಬಂತು ಅಂತ ಅಂದರೆ, ಅಥವಾ ನಿಮ್ಮ ಅಕೌಂಟ್ಗೆ ಒಂದು 1 ಕೋಟಿ ರೂಪಾಯಿ ಜಮಾ ಆಯಿತು ಅಂತಂದರೆ, ಫಸ್ಟು ಮನೆ ತಗೋತೀರಾ, ಕಾರ್ ತಗೋತೀರಾ, ಜಾಗನ ಸಾಲ ತೀರಿಸ್ತೀರಾ, ಅಥವಾ ಫ್ಯಾಮಿಲಿ ಕೊಡ್ತೀರಾ, ಅಥವಾ ಯಾರಿಗೂ ಹೇಳದೇ ಇರೋ ಹಾಗೆ ಸುಮ್ಮನೆ ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ತೀರಾ, ಇದ್ರ ಬಗ್ಗೆನೂ ಕೂಡ ಮಾತಾಡಿ ಹೇಳಿ. ಆ್ಯಂಡ್ ಇಮ್ಯಾಜಿನೇಷನ್ ಮಾಡೋಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ. ಆ್ಯಂಡ್ ನೀವು ಕೂಡ ಲಿಮಿಟ್ ಹಾಕೊಳ್ದೆ ನಮ್ಮ ಜೊತೆ ಜಾಲಿಯಾಗಿ ಮಾತಾಡಿ, ಎಂಜಾಯ್ ಮಾಡಿ ಇವತ್ತಿನ ಶೋನ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ, ನಮಸ್ತೆ ಸರ್.
1: ನಮಸ್ತೆ
3: ಸರ್. ರೂಪ ಸರ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
1: ರೂಪ ಅವರು ಹೇಗಿದ್ದೀರಾ?
3: ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಾ?
1: ನಾವು ಸೂಪರ್ ಆಗಿದೆ ಮೇಡಮ್.
3: ಆಯ್ತು ಸರ್, ಕಾಫಿ ಟೀ?
1: ಕಾಫಿ ಇನ್ನೂ ಆಗಿಲ್ಲ, ನಿಮ್ದಾಯ್ತಾ?
3: ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್. ಬಿಸಿಲು ಬಿಸಿಲು ಹೇಗಿದೆ ಸರ್?
1: ಬಿಸಿಲು ಜೋರಾಗಿದೆ ಮೇಡಮ್, ಏನು ಹೇಳಂಗಿಲ್ಲ ಬಿಸಿಲು ಬಗ್ಗೆ.
3: ಹೌದು ಸರ್, ಇಂಥ ಮಲೆನಾಡಲ್ಲಿ ಇಷ್ಟು ಬಿಸಿಲು ಇದೆ ಸರ್, ಇನ್ ರಾಯಚೂರು ಬಳ್ಳಾರಿ ಕಡೆ ಎಲ್ಲ ಹೇಗಿರ್ತಾರೆ ಜನ ಸರ್?
1: ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಹೌದು,
3: ಇವಾಗ ಹೀಗೆ ಇಷ್ಟು ಅಂದ್ರೆ ಬೇಸಿಗೆಲ್ಲಿ ಹೇಗಿರ್ತಾರೆ ಸರ್ ಜನ ಎಲ್ಲ? ತುಂಬಾನೇ ಕಷ್ಟ ಆಗುತ್ತೆ ಸರ್, ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇಲೆಲ್ಲ ತುಂಬಾ ಕಷ್ಟ ಆಗುತ್ತೆ ಈ ವರ್ಷ ಸರ್.
1: ಸೊ ಅಷ್ಟೊಳಗೆ ನಾವು ಏನಾದ್ರು ಪರಿಸರದ ಕಡೆಗೆ ಹೆಚ್ಚು ಗಮನ ಕೊಟ್ಟು ತಂಪು ಮಾಡ್ಕೋಬೇಕು ನಾವೇನೆ.
3: ಹೌದೌದು ಸರ್, ಹೌದೌದು. ಹೇಳಿ ಸರ್,
1: ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಅಕೌಂಟ್ಗೆ 1 ಕೋಟಿ ರೂಪಾಯಿ ಹಣ ಬಂದಿರುತ್ತೆ.
3: ಹಾ ಸರ್.
1: ಸೊ 1 ಕೋಟಿ ಹಣವನ್ನ ಏನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ನೀವು?
3: ಸರ್, 1 ಕೋಟಿ ಹಣ ಬಂದಿದೆ ಅಂದ್ರೆ ಅದು ಹೇಗ್ ಬಂತು, ಯಾರ್ದು ಅಂತ ನಾವು
1: ಎಲ್ಲ ಬೇಡ ಮೇಡಮ್. ನಾವೇ ಹಾಕಿದ್ವಿ ಅಂತ ಅನ್ಕೊಳ್ಳಿ ನೀವು, 1 ಕೋಟಿ ರೂಪಾಯಿ ಹಾಕಿದ್ವಿ ಅಂತ ಅನ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ನಿಮ್ ಕೈಲಿ 1 ಕೋಟಿ ರೂಪಾಯಿ ಇದೆ, ಏನ್ ಮಾಡ್ತೀರಾ ನೀವು ಅದನ್ನ?
3: ಸರ್, ಮೊದ್ಲಿಗೆ ಫಸ್ಟ್ ನಾವು ಅದನ್ನ ದೇವಸ್ಥಾನಕ್ಕೆ ಸ್ವಲ್ಪ ಹಾಕ್ತೀವಿ ಸರ್. ದೇವಸ್ಥಾನಕ್ಕೆ ಹಾಕ್ತಿವಿ, ಮತ್ತೆ ಅನಾಥಾಶ್ರಮಗಳಿಗೆ ಬಡವರಿಗೆ ಸ್ವಲ್ಪ ದಾನ ಮಾಡ್ತೀವಿ ಸರ್. ಬಡವರಿಗೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕೊಡ್ತೀವಿ, ಮತ್ತೆ ನಮಗೆ ಯೂಸ್ ಮಾಡ್ಕೊಂಡ್ರೆ ಮನೆಯಲ್ಲಿ ಏನಾದ್ರು ಸಾಲ ಇದ್ರೆ ಸಾಲ ಮುಕ್ತರಾಗಿ ಮಾಡ್ಕೊಂತೀವಿ, ಸಾಲ ಮುಕ್ತರಾಗಿ ಮಾಡ್ಕೊಂತೀವಿ. ಮತ್ತೆ ನಮ್ಮ ಮನೆ ಅವಶ್ಯಕತೆಗೆ ಏನ್ ಬೇಕೋ ಸಾಮಾನುಗಳು ಇಲ್ಲ ಅಂದ್ರೆ ತಗೊಂತೀವಿ ಸರ್, ಅದನ್ನ ಮಾಡ್ತೀವಿ. ಅವಶ್ಯಕತೆ ಇರೋ ಸಾಮಾನುಗಳೇ ತಗೊಂತೀವಿ ಸರ್, ಐಟಮ್ಸ್ಗಳನ್ನ ತಗೊಂತೀವಿ.
1: ಓಕೆ, ಆ 1 ಕೋಟಿನಲ್ಲಿ ಫಸ್ಟ್ 1 ಲಕ್ಷ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ, ಅಥವಾ ಏನ್ ತಗೋತೀರ ನಿಮಗೆ ಇಷ್ಟ ಆಗಿದೆಯೋ ತಗೋಬೇಕಪ್ಪ 1 ಲಕ್ಷದ್ದು ಅಂತಂದ್ರೆ?
3: ಫಸ್ಟ್ ನಾವು ಹಾಕದೆ ಸರ್, ಅದು ದೇವರಿಗೆ. ನಾವ್ ಈಗ ದಾರಿಯಲ್ಲಿ ಹೋಗ್ತಾ ಏನೋ 10 ರೂಪಾಯಿ 20 ರೂಪಾಯಿ ಸಿಕ್ತು ಅಂದ್ರೆ ನಾವು ದೇವ್ರ ಉಂಟಿಗೆ ಹಾಕ್ತೀವಿ ಸರ್. ಎಲ್ಲಾದ್ರೂ ರಸ್ತೆಯಲ್ಲಿ ದಾರಿಯಲ್ಲಿ ಹೋಗ್ತಾ ಬಂದು ದುಡ್ಡು ಸಿಕ್ತು, ಸ್ವಲ್ಪ ಅಮೌಂಟ್ ಸಿಕ್ತು, ಅದನ್ನ ಉಪಯೋಗಿಸೋದಿಲ್ಲ ಸರ್. ದೇವರ ಉಂಡಿಗೆ ಹಾಕೋ, ದೇವಸ್ಥಾನಕ್ಕೆ ಉಂಡಿಗೆ ಹಾಕ್ತಿವಿ ಅದನ್ನ ಸಪರೇಟ್ ಆಗಿಟ್ಟು. ಅದನ್ನ ಫಸ್ಟ್ ನಾವು ದೇವರ ದೇವಸ್ಥಾನಕ್ಕೆ ಕೊಡ್ತೀವಿ, ದೇವ್ರದ ಇದಕ್ಕೆ ಬಳಸ್ಕೊಳಕ್ಕೆ. ಆಮೇಲೆ ಅನಾಥ ಮಕ್ಕಳಿಗೆ, ಅನಾಥಾಶ್ರಮಗಳಿಗೆ, ಬಡವರಿಗೆ ಒಂದು ಹೊತ್ತು ಊಟಕ್ಕೂ ಅವ್ರು ಎಷ್ಟು ಪದಾರ್ಥ ಇರ್ತಾರೆ ಸರ್. ನಾವು ಆರಾಮಾಗಿ 3 ಹೊತ್ತು ಊಟ ಮಾಡ್ಕೊಂಡು ಮನೆಯಾಗ ಇರ್ತೀವಿ, ಒಂದ್ ಹೊತ್ತು ಊಟಕ್ಕೂ ಎಷ್ಟು ಕಷ್ಟ ಪಡ್ತಾ ಇರ್ತಾರಲ್ಲ ಬಡವರು, ಅವರಿಗೆ ಕೊಡ್ತೀವಿ ಸರ್ ಸ್ವಲ್ಪ. ಹಾಗಾಗಿ ಆಮೇಲೆ ನಮ್ ಮನೇಲಿ ಸಾಲ ಇದ್ರೆ ಸ್ವಲ್ಪ ಸಾಲವನ್ನು ನಾವು ತೀರಿಸ್ಕೊಂತೀವಿ. ಆಮೇಲೆ ಮನೇಲಿ ಏನಾದ್ರು ಈ ಐಟಮ್ಸ್ ಇಲ್ಲ ಅಂದ್ರೆ, ಗಾಡಿ ಇಲ್ಲ ಅಂದ್ರೆ ಗಾಡಿ ತಗೊಂತೀವಿ, ಏನ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಆತರ
1: ಇದೆ.
3: ಹೌದ್ ಸರ್, ಅದೆಲ್ಲ ತಗೊಂತೀವಿ ಸರ್ ಸಾಮಾನುಗಳೆಲ್ಲ.
1: ಓಕೆ, ಸೊ ಈ ತರ ಎಲ್ಲ ಬಳಕೆ ಮಾಡ್ತೀರಾ?
3: ಹೌದು ಸರ್, ಹೌದು. ಮೊದ್ಲು ಸಮಾಜ ಸೇವೆಗೋಸ್ಕರ ಬಳಸ್ತೀವಿ ಸರ್, ಬಂದಿದ್ದ ಅಮೌಂಟ್ ನ ಬಷ್ಟು ಸಮಾಜಕ್ಕೆ ನಾವು ಹೋಗ್ತೀವಿ. ಅದು ನಮಗೆ ಬಳಸ್ಕೊಳ್ಳೋಕ್ಕಿಂತ ಸಮಾಜ, ಅದು ಹೊರಗಿಂದ ಬಂದಿರೋ ದುಡ್ಡನ್ನ ನಾವು ಸಮಾಜಕ್ಕೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಸಮಾಜಕ್ಕೆ ನಾವು ಅಭಿವೃದ್ಧಿಗೋಸ್ಕರನೇ ನಾವು ಬಳಸ್ತೀವಿ ಹೆಚ್ಚು. ಆನಂತರ ನಮಗೆ ಅಷ್ಟೇ ಅವಶ್ಯಕತೆ ಇದ್ರೆ ಮಾತ್ರ ಅಷ್ಟೇ ಸರ್.
1: ಇಲ್ಲಾಂದ್ರೆ ಎಲ್ಲ ಸಮಾಜ ಸೇವೆ ಮಾಡ್ಬಿಡ್ತೀರಾ ಅದನ್ನ?
3: ಹೌದು ಸರ್, ಸಮಾಜ ಸೇವೆಗೆ ಅದು ನಾವು ಮುಡುಪಾಗಿಟ್ಬಿಡ್ತೀವಿ ಸರ್.
1: ಓಕೆ ಓಕೆ ಓಕೆ, ಸೊ ಥ್ಯಾಂಕ್ ಯು ರೂಪ ಅವರ ಕರೆ ಮಾಡೋದಕ್ಕೆ. ಥ್ಯಾಂಕ್ ಯು,
3: ಥ್ಯಾಂಕ್ ಯು ಸರ್.
1: ಓಕೆ, ರೂಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಜಾಸ್ತಿ ಈ ತರ ಹಣ ಬಂತು ಅಂದ್ರೆ ಸಮಾಜ ಸೇವೆಗೆ ಇಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರು. ಅಂಡ್ ಮನ್ಸ್ ಬಿಜಿ ಇವತ್ತು ಆರಾಮಾಗಿ ಮಾತಾಡಿ, ನಮ್ಮ ಜೊತೆ ಫನ್ ಆಗಿ ಮಾತಾಡಿ, ಏನ್ ತೊಂದರೆ ಇಲ್ಲ. ಸೊ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಇಟ್ಕೊಳ್ದೆ ಆರಾಮಾಗಿ ಮಾತಾಡ್ತಾ ಎಂಜಾಯ್ ಮಾಡಿ ಇವತ್ತಿನ ಶೋನ ಅಂತ ಹೇಳ್ತಾ. ಸೊ ಈಗ 1 ಕೋಟಿ ರೂಪಾಯಿ ಹಣ ಬಂದಿದೆ ಅಂತಂದ್ರೆ 1 ಲಕ್ಷ ನೀವು ಏನಾದ್ರು ಯೂಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಗಿಫ್ಟ್ ಕೊಡೋಕೆ ಇಷ್ಟಪಡ್ತೀರಾ, ಅಥವಾ ಫೋನೋ ಟಿವಿ ಲ್ಯಾಪ್ಟಾಪ್ ಈ ಥರದ್ದು ಏನಾದ್ರು ತೊಗೊಳಕ್ಕೆ ಇಷ್ಟಪಡ್ತೀರಾ, ಬೈಕ್ ಅಥವಾ ಕಾರ್ ತಗೋತೀರಾ, ಶಾಪಿಂಗ್ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಏನು ಮಾಡ್ತೀರಾ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
4: ಹಲೋ,
1: ನಮಸ್ತೆ.
4: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದೀವಿ ಚಿಕ್ಕಪ್ಪ ಅವರ, ನೀವು ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನದ ಊಟ ಆಯ್ತಾ ಸರ್?
1: ಮಧ್ಯಾಹ್ನದ ಊಟ ಆಯ್ತು, ನಿಮ್ಮದು?
4: ಹ್ಞೂ ಆಯ್ತು ಸರ್.
1: ಓಕೆ, ಸೊ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ 1 ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಅಂತಂದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ವಿ.
4: ಅಯ್ಯೋ, ಅದು ನಾವು ಖುಷಿ ಪಡೋದ್ಕಿಂತ ಮುಂಚೆ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಸರ್. ಅದು ಹೇಗ್ ಬಂತು ಏನು ಅದ್ರ ಬಗ್ಗೆ ಎಲ್ಲ ನಾವ್ ತಿಳ್ಕೊಬೇಕಾಗುತ್ತೆ ಸರ್. ಹೆಂಗ ದುಡ್ಡು ಬಂತ ಅಂತ ಬಿಡ್ಸ್ಕೊಂಡ್ ನಾವ್ ಖರ್ಚು ಮಾಡ್ಕೊಳೋದಲ್ಲ ಸರ್. ಫಸ್ಟ್ ಹೇಗ್ ಬಂತು, ಎಲ್ಲಿಂದ ಬಂತು, ಏನು ಅವೆಲ್ಲ ತಿಳ್ಕೊಬೇಕಾಗುತ್ತೆ ಸರ್ ನಾವು. ಆ ನಂತರ ನಾವು ಖರ್ಚು ಮಾಡೋದ್ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಸುಮ್ನೆ ಬಂತು ಅಂದ ತಕ್ಷಣ ನಾವು ಖರ್ಚು ಮಾಡ್ಬಿಟ್ರೆ ಆಮೇಲೆ ಅದು ವಾಪಸ್ ತಿರ್ಗಿಸ ಹೊತ್ತು ಬಂದಾಗ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ ಹೇಳಿ.
1: ಅಂದ್ರೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ರೆ ಅದು ಲೋನೆ ಅಂತ.
4: ಈಗ 100-200 ಸಾವಿರ ಬಂದ್ರೆ ಪರವಾಗಿಲ್ಲ ಬಿಡು, ಒಂದ್ ವೇಳೆ ಹಂಗೇನಾರು ಬಂದ್ರೆ ಕೊಡೋಣ ಅಂತ ಅನ್ಬೋದು. ಕೋಟಿ ಗಟ್ಟಲೆ ದುಡ್ಡು ಒಂದೇ ಸರಿ ಬಂದ್ ಅಕೌಂಟ್ ಗೆ ಬಿದ್ದಾತ್ ಅಂದ್ರೆ ನಾವ್ ಅದ್ರ ಬಗ್ಗೆ ಒಂದ್ 10 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಸುಮ್ನೆ ಹುಡುಗಾಟಿಕಲ್ಲ ಸರ್, ದುಡ್ಡು ಖರ್ಚು ಮಾಡೋದ್ ಬಹಳ ಈಜಿ, ಆ ದುಡ್ಡನ್ನ ಮತ್ತೆ ಸಂಪಾದಿಸೋದೈತಲ್ಲ ಅದು ಬಹಳ ಕಷ್ಟ ಆಗ್ಬಿಡುತ್ತೆ, ಜೀವನನೇ ಕಳೆದೋಗ್ಬಿಡುತ್ತೆ ಆಮೇಲೆ ನಮ್ದು ಪೂರ್ತಿ.
1: ಹಾಗಾದ್ರೆ 1 ಕೋಟಿ

0: ಬಂದ ತಕ್ಷಣ ಏನ್ ಮಾಡ್ತೀರ ಸರ್ ಹೇಳಿ, ಇದನ್ನೆಲ್ಲ ನೀವು ಸರ್ಚ್ ಮಾಡೋದು ಅದೆಲ್ಲ ಆಯ್ತು, ಅದಾದ್ಮೇಲೆ 1 ಕೋಟಿ ಬಂದಿದೆ ಅಂತಂದ್ರೆ ಫಸ್ಟ್ ಏನ್ ಮಾಡೋಕ್ ಇಷ್ಟಪಡ್ತೀರ ನೀವು?
1: ಈಗ 1 ಕೋಟಿ ಬಂದಿದೆ ಅಂತಂದ್ರೆ ಏನ್ ಮಾಡೋದು ಸರ್, ಜೀವನದಲ್ಲಿ ಮತ್ತೆ ನಾವು ಇನ್ನೇನು ಒಂದ್ ಮನೆ ಅಂತ ಕಟ್ಟಕ್ ಆಗಿರ್ಲಿಲ್ಲ, ಒಂದ್ ಮನೆ ಫಸ್ಟ್ ಮನೆ ಕಟ್ಟಿದೆ ನಾನು. ಆಮೇಲೆ ಮನೆಗ್ ಬೇಕಾದಂತ ವಸ್ತುಗಳು ಇಲ್ಲಿವರೆಗೂ ಏನು ತರಕ್ ಆಗಿರ್ಲಿಲ್ಲ, ತಗೊಂಬಂದ್ಬಿಡಣ. ಆನಂತರ ಮಕ್ಕಳಿಗೆ ಓದ್ಸೋದೇ ಆಯ್ತು, ಅವ್ರಿಗೆ ನೌಕರಿ ಕೊಡ್ಸಕ್ ದುಡ್ಡು ಜೋಡ್ಸಕ್ ಆಗಿರ್ಲಿಲ್ಲ ಅಂತಂದ ಹೇಳಿ ಇವೆಲ್ಲ ಮಾಡ್ಬೇಕಾಗತ್ತೆ ಸರ್.
0: ಹಂಗೆ ಓಕೆ ಸರ್, 1 ಕೋಟಿನಲ್ಲಿ ಫಸ್ಟ್ 1 ಲಕ್ಷನ ಏನ್ ತಗೋಬೇಕು ಅಂತ ಇಷ್ಟಪಡ್ತೀರಾ ನೀವು?
1: 1 ಲಕ್ಷ ಏನಿಲ್ಲ ಸರ್, ಮನೆಗೆ ಫಸ್ಟ್ ನಮಗ್ ಬೇಕಾಗಿದ್ದು ಏನ್ ನಮ್ ಮನೇಲಿ ಯಾವ್ದು ಇಲ್ಲೋ ಅಂತವ್ದನ್ನ ನಾವು ತಗೋಣಕ್ ಇಷ್ಟ ಪಡ್ತೇವೆ ಸರ್.
0: ಸೊ ಆ ಬರುವಂತಹ 1 ಲಕ್ಷ ಏನು ಸ್ಟಾರ್ಟಿಂಗ್ 1 ಲಕ್ಷದಲ್ಲಿ ಮನೆಗೆ ತಗೋತೀರಾ ನೀವು?
1: ಮನೆಗೆ ಏನ್ ಬೇಕೋ ನಾವು ಇಲ್ಲಿವರೆಗೂ ಯಾವ್ದು ಒಂದು ತಗೊಂಬಂದಿಲ್ಲ ವಸ್ತು, ಆ ವಸ್ತುವನ್ನ ತಗೊಂಬರಕ್ಕೆ ಇಷ್ಟ ಪಡ್ತೇವೆ.
0: ಓಕೆ, ಆ ತರದ ಏನಾದ್ರು ಥಿಂಕ್ ಮಾಡೋರು ಏನೇ ಇಲ್ಲ ಅಂತ ಅನ್ಸುತ್ತೆ ನಿಮ್ ಮನೇಲಿ?
1: ಸಾಮಾನ್ಯವಾಗಿ ಎಲ್ಲ ಇದ್ದೇ ಇರುತ್ತೆ, ಅದ್ರಲ್ಲಿ ಅದ್ರೆಲ್ಲ ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ, ಸ್ವಲ್ಪ ಒರಿಜಿನಲ್
0: ಹೈ ಕ್ವಾಲಿಟಿ ಹೋಗ್ಬೇಕು ಅಂತ ಅಪ್ಗ್ರೇಡ್ ಮಾಡ್ತಾ ಇದೀರಾ?
1: ಸ್ವಲ್ಪ ಲೋ ಕ್ವಾಲಿಟಿ ಎಲ್ಲ ತೆಗೆದ್ಬಿಟ್ಟು ಅದ್ನ ಗುಜರಿ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕಿಂತ ಕ್ವಾಲಿಟಿ ಒಳ್ಳೆ ತರ ಅನ್ನೋ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಸರ್. ಏನೇ ಹೇಳ್ರಿ ಸರ್, ಕೋಟಿ ಬರ್ಲಿ ಎಷ್ಟೇ ಬರ್ಲಿ, ನಾವು ಏನ್ ಕಷ್ಟಪಟ್ಟು ದುಡ್ದ್ರಲ್ಲಿ ನಾವು ಜೀವನ ಮಾಡ್ತೇವಲ್ಲ, ಅದ್ರಲ್ಲಿ ಸಿಗುವಂತ ಒಂದು ಪ್ರೀತಿ ವಿಶ್ವಾಸ ಸುಖ ಈ ಪುಕ್ಸೆಟೆ ಬಂದ್ರೆ ಹಣದಲ್ಲಿ ಯಾವ್ದೇ ಕಾರಣಕ್ಕೂ ಸಿಗಲ್ಲ ಸರ್. ಒಂದ್ ವೇಳೆ ಅದು ಬಂದ್ರು ಕೂಡ ಅದು ಖಾಲಿ ಆದ್ಮೇಲೆ ಮತ್ತೆ ನಮಗ್ ಬಂದ್ ಬಹಳ ಕಷ್ಟ ಜಾಸ್ತಿ ಆಗ್ಬಿಡುತ್ತೆ. ಈಗ ಏನ್ ನಾವು ಕಷ್ಟಪಟ್ಟು ದುಡ್ಕೊಂಡ್ ಜೀವನ ಏನ್ ಮಾಡ್ತೇವೆ ಅಂತ ಹೋಗ್ತಾ ಇದೇವಲ್ಲ, ಅದ್ರಲ್ಲಿ ಆ ಬಂದದ್ದು ಆದಾಯದಲ್ಲಿ ಏನ್ ನಮ್ಮ ಜೀವನ ಒಂದು ಯಾಕಂಡ್ ಹೋಗ್ತೇವೆ, ಅದು ಒಳ್ಳೆ ಜೀವನ ನಿಜವಾದ ಜೀವನ ಅದೇ ಸರ್. ಪುಕ್ಸೆಟೆ ದುಡ್ಡು ಅದು ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸರ್, ಅದಕ್ಕೆ ನಾವು ಆಸೆನೆ ಪಡಕ್ ಹೋಗ್ಲೇಬಾರ್ದು ಸರ್.
0: ಓಕೆ, ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಚಿಕ್ಕಪ್ಪ ಅವರೇ.
1: ಧನ್ಯವಾದಗಳು ಸರ್, ನಮಸ್ಕಾರ.
0: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ ಕೈಗೆ ಏನಾದ್ರು 1 ಕೋಟಿ ರೂಪಾಯಿ ಸಿಕ್ತು ಅಂತಂದ್ರೆ ನೀವೇನ್ ಮಾಡ್ತೀರಾ? ಫನಿಯಾಗಿ ಆನ್ಸರ್ ಮಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸೀರಕ್ ಸರ್, ನಮಸ್ಕಾರ.
0: ನಮಸ್ತೆ,
2: ನಾನು ಬ್ರಹ್ಮಾನಂದ ನಾಡು ವಿದ್ಯಾನಗರ ಶಿವಮೊಗ್ಗ.
0: ಬ್ರಹ್ಮಾನಂದ ಅವರು ಹೇಗಿದ್ದೀರಾ?
2: ಫೈನ್ ಸರ್.
0: ಓಕೆ ಸರ್, ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಕೈಗೆ 1 ಕೋಟಿ ರೂಪಾಯಿ ಸಿಕ್ತು ಅಂತಂದ್ರೆ ಅಥವಾ ನಿಮ್ಮ ಅಕೌಂಟ್ಗೆ 1 ಕೋಟಿ ರೂಪಾಯಿ ಬಂದಿದೆ ಅಂತ ನೀವೇನಾದ್ರು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ, ಸೊ ಫಸ್ಟ್ 1 ಕೋಟಿ ರೂಪಾಯಿನ ಏನ್ ಮಾಡೋಕೆ ಇಷ್ಟಪಡ್ತೀರಾ?
2: ಅಂದ್ರೆ ಈಗ ಸಡನ್ ಆಗಿ ನಮ್ಮ ಅಕೌಂಟಿಗೆ ದುಡ್ಡು ಬಂದ್ರೆ ಅದರಲ್ಲೂ 1 ಕೋಟಿ.
0: ಹೌದು
2: ಹೌದಾ ಸರ್, ಸಂತೋಷ ಅನ್ನಿಸ್ತಾ ಇದೆ. ಆತರ ಬರದ್ ಬೇಡ, ಅಕಸ್ಮಾತ್ ಬಂದ್ರೆ ಅದನ್ನ ಸದ್ವಿನಿಯೋಗ ಮಾಡೋ ಬಗ್ಗೆನೆ ಯೋಚನೆ ಮಾಡ್ತೀವಿ. ಮೊದಲನೇದಾಗಿ ನಾನು ಅದು ಬಂದ್ ಕೂಡಲೇ ನನ್ನ ಸಾಲಗಳನ್ನ ತೀರ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನ ದಾನ ಏನಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ದಾನ ಕೊಡಕ್ ಇಷ್ಟ ಪಡ್ತೀನಿ. ಮತ್ತೆ ಇನ್ ಉಳಿದಿದ್ದನ್ನ FD ಮಾಡಿಟ್ಕೊಂಡು ನನ್ನ ವೃದ್ಧಾಪ್ಯದಲ್ಲಿ ಅದರಿಂದ ಬರ್ತಕ್ಕಂತ ಇಂಟ್ರೆಸ್ಟ್ ಅಲ್ಲಿ ಜೀವನ ಮಾಡಕ್ಕೆ ಇಷ್ಟ ಪಡ್ತೀನಿ. ಮೊದಲು ಪ್ರಿಫರೆನ್ಸ್ ಆತರ ಬರದೇ ಬೇಡ ಸರ್ ದುಡ್ಡು, ಯಾಕಂದ್ರೆ ಕಷ್ಟಪಟ್ಟಿ ದುಡ್ಡೇ ಉಳಿಯಲ್ಲ, ಅದೇ ಮೈಗೆ ಹತ್ತಲ್ಲ. ಇನ್ ಈ ತರ ಫ್ರೀ ಆಗಿ ಬಂದಿದ್ದ ದುಡ್ಡು ಸುಖ ಕೊಡೋದು ಇಲ್ಲ. ಅದ್ ಫಸ್ಟ್ ಆಫ್ ಆಲ್ ನನಗೆ ಇದುವರೆಗೂ ಲಾಟ್ರಿ ಬರದೇ ಇಲ್ಲ. ನಾನು ಸುಮಾರು ಟ್ರೈ ಮಾಡಿದೀನಿ, ಕೇರಳ ಲಾಟ್ರಿ, ಮಣಿಪುರ ಲಾಟ್ರಿ, 1 ರೂಪಾಯಿನು ಹೊಡೆದಿಲ್ಲ. ನನಗ್ ಗೊತ್ತಾಗ್ಬಿಟ್ಟಿದೆ ಯಾವತ್ತು ನಾನು ಕಷ್ಟಪಟ್ಟು ದುಡ್ಡು ದುಡ್ಡು ಮಾತ್ರ ನಂಗೆ ಉಳಿಯೋದು, ಎಕ್ಸ್ಟ್ರಾ ಸಿಕ್ಕಿದ್ದು ಲಾಟ್ರಿಲಿ ಬಂದಿದ್ದು ಯಾವ್ದು ಉಳಿಯಲ್ಲ. ಹಾಗಾಗಿ ಅದ್ರ ಬಗ್ಗೆ ಆಸೆ ಪಡೋದು ಬೇಡ, ಅದ್ ಬರೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದೀನಿ. ನೀವೇನೋ ಇದಕ್ಕಿದಂಗೆ ನಿಮ್ ರೇಡಿಯೋ ಮೂಲಕ ಈಗ ಏನಾದ್ರು 1 ಕೋಟಿ ಕೊಡ್ಸಿದ್ರೆ ಅಲ್ಲ, ಅಕಸ್ಮಾತ್ ಬಂದ್ರೆ ನಾನ್ ಫಸ್ಟ್ ಯೋಚನೆ ಮಾಡೋದೇ ಅದನ್ನ ಆದಷ್ಟು ಒಳ್ಳೆ ಕೆಲ್ಸಕ್ಕೆ ಸದ್ವಿನಿಯೋಗ. ಯಾಕಂದ್ರೆ ಈಗ ನಾವು ಸಾಲ ಮಾಡ್ಕೊಂಡಿರ್ತೀವಿ, ಅದರಿಂದ ನಾದ್ರೂ ನಮ್ ಸ್ವಲ್ಪ ಸಾಲ ತೀರಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಯಾವ್ದಾದ್ರು ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕ್ಕೆ ಒಂದ್ ಸ್ವಲ್ಪ ದಾನ ಮಾಡ್ತೀವಿ. ಇನ್ನು ಉಳಿದಿದ್ದನ್ನ ನಾವು FD ಆಗಿ ಇಟ್ಟುಬಿಟ್ಟು ಮುಂದೆ ನಮ್ಮ ಒಂದು ವೃದ್ಧಾಪ್ಯದಲ್ಲಿ ಬೇಕಾಗತ್ತಲ್ಲ ಸರ್, ಅದಕ್ಕೆ FD ಮಾಡಿ ಇಟ್ಕೊಂಡು ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ಇಂದ ಜೀವನ ಮಾಡಕ್ಕೆ ಆಸೆ ಪಡ್ತೀವಿ ಅಷ್ಟೇ ಸರ್,
0: ಮತ್ತೇನಿಲ್ಲ. 1 ಕೋಟಿನಲ್ಲಿ ಫಸ್ಟ್ ಬರುವಂತಹ 1 ಲಕ್ಷನ ನೀವು ತುಂಬಾ ಆಸೆ ಪಟ್ಟಿರ್ತೀರಾ ಏನೋ ತಗೋಬೇಕು ಅಂತ, ಆ ತರದ್ ಏನ್ ತಗೊಳಕ್ ಇಷ್ಟ ಪಡ್ತೀರಾ? 1 ಲಕ್ಷ
2: 1 ಲಕ್ಷದಲ್ಲಲ್ಲ ಸರ್, ನನಗೆ ತುಂಬಾ ಪ್ರಿಯವಾಗಿ ಇಷ್ಟ ಆಗ್ತಕ್ಕಂಥದ್ದು ಡ್ರೆಸ್ ಸರ್. ನನಗೆ ಡ್ರೆಸ್ ಬಗ್ಗೆ ಬಹಳ ಸೆನ್ಸ್ ಇದೆ. ಯಾವ್ದಾದ್ರು ಇದುವರೆಗೂ ತಗೊಳ್ಳೋದಲ್ಲೇ ಇರ್ತಕ್ಕಂತ ಒಂದ್ ಒಳ್ಳೆ ಡ್ರೆಸ್ ಅನ್ನ ತಗೊಂಡ್ ಹಾಕೊಳ್ಳಿಕ್ಕೆ
0: ಇಷ್ಟಪಡ್ತೀನಿ.
2: ಬೇಕಾದ್ರೆ 10,000 ಆಗ್ಲಿ 20,000 ಆಗ್ಲಿ ಎಷ್ಟಾದ್ರು ಆಗ್ಲಿ, ಇಲ್ಲಾಂದ್ರೆ 10,000 10 ತಗೊಳ್ತೀನಿ, ಇಲ್ಲಾಂದ್ರೆ 20,000 5 ಒಟ್ಟು ಡ್ರೆಸ್ ತಗೊಳ್ತೀನಿ.
0: ಒಟ್ಟು ಡ್ರೆಸ್ ಗೆ ಇನ್ವೆಸ್ಟ್ ಮಾಡ್ತೀರಾ ಅದನ್ನ?
2: ಹೌದು. ಇನ್ನೊಂದು ಆಸೆ ಇದೆ, ಈ ಕಾರ್ ಒಂದು ಅಪ್ಗ್ರೇಡ್ ಮಾಡ್ಬೇಕು ಅಂತ. ಅವಾಗ ಕಾರ್ ಒಂದು ಬೇರೆ ತಗೊಂಡ್ಬಿಡೋದು ಸರ್, ಇವೆಲ್ಲ ಆಸೆ ಇದೆ. ನೋಡೋಣ ಸರ್, ಅದು ಕಷ್ಟಪಟ್ಟು ದುಡ್ಡಲ್ಲೇ ತಗೊಳ್ಳೋಣ ಅಂತಾನೆ ಇದೆ ಆಸೆ.
0: ಓಕೆ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ
2: ಸರ್. ಥ್ಯಾಂಕ್ ಯು. ಇವತ್ತು ಒಳ್ಳೆ ಅಕಸ್ಮಾತ್ ಆಗುತ್ತಾ ಇಲ್ಲ ಕೆಲವು ಒಂದು ಸ್ವಪ್ನಗಳು ಆಸೆಗಳು, ಒಟ್ಟು ಇವತ್ತು ನಿಮ್ಮ ಹತ್ರ ಈ ಒಂದು ಕಲ್ಪನೆ ಎಲ್ಲ ಆದ್ರೆ ಆಯ್ತಲ್ಲ ಅಂತ ಖುಷಿ ಪಡ್ತಾರೆ.
0: ಅದೇ ಖುಷಿ ಕೊಡುತ್ತೆ.
2: ಹೌದು ಸರ್.
0: ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಈ ರೀತಿ ಒಂದು 1 ಕೋಟಿ ರೂಪಾಯಿ ಹಣ ಏನಾದ್ರು ನಿಮ್ಮ ಅಕೌಂಟ್ಗೆ ಜಮಾ ಆಯ್ತು ಅಂತಂದ್ರೆ, ಸೊ ನೀವು ಅದರಿಂದ ಏನ್ ತಗೊಳಕ್ಕೆ ಇಷ್ಟಪಡ್ತೀರಾ, ಅಥವಾ ಆ ಒಂದು ಹಣವನ್ನ ಏನ್ ಮಾಡ್ತೀರಾ, ಅದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಫನ್ನಿಯಾಗಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಕೂಡ ಇದ್ದಾರೆ. ಅಂಡ್ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

0: ಓಕೆ, ವೆಲ್ಕಮ್ ಬ್ಯಾಕ್ ರಾಕಿಂಗ್ ಸ್ಟಾರ್ ಯಶ್ ಅವರ. ರಾಜಧಾನಿ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆದ್ಯ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಶೋನಲ್ಲಿ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ತಾ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲ್ ಕೂಡ ಇದ್ರೆ ಬನ್ನಿ, ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ.
1: ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರತಿಯಿಂದ, ಚಿತ್ರದುರ್ಗ ಜಿಲ್ಲೆ.
0: ಓಕೆ ನಾಗೇಂದ್ರ ಅವರು, ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್. ತಾವ್ ಹೇಗಿದ್ರಿ ಸರ್?
0: ನಾವು ಸೂಪರ್ ಆಗಿದೀವಿ. ನಿಮ್ ಕಡೆ ಬಿಸಿಲು ಹೇಗಿದೆ ಸರ್?
1: ಸರ್, ತುಂಬಾ ಬಿಸಿಲಿದೆ, ಮಳೆನೇ ಇಲ್ಲ. ಎಲ್ಲ ಬೆಳೆ ಎಲ್ಲ ಬಿತ್ತನೆ ಮಾಡಿದಾರೆ ನಮ್ಮ ರೈತರೆಲ್ಲ, ಎಲ್ಲ ಮಳೆ ಇಲ್ಲ, ಎಲ್ಲ ಒಣಗೋಗ್ತದ ಸರ್.
0: ಹೌದು,
1: ಈಗ ಬೋರ್ವೆಲ್ ಎಲ್ಲ ನೀರು ಬರ್ತಾ ಇಲ್ದ. ಎಷ್ಟು ಬೋರ್ ಹಾಕ್ಸಿದ್ರು ಒಂದ್ ವಾರ ಒಂದ್ 15 ದಿವಸ ಬರ್ತದೆ, ಮತ್ತೆ ನೀರನ್ನೇ ಬರಲ್ಲ.
0: ಹೌದು,
1: ಅಂತ ಒಂದ್ ಪರಿಸ್ಥಿತಿ ಐತೆ ನಮ್ಮ ಚಳ್ಳಕೆರೆ ತಾಲೂಕು.
0: ಸೊ ಹಾಗೆ ಸರ್, ಇವತ್ತು ಟಾಪಿಕ್ ಕೇಳಿಸ್ಕೊಂಡ್ರ ನೀವು
1: ಒಂದ್ ಸರ್, ಅದೇ ಒಂದು ಕೋಟಿ ದುಡ್ಡು ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ ಅಂತ. ಅಲ್ಲ,
0: ಹೌದು ಹೇಳಿ ಸರ್, ನೀವೇನ್ ಮಾಡ್ತೀರಾ ಒಂದ್ ಕೋಟಿ ಸಿಕ್ಕ್ರ
1: ಸರ್? ಅದು ಈಗ ನಾವು ಕಷ್ಟಪಟ್ಟು ದುಡ್ದಿರೋದಾದ್ರೆ, ನಿಯತ್ತಿಂದ ನಾವು ದುಡ್ದು ತಿಂದ್ರೆ ಅದು ನಮ್ಗೆ ಆರೋಗ್ಯನೂ ಚೆನ್ನಾಗಿರ್ತೈತೆ, ಅದು ನಾವು ದುಡ್ದಿವಂತ ಸಂಪಾದನೆ ಮಾಡಿದಂತ ನಮ್ಗೆ ಒಂಥರ ಸಂತೋಷ ಇರುತ್ತೆ. ಇದು ಪುಕ್ಕಟೆ ದುಡ್ಡು ಸಿಗುತ್ತಲ್ಲ, ಒಂದ್ ಕೋಟಿ ಅಂತ ಹೇಳಿದ್ರ ನೀವು, ಇದೇ ಅನ್ನಾದ್ರೂ ನಮ್ಗೊಂದು ಕೋಟಿ ಸಿಕ್ಬಿಟ್ರೆ ಇದ್ರಲಿಂದ ಬಹಳ ಕಷ್ಟ ಐತೆ. ಯಾವ ತರ ಕಷ್ಟ ಅಂದ್ಬಿಟ್ರೆ, ಈಗ ನಾವ್ ರಾತ್ರಿ ಟೈಮ್ ಮಲಗಕ್ಕೆ ಆಗೋದಿಲ್ಲ, ಈಗ ದುಡ್ಡು ಸಿಕ್ಬಿಟ್ಟತೆ, ದುಡ್ಡು ಏನ್ ಮಾಡ್ಬೇಕು ಅಂತ.
0: ಯಾರು ಕಾಲ್ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತ ಅವಾಗ.
1: ಹೌದು, ಅದಕ್ಕಾಗಿ ನಾವು ಜನಕ್ಕೆ ಏನಾದ್ರೂ ಸಹಾಯ ಮಾಡ್ತೇವೆ ಅಂದ್ಕೊಳ್ರಿ. ಇವನು ಸಣ್ಣ ಪುಟ್ಟ ಮಾಮೂಲು ಸಾಮಾನ್ಯ ರೈತ, ಇವನಿಗೆ ದುಡ್ಡು ಇಷ್ಟೊಂದು ಇಲ್ಲಿಂದ ಬಂತು ಅಂತ ಜನಗಳೆಲ್ಲ ಎಲ್ಲ ಪಬ್ಲಿಸಿಟಿ ಎಲ್ಲ ಗೊತ್ತಾಗ್ಬಿಟ್ಟು ಬಹಳ ತೊಂದರೆ ಆಗುತ್ತೆ. ಅಕಸ್ಮಾತ್ ನನಗೇನಾದ್ರು ಒಂದು ಕೋಟಿ ದುಡ್ಡು ಸಿಕ್ಕ್ರೆ ಖಂಡಿತವಲ್ಲ, ನಾನಂತ ಸರ್ಕಾರ ಕುಪ್ಸ್ಬಿಡ್ತೀನಿ ಸರ್. ಸರ್ಕಾರ ಕುಪ್ಸ್ಬಿಟ್ರೆ ನಮ್ಗೊಂದು ಬಹುಮಾನ ಕೊಡುತ್ತೆ ಸರ್, ಇದು ನಮ್ಗೆ ಒಂದು ಕೋಟಿ ದುಡ್ಡು ಸಿಕ್ಕಿದೆ, ಇದು ನೋಡ್ರಿ ಯಾರ್ದು ಅವ್ರಿಗೆ ತಲುಪಿಸ್ಬಿಡ್ರಿ ಅಂತ ನಾವು ಕೊಟ್ಬಿಟ್ರೆ ಸರ್ಕಾರಕ್ಕೆ, ನಮ್ಗೆ ಸರ್ಕಾರದಿಂದ ಬಹುಮಾನ ಕೊಡ್ತಾರಲ್ಲ, ಅದೇ ಒಂದ್ ದುಡ್ಡು ಸಾಧನೆ ಮಾಡ್ದಂಗ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಸರ್.
0: ಹಂಗಾಗಿ ಇಟ್ಕೊಳ್ಳೋದಂಗಾರ ದುಡ್ಡು
1: ಇಲ್ಲ ಸರ್, ಖಂಡಿತ ಬೇಡ ಸರ್ ನಮ್ಗೆ. ನಾವು ಕಷ್ಟಪಟ್ಟು ದುಡ್ದು ನಮ್ಮ ಜಮೀನಲ್ಲಿ ಬೆಳೆದಿದ್ದು ನಮ್ಗೆ ಬೆಂಬಲ ಬೆಲೆ ಸಿಕ್ಬಿಟ್ರೆ ಇದಕ್ಕಿನ್ನ ಪುಣ್ಯವಂತರು ಯಾರಿಲ್ಲ ಸರ್ ನಾವು ರೈತರು.
0: ಓಕೆ ಇರ್ಲಿ. ಸೊ ಈಗ ಏನಂತಂದ್ರೆ, ಈಗ ಒಂದ್ ಕೋಟಿ ಸಿಕ್ಕಿರತ್ತೆ ಅಂತ ಅನ್ಕೊಳ್ಳಿ, ಯಾಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡ್ಕೊಂಡಾದ್ಮೇಲೆ 1 ಲಕ್ಷ ಅದ್ರಲ್ಲಿ ಯೂಸ್ ಮಾಡ್ಬೇಕು ಅಂತಂದ್ರೆ, 1 ಲಕ್ಷನ ಯಾವ್ದಕ್ಕೆ ಯೂಸ್ ಮಾಡ್ತಿರತ್ತ? ಅದು ಒಂದೇ ಲಕ್ಷ
1: ಆದ್ರೆ ಅಕಸ್ಮಾತ್ ನಾನು ಅದ್ರಲ್ಲಿ ಬಳಸ್ಲೇಬೇಕು, ನನಗೆ ಕಷ್ಟ ಐತೆ, ಅಥವಾ ನಮ್ಮ ಸ್ನೇಹಿತರಿಗೂ ಇಲ್ಲ ನಮ್ಮ ಊರಿನ ಜನರಿಗೆ ಏನಾದ್ರು ಕಷ್ಟ ಇತ್ತು ಅಂದ್ರೆ, ನಾನು ಅದನ್ನ ಸ್ಕೂಲ್ ಮಕ್ಕಳಿಗೆ 1 ಲಕ್ಷ ಆದ್ರೂ ನಾನು ಕಷ್ಟ ಆದಾಗ ಇದ್ದೀನಿ, ನಾನು ಸ್ಕೂಲ್ಗೆ ದಾನ ಮಾಡ್ಬೇಕಂಬ ಒಂದು ಸಂದರ್ಭ ಬಂದ್ರೆ, ನಮ್ಮ ರೈತರ ಮಕ್ಕಳಿಗೆ ಸ್ಕೂಲಿಗೆ ದಾನ ಮಾಡ್ಬೇಕಂತ ಒಂದು ಆಸೆ ಸರ್, ಅಷ್ಟು ಬಿಟ್ರೆ ಇನ್ನೇನೇನು ಇಲ್ಲ.
0: ಓಕೆ ಓಕೆ ಓಕೆ, ಸೂಪರ್, ಚೆನ್ನಾಗಿ ಮಾತಾಡಿದ್ರಿ ಸರ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡಕ್ಕೆ ಅವಕಾಶಕ್ಕಾಗಿ.
0: ಓಕೆ, ನಾಗೇಂದ್ರ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರು ಬಂದಿರೋ ದುಡ್ಡನ್ನ ಇಟ್ಕೊಳ್ಳೋದೇ ಇಲ್ಲ, ನಾನು ಸರ್ಕಾರ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಓಪನ್ ಆಗಿ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
2: ಯಾತಿಯರ್ ಜಿಲ್ಲೆ ಸುರ್ಪುರ ತಾಲೂಕು ನಿಂಗದಳ್ಳಿಯಿಂದ ನಿಂಗಣ್ಣ ಸರ್.
0: ನಿಂಗಣ್ಣ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್, ತಾವು?
0: ಓ, ನಾವು ಚೆನ್ನಾಗಿದ್ದೀವಿ ಸರ್. ಹೇಗಿದೆ, ಹೇಗಿದ್ದೀರಿ?
2: ಏ ಸರ್, ಬಹಳ ಬಿಸಿಲಿದೆ ಸರ್, ಏನ್ ಮಳೆನೇ ಇಲ್ಲ. 3 ತಿಂಗಳಾಯ್ತು ಸರ್ ಬಿತ್ತೀವಿ, ಮಾತ್ರ ಮಳೆನೇ ಇಲ್ಲ. ದನ ಕರಗಳಿಗೆ ನೀರಿಂದ ಬಹಳ ಪರಿಸ್ಥಿತಿ ಆಗುತ್ತೆ ಸರ್. ಮೊನ್ನೆ ನೀರ್ ಬಿಟ್ಟಾರ ಸರ್ ಹಳಗಳಿಗೆ, ದನ ಕರಗಳಿಗಂತ ಕ್ಯಾಲ್ ನೀರ್ ಬಂದ, ಅದರ್ಲಿಂದ ಸ್ವಲ್ಪ ನಡ್ದೈತಿ ಸರ್. ಆದ್ರೆ ಇಂತ ಹೊಟ್ಟಿ ಎಲ್ಲ ತೊಗರಿ ಲಾಸ್ ಸರ್.
0: ಚಾನಲ್ ನೀರ್ ಬಿಟ್ಟಿರ?
2: ಹ್ಮ್ ಸರ್, ಹಳ್ಳಕ್ ಹಾಕಿದ್ರ ಸರ್, ದನ ಕರಗಳಿಗೆ ನೀರಲ್ಲ ಸರ್, ಅದು ಹಳ್ಳಕ್ಕ ಮೊನ್ನೆ ಹಾಕ್ಯಾರ ಸರ್. ಈ ದನ ಕರಗಳಿಗೆ ಸ್ವಲ್ಪ ಈಗ 1 ವಾರ ಆಯ್ತು ಸರ್ ನಮ್ಗ. ಮೊದಲು ಬಹಳ ಪಜಿತಿ.
0: ಓಕೆ ಓಕೆ. ಸೊ ಹಾಗೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತ ನಿಮ್ಗೆ?
2: ಗೊತ್ತಾಯ್ತು ಸರ್, 1 ಕೋಟಿ ರೂಪಾಯಿ ಸರ್.
0: 1 ಕೋಟಿ ರೂಪಾಯಿ? ಹೌದು, 1 ಕೋಟಿ ರೂಪಾಯಿ ಸಿಕ್ಕ್ರೆ ನೀವೇನ್ ಮಾಡ್ತೀರಾ ಸರ್ ಹೇಳಿ
2: ಸರ್? ತಾವ್ ಕೊಡ್ತಾರೆ ಸರ್.
0: ಇಮ್ಯಾಜಿನೇಷನ್ ಸರ್.
2: ಹೌದೌದು ಸರ್, 1 ಕೋಟಿ ರೂಪಾಯಿ ಸಿಕ್ಕಿತ್ತು ಅಂದ್ರೆ ಏನ, ಅದು ಈ ಕಡೆ ಒಂಥರ ಖುಷಿನೇ ಆಗುತ್ತೆ ಸರ್, ಒಂಥರ ದುಃಖನೇ ಆಗುತ್ತೆ ಸರ್. ಅದು 1 ಕೋಟಿ ರೂಪಾಯಿ ಸಿಕ್ಕ್ರ ಅಂದ್ರೆ, ಆದ್ರೆ ಹೇಳ್ಬೇಕಂದ್ರೆ ಸರ್, ನಮ್ಮೂರಲ್ಲಿ ಏನಂದ್ರೆ ಏನ್ ಹಂಗ ನೋಡಿಲ್ಲ ಸರ್, ನಮ್ಗೆ ಅದೊಂದು ಆಸೆ ಸರ್. 1 ಕೋಟಿಗಿನ ದೇವ್ರ ದಯದಿಂದ ಸಿಕ್ಕ್ರೆ ಮತ್ತೆ ಫಸ್ಟ್ ಅಂಗನವಾಡಿ ಕಟ್ಟಬೇಕಂತ ಸರ್. ನಮ್ಗೆ
0: ಅಂಗನವಾಡಿ ಇಲ್ವಾ?
2: ಹೌದು ಸರ್. ಅಂಗನವಾಡಿಲ್ಲ.
0: ಅಂಗನವಾಡಿಗೆ ಹೋಗಬೇಕಂದ್ರೆ ಎಲ್ಲಿ ಹೋಗ್ತಾರೆ ಹಾಗಾದ್ರೆ ಮಕ್ಕಳೆಲ್ಲ?
2: ಸರ್ ನಮ್ಮೂರ ಅಂಗನವಾಡಿಗೆ ಹೋಗಂಗಿಲ್ಲ ಸರ್, ಅವರು ಬರ್ತಾರ, ಅವ್ರು ಇನ್ನೊಬ್ಬರು ಊರ್ ಪಕ್ಕದಲ್ಲಿ ಸರ್ ಒಂದು ಜಂತ ಮನೆ ಐತೆ ಸರ್, ಅವ್ರು ಅಲ್ಲೇ ಹೋಲ್ಸಿಗೇಸಿ ಅವ್ರು ಪಾಠ ಮಾಡಿ ಅವ್ರು ಬಿಸಿ ಊಟ ಹಾಕಿಸಿ ಕಳಿಸ್ತಿರ್ತಾರ. ಆದ್ರೆ ಬಿಸಿ ಊಟ ಮಾಡಕ್ಕ ಮೊದಲು ಮಾಡಿ ಸರ್ ಅವ್ರಿಗೆ ಎಲ್ಪರ ಮೊದಲು ಮಾಡಿ ನಮ್ಮೂರಾಗಿಲ್ಲ ಸರ್. ಈಗ ಅಂಗನವಾಡಿ ಮೇನ್ ಅಂದ್ರೆ ಹುಡುಗರಿಗೆ ಉಡಳತನ ಆಗ್ಬಿಡ್ತದೆ ಸರ್, ಯಾಕಂದ್ರೆ ಅಂಗನವಾಡಿ ತಪ್ಪೊಂದ್ ಜವಾಬ್ದಾರಿ ಇರ್ತದೆ ಸರ್. ಅಂಗನವಾಡಿಗೆ ಹಚ್ಚಬೇಕಲ್ಲ ಅಂತ ಮನೆಗೆ ತಂದಿತ್ತೆ. ಅಂಗನವಾಡಿ ಸಮತಿಗೆ ಇಲ್ಲ ಸರ್, ಬಹಳ ಪಜಿತ ಐತಿ. ಅಂಗನವಾಡಿನ ನಡ್ಚಿಕೊಡಕ್ ಆಗ್ತಿಲ್ಲ ಸರ್, ಈಗ ಅಂಗನವಾಡಿ ಇಲ್ಲ ನಮ್ಮಲ್ಲಿ.
0: ನಿಂಗದಳ್ಳಿ
2: ಸರ್?
0: ನಿಂಗದಳ್ಳಿ. ಓಕೆ ಓಕೆ.
2: ಅಂಗನವಾಡಿ ಇತ್ತಪ್ಪ ಅಂದ್ರೆ ಅದ ಒಂದು ನಮ್ ಏನ್ ಕೊರತಿಲ್ಲ ಸರ್, ಅದ ಒಂದು ಬಹಳ ಆಗ್ಬಿಡೋದು. ನಮ್ಗೆ ಅಂಗನವಾಡಿ ಇದ್ರ ನಮ್ಗ ಹುಡುಗರು ವಿದ್ಯಾರ್ಥಿ ಅದನ್ನ ಸರ್.
0: ಶಾಲೆ ಕಾಲೇಜಿಗೆಲ್ಲ ದೂರ ಹೋಗ್ಬೇಕಾ?
2: ಸುರಪುರ ಹೋಗ್ಬೇಕು ಸರ್.
0: ಓಕೆ
2: ಸರ್.
0: ತುಂಬಾ ಸಣ್ಣ ಹಳ್ಳಿ ನಿಮ್ದು?
2: ಹ್ಮ್ ಸರ್.
0: ಓಕೆ ಓಕೆ.
2: ಅದ ಸರ್ ಏನಿಲ್ಲ ಅಂದ್ರ ಒಂದು 300 ಮನೆ 100 ಚಿಲ್ಡ್ರ ಅಂತ ಅದಾವ ಸರ್.
0: ಓಕೆ. ಸೊ ಹೇಳಿ ಸರ್, ಹಾಗಾದ್ರೆ ಇವತ್ತಿನ ಟಾಪಿಕ್ ಬರೋಣ. ಇವತ್ತು ಅದೇ ನೀವು ಸಿಕ್ಕದು ಅಂತಂದ್ರೆ ಅಂಗನವಾಡಿ ಕಟ್ಸ್ತೀರಾ, ಅದೇ 100,000 ನೀವೇನಾದ್ರು ಯೂಸ್ ಮಾಡ್ಕೋಬೇಕು ಅಂತಂದ್ರೆ 100,000 ನೀವೇ ಅದಕ್ಕೆ ಯೂಸ್ ಮಾಡ್ಕೋತೀರಾ?
2: 100,000 ಸರ್ ನಮ್ಗೇನಿಲ್ಲ ಸರ್, 2 ಎಕರೆ ಭೂಮಿ ಇದೆ, ಅದ್ರಲ್ಲಿ ಒಂದು ಬೋರ್ ಹಾಕಿಸಿ ಅದ್ರಲ್ಲಿ ಜೀವನ ಮಾಡ್ಕೊಂಡು ಇರ್ಬೇಕು ಅಂತ ಅಷ್ಟೇ ಸರ್ ನಮ್ಗೆ.
0: ಓಕೆ. ಸೊ ನೀರು ಸಿಗ್ಬೇಕು ಅಂತ?
2: ಹ್ಮ್ ಸರ್.
0: ಓಕೆ ಸರ್. ಓಕೆ. ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ.
2: ಧನ್ಯವಾದಗಳು ಸರ್.
0: ಓಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಂಗಣ್ಣ ಅವರು, ನಿಂಗದಹಳ್ಳಿಯಿಂದ ಕರೆ ಮಾಡಿದ್ರು, ಯಾದಗಿರಿ ಜಿಲ್ಲೆಯಿಂದ. ಸೊ ಅಲ್ಲಿ ನೋಡಿ ಅಂಗನವಾಡಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು, ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಮಕ್ಕಳು ಇರ್ತಾರೆ, ಅವರಿಗೆ ಒಂದು ಏನೋ ವಿದ್ಯಾಭ್ಯಾಸ ಬೇಕು ಅಂತಂದ್ರೆ ಬೇರೆ ಊರಿಗೆ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದನ್ನ ಕೇಳಿ ಸ್ವಲ್ಪ ಬೇಜಾರಾಯ್ತು. ಅಂಡ್ ಎನಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ.
3: ನಮಸ್ತೆ ಸರ್.
0: ನಮಸ್ತೆ.
3: ಆರಾಮಿದ್ದೀರಾ ಸರ್?
0: ಆರಾಮಾಗಿದ್ದೀವಿ. ಯಾರಿದು? ಶಂಭುಲಿಂಗ ಅವರಾ?
3: ಹೌದು.
0: ಹ್ಮ್, ಹೇಗಿದ್ದೀರಾ ನೀವು?
3: ಆರಾಮಿದ್ದೀವಿ ಸರ್.
0: ಓಕೆ. ಸೊ ಹೇಳಿ ಶಂಭುಲಿಂಗ ಅವರೇ, 1 ಕೋಟಿ ಹಣ ಸಿಕ್ತು ಅಂತಾರೆ, ಏನ್ ಮಾಡ್ತೀರಾ ಇವತ್ತು?
3: 1 ಕೋಟಿ ಹಣ ಸಿಕ್ತು ಅಂದ್ರೆ ಅದು ಕಳ್ಕಣ ಯಾರ ದಡ್ಡ ಹಣ ಸಿಕ್ಕ ಅದೇ ಸರ್ ಕೇಳ್ತಾರೆ.
0: ಹ್ಮ್, ಅಲ್ಲ ನಿಮ್ ಬಗ್ಗೆ ಹೇಳಿ ನೀವು.
3: ಈಗಿನ ಟ್ಯಾಕ್ಸ್ ಅನ್ನೋದನ್ನ ಕಳ್ಕಣ ದಡ್ಡ ಯಾರು ಬ್ರಿಟಿಷಲ್ ಈಗ ನಾವೇನ್ ಮಾಡೋದು ಮೇಡ, ಏನ್ ಮಾಡಕ್ ಸರ್? ಯಾವ ದಾನ ಧರ್ಮಗಳಿಗೆ ಇಲ್ಲ ಅಂದ್ರೆ ಅನಾಥ ಅಂದ ಆಶ್ರಮಗಳಿಗೆ ಅಂತೀವಿ ಸರ್. ಹೇಳ್ಬೇಕಂದ್ರೆ ನಾವು ಈಗ ನಾವು ಕಷ್ಟಪಟ್ಟಿದ್ದಾದ್ರೆ ಒಂಥರ ಆಗುತ್ತೆ. ದಾನವ ಬಂದು ದಾನವಾಗಿ ಕೊಡ್ಬೇಕಂತ ಗಾದೆ ಇದೆ, ಅದು ದಾನವ ಬಂದು ದಾನವ ವಸ್ತು ಕೊಡ್ಬೇಕಂತ ಇದೆ. ಬಡಬಗರಿಗೆ ಹಂಚಬೇಕು ಮತ್ತೆ ಅಂಡ ಅನಾಥರಿಗೆ ಹಂಚಬೇಕು. ಈ ತರ ಮಾಡಿದ್ರೆ ಅದು 1 ಕೋಟಿ 5 ಖರ್ಚು ಮಾಡ್ ಸರ್.
0: ಓಕೆ. ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಳ್ಳಲ್ಲ ಹಾಗಾದ್ರೆ?
3: ನಾನು 5% ಇಟ್ಕೊಳ್ಳ ಸರ್. ಯಾಕಂದ್ರೆ ಪರರ ವಸ್ತು ಹಣದ ಸಮಾನ, ಹೆಣದ ಸಮಾನ ಬರುತ್ತೆ, ಮೈ ವಜೆ ಆಗತ್ತೆ ತಿಂದ್ರೆ. ಯಾವ್ದಾರು ನಮಗೆ ಅದ್ರ ಕರಿ ಹೋಗ್ಬಿಡುತ್ತೆ, ನಾವು ಕಷ್ಟಪಟ್ಟು ದುಡ್ಡದ್ದು ಇಲ್ಲ. ನಾವು ಯಾವ್ದನ್ನು ಇಟ್ಕೊಳಕ್ ಇಷ್ಟ ಪಡೋದು ಸರ್, ಅವ್ರು ಕಳ್ಕಣ ನೀ ದಡ್ಡ ಅಂತ ಹೇಳ್ಬೇಕು ಸರ್. ಯಾಕಂದ್ರೆ 1 ಕೋಟಿ ಕಳ್ಕಣ ದಡ್ಡ ಈಗಿನ ಯುಗದಲ್ಲಿ ಯಾರಿಲ್ಲ ಸರ್. ಹೇಳ್ಬೇಕು ಈಗೆಲ್ಲ ಡಿಜಿಟಲ್, ಈಗ ಟ್ಯಾಕ್ಸ್ ಈಗ ಸರ್, ಈಗೆಲ್ಲ ಸ್ವಲ್ಪ ಹೆಚ್ಚಿಕೊಂಡು ಫೋನ್ ಪೇ ಗೂಗಲ್ ಪೇ ಆಗ್ಬಿಟ್ಟಿದೆ. ಈಗ
0: ಬಹಳ ಲೆಕ್ಕಾಚಾರ ಹಾಕ್ಬಿಟ್ಟು ನೀವು, ಇಮ್ಯಾಜಿನೇಷನ್
3: ಆತರ ಬಿಡಿದೀವಿ ಸರ್. ಈಗ 10 ರೂಪಾಯಿ ಸಿಕ್ಕಿ ಬಿಡ ಇದಾಗಲ್ಲ ಸರ್, ಅಷ್ಟು ಯೋಚನೆ ಮಾಡೋದಾಗಿದೆ. ಎಲ್ಲಿಂದ ಬಂತು ಅಂತ ಯೋಚನೆ ಮಾಡೋದಾಗಿದೆ. ಈಗ 10 ರೂಪಾಯಿ ಸಿಕ್ಕರು ಸಹಿತ 10 ರೂಪಾಯಿ ಸಿಕ್ಕಿದ್ರೆ ನಾವೇನ್ ಮಾಡ್ತಾರೆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಭಿಕ್ಷಿಕರು ಕೊಟ್ಬಿಡ್ತಾರೆ, ಇಟ್ಕೊಳಲ್ಲ ನಾನು ಅದನ್ನ. ಭಿಕ್ಷಿಕರಿಗೆ ಅಲ್ಲಿ ಇಲ್ಲಿ ಇವ್ರಿಗೆ ಕೊಟ್ಬಿಡ್ತಿಲ್ಲ, ದೇವಸ್ಥಾನಗಳಿಗೆ ಯಾಕೆ ಕೊಡ್ತೀನಿ
0: ಅಷ್ಟೇ. ಇಮ್ಯಾಜಿನೇಷನ್ ಮಾಡ್ಕೊಂಡು 1 ಕೋಟಿ ಸಿಕ್ಕಿದೆ ಅಂತ ಅನ್ಕೊಂಡ್ರು, ಅದ್ರಲ್ಲಿ 1 ಲಕ್ಷ ನೀವೇನ್ ಮಾಡ್ತೀರಾ ಅದನ್ನ ಹೇಳಿ.
3: 1 ಲಕ್ಷ ಮಾಡೋದು ಅಂದ್ರೆ ಹೆಚ್ಚಿಗೆ ನನ್ನ ಸ್ವಂತಕ್ಕೆ ಏನು ಉಪಯೋಗಿಸಲ್ಲ ಸರ್. ಹೇಳ್ಬೇಕು ಅದನ್ನ ಸ್ವಂತಕ್ಕೆ ಅದೇ ಹೇಳಿದ್ನ ಸಣ್ಣ ಭಿಕ್ಷಿಕರಿಗೆ ಇದ್ದಾರೆ ಅನ್ಸ್ತೀನಿ ಸರ್. ಅಷ್ಟೇ ನಾನು ಇರೋದಿಲ್ಲ, ಅದೇ ಪರವ ಹಣ್ಣು ಪಚನಕ್ಕೆ ಸಮಾನ ಅಂತ ಹೇಳ್ತೀನಿ ಸರ್. ಆತರ ಗಾದೆ ಮಾತು ದೊಡ್ಡ ನಿಜ, ದೊಡ್ಡವ್ರು ಹೇಳಿದ್ದು ಸುಳ್ಳಲ್ಲ ಸರ್. ಹೇಳ್ಬೇಕು ಅಂದ್ರೆ ನಾನು 5% ಇಟ್ಕೊಳ್ಳಲ್ಲ ಸರ್. ಹೇಳ್ಬೇಕು ಅಂದ್ರೆ ನಾನು ಯಾವಾಗಲೂ ಸರ್ ಕಷ್ಟಪಟ್ಟು ದುಡ್ಡೇ ಇರಲ್ಲ ಸರ್. ಇನ್ನೇನು ಅನ್ಯಾಯ ದುಡ್ಡು ಇಲ್ಲಿ ಅಂತಾರ ಸರ್. ಹೇಳ್ಬೇಕು ಅಂದ್ರೆ
0: ಓಕೆ ಸರ್. ಓಕೆ, ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಓಕೆ, ಶಂಭುಲಿಂಗ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಬಂದಿರೋ ಹಣನ ಇಟ್ಕೊಳ್ಳೋದೇ ಇಲ್ಲ ನಾನು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಆ್ಯಂಡ್ ಫನ್ನಿ ಆಗಿರುವಂತಹ ಆನ್ಸರ್ಗಳನ್ನ ಕೊಡಿ. ಯಾಕೆಂದ್ರೆ ಸೊ ಈ 1 ಕೋಟಿ ರೂಪಾಯಿ ಹಣ ಬಂತು ಅಂತಂದರೆ ಅದರಲ್ಲಿ ಏನೋ ಒಂದು ತಗೋಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಅಥವಾ ಏನಾದರೂ ಒಂದು ವಸ್ತು ಯಾರ್ಯಾರು ಒಬ್ರಿಗೆ ಕೊಡಬೇಕು ಅಂತ ಇರೋದು, ಅಥವಾ ಸಾಲ ತೀರಿಸಬೇಕು ಅನ್ನೋದು, ಮನೆ ತಗೋಬೇಕು ಅನ್ನೋದು, ಕಾರ್ ತಗೋಬೇಕು ಅನ್ನೋದು, ಈ ಥರ ಒಂದಷ್ಟು ಆಸೆಗಳಿದ್ದೇ ಇರುತ್ತೆ. ಸೊ ಅದನ್ನು ಆರಾಮಾಗಿ ಮಾತಾಡಿ, ಫನ್ನಿಯಾಗಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ.
0: ನಮಸ್ತೆ.
4: ನಮಸ್ತೆ ಸರ್. ಕಲ್ಲಪ್ಪ ಸರ್, ಹೊಳ್ತೇರ ತಾಲೂಕು ಚನ್ನಪಟ್ಟಣ.
0: ಕಲ್ಲಪ್ಪ ಅವರು ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಸರ್.
0: ಓಕೆ. ಕಲ್ಲಪ್ಪ ಅವರ, ನಿಮ್ಮ ಕಡೆ ಮಳೆ ಎಲ್ಲ ಇಲ್ಲ?
4: ಇಲ್ಲ ಸರ್, ಮಳೆನೇ ಇಲ್ಲ. ಮಳೆ ಇಲ್ಲದೆ ಈಗ 15 ದಿವಸದಿಂದ ಒಂದು ಮಳೆ ಇಲ್ಲ. ಬೆಳೆ ಎಲ್ಲ ಒಣಗ್ತಾ ಐತೆ.
0: ಓಕೆ, ನಿಮ್ ಕಡೆಗೆಲ್ಲ ಚಾನಲ್ ನೀರ್ ಬಂದಿಲ್ವಾ?
4: ಇಲ್ಲ ಸರ್, ನಮ್ಮಿಂದ ಎಲ್ಲೋ ಐತೆ ಅದು ಚಾನಲ್, ಬಹಳ ದೂರ ಐತೆ ಅದು ಚಾನಲ್.
0: ಹೌದಾ? ಓಕೆ ಓಕೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತ ನಿಮ್ಗೆ? 1 ಕೋಟಿ ರೂಪಾಯಿ ಹಣ ಬಂತು ಅಂದ್ರೆ ನೀವೇನ್ ಮಾಡ್ತೀರಾ ಹಣವನ್ನು ಇಟ್ಕೊಂಡು? ಫಸ್ಟ್ ಟೈಮ್
4: ನಮ್ಗೆ ಎಲ್ಲಿ ಬರ್ಬೇಕು ಸರ್, 1 ಕೋಟಿ ಗಟ್ಟಲೆ ದುಡ್ಡು.
0: ಇಮ್ಯಾಜಿನೇಷನ್ ಸರ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ 1 ಕೋಟಿ ಹಣ ಬಂದಿದೆ ಅಂತ
4: ಬಂದ್ರೆ ಒಂದು ಇದು
0: ಒಂದ್ ಕಲ್ಪನೆ ಮಾಡ್ಕೊಳ್ಳೋದು ಅಷ್ಟೇ
4: ಅಷ್ಟೇ ನಾವ್ ಮತ್ತೆ ರೈತರೆಲ್ಲ ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲ ಆದ್ವಿ ಸರ್.
0: ಅಲ್ಲ, ಇವಾಗ ಎಲ್ರದು ಹಂಗೆ ಆಗ್ತಾ ಇದೆ ಬಿಡಿ. ಹೇಳಿ ಸರ್, ಏನ್ ಮಾಡ್ತೀರ 1 ಕೋಟಿ ರೂಪಾಯಿ ಹಣ ಬಂತಂದ್ರೆ?
4: 1 ಕೋಟಿ ಗಟ್ಟಲೆ ಬಂದ್ರೆ ಏನೋ ನಮ್ಗೆ ಒಂದ್ ಸ್ವಲ್ಪ ಕೃಷಿ ಇಂಪ್ರೂವ್ ಮಾಡ್ಬೋದು. ಏನ್ ಮಾಡಕ್ ಸರ್, 1 ಕೋಟಿ ಗಟ್ಟಲೆ ಅಷ್ಟೊಂದು ಬರೋದು ಇಲ್ಲ ನಮಗೆ.
0: ಇಮ್ಯಾಜಿನ್ ಮಾಡಿ, ಅದರಲ್ಲಿ 1 ಲಕ್ಷ ನೀವ್ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ 1 ಲಕ್ಷ ಯೂಸ್ ಮಾಡೋದ್ರೆ ಏನ್ ಮಾಡ್ತೀರಾ ಸರ್ ಹೇಳಿ?
4: ಒಂದಿಷ್ಟು ಏನೋ ಸಣ್ಣದೊಂದು ಮನೆ ಕಟ್ಕೊಳೋದು, ಉಳಿದದ್ದು ಕೃಷಿಗೆ ಇದ್ ಮಾಡೋದು, ಉಳಿದದ್ದು ಏನಾರ ಯಾವ್ದಾದ್ರು ಒಂದು ಟ್ರಸ್ಟ್ ಏನಾದ್ರು ಒಂದ್ ಸ್ವಲ್ಪ ದಾನ ಮಾಡೋದು, ಆತರ ಮಾಡಿದ್ರೆ ಏನೋ ಒಂಚೂರು ಮನ್ಸಿ ನೆಮ್ಮದಿ ಸಿಗುತ್ತೆ. ಯಾಕೆ ಅಂದ್ರೆ ಅದು ಹಂಗೆ ಬಂದಿರ್ತಲ್ಲ, ಅದು ನಾವು ಬೇರೆ ಸುರಿಸಿ ದುಡ್ದದ್ದೇ ಸಿಗೋದು ಕಷ್ಟ ಅಂತ, ಅದು ಹಂಗೆ ಬಂದಿರುತ್ತಲ್ಲ ಅದನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಆಗಲ್ಲ. ಸ್ವಂತಕ್ಕೆ ಬಳಸ್ಕೊಳೋದು ಅಂದ್ರೆ ಒಂದ್ ಸ್ವಲ್ಪ ಬುಜುಗ್ರೇನೆ.
0: ಓಕೆ ಸರ್, ಓಕೆ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು.
4: ಥ್ಯಾಂಕ್ ಯು ಸರ್.
0: ಓಕೆ, ಕಲ್ಲಪ್ಪ ಅವ್ರು ಕರೆ ಮಾಡಿದ್ರು ಹೊಳಲ್ಕೆರೆಯಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮಗೆ ಏನನ್ಸುತ್ತೆ 1 ಕೋಟಿ ರೂಪಾಯಿ ಹಣ ನಿಮ್ಮ ಇಮ್ಯಾಜಿನೇಷನ್ನಲ್ಲಿ ಬಂತು ಅಂತ ಅಂದರೆ, ಆ 1 ಕೋಟಿ ಹಣವನ್ನು ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಟೈಮ್ ನಿಮಗೆ ಆ ಥರ ಅಷ್ಟು ದೊಡ್ಡ ಅಮೌಂಟು ಹಣ ಬಂದಿದೆ ಅಂತಂದರೆ ಏನು ಮಾಡ್ತೀರಾ? ಆ್ಯಂಡ್ ಅದರಲ್ಲೂ ಕೂಡ ಫಸ್ಟ್ 1 ಲಕ್ಷವನ್ನು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಅಥವಾ ಏನು ತೊಗೊಳ್ತೀರಾ, ಅಥವಾ ಯಾರಿಗಾದ್ರು ಗಿಫ್ಟ್ನ ಮಾಡ್ತೀರಾ, ಅದ್ರ ಬಗ್ಗೆ ಕೂಡ ಮಾತಾಡಿ. ಆ್ಯಂಡ್ ಹಾಗೆ ಓಪನ್ ಅಪ್ ಆಗಿ ಆರಾಮಾಗಿ ನಮ್ಮ ಜೊತೆ ಫನ್ನಿ ಆಗಿ ಮಾತಾಡಿ ಅಂತ ಹೇಳ್ತಾ, ಈಗ ಏನೋ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ, ಆ್ಯಂಡ್ ಸೂಪರ್ ಆಗಿರುವಂತಹ ಸಾಂಗ್ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರಣ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
10: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
9: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
10: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ ಐ ಸಿ, ಹರ್ ಪಲ್ ಆಪ್ಕೆ ಸಾಥ್.

ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರೆ ನಾನು ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ತಾರೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ರೇಡಿ ಪನ್ನೋಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಕೈಗೆ ಅಥವಾ ನಿಮ್ಮ ಅಕೌಂಟ್ಗೆ ಏನಾದ್ರು 1 ಕೋಟಿ ಹಣ ಬಂದಿದೆ ಅಂತಂದ್ರೆ, ಸೊ ಆ ಹಣವನ್ನು ಇಟ್ಕೊಂಡು ನೀವೇನು ಮಾಡ್ತೀರಾ? ಸೊ ಆ ಒಂದು ಹಣವನ್ನು ಫಸ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ.

0: ನಮಸ್ತೆ
1: ನಮಸ್ತೆ ಗುಣ ಅವರು
0: ಶಂಕರ್ ಘಟ್ಟ ಹೌದು ಸರ್
1: ಹೇಗಿದ್ದೀರಾ ಗುಣ ಅವರೇ
0: ಚೆನ್ನಾಗಿದ್ದೀನಿ ಸರ್ ನೀವು
1: ನಾವು ಸೂಪರ್ ಆಗಿದ್ದೀವಿ
0: ಕೋಟಿ ರೂಪಾಯಿ ಸಿಕ್ಕರೆ
1: ಹೌದು ಹೇಳಿ ಮೇಡಮ್ ಏನ್ ಮಾಡ್ತೀರಾ ಒಂದು ಕೋಟಿ ರೂಪಾಯಿ ನಿಮಗೆ ಸಿಕ್ಕರೆ ನಿಮ್ಮ ಅಕೌಂಟಿಗೆ ಬಂತು ಅಂದ್ರೆ ಇಮ್ಯಾಜಿನ್ ಮಾಡಿದ್ರೆ ಸೊ ಅದನ್ನ ಏನ್ ಮಾಡಕ್ಕೆ ಯೂಸ್ ಮಾಡ್ತೀರಾ
0: ಅದು ಯಾವ ತರ ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ನನ್ನ ದುಡಿಮೆ ನನ್ನ ಶ್ರಮದ ಫಲ ನನ್ನ ಉಳಿತಾಯದ ಫಲ ಸಿಕ್ಕರೆ ಸರ್ ತುಂಬಾ ಅವಶ್ಯಕತೆ ಇದೆ ಒಂದು ಕೋಟಿಯೇ ನನ್ನ ಸಂಸಾರ ಮಕ್ಕಳ ಭವಿಷ್ಯ ಮನೆ ಇದಕ್ಕೆ ಅದು ಬಳಸ್ಕೊಳ್ತೀನಿ ಒಂದು ರೂಪಾಯಿನೂ ವೇಸ್ಟ್ ಆಗದ ರೀತಿಲಿ ಖರ್ಚು ಮಾಡಿ ಅದನ್ನ ಅಕೌಂಟಿಗೆ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಬೈ ಚಾನ್ಸ್ ಎಲ್ಲೋ ಬೇರೆ ದುಡ್ಡು ಎಲ್ಲೋ ಆ ದಾರಿಲಿ ಇನ್ನೆಲ್ಲೋ ದಾರಿ ಸಿಕ್ಕಿ ಅಥವಾ ಅಚಾನಕ್ ಆಗಿ ನಮ್ಮ ಅಕೌಂಟಿಗೆ ಬಂತು ಅಂದ್ರೆ ಒಂದು ಕೋಟಿ ದಯವಿಟ್ಟು ಅದು ಬೇಡ ಸರ್ ನನಗೆ ಅದನ್ನ ಕಾಯ್ತೀನಿ ಅಷ್ಟು ಅಂದ್ರೆ ಕಳ್ಕೊಂಡ್ರೆ ತಾನಾಗೆ ಬರತ್ತನ್ಕ ನಾವು ಕೇಳ್ಕೊಂಡು ಹೋಗ್ಬಾರ್ದು ಸರ್ ಕೇಳ್ಕೊಂಡೋದ್ರೆ ಹೌದು ನಂದೊಂದಂತ ಬರೋರೇ ಜಾಸ್ತಿ ಹಾಗಾಗಿ ಇಟ್ಕೊಡೋದು ಅದಕ್ಕೆ ಸಂಬಂಧಿಸಿದವ್ರು ಯಾರು ಇಲ್ಲ ಇದ್ ಯಾವ್ದೋ ಅನಿರೀಕ್ಷಿತ ನನಗೆ ಬಂದಿದೆ ಅಂತಂದ್ರೆ ಬಹುಶಃ ಭಗವಂತ ಇನ್ನೇನೋ ನನ್ನ ಕೈಯಿಂದ ಅದನ್ನ ಮಾಡ್ಸಕ್ಕೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಸರ್ ನಮ್ ದೇಶ ತುಂಬಾ ಅನಾಥಾಶ್ರಮಗಳು ತುಂಬಾ ಇದೆ ಸರ್ ಎಲ್ಲರಿಗೂ ಇಷ್ಟಿಷ್ಟಿಷ್ಟು ಸ್ವಲ್ಪ ಕೊಟ್ಟು ಆ ಭಗವಂತ ಕೊಟ್ಟಿದ್ ಭಗವಂತನ ಕಡೆಗೆ ವಾಪಸ್ ಕೊಟ್ಟು ನಮಸ್ಕಾರ ಹಾಕಿ ಸುಮ್ಮನಿದ್ ಬಿಡೋದು ಒಳ್ಳೇದು ಅಲ್ವಾ ಸರ್
1: ಹೌದು ಓಕೆ ಹಾಗೆ ಆ ಒಂದು ಕೋಟಿನಲ್ಲಿ ಒಂದು ಲಕ್ಷನಾರು ನಾನು ಯೂಸ್ ಮಾಡ್ಕೋಬೇಕು ಏನಾರು ತಗೋಬೇಕು ಅಂತ ಅನ್ಕೊಂಡಿದ್ರೆ ನೀವು ಸೊ ಆ ಒಂದು ಲಕ್ಷ ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಹೇಳ್ಬೋದಾ
0: ಸರ್ ಏನಕ್ಕೂ ಸಾಲಲ್ಲ ಸರ್ ಅದು ಏನಕ್ಕೂ ಸಾಲಲ್ಲ ಸರ್ ಅದು ನಾನು ಅನ್ಕೊಂಡು ನಿಜವಾಗ್ಲು ಏನಕ್ಕೂ ಸಾಲಲ್ಲ ಸರ್ ತೀರಾ ಅದು ಮೈಂಡ್ ಬ್ಲಾಕ್ ಆಯ್ತು ಒಂದ್ ಲಕ್ಷದಲ್ಲಿ ಏನು ಮಾಡಕ್ಕನ್ನ ತಾಂಡೋಗಿ ಎಫ್ ಡಿ ಇಡೋದು ವಾಸಿ ಸರ್ ಸುಮ್ನೆ ಅದ ತನ್ನಷ್ಟಕ್ಕೆ ತಾನ್ ಬೆಳಕಂತ ಹೋಗುತ್ತೆ ಒಂದ್ ವರ್ಷಕ್ಕೆ ಅದನ್ನ ಎಫ್ ಡಿ ಮಾಡೋದು ಇನ್ನೊಂದು ಅದೇ ಒಂದ್ ವರ್ಷ ಅದ್ ಮೆಚುರಿಟಿ ಟೈಮ್ ಅಲ್ಲಿ ಇಲ್ಲಿ ನನ್ ಕೈಲಿ ಮಂತ್ಲಿ ಎಷ್ಟಾಗುತ್ತೆ ಅಷ್ಟೇ ಆಡ್ ಮಾಡ್ತಾ ಹೋಗೋದು ಆ ಒಂದ್ ವರ್ಷ ಕಂಪ್ಲೀಟ್ ಆದಾಗ ಅದೇ ವಿತ್ ಇಂಟ್ರೆಸ್ಟ್ ಪ್ಲಸ್ ನಾನ್ ಸೇವಿಂಗ್ಸ್ ಮಾಡಿಸಿದ್ದು ಇಷ್ಟನ್ನು ಸರಿ ಮತ್ತೆ ಒಂದ್ ವರ್ಷಕ್ಕೆ ಎಫ್ ಡಿ ಮಾಡೋದು ಮತ್ತೆ ಅದ ಮೆಚುರಿಟಿ ತನಕ ಇದನ್ನ ಇದೊಂದು ಟೆಕ್ನಿಕಲ್ ಸರ್ ದುಡ್ಡನ್ನ ದುಡ್ಡಿಂದ ದುಡ್ಡನ್ನ ದುಡಿಯೋದು ಹೆಂಗೆ ಅನ್ನೋದು ಟೆಕ್ನಿಕಲ್ ಸರ್ ಇದು ಒಂದು ಲಕ್ಷ ಇಟ್ಕೊಂಡು ನಾವು ಸಾವಿರ ಬೇಕಾದಷ್ಟು ಲಕ್ಷನೂ ಸಂಪಾದನೆ ಮಾಡ್ಬೋದು ಮನಸ್ಸು ಕಂಟ್ರೋಲ್ ಮಾಡ್ಕೊಂಡು ತಾಳ್ಮೆ ಇದ್ರೆ ಆ ಒಂದ್ ಮೆಥಡ್ ಇದೆ ಸರ್ ನನ್ನ ಮೈಂಡ್ ಅಲ್ಲಿ ಅದ್ ಹಂಗ್ ಬಂತು ಅಂದ್ರೆ ಮಾತ್ರ ಈ ಎಫ್ ಡಿನೇ ಸರ್ ಅದ್ ಗ್ಯಾರಂಟಿ
1: ಎಫ್ ಡಿ ಮಾಡ್ಬಿಡ್ತೀರಾ
0: ಹೌದು ಸರ್
1: ಓಕೆ ಓಕೆ ಸೂಪರ್ ಮಾತಾಡಿದ್ರೆ ಹಾಗಾದ್ರೆ ಒಳ್ಳೆ ಒಂದು ಟಿಪ್ಸ್ ನ ಕೂಡ
0: ಕೊಟ್ಟಿದ್ದೀರಾ ಎಲ್ಲೋ ಕಡೆ ನಮ್ ದುಡ್ಡು ನಮಗೆ ದುಡ್ಡಿದ್ದು ದುಡಿತಾ ಇರುತ್ತೆ ಸರ್ ಬೆವರು ಸುರ್ಸೆ ದುಡಿಬೇಕು ಅಂತಿಲ್ಲ ಮತ್ತೆ ನಾನು ಒಬ್ಬ ಕಾಮರ್ಸ್ ಓದಿ ಮತ್ತೆ ಎಲ್ಲಿ ಏಜೆಂಟ್ ಆಗಿ ಎಲ್ಲೋ ಒಂದ್ ಕಡೆ ದುಡ್ಡಿನ ಬಗ್ಗೆ ಉಳಿತಾಯದ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಸರ್ ತುಂಬಾ ಅಲ್ಲ ಸ್ವಲ್ಪ
1: ಮಾತಾಡಿದ್ರಿ ಥ್ಯಾಂಕ್ ಯು ಗುಣ ಅವರೇ
0: ಓಕೆ
1: ಗುಣ ಅವ್ರು ಕರೆ ಮಾಡಿದ್ರು ಅವ್ರು ಕೂಡ ಕರೆ ಮಾಡಿ ಸೊ ಒಂದು ಲಕ್ಷನ ಎಫ್ ಟಿ ಇಡೋಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಒಂದು ಕೋಟಿ ಹಣ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನಿಮಗೆ ಸಿಕ್ತು ಅಂತಂದ್ರೆ ಸೊ ಆ ಹಣವನ್ನ ಏನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದಾರೆ ಅವ್ರ ಜೊತೆ ಮಾತಾಡೋಣ ಹಲೋ
2: ಹಲೋ
1: ನಮಸ್ತೆ
2: ನಮಸ್ತೆ
1: ಯಾರಿದು ರಶ್ಮಿ ಅವರು ಹೇಗಿದ್ರ ರಶ್ಮಿ ಅವ್ರೆ
2: ನಾವು
1: ಸೂಪರ್ ಆಗಿದೀವಿ ಹೇಗಿದೆ ಬೆಂಗಳೂರು ವೆದರ್ ಬಿಸಿ ಬಿಸಿ ಇದೆಯಾ ಓಕೆ ಸರ್ ರಶ್ಮಿ ಅವ್ರೆ ಬಿಸಿ ಬಿಸಿ ಇರುವಂತಹ ವೆದರ್ ಅಲ್ಲೇ ನೀವು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಒಂದ್ ಕೋಟಿ ಹಣ ನಿಮ್ಮ ಅಕೌಂಟ್ ಬಂದಿದೆ ಅಂತಂದ್ರೆ ಏನ್ ಮಾಡ್ತೀರಾ ನೀವು ಓಕೆ ಅದು ಕೂಡ ಇನ್ನೊಂದು ಏನೋ ಟ್ವಿಸ್ಟ್ ಅಂತಂದ್ರೆ ಆ ಒಂದ್ ಕೋಟಿ ಹಣ ಬಂದಿರುತ್ತಲ್ಲ 24 ಗಂಟೆ ಒಳಗೆ ಏನ್ ಮಾಡ್ಬೋದು ಒಂದ್ ಮೂರ್ ಕೆಲಸ ಮಾಡೋದ್ರೆ ಏನ್ ಮಾಡ್ತೀರಾ ಅದನ್ನ
2: ಒಂದು ಕೋಟಿ ಹಣ ಬಂದ ಅಂದ್ರೆ ಒಂದು ಲಕ್ಷ ಖರ್ಚು ಮಾಡ್ಬೇಕಂತ ಹೇಳ್ತೀರಾ
1: ಇಲ್ಲ ಒಂದ್ ಕೋಟಿ ಹಣನೇ ಒಂದ್ 24 ಗಂಟೆ ಒಳಗೆ ಒಂದು ಒಂದು ಅರ್ಥ ಆಯ್ತಾ
2: ವಿಚಾರ ಏನ್ ಮಾಡಬಹುದು ಅಂದ್ರೆ ಅದನ್ನ ಯಾರು ಟ್ರಸ್ಟ್ ಕೊಡಬಹುದು ಅನ್ಕೊಳ್ತೀನಿ ಯಾರ್ದೋ ಈಗ ನಾವು ಕಷ್ಟಪಟ್ಟು ಕಷ್ಟ ಆಗತ್ತೆ ನಾವ್ ಏನಂತಲ್ಲ ನಾವ್ ದುಡ್ಡಿದ್ದೆ ನಾವನ್ನ ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಯಾರ್ದು ದುಡ್ಡು ನಾವ್ ಎಂಜಾಯ್ ಮಾಡಕ್ ನಿಜವಾಗ್ಲು ಆಗಲ್ಲ ಹಾಗಾಗಿ ಅದನ್ನ ಅದನ್ನ ಯಾರು ನೀಡ್ ಇತ್ತು ಈಗ ಎಷ್ಟೋ ಮಕ್ಕಳು ಅನಾಥ ಮಕ್ಳು ಇರ್ತಾರೆ ಎಷ್ಟೋ ಸ್ಕೂಲ್ಸ್ ಇರುತ್ತೆ ಇನ್ನು ಇಂಪ್ರೂವ್ ಆಗದೆ ಇರೋಂಥದ್ದು ಅಂದ್ರೆ ಓದಕ್ ಇಷ್ಟ ಇದ್ರುತ್ತೆ ಓದ್ಲಿಕ್ಕೆ ಕಷ್ಟ ಇರುತ್ತೆ ಆ ತರ ಇದ್ದಾಗ ಅದನ್ನ ನಿಜವಾಗ್ಲು ಆ ರೀತಿ ಉಪಯೋಗಿಸ್ಬೋದು ಸರ್ ನಿಜವಾಗ್ಲು ಖಂಡಿತವಾಗ್ಲು ಆತರ ಡೆವಲಪ್ ಮಾಡೋದ್ರಿಂದ ಒಂದಿನದಲ್ಲ ಒಂದ್ ಅವರ್ ಅದನ್ನ ಡೆವಲಪ್ ಮಾಡ್ಬೋದಲ್ಲ
1: ಮಾಡ್ತಾರೆ
2: ಅವರಿಗೆ ಕೊಡಬಹುದು ಅಂತ ನನ್ನ ಅನಿಸಿಕೆ.
1: ಓಕೆ, ಸೊ ಅದ್ರಲ್ಲಿ 100,000

0: ಅದ್ರಲ್ಲಿ ನೀವೇನೋ ತಗೋಬೇಕು ಅಂತಂದ್ರೆ ಏನ್ ತಗೋತೀರಾ?
1: ನಾನ್ ಏನಾದ್ರು ತಗೋಬೇಕು ಅಂದ್ರೆ ನಾನ್ ಗಾಡಿ ತಗೋತೀನಿ.
0: ಯಾವ ಗಾಡಿ ತಗೋತೀರಾ? ಒಂದ್ ಲಕ್ಷ ಸಿಕ್ಕರೆ ಸಾಕು ನಿಮ್ಗೆ ಎಲೆಕ್ಟ್ರಿಕ್ ಗಾಡಿ ಬರುತ್ತೆ ಮನೆಗೆ.
1: ಪೆಟ್ರೋಲ್
0: ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ರಶ್ಮಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಓಕೆ ಓಕೆ, ಧನ್ಯವಾದಗಳು ನಿಮ್ಗೆ ಕೂಡ. ರಶ್ಮಿ ಅವ್ರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ 24 ಗಂಟೆಯಲ್ಲಿ ಅದನ್ನ 3 ತರ ಡಿವೈಡ್ ಮಾಡಿದ್ರೆ ಟ್ರಸ್ಟ್ಗಳಿಗೆ ಅಲ್ಲಿಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಿಮ್ಮ ಇಮ್ಯಾಜಿನೇಷನ್ಲಿ ಒಂದ್ಸರಿ ನಿಮ್ಗೆ ಏನಾದ್ರು 1 ಕೋಟಿ ಹಣ ಸಿಕ್ತು ಅಂತಂದ್ರೆ ನೀವೇನು ಮಾಡ್ತೀರಾ? ನಮಗೆ ಮೆಸೇಜ್ ಕೂಡ ಮಾಡಿ, ಹಾಗೆ ಕಾಲ್ ಕೂಡ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ಹಾ, ಚಂದ್ರಶೇಖರ್ ಅವರು?
2: ಹೌದೌದು, ಸಿಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಮೈಸೂರು ತಾಲೂಕು, ಹಾಸನ ಜಿಲ್ಲೆ.
0: ಹ್ಮ್,
2: 513 211.
0: ಓಕೆ, ನೀವು ಹೆಸರು ಹೇಳಿದ್ರೆ ಸಾಕು, ಅಡ್ರೆಸ್ ಹೇಳ್ತೀರಾ ಅಂತ ಗೊತ್ತಾಗ್ಬಿಡುತ್ತೆ ಬಿಡಿ,
2: ಅಭ್ಯಾಸ ಬಲ ಅದು.
0: ಓಕೆ, ಸೊ ಸರ್ ಹೇಳಿ, ಇವತ್ತು 1 ಕೋಟಿ ಹಣ ನಿಮ್ಮ ಕೈಗೆ ಏನಾದ್ರು ಸಿಕ್ತು ಅಂತಂದ್ರೆ ನೀವು ಇಮ್ಯಾಜಿನೇಷನ್ ಅಲ್ಲಿ ಏನ್ ಮಾಡ್ತೀರಾ ಒಂದು ಹಣವನ್ನ? ಅದು ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ 24 ಗಂಟೆಯಲ್ಲೇ ಖಾಲಿ ಮಾಡ್ಬೇಕು. ಹೆಂಗ್ ಖಾಲಿ ಮಾಡ್ತೀರಾ?
2: 24 ಗಂಟೆ ಅಲ್ಲ. ಓ, ಅದೇ ಒಂದು ದೊಡ್ಡ ಇದಾಗಿದೆ. ಯಾವ್ದೋ ಒಂದು ಇದಕ್ಕೆ ಇಟ್ಬಿಡ್ತಾರೆ, ಟ್ರಸ್ಟ್ ಇದು ಮಾಡ್ತೀವಿ ಸರ್. ನಾನು ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಜನಗಳಿಗೆ ಜನೋಪಯೋಗಿ ಕಾರ್ಯಗಳನ್ನು ರಕ್ತದಾನ ಮಾಡೋದು ಅದು ಇದು ಏನಾದ್ರು ಮಾಡ್ತೀವಿ.
0: ನಿಮ್ದ ಟ್ರಸ್ಟ್ ಮಾಡ್ಬಿಡ್ತೀರಾ?
2: ಟ್ರಸ್ಟ್ ಅಲ್ಲಿ ಬಿದ್ದಿರುತ್ತೆ, ಏನೇನ್ ಬೇಕೋ ಬಳಸ್ಕೋಬಹುದು.
0: ಓಕೆ, ಸೊ ಅದ್ರಲ್ಲಿ 1 ಲಕ್ಷ ಮಾತ್ರ ನೀವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ 1 ಲಕ್ಷ ಏನ್ ತಗೊಳ್ಳೋಕೆ ಇಷ್ಟಪಡ್ತೀರಾ? 1 ಲಕ್ಷ ಮಾತ್ರ ನೀವು ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಆ 1 ಲಕ್ಷದಲ್ಲಿ ಏನ್ ತಗೊಳಕ್ ಇಷ್ಟಪಡ್ತೀರಾ?
2: 1 ಲಕ್ಷದಲ್ಲಿ ಏನಪ್ಪಾ ಅಂದ್ರೆ ನಾವು ಈಗ ಏನಾದ್ರು ಒಂದು ಇತ್ತಾಗದ್ವಿ ಸರ್, 1 ಲಕ್ಷದಲ್ಲಿ ಒಂದು ಯಾವ್ದಾರು ಒಂದು ಇತ್ತಾಗದ್ವಿ, ಯಾವ ವಸ್ತುಗಳ ತಗತ್ತೀವಿ ಅಂತ, ದಿನಬಳಕೆ ವಸ್ತುಗಳ ತಗತ್ತೀವಿ. ಒಳ್ಳೆ ಟಿವಿ ತಗತ್ತೀವಿ.
0: ಟಿವಿ ತಗತ್ತೀರಾ?
2: ಎಲ್ಇಡಿ, ಎಲ್ಇಡಿ ಟಿವಿ ಒಂದು 50-60 ಸಾವಿರದ. ಆಮೇಲಿಂದ ನನಗೆ ಏನಾದ್ರು ಗೃಹಪಯೋಗಿ ಇದು ಗ್ರೈಂಡರ್ ಯಾವ್ದಾರು ಒಂದು ತಗತ್ತೀವಿ.
0: ಓಕೆ, ಈ ತರ ಪ್ಲಾನಿಂಗ್
2: ಇದೆ.
0: ಓಕೆ ಓಕೆ, ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ.
2: ಧನ್ಯವಾದಗಳು. ಕೊನೆ ಕಾಲರ್ ಅಂತ ಕಾಣ್ತಾ ಇತ್ತು.
0: ಹೌದು ಹೌದು, ನೀವೇ ಕೊನೆ ಕಾಲರ್.
2: ಹೌದಾ, ಕಷ್ಟಪಟ್ಟು ಕೊನೆ ಸಿಕ್ತಂಗಾಯ್ತು.
0: ಓಕೆ ಓಕೆ ಸರ್, ಥ್ಯಾಂಕ್ ಯು. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಈಗ ನಮ್ಮ ಇನ್ನೊಬ್ರು ಲಾಸ್ಟ್ ಕಾಲರ್ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
3: ಹಲೋ
4: ಹಲೋ,
0: ನಮಸ್ತೆ.
4: ನಮಸ್ತೆ ನಮಸ್ತೆ, ಒಂದ್ ನಿಮಿಷ ಮಾತಾಡ್ತೇನೆ ನೋಡಿ ಸರ್.
0: ಹಲೋ
3: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು?
3: ಹಲೋ
0: ಹಲೋ, ನಮಸ್ತೆ, ಯಾರಿದು?
3: ಶಿವಮೊಗ್ಗದಿಂದ ಶಾಂತಾ ನಮಸ್ಕಾರ ಅಂತ.
0: ಶಾಂತಾ ಅವರು ಫಸ್ಟ್ ಮಾತಾಡಿದ್ದು?
3: ಹೌದು ಸರ್. ಹಾ, ಟಾಪಿಕ್ ಗೊತ್ತಾಯ್ತು. ಅಕಸ್ಮಾತ್ 1 ಕೋಟಿ ರೂಪಾಯಿ ನನಗೆ ಸಿಕ್ತು ಅಂದ್ರೆ 24 ಗಂಟೆಗಳಿಗೆ ಪಶ್ಚಿಮ ಗಂಟೆಗಳು ಅದ್ರದ ಸುಧಾರಣೆಗಾಗಿ ಅದನ್ನ ಸಂಬಂಧಪಟ್ಟ ಕಳ್ಸಿಬಿಡ್ತೀನಿ ಸರ್. ಅಕಸ್ಮಾತ್ 1 ಲಕ್ಷ ರೂಪಾಯಿ ನಾನು ಇಟ್ಕೋಬೇಕು ಅಂದ್ರೆ ಈ ಸೋಲಾರ್ ಪ್ಯಾನಲ್ ಹಾಕ್ಸ್ಬೇಕಂತಿದೀವಲ್ಲ, ಅದಕ್ಕೆ ಉಪಯೋಗಿಸ್ತೀನಿ ಸರ್.
0: ಓಹೋ, ಸೂಪರ್ ಆಗ್ಯಾರ. ಸೋಲಾರ್ ಪವರ್ ನ ಯೂಸ್ ಮಾಡ್ತೀರಾ?
3: ಹಲೋ, ನಮ್ಮ ಏನ್ ಸರ್?
0: ಸೋಲಾರ್ ಪವರ್ ನ ಯೂಸ್ ಮಾಡಕ್ ಇಷ್ಟಪಡ್ತೀರಾ?
3: ಹೌದು ಸರ್, ಅದಕ್ಕೆ ಯೂಸ್ ಮಾಡ್ತೀನಿ.
0: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಅವರು ಕೂಡ ಮಾತಾಡಿದ್ರು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ, ಕಾರ್ಯಕ್ರಮ ಅಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಕರೆ ಸಿಗಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಆ್ಯಂಡ್ ನಮ್ಮ ಎಲ್ಲ ಶೋಗಳನ್ನ ಎಂಜಾಯ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಯಾರಿಗಾದರೂ ಈ ರೀತಿ ಹಣ ಸಿಕ್ತು ಅಂತಂದರೆ, ಸೊ ಹಣವನ್ನು ಫಸ್ಟ್ ಅದೇ ಎಲ್ಲಿಂದ ಬಂತು ಹೇಗೆಲ್ಲ ನೋಡಿಕೊಂಡು, ನಂತರ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಆ ಥರದ್ದೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟವಾಗಿರುವಂತಹ ಮನೆನೋ ಅಥವಾ ನಿಮಗೆ ಇಷ್ಟವಾಗಿರುವಂತಹ ವಸ್ತುನೋ ಇದೆಲ್ಲ ತೊಗೊಂಡು ನಿಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ರೀತಿಯ ಒಂದು ಡ್ರೀಮ್ ಟ್ರಿಪ್ನ ಮಾಡಿ. ಆ್ಯಂಡ್ ನನಗನ್ಸೋ ಹಾಗೆ ನಾನು ಮಾಡೋದಾದರೂ ಅಷ್ಟೇ, ಒಂದು ಡ್ರೀಮ್ ಟ್ರಿಪ್ ಆಗಿರ್ಬೋದು ಅಥವಾ ನನಗೆ ಇಷ್ಟವಾಗುವಂತಹ ಒಂದು ವಸ್ತುವನ್ನು ತಗೊಳ್ಳುವಂಥದ್ದು ಅಥವಾ ಮನೆ ಕಟ್ಟುವಂಥದ್ದು ಈ ಥರದ್ದು ಏನಾದ್ರು ಮಾಡ್ಬೋದು. ಆದರೆ ಅದೆಲ್ಲದೂ ಕೂಡ ಇಮ್ಯಾಜಿನೇಷನಲ್ಲಿ ಇರುತ್ತೆ, ಆ್ಯಂಡ್ ನಾವು ಕಷ್ಟಪಟ್ಟಿದ್ದ ದುಡ್ಡೇ ಯಾವತ್ತೂ ಕೂಡ ಫೈನಲ್ ಆಗಿ ಉಳಿಯೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡಿದ್ರೆ, ಆ್ಯಂಡ್ ಇವತ್ತು ನಾನು ಮಾತಾಡಿದ್ದು ಫುಲ್ ಇಮ್ಯಾಜಿನೇಷನಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಹೇಗಿರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ September 10 and 11 ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು, September 10 at 10:30 ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಉದ್ಘಾಟಿಸುವರು. ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಮತ್ತು ಕ್ರೀಡಾ ಇಲಾಖೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ, ಭದ್ರಾವತಿ ಕ್ಷೇತ್ರದ ಶಾಸಕರಾದ ಬಿಕೆ ಸಂಗಮೇಶ್ವರ್, ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಉಪಸ್ಥಿತರಿರುವರು. ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸುವರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಆಚರಣೆ ಮತ್ತು ಮೆರವಣಿಗೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ 14/9/2026 13/10/2026 30 ದಿನಗಳ ಕಾಲ ಡಿಜೆ ಸಿಸ್ಟಮ್, ಕಲರ್ ಪೇಪರ್ ಬ್ಲಾಸ್ಟಿಂಗ್, ಸಿಡಿಮದ್ದುಗಳನ್ನು ಸಿಡಿಸುವುದನ್ನು, ಬೈಕ್ ರ್ಯಾಲಿಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. September 14 ಜಿಲ್ಲಾದ್ಯಂತ ಗಣೇಶ ಹಬ್ಬ ನಡೆಯಲಿದ್ದು, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ತೊಂದರೆಯಾಗುವುದರೊಂದಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧೀಕ್ಷಕರ ಶಿಫಾರಸಿನಂತೆ ಮುಂಜಾಗೃತಾ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಾಲಂ 35-36 ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾದ್ಯಂತ September 14 to August 13 ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ಎಂದು ಅವರು ತಿಳಿಸಿರುತ್ತಾರೆ. ಮುಂದಿನ ವಿವರ.
13: 14/9/2026 ಸಾರ್ವತ್ರಿಕ ಗಣೇಶೋತ್ಸವ ಇರುವುದರಿಂದ ನಗರ ಉಪವಿಭಾಗ 3 ಮೆಸ್ಕಾಂ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಏಕಗವಾಕ್ಷಿ ಪದ್ಧತಿಯಲ್ಲಿ ಮೆಸ್ಕಾಂ ವತಿಯಿಂದ ವಿದ್ಯುತ್ ಮಂಜೂರಾತಿ ನೀಡಲು ಸೆಪ್ಟೆಂಬರ್ 9-14 ಬೆಳಗ್ಗೆ 10-6 ನಗರ ಉಪವಿಭಾಗ 3 ಮೆಸ್ಕಾಂ ಗುಡ್ಲಕ್ ವೃತ್ತದ ಹತ್ತಿರ ಸ್ವಾಮಿ ವಿವೇಕಾನಂದ ಬಡಾವಣೆ ಶಿವಮೊಗ್ಗ ಇಲ್ಲಿ ಕೆಲಸ ನಿರ್ವಹಿಸಲಾಗುವುದು. ಸದರಿ ಅವಕಾಶಗಳನ್ನು ಗ್ರಾಹಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮೆಸ್ಕಾಂ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಡಿವಿಎಸ್ ಪದವಿ ಪೂರ್ವ ಕಾಲೇಜಿನ ಗ್ರಂಥಾಲಯದಲ್ಲಿ ಸಂಸ್ಕೃತೋತ್ಸವ ಕಾರ್ಯಕ್ರಮವನ್ನು September 10 ನಾಳೆ ಬೆಳಗ್ಗೆ 11 ಆಯೋಜಿಸಿದ್ದು, ಆದಿಚುಂಚನಗಿರಿ ಶಾಖಾಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ದೇಶೀಯ ವಿದ್ಯಾಶಾಲಾ ಸಮಿತಿ ಅಧ್ಯಕ್ಷ ಕೆ ಬಸಪ್ಪಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸ್ಕೃತ ವಿಭಾಗದ ವಿದ್ವಾನ್ ದತ್ತಮೂರ್ತಿ ಭಟ್, ಪ್ರಶಾಂತ ಬಿಜಿ, ಪ್ರೇಮಕುಮಾರಿ ಹಾಗೂ ಸಂಸ್ಕೃತ ಅಧ್ಯಯನ ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂದಿನ ವಿವರ. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಆರ್ಥಿಕ ನೆರವು, ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಯೋಜನೆಗಳಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ 1-6A ವರೆಗೆ ಬರುವ ಬೆಸ್ತ, ಅಂಬಿಗ, ಅಂಬಿ, ಗಂಗಮಾತ, ಕಬ್ಬಲಿಗೆ, ಕೂಲಿ ಮತ್ತು ಇದರ ಉಪಜಾತಿಗಳ, ವಿಶ್ವಕರ್ಮ, ಉಪ್ಪಾರ, ಮಡಿವಾಳ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ, ಒಕ್ಕಲಿಗ, ಲಿಂಗಾಯತ, ಮರಾಠ ಮತ್ತು ಇದರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಹ ಫಲಾಪೇಕ್ಷಿಗಳು ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ September 30 ಅರ್ಜಿಗಳನ್ನು ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಯೋಜನೆ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆಗಳಾದಲ್ಲಿ ಆ ದಿನಾಂಕದಿಂದ ಜಾರಿಗೆ ಬರುವಂತೆ ಯೋಜನೆಯನ್ನು ಜಾರಿಗೊಳಿಸಲಾಗುವುದು. ಮಾಹಿತಿಗಾಗಿ ನಿಗಮದ ಜಾಲತಾಣವನ್ನು ಹಾಗೂ ದೂರವಾಣಿ ಸಂಖ್ಯೆ 0818222239634 ಅಥವಾ ಡಿ ದೇವರಾಜು ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸುವುದು. ಮುಂದಿನ ವಿವರ. ನಗರದ ಶರಾವತಿ ನಗರದ ಹರಿವಿಠಲ ಮಂದಿರದಲ್ಲಿ ನಾಮದೇವ ಸಿಂಪಿ ಸಮಾಜದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆದು ನೂತನ ಕಾರ್ಯಕ್ರಮ ಸಮಿತಿ ರಚನೆಯಾಗಿ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಮಾಜದ ಗೌರವಾಧ್ಯಕ್ಷರಾಗಿ ಸುರೇಶ್ ಶಿಗ್ಗಾಂವ್ಕರ್ ಮುಂದುವರಿಯಲಿದ್ದಾರೆ. ಅಧ್ಯಕ್ಷ ಡಿವಿ ರಘುನಾಥ್, ಉಪಾಧ್ಯಕ್ಷ ರಾಮಕೃಷ್ಣ ಊರಣ್ಕರ್, ಕಾರ್ಯದರ್ಶಿ ಧನಂಜಯ್ ಕಟಾವ್ಕರ್, ಸಂಘಟನಾ ಕಾರ್ಯದರ್ಶಿ ಎಎಸ್ ಪಂಡರಿನಾಥ್, ಖಜಾಂಚಿ ಶೈಲೇಂದ್ರ ರಾಕುಂಡೆ, ಜಂಟಿ ಕಾರ್ಯದರ್ಶಿಗಳಾಗಿ ವಿನಯ್ ಕುಮಾರ್ ಖಟಾವ್ಕರ್, ಉಮೇಶ್ ಶಿಗ್ಗಾಂವ್ಕರ್ ಆಯ್ಕೆಯಾಗಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪರಿಸರ ಜಾಗೃತಿ ಮೂಡಿಸುವುದು ಹಾಗೂ ಸಮಾಜದೊಂದಿಗೆ ಸಂಪರ್ಕ ಸಾಧಿಸುವುದು, ಒಬ್ಬರಿಗೊಬ್ಬರು ಸಹಾಯ ಹಸ್ತ ಚಾಚುವುದು ಮತ್ತು ಸಾರ್ವಜನಿಕರನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಇಂದಿನಿಂದ ಸೆಪ್ಟೆಂಬರ್ 15ರವರೆಗೆ ಜೆಸಿಐ ಸಪ್ತಾಹ ಆರಂಭವಾಗಿದೆ. ಜೆಸಿಐ ಶಿವಮೊಗ್ಗ ಕಾಮರ್ಸ್ ವತಿಯಿಂದ ರೈಲ್ವೆ ನಿಲ್ದಾಣದ ಮುಂಭಾಗ ಆಟೋ ಚಾಲಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ಲಾಸ್ಟಿಕ್ ಬಾಟಲ್ ತ್ಯಜಿಸಿ ಸ್ಟೀಲ್ ಬಾಟಲ್ ಉಪಯೋಗಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಸ್ಟೀಲ್ ಬಾಟಲ್ಗಳನ್ನು ವಿತರಿಸಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಮನವಿ ಮಾಡಿಕೊಳ್ಳಲಾಯಿತು ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಜೆಸಿಐ ಶಿವಮೊಗ್ಗ ಕಾಮರ್ಸ್ನ ಅಧ್ಯಕ್ಷ ಕಿರಣ್ ಕುಮಾರ್, ಪ್ರಾಜೆಕ್ಟ್ ಡೈರೆಕ್ಟರ್ ನಿವೇದಿತಾ ವಿಕಾಸ್, ಕಾರ್ಯದರ್ಶಿ ಸ್ವಪ್ನ ಅನೂಪ್ಗೌಡ, ಅನಿಲ್ ಸಿ ಪಾಟೀಲ್ ಹಾಗೂ ಜೆಸಿಐ ಪ್ರಮುಖರಾದ ಪ್ರಮೋದ್ ಉಡುಪ, ಗಗನ್, ಚೇತನ್, ಶಿಲ್ಪಾ, ಸುಧೀಂದ್ರ, ಸಂಜೀವ್ ನಾಡಿಗ್, ರುದ್ರೇಶ್ ಕೋರಿ, ಚೇತನ್ ಇನ್ನಿತರರು ಇದ್ದರು. ಮುಂದಿನ ವಿವರ. ಇಲ್ಲಿನ ಗೋಪಾಳದಲ್ಲಿರುವ ಶ್ರೀರಾಮಕೃಷ್ಣ ವಿದ್ಯಾನಿಕೇತನ ಕಳೆದ ಆಗಸ್ಟ್ 22ರಂದು ನಡೆಸಿದ ಶಿವಮೊಗ್ಗ ನಗರದ ಅಂತರ್ಶಾಲಾ ಮಟ್ಟದ ಗಣಪ ಚಿತ್ರ ಸ್ಪರ್ಧೆಯ ವಿಜೇತರಿಗೆ ಸೆಪ್ಟೆಂಬರ್ 16ರಂದು ಮಧ್ಯಾಹ್ನ 2 ಗಂಟೆಗೆ ಬಹುಮಾನ ವಿತರಿಸಲಾಗುತ್ತದೆ ಎಂದು ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆ ತಿಳಿಸಿದೆ. ಹಿಂದೆ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಶಿವಮೊಗ್ಗ ನಗರದ ಸಾವಿರಾರು ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿ ಒಳಗಿನ ಎಲ್ಲಾ ಶಾಲಾ ಮಕ್ಕಳಿಗೆ ತಲಾ 3 ಬಹುಮಾನಗಳಂತೆ ಒಟ್ಟು 36ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಮಾರಂಭ ನಡೆಯಲಿದೆ. ಶಿವಮೊಗ್ಗ ನಗರದ ರಾಮಕೃಷ್ಣ ವಿದ್ಯಾನಿಕೇತನದ ಜೊತೆಗೆ ನಗರದ ಆದಿಚುಂಚನಗಿರಿ ಎನ್ಇಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಮೇರಿಯು ಮ್ಯಾಕಲೇಟ್, ವಾಸವಿ, ವಿಕಾಸ, ವಿದ್ಯಾವರ್ಧಕ ಪಬ್ಲಿಕ್ ಸ್ಕೂಲ್, ಜ್ಞಾನದೀಪ, ಮೌಂಟ್ ಕಾರ್ಮೆಲ್, ಅಯ್ಯಪ್ಪ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಈ ಚಿತ್ರಗಳನ್ನು ಉನ್ನತ ಮಟ್ಟದ ತೀರ್ಪುಗಾರರು ಪರೀಕ್ಷಿಸಿ ಬಹುಮಾನವನ್ನು ಪ್ರಕಟಿಸಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಡಿಆರ್ ನಾಗೇಶ್ ಅವರು ಬಹುಮಾನ ವಿತರಿಸಲಿದ್ದಾರೆ. ಸೆಪ್ಟೆಂಬರ್ 16ರ ಬಹುಮಾನ ವಿತರಣಾ ಸಮಾರಂಭಕ್ಕೆ ವಿಜೇತ ಮಕ್ಕಳು ಆಗಮಿಸಲು ರಾಮಕೃಷ್ಣ ವಿದ್ಯಾನಿಕೇತನದ ಕಾರ್ಯದರ್ಶಿ ಶೋಭಾ ವೆಂಕಟರಮಣ ಕೋರಿದ್ದಾರೆ. ಮುಂದಿನ ವಿವರ. ದಿನಾಂಕ 1/9/2026ರಂದು ಆರಂಭವಾದ ವಿಮಾ ಸಪ್ತಾಹವು ನಿನ್ನೆಗೆ ಅಂತ್ಯವಾಯಿತು. ಇದರ ಸಲುವಾಗಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಶಿವಮೊಗ್ಗ ಶಾಖೆ 1 ಹಾಗೂ 2ರ ಸಿಬ್ಬಂದಿ ವರ್ಗ, ಪ್ರತಿನಿಧಿಗಳ ಜೊತೆಗೆ ವಿಭಾಗೀಯ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸೇರಿ ನಗರದ ಮುಖ್ಯ ರಸ್ತೆಗಳಲ್ಲಿ ನಡಿಗೆ ಜಾಥಾವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಸಿಬ್ಬಂದಿ ಅವರ ಕುಟುಂಬ ಹಾಗೂ ಇತರರಿಗಾಗಿ ಅಂತ್ಯಾಕ್ಷರಿ, ರಸಪ್ರಶ್ನೆ, ರಂಗೋಲಿ ಹಾಗೂ ಬೌಲಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರ ಜೊತೆಗೆ ನಿನ್ನೆ ವಿಭಾಗೀಯ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಮತ್ತು ವಾಸನ್ ಐ ಕೇರ್ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ನಿಗಮದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ 70 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಹಾಗೆಯೇ ವಿವಿಧ ಸ್ಥಳಗಳಲ್ಲಿ ಜಯಗಳಿಸಿದವರಿಗೆ ಬಹುಮಾನ ವಿತರಿಸಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರೊಂದಿಗೆ ಮುಂದಿನ ದಿನಗಳಲ್ಲೂ ನಿಗಮವನ್ನು ಉನ್ನತ ಸ್ಥಾನದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಹಿರಿಯ ವಿಭಾಗಾಧಿಕಾರಿ ಅರ್ಜುನ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾರುಕಟ್ಟೆ ವ್ಯವಸ್ಥಾಪಕ ಸುಜಿತ್ ಕುಮಾರ್, ವ್ಯವಸ್ಥಾಪಕ ಯೋಗೇಂದ್ರ, ಅಧಿಕಾರಿಗಳಾದ ಹರೀಶ್, ನಿರಂಜನ್, ಶ್ರೀಧರ್ ಹೆಗಡೆ, ಮುರಳೀಧರ್ ಮುಂತಾದವರು ಸಹ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ? ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ನಲ್ಲಿ EKYC ಕಡ್ಡಾಯ. ಇದು ಕೊನೆ ದಿನಾಂಕ ಯಾವಾಗ, ಹೇಗೆ ಮಾಡಿಸ್ಬೇಕು ಅನ್ನೋ ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ರಾಜ್ಯದ BPL ಮತ್ತು APL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವ ಗ್ರಾಹಕರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಅತ್ಯಂತ ಮಹತ್ವದ ಪ್ರಕಟಣೆಯೊಂದು ಹೊರಡಿಸಿದೆ. ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ತಮ್ಮ ಆಧಾರ್ EKYC ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಅಂತ ಸೂಚಿಸಲಾಗಿದೆ. ಸರಿ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ EKYC ಮಾಡಿಸುವುದು ಅತ್ಯಗತ್ಯ. ಒಂದು ವೇಳೆ ನಿಗದಿತ ಅವಧಿಯೊಳಗೆ EKYC ಪೂರ್ಣಗೊಳಿಸದಿದ್ದರೆ ಅಂತಹ ಸದಸ್ಯರ ಹೆಸರುಗಳನ್ನ ರೇಷನ್ ಕಾರ್ಡ್ನಿಂದ ತೆಗೆದುಹಾಕುವ ಅಥವಾ ಕಾರ್ಡ್ ಅಮಾನತುಗೊಳಿಸುವ, ಅಂದರೆ ಡಿಆಕ್ಟಿವೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. September 30, 2026 ಕೊನೆಯ ದಿನಾಂಕವಾಗಿದ್ದು, ನಿಗದಿತ ಅವಧಿಯೊಳಗೆ EKYC ಮಾಡಿಸದಿದ್ದರೆ ಅಂತಹ ಸದಸ್ಯರ ಹೆಸರನ್ನ ರೇಷನ್ ಕಾರ್ಡ್ನಿಂದ ಕೈಬಿಡಲಾಗುತ್ತೆ. ಅಲ್ಲದೆ ಅವರಿಗೆ ಸಿಗೋ ಉಚಿತ ಅಕ್ಕಿ ಮತ್ತು ಅನ್ನಭಾಗ್ಯ ಯೋಜನೆಯ ನಗದು ವರ್ಗಾವಣೆ ಹಣ ಸ್ಥಗಿತಗೊಳ್ಳಲಿದೆ ಅಂತ ಇಲಾಖೆ ಎಚ್ಚರಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ EKYC ಮಾಡಿಸುವುದು ಹೇಗೆ? ಆಫ್ಲೈನ್ ವಿಧಾನದ ಬಗ್ಗೆ ನಾನೀಗ ಮಾಹಿತಿ ತಿಳಿಸ್ತೀನಿ ಕೇಳಿ. ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಗೆ ಭೇಟಿ ನೀಡಿ. ಕುಟುಂಬದ ಎಲ್ಲಾ ಸದಸ್ಯರು ತಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಲ್ಲಿನ ವಿತರಕರು ನಿಮ್ಮ ಬಯೋಮೆಟ್ರಿಕ್ನ ತಗೊಂಡು EKYC ಪ್ರೋಸೆಸ್ ಅನ್ನ ಫ್ರೀ ಆಗಿ ಮಾಡಿಕೊಡ್ತಾರೆ. ಇನ್ನ ಆನ್ಲೈನ್ನಲ್ಲಿ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ಗೆ ಆಕ್ಟಿವೇಟ್ ಆಗಿರುವಂತಹ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಮಾಡಬಹುದು. ಗೂಗಲ್ ಪ್ಲೇಸ್ಟೋರ್ನಿಂದ ಮೇರಾ ರೇಷನ್ ಅಪ್ಲಿಕೇಶನ್ ಹಾಗೂ ಆಧಾರ್ ಫೇಸ್ RD ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ನಲ್ಲಿ ಆಧಾರ್ ಸೀಡಿಂಗ್ ಅಥವಾ EKYC ಆಯ್ಕೆಯನ್ನ ಆರಿಸಿ. ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ವಿವರಗಳನ್ನ ನಮೂದಿಸಿ. ನಂತರ OTP ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಸೊ ಸ್ನೇಹಿತರೆ, ನಿಮ್ಮ EKYC ಸ್ಥಿತಿಯನ್ನ ಚೆಕ್ ಮಾಡಲಿಕ್ಕೆ ಅಥವಾ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಕ್ಕೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ahar.karnataka.gov.in ಗೆ ಭೇಟಿ ನೀಡಬಹುದು. ಯಾವುದೇ ದೂರು ಅಥವಾ ತಾಂತ್ರಿಕ ತೊಂದರೆಗಳು ಇದ್ದಲ್ಲಿ ಸರ್ಕಾರದ ಉಚಿತ ಸಹಾಯವಾಣಿ ಸಂಖ್ಯೆ 1967 ಈ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ, ಇಕೆವೈಸಿ ಮಾಡಿಸ್ಲಿಕ್ಕೆ ಕೊನೆ ದಿನಾಂಕ ಯಾವಾಗ, ಹಾಗೆ ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಈಗಷ್ಟೇ ತಿಳಿಸಿದ್ದಾಯ್ತು. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬದುಕು ಅನ್ನೋದು ಸಾಗರ ಇದ್ದ ಹಾಗೆ ಅಲ್ವಾ? ಏಳು ಬೀಳುಗಳು ಇದ್ದೇ ಇರುತ್ತೆ. ಆದ್ರೆ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಸಾಕು, ಇಡೀ ಕುಟುಂಬವೇ ಕಂಗಾಲಾಗಿ ಹೋಗುತ್ತೆ. ಅದರಲ್ಲೂ ಬಡ ಮಧ್ಯಮ ವರ್ಗದ ಜನರಿಗೆ ಅನಿರೀಕ್ಷಿತವಾಗಿ ಆಸ್ಪತ್ರೆ ಖರ್ಚು ಎದುರಾದಾಗ ಕೈಯಲ್ಲಿ ಬಿಡುಗಾಸು ಇಲ್ಲದೆ ಆ ದೇವರಿಗೆ ಮೊರೆ ಹೋಗಿರ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಮಾತನಾಡ್ತಾ ಇರೋದು ನಮ್ಮೆಲ್ಲರ ಆರೋಗ್ಯದ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ತಂದಿರುವ ಒಂದು ಮಹತ್ವದ ಯೋಜನೆಯ ಬಗ್ಗೆ. ಅದುವೇ ಬಡವರ ಆಯಸ್ಸು ಗಟ್ಟಿ ಇರಲಿ. ಹೌದು ಸ್ನೇಹಿತರೆ, ಅದೇ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ. ಏನಿದರ ವಿಶೇಷತೆ ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ, ಕೇಳಿ. ಮೊದಲನೇದಾಗಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಪಡೆಯಬಹುದು. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಪ್ರತಿ ಅರ್ಹ ಕುಟುಂಬಕ್ಕೆ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ವರ್ಷಕ್ಕೆ ಬರೋಬ್ಬರಿ 5 ಲಕ್ಷ ರೂಪಾಯಿಗಳವರೆಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಸಿಗುತ್ತೆ. ಹಾಗೆ ತುರ್ತು ಸಂದರ್ಭಗಳಲ್ಲಿ ಹಣಕ್ಕಾಗಿ ಅಲೆಯುವ ಅಗತ್ಯವಿರೋದಿಲ್ಲ. ಈ ಕಾರ್ಡ್ ಇದ್ರೆ ನಗದುರಹಿತ ಅಂದ್ರೆ ಕ್ಯಾಶ್ಲೆಸ್ ಚಿಕಿತ್ಸೆಯ ಸೌಲಭ್ಯ ನೇರವಾಗಿ ಸಿಗುತ್ತೆ. ಆರ್ಥಿಕವಾಗಿ ಹಿಂದುಳಿದ ಪ್ರತಿಯೊಬ್ಬರಿಗೂ ಆರೋಗ್ಯದ ಹದವಾದ ಭದ್ರತೆಯನ್ನು ಒದಗಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ. ಹಾಗಾದ್ರೆ ಈ ಕಾರ್ಡನ್ನ ಹೇಗೆ ಪಡಿಬಹುದು ಗೊತ್ತಾ? ನಿಮ್ಮ ಹತ್ತಿರವಿರುವ ಗ್ರಾಮ ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಅಥವಾ ಅಧಿಕೃತ ಸೈಬರ್ ಕೇಂದ್ರಗಳಿಗೆ ಭೇಟಿ ನೀಡಿ. ನಿಮ್ಮ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಬಳಸಿ ನಿಮ್ಮ ಹೆಸರನ್ನ ಪರಿಶೀಲಿಸಿ ಈ ಆಯುಷ್ಮಾನ್ ಕಾರ್ಡ್ ಅನ್ನ ಪಡೆದುಕೊಳ್ಬಹುದು. ಹಾಗೆ ಸೇತರೆ, ಈ ಒಂದು ಯೋಜನೆಯು ವಿಸ್ತರಣೆಯಾಗಿದ್ದು ಆದಾಯದ ಯಾವುದೇ ಮಿತಿ ಇಲ್ಲದೆ 70 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಹಿರಿಯರ ನಾಗರಿಕರಿಗೆ ಪ್ರತ್ಯೇಕವಾಗಿ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ಹೆಚ್ಚುವರಿ ಉಚಿತ ಆರೋಗ್ಯ ವಿಮಾ ರಕ್ಷಣೆಯನ್ನ ನೀಡಲಾಗುತ್ತೆ. ಈಗಾಗಲೇ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಕುಟುಂಬದ 70 ಹಿರಿಯರು ಸಹ ಈ ಹೆಚ್ಚುವರಿ ಸೌಲಭ್ಯದ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಚಿಕಿತ್ಸೆಗಳು ಸಿಗುತ್ತವೆ ಅಂತ ನೀವು ಕೇಳೋದಾದ್ರೆ, ಎಸ್, ಸುಮಾರು 1900ಕ್ಕೂ ಅಧಿಕ ವೈದ್ಯಕೀಯ ಹಾಗೂ ಶಸ್ತ್ರಚಿಕಿತ್ಸಾ ಪ್ಯಾಕೇಜ್ಗಳು ಇದರಡಿಯಲ್ಲಿ ಲಭ್ಯವಿರುತ್ತೆ. ಮೊದಲನೇದಾಗಿ ಹೃದಯ ಸಂಬಂಧಿತ ಶಸ್ತ್ರಚಿಕಿತ್ಸೆಗಳು, ಹಾಗೆ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಕೀಮೋಥೆರಪಿ, ಮೂತ್ರಪಿಂಡ ವೈಫಲ್ಯಕ್ಕೆ ಡಯಾಲಿಸಿಸ್ ಹಾಗೂ ಕಿಡ್ನಿ ಕಸಿ, ಹಾಗೆ ಮೂಳೆ ಮತ್ತು ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಗಳು, ನರಗಳಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳು. ಹಾಗಾದ್ರೆ ಯಾರು ಅರ್ಹರು ಅಂತ ಹೇಳೋದಾದ್ರೆ, ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮಾನದಂಡಗಳ ಆಧಾರದ ಮೇಲೆ ಗುರುತಿಸಲಾದ ಬಡ ಮತ್ತು ಸಂಕಷ್ಟದಲ್ಲಿರುವ ಕುಟುಂಬಗಳು, ನಂತರ ಬೀದಿ ವ್ಯಾಪಾರಿಗಳು, ನಿರ್ಮಾಣ ಕಾರ್ಮಿಕರು, ಗೃಹ ಕಾರ್ಮಿಕರು, ರಿಕ್ಷಾ ಚಾಲಕರು, ಕಸ ಗುಡಿಸುವವರು ಮತ್ತಿತರರು, ಅಸಂಘಟಿತ ವಲಯದ ದೈನಂದಿನ ಕೂಲಿ ಕಾರ್ಮಿಕರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಉಪಯೋಗವಾಗಲಿದೆ. ನಂತರ 70 ವರ್ಷ ಮೇಲ್ಪಟ್ಟ ಎಲ್ಲಾ ಭಾರತೀಯ ನಾಗರಿಕರಿಗೂ ಯಾವುದೇ ಆದಾಯದ ಮಿತಿ ಇಲ್ಲದೆ ಅರ್ಹರಾಗಿರ್ತಾರೆ ಅಂತಾನೆ ಹೇಳಬಹುದು. ನಂತರ ಆಯುಷ್ಮಾನ್ ಕಾರ್ಡ್ ಪಡೆದು ಚಿಕಿತ್ಸೆ ಪಡೆಯುವುದು ಹೇಗೆ ಅಂತ ಕೇಳೋದಾದ್ರೆ, ಅರ್ಹತೆ ಪರಿಶೀಲನೆ ನಡೆಸೋದು ಅಂದ್ರೆ ಅಧಿಕೃತ ಆಯುಷ್ಮಾನ್ ಪೋರ್ಟಲ್ PMJAY.GOV.IN ಅಥವಾ ಆಯುಷ್ಮಾನ್ ಆಪ್ ಮೂಲಕ ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಬಳಸಿ ಹತ್ತಿರದ ನಾಡ ಕಚೇರಿ, ಗ್ರಾಮ ಪಂಚಾಯಿತಿ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ ಅಥವಾ ಅಧಿಕೃತ ಸೇವಾ ಕೇಂದ್ರಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಅನ್ನ ಉಚಿತವಾಗಿ ಮಾಡಿಸ್ಕೊಳ್ಬಹುದು. ಇನ್ನ ತುರ್ತು ಅಥವಾ ಯೋಜಿತ ಚಿಕಿತ್ಸೆಗಾಗಿ ಆಯುಷ್ಮಾನ್ ಪಟ್ಟಿಗೆ ಸೇರಿದ ಆಸ್ಪತ್ರೆಯ ಆಯುಷ್ಮಾನ್ ಮಿತ್ರ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ಕಾರ್ಡ್ ಹಾಗೂ ಆಧಾರ್ ತೋರಿಸಿ ನಗದುರಹಿತ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಆಯುಷ್ಮಾನ್ ಕಾರ್ಡ್ ಅನ್ನ ಪಡೆದುಕೊಳ್ಳಿ, ಆರೋಗ್ಯವೇ ಭಾಗ್ಯ, ಆಯುಷ್ಮಾನ್ ಕಾರ್ಡ್ ನಮ್ಮ ಆರೋಗ್ಯದ ರಕ್ಷಾ ಕವಚ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಹಿಂದುಳಿದ ವರ್ಗಗಳ ಯುವಕ ಯುವತಿಯರಿಗೆ, ರೈತರಿಗೆ ಹಾಗೂ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇರೋ ಭರ್ಜರಿ ಸಿಹಿ ಸುದ್ದಿಯೊಂದನ್ನ ಡೀಟೇಲ್ ಆಗಿ ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೀನಿ. ಎಸ್, ಹೌದು ಸ್ನೇಹಿತರೆ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಸಾಲು ಸಾಲು ಕಲ್ಯಾಣ ಯೋಜನೆಗಳಿಗೆ ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದೆ. ಸ್ವಾವಲಂಬಿ ಬದುಕು ಕಟ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಈ ಮಾಹಿತಿ ಖಂಡಿತ ಹೊಸ ದಾರಿಯನ್ನು ತೋರಿಸುತ್ತೆ ಅಂತ ಹೇಳ್ಬಹುದು. ಹಾಗಾದ್ರೆ ಈ ಯೋಜನೆಗಳು ಯಾರಿಗೆಲ್ಲ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಇಲ್ಲಿದೆ ಕೇಳಿ. ಮೊದಲನೇದಾಗಿ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ. ನಮ್ಮದ್ದೇ ಆದ ಸಣ್ಣ ವ್ಯಾಪಾರ, ಅಂಗಡಿ ಅಥವಾ ಸೇವಾ ವಲಯದಲ್ಲಿ ಸ್ವಾವಲಂಬಿ ಆಗ್ಬೇಕಾ? ಹಾಗಾದ್ರೆ ನಿಗಮದಿಂದ 2 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗುತ್ತೆ. ವಿಶೇಷತೆ ಏನ್ ಗೊತ್ತಾ? ಇದರಲ್ಲಿ 15% ಅಥವಾ ಗರಿಷ್ಠ ಮೊತ್ತದ ಸಬ್ಸಿಡಿ ಸಿಗುತ್ತೆ. ಉಳಿದ ಹಣಕ್ಕೆ ಕೇವಲ 4% ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಇನ್ನ ಎರಡನೇದಾಗಿ ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಸಾಲ ಯೋಜನೆ. ಸಣ್ಣ ಕೈಗಾರಿಕೆ ಅಥವಾ ದೊಡ್ಡ ಮಟ್ಟದ ಸ್ವಯಂ ಉದ್ಯೋಗ ಚಟುವಟಿಕೆಗಳನ್ನು ಆರಂಭಿಸಲು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಸ್ನೇಹಿತರೆ, ಇದರ ಪ್ರಯೋಜನ ಏನ್ ಗೊತ್ತಾ? ಫಲಾನುಭವಿಗಳಿಗೆ ನಿಗಮದಿಂದ 30%, ಅಥವಾ ನಿಗದಿತ ಮಿತಿಯಂತೆ ಸಬ್ಸಿಡಿ ಮೊತ್ತ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸಲಾಗುತ್ತೆ. ಇನ್ನು ಮೂರನೇದಾಗಿ ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆ. ಮನೆಯಲ್ಲೇ ಕೂತ್ಕೊಂಡು ಸ್ವಂತ ಆದಾಯ ಗಳಿಸಬೇಕು, ಟೈಲರಿಂಗ್ ಮೂಲಕ ಬದುಕು ಕಟ್ಕೊಳ್ಬೇಕು ಎನ್ನುವ ಆಸೆ ಇರುವ ಮಹಿಳೆಯರಿಗಾಗಿ ಈ ಜನಪ್ರಿಯ ಯೋಜನೆ ಮತ್ತೆ ಚಾಲನೆ ಪಡ್ಕೊಂಡಿದೆ. ಇದರ ಅರ್ಹತೆ ಪ್ರವರ್ಗ 1, 2A, 3A ಮತ್ತು 3B ಸೇರಿದ ಬಡ ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ವಿಧವೆಯರು, ಪರಿತ್ಯಕ್ತರು ಹಾಗೂ ವಿಕಲಚೇತನ ಮಹಿಳೆಯರಿಗೆ ವಿಶೇಷ ಪ್ರಾಶಸ್ತ್ಯ ನೀಡಲಾಗುತ್ತೆ. ಇನ್ನು ನಾಲ್ಕನೇದಾಗಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ನಮ್ಮ ರೈತ ಬಂಧುಗಳ ಕೃಷಿ ಭೂಮಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಉಚಿತ ಬೋರ್ವೆಲ್ ಕೊರಿಸುವುದು ಹಾಗೂ ಪಂಪ್ಸೆಟ್ ಅಳವಡಿಕೆಗೆ ಭಾರಿ ಆರ್ಥಿಕ ನೆರವು ಅಥವಾ ಸಬ್ಸಿಡಿ ನೀಡಲಾಗುತ್ತೆ. ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ನಿಜಕ್ಕೂ ದೊಡ್ಡ ವರದಾನವಾಗಿದೆ ಅಂತಾನೆ ಹೇಳಬಹುದು. ಇನ್ನು ಐದನೇದಾಗಿ ಅರಿವು ಶಿಕ್ಷಣ ಸಾಲ ಯೋಜನೆ ಹಾಗೂ ವಿದೇಶಿ ಉನ್ನತ ಶಿಕ್ಷಣ ಸಾಲ. ಈಗ ವೈದ್ಯಕೀಯ, ಎಂಜಿನಿಯರಿಂಗ್, MBA ಅಥವಾ MCA ಮುಂತಾದ ಉನ್ನತ ವೃತ್ತಿಪರ ಕೋರ್ಸ್ಗಳನ್ನು ಓದುವ ವಿದ್ಯಾರ್ಥಿಗಳಿಗೆ ಕೇವಲ 2% ಕಡಿಮೆ ಬಡ್ಡಿ ದರದಲ್ಲಿ ವಾರ್ಷಿಕ ₹1,00,000 ಶಿಕ್ಷಣ ಸಾಲ ಹಾಗೂ ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವ ಪ್ರತಿಭಾವಂತರಿಗೆ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ನಿಗಮ ಕಲ್ಪಿಸುತ್ತಿದೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ಬೇಕಾಗುವ ಕಡ್ಡಾಯ ದಾಖಲೆಗಳು ಏನು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್, ಎರಡನೇದಾಗಿ ಸಮರ್ಥ ಪ್ರಾಧಿಕಾರದಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಮೂರನೇದಾಗಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಇನ್ನು ನಾಲ್ಕನೇದಾಗಿ ಬ್ಯಾಂಕ್ ಪಾಸ್ಬುಕ್ ಕಾಪಿ, ಐದನೇದಾಗಿ ವಯಸ್ಸಿನ ದೃಢೀಕರಣ ದಾಖಲೆ, ಇನ್ನು ಆರನೇದಾಗಿ ಯೋಜನೆಗೆ ಅನುಗುಣವಾಗಿ

ಅಗತ್ಯವಿರುವ ಇತರ ಪ್ರಮಾಣ ಪತ್ರಗಳು. ಸರಿ, ಹಾಗಾದ್ರೆ ಈ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ಹೇಳೋದಾದ್ರೆ, ಸ್ನೇಹಿತರೆ, ಈ ಯೋಜನೆಗಾಗಿ ನೀವು ಅಲೆದಾಡಬೇಕಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಅಥವಾ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳ ಮೂಲಕ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಯಾವುದೇ ಮಧ್ಯವರ್ತಿಗಳ ಮಾತುಗಳಿಗೆ ಕಿವಿ ಕೊಡದೆ ನೇರವಾಗಿ ಅಧಿಕೃತ ಕೇಂದ್ರಗಳನ್ನೇ ಸಂಪರ್ಕಿಸಿ. ಸರ್ಕಾರದ ಈ ಸೌಲಭ್ಯಗಳು ಅರ್ಹರ ಕೈಗೆ ಸೇರಬೇಕು ಅಂತಂದ್ರೆ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರ ಜೊತೆಗೆ, ರೈತ ಬಂಧುಗಳೊಂದಿಗೆ, ಹಾಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಬಯಸುವ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-02-7-9. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ನಮ್ಗೆಲ್ರಿಗೂ ಯಾವತ್ತೋ ಒಮ್ಮೆ ಅನಿಸುವಂತಹ ಒಂದು ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ. ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಕಲ್ಪನೆಯಲ್ಲಿ ಈಗ ನಡೆದಿದ್ದು ಹಿಂದೊಮ್ಮೆ ಯಾವತ್ತೋ ನಡೆದಿತ್ತು ಅನ್ನುವಂತಹ ಒಂದು ಭ್ರಮೆ ನಿಮಗೆ ಕಾಡಬಹುದು. ಅಂದ್ರೆ ಇವತ್ತೇನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಹಿಂದೆ ಒಮ್ಮೆ ಇದೇ ಕೆಲಸವನ್ನು ಮಾಡಿದ್ದೆ ಅನ್ನುವಂತಹ ಒಂದು ಕಲ್ಪನೆ ನಿಮಗೆ ಬರಬಹುದು. ಆ ಥರದ ಒಂದು ಕಲ್ಪನೆ ಆಗಿರ್ಬೋದು, ಆ ಥರ ಒಂದು ಆಲೋಚನೆ ಆಗಿರ್ಬೋದು ನಿಮ್ಮ ತಲೆಯಲ್ಲಿ ಯಾಕೆ ಬರುತ್ತೆ, ಮತ್ತೆ ಹೀಗೆ ಅನ್ಸೋದ್ರಿಂದ ಅದು ನಿಜ ಆಗಿತ್ತಾ ಇಲ್ವಾ, ಮತ್ತೆ ಪ್ರಸ್ತುತವಾಗಿ ಮಾಡ್ತಾ ಇದ್ದಂತಹ ಕೆಲಸ ಹಿಂದೆ ಒಮ್ಮೆ ಯಾವತ್ತೋ ನಡೆದಿತ್ತು ಅಂತ ಯಾಕೆ ಅನ್ಸುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನೇ ದೇಜಾವು ಅಂತ ಹೇಳಿ ಕರೀತಾರೆ. ಏನಿದು ದೇಜಾವು ಅಂತಂದ್ರೆ, ಯಾವ ಭಾಷೆಯಲ್ಲಿ ಇದನ್ನ ದೇಜಾವು ಅಂತ ಕರೀತಾರೆ, ಮತ್ತೆ ಯಾರ್ಯಾರಲ್ಲಿ ಈ ರೀತಿಯ ಅನುಭವಗಳಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಶೋನ ಕೇಳಿಸ್ಕೋತಾರಿ ಅಂಡ್ ಈ ಒಂದು ಸಾಂಗ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದೆ. ಸೊ ನಮ್ಮೆಲ್ಲರೂ ಲೈಫಲ್ಲಿ ಕೂಡ ಈ ರೀತಿಯ ಒಂದು ಘಟನೆ ನಡೆದಿರ್ಬೋದು, ಅಥವಾ ಈ ರೀತಿಯ ಒಂದು ಕಲ್ಪನೆ ನಮ್ಮ ತಲೆಯಲ್ಲಿ ಮೂಡಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ನಿಮಗೂ ಕೂಡ ಇದೇ ರೀತಿ ಆಗಿದೆ ಅಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಹಾಗೆ ಇವತ್ತು ನಾನು ಹೇಳ್ತಾ ಇದ್ದಂತಹ ಈ ವಿಷಯ ದೇಜಾವು ಅನ್ನೋದ್ರ ಬಗ್ಗೆ. ಅಂದರೆ ದೇಜಾವು ಅನ್ನುವಂಥದ್ದು ಫ್ರೆಂಚ್ ಪದ ಆಗಿದೆ. ಇದರ ಅರ್ಥ ಈಗಾಗಲೇ ನೋಡಿದ್ದೀನಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ನಾವು ಒಂದು ಸ್ಥಳಕ್ಕೆ ಮೊದಲನೇ ಸಾರಿ ಹೋಗಿದ್ದೀವಿ ಅಂತ ಅಂದರೆ ಒಬ್ಬ ವ್ಯಕ್ತಿಯನ್ನ ಮೊದಲನೇ ಸಾರಿ ಭೇಟಿ ಆಗಿರಬಹುದು, ಅಥವಾ ಒಂದು ಘಟನೆ ಮೊದಲ ಬಾರಿಗೆ ನಡೀತಾ ಇರಬಹುದು. ಆದರೆ ಅಯ್ಯೋ, ಇದೇ ಘಟನೆ ಈ ಹಿಂದೆ ಕೂಡ ನೋಡಿದ್ನಲ್ಲ, ಇವರನ್ನ ಮಾತಾಡ್ಸಿದ್ನಲ್ಲ ಅಂತ ಒಂದ್ಸರಿ ನಮಗೆ ಅನ್ಸುತ್ತೆ ಅಲ್ವಾ? ಈ ರೀತಿಯ ಅನುಭವಗಳು ನಿಮಗೂ ಕೂಡ ಆಗಿರಬಹುದು. ಇದೊಂದು ರೀತಿಯ ವಿಚಿತ್ರವಾದಂತಹ ಅನುಭವ ಆಗಿರುತ್ತೆ. ಇವನ್ ಇದಕ್ಕೆ ಎಕ್ಸಾಂಪಲ್ ನ ಕೊಡ್ಬೇಕು ಅಂತಂದ್ರೆ, ಒಂದ್ಸರಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಮೊದಲನೇ ಸಾರಿ ಯಾವುದೋ ಒಂದು ಮನೆಗೆ ಹೋಗಿರ್ತೀರಾ. ಅಲ್ಲಿ ಯಾರನ್ನು ಕೂಡ ನೀವು ಹಿಂದೆ ಭೇಟಿ ಮಾಡಿರಲ್ಲ, ಆ ಜಾಗವನ್ನು ಕೂಡ ನೋಡಿರಲ್ಲ. ಆದ್ರೆ ಒಳಗ್ ಕಾಲಿಟ್ಟ ತಕ್ಷಣ ಇದೇ ಜಾಗಕ್ಕೆ ನಾನು ಹಿಂದೆ ಒಂದ್ಸರಿ ಬಂದಿದ್ನಲ್ಲ ಅನ್ನುವಂತಹ ಒಂದು ಫೀಲಿಂಗ್ ಕೊಡುತ್ತೆ. ಮತ್ತೆ ಯಾರೋ ಒಬ್ರನ್ನ ಮೊದಲನೇ ಸಾರಿ ಭೇಟಿ ಆಗ್ತೀರಾ, ಆದ್ರೆ ಅವರು ಹೇಳೋ ಮಾತು, ಅವ್ರು ಕುಳಿತಿರುವಂತಹ ಜಾಗ, ಅವರ ಮುಖಭಾವ ಎಲ್ಲವನ್ನು ಕೂಡ ನೋಡಿದಾಗ ನಿಮಗೆ ಹಿಂದೆ ಒಂದ್ಸರಿ ಅವ್ರ ಜೊತೆ ಮಾತಾಡಿದ್ದೆ, ಅವ್ರ ಜೊತೆ ಇದೇ ತರ ಕೂತಿದ್ದೆ ಅಂತ ಕೂಡ ಅನ್ಸಿರಬಹುದು. ಅಷ್ಟೇ ಅಲ್ಲದೆ ಅವರ ಮುಖಭಾವ ಕೂಡ ಎಲ್ಲವೂ ನಿಮಗೆ ಮೊದಲೇ ಗೊತ್ತಿರೋ ಹಾಗೆ ಅನ್ಸಿರಬಹುದು. ಆಗ ನಿಮಗೆ ಒಂದು ಪ್ರಶ್ನೆ ಕೂಡ ಬಂದಿರಬಹುದು, ನಾನು ಇದನ್ನ ನಿಜವಾಗೂ ಹಿಂದೆ ನೋಡಿದ್ನ, ಅಥವಾ ನನ್ನ ಮೆದುಳು ನನಗೆ ಸುಳ್ಳು ನೆನಪುಗಳನ್ನ ಕೊಡ್ತಾ ಇದೆಯಾ? ಇದೇ ಇವತ್ತಿನ ನಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇರುವಂತಹ ಒಂದು ಕುತೂಹಲಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ದೇಜಾವು ಬಗ್ಗೆ. ಫ್ರೆಂಚ್ ಭಾಷೆಯಲ್ಲಿ ದೇಜಾವು ಅನ್ನುವಂತಹ ಪದವನ್ನು ನಾವು ಕೇಳಬಹುದು. ಈಗಾಗಲೇ ನೋಡಿದೀವಿ ಅನ್ನುವಂತಹ ಅರ್ಥವನ್ನ ಕನ್ನಡದಲ್ಲಿ ಕೊಡುತ್ತೆ. ಸೊ ಹಾಗಾದ್ರೆ ಈ ದೇಜಾವು ಯಾಕಾಗುತ್ತೆ, ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇದಕ್ಕೆ ಒಂದೇ ಒಂದು ಕಾರಣವನ್ನ ಇವತ್ತಿಗೂ ಕೂಡ ವಿಜ್ಞಾನ ಖಚಿತಪಡಿಸಿಲ್ಲ. ಆದ್ರೆ ಕೆಲವು ಪ್ರಮುಖ ವೈಜ್ಞಾನಿಕ ಸಿದ್ಧಾಂತಗಳಿದ್ದಾವೆ. ಅದರಲ್ಲಿ ಮೆಮೊರಿ ಮಿಸ್ ಮ್ಯಾಚ್ ಅಂದ್ರೆ ನೆನಪಿನ ಸಣ್ಣ ಗೊಂದಲ ಇರುತ್ತೆ. ನಮಗೆ ನಾವು ಈಗ ನೋಡ್ತಾ ಇರುವಂತಹ ದೃಶ್ಯ ಆಗಿರ್ಬೋದು ಅಥವಾ ಅನುಭವ ಆಗಿರ್ಬೋದು, ಹಿಂದೆ ಕಂಡಂತಹ ಯಾವುದೋ ಅನುಭವಕ್ಕೆ ಸ್ವಲ್ಪ ಹೋಲಿಕೆ ಆಗಬಹುದು. ಆದರೆ ಯಾವುದೇ ಹಳೆಯ ನೆನಪು ಯಾವುದೂ ಕೂಡ ನಮಗೆ ನೆನಪಾಗುವುದಿಲ್ಲ. ಅದೇ ರೀತಿಯಲ್ಲೇ ಪ್ರೊಸೆಸಿಂಗ್ ಟೈಮಿಂಗ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮೆದುಳು ಒಂದೇ ಕ್ಷಣದಲ್ಲಿ ಮಾಹಿತಿಯನ್ನು ಪ್ರೊಸೆಸಿಂಗ್ ಮಾಡ್ತಾ ಇದ್ರು ಕೂಡ ಕೆಲವೊಂದು ಸಾರಿ ಸೆನ್ಸರಿ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ನಲ್ಲಿ ಸಣ್ಣ ಟೈಮಿಂಗ್ ಡಿಫ್ರೆನ್ಸು ಇರಬಹುದು. ಸೊ ಅದರಿಂದಾಗಿ ಕೂಡ ಈ ರೀತಿ ಆಗುವಂತಹ ಸಾಧ್ಯತೆ ಇದೆ ಅಂಥೇಳಿ. ಇನ್ನೊಂದು ಫ್ಯಾಮಿಲಾರಿಟಿ ವಿಥೌಟ್ ರೀಕಲೆಕ್ಷನ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ನಮ್ಮ ಬ್ರೈನ್ನಲ್ಲಿ ಫ್ಯಾಮಿಲಾರಿಟಿ ಮತ್ತು ರೀಕಲೆಕ್ಷನ್ ಒಂದೇ ವಿಷಯ ಅಲ್ಲ. ಹಾಗಾದರೆ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡೋದಾದರೆ, ದೇಜಾವು ಸಾಮಾನ್ಯವಾಗಿ ಆರೋಗ್ಯವಂತ ಜನರಲ್ಲಿಯೂ ಕೂಡ ಕಂಡುಬರುವಂತಹ ಒಂದು ಅನುಭವ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಯುವಕರು ಮತ್ತು ಯುವ ವಯಸ್ಕರಲ್ಲಿ ಹೆಚ್ಚು ವರದಿಯಾಗುತ್ತೆ. ಮತ್ತು ಹೊಸ ಅನುಭವಗಳನ್ನ ಹೆಚ್ಚು ಪಡೆಯುವಂತಹ ಜನರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಹೆಚ್ಚು ಪ್ರಯಾಣ ಮಾಡುವವರು ಮತ್ತು ವಿಭಿನ್ನ ಸ್ಥಳಗಳನ್ನು ನೋಡುವವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ನಿದ್ರೆ ಕಡಿಮೆ ಇರುವಂತಹ ಸಂದರ್ಭಗಳಲ್ಲಿ ಅಥವಾ ದಣಿವಾದಂತಹ ಸಮಯದಲ್ಲಿ ಕೆಲವರಿಗೆ ಹೆಚ್ಚಾಗಿ ಅನುಭವ ಆಗುತ್ತೆ. ಮತ್ತು ಆಂಗ್ಸೈಟಿ ಇರ್ಬೋದು, ಒತ್ತಡ ಇರ್ಬೋದು, ಇಂತಹ ಸಂದರ್ಭಗಳಲ್ಲೂ ಕೂಡ ಕೆಲವರಿಗೆ ಹೆಚ್ಚಾಗಿ ಇದನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ದೇಜಾವು ಬಗ್ಗೆ ಇನ್ನು ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ, ನಿಮಗೂ ಕೂಡ ಈ ರೀತಿ ಏನಾದರೂ ಅನುಭವ ಆಗಿತ್ತು ಅಂತಂದರೆ ಅದನ್ನು ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9686860962729 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗಲೆಯಿಂದ ದೇಜಾವು ಬಗ್ಗೆ ಹೇಳ್ತಾ ಇದ್ದೆ. ದೇಜಾವು ಅಂತಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ಆಗಲೇ ಕೂಡ ನಾನು ಹೇಳಿದಾಗೆ ಯಾವತ್ತೋ ಒಂದ್ಸರಿ ನೋಡಿದೀವಿ ಅಂತ ಅನ್ಸೋದು, ಅಥವಾ ಯಾರನ್ನೋ ಇವತ್ತೊಂದ್ಸರಿ ಭೇಟಿ ಮಾಡಿದೆ ಹಿಂದೆ ಒಂದ್ಸರಿ ಅಂತ ಹೇಳೋದು, ಅಥವಾ ಯಾವುದೋ ಮನೆಗೆ ಹೋಗಿ ನೀವು ಕಾಲಿಟ್ರಿ ಅಂತಂದಾಗ ಹಿಂದೆ ಒಂದ್ಸರಿ ಇಲ್ಲಿಗೆ ಬಂದಿದೆ ಅಂತ ಅನ್ಸುವಂಥದ್ದು. ಈ ಥರದ ಒಂದಷ್ಟು ಕಲ್ಪನೆಗಳು ಅಥವಾ ಈ ರೀತಿ ಒಂದಿರೋ ಅಚ್ಚರಿಗಳು ನಮಗೆ ಆಗ್ತಾ ಇರುತ್ತೆ. ಸೊ ಈ ರೀತಿ ನಿಮ್ಮ ಲೈಫಲ್ಲೂ ಕೂಡ ನಿಮಗೂ ಕೂಡ ಈ ರೀತಿ ಅನುಭವಗಳಾಗಿತ್ತು ಅಂದರೆ ಅದನ್ನು ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ನಮ್ಮ ಸಂಖ್ಯೆ 9686092279 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ, ಈ ದೇಜವು ಅಂತಂದರೆ ಫ್ರೆಂಚ್ ಭಾಷೆಯಲ್ಲಿ ಈಗಾಗಲೇ ನೋಡಿದ್ದೀನಿ ಅಂಥದ್ದು ಅಥವಾ ಆಲ್ರೆಡಿ ಸೀನ್ ಅಂತ ಹೇಳಿ ಅರ್ಥ ಕೊಡುತ್ತೆ. ಮೀನ್ಸ್ ಪ್ರಸ್ತುತ ನಡೀತಾ ಇರುವಂತಹ ಘಟನೆಯನ್ನು ಹಿಂದೊಮ್ಮೆ ಯಾವತ್ತೋ ಒಂದ್ಸರಿ ಅನುಭವ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಇದನ್ನು ನಾವು ನೋಡ್ತೀವಿ ಅಂತಂದರೆ ಸುಮಾರು 60% ಜನರಲ್ಲಿ ಈ ಅನುಭವ ಕಾಣಿಸ್ಕೊಳ್ಳುತ್ತೆ. ಇದು ಯಾವುದೇ ರೀತಿಯ ಮಂತ್ರ ತಂತ್ರ ಅಥವಾ ಪೂರ್ವ ಜನ್ಮದ ನೆನಪಾಗಿರೋದಿಲ್ಲ, ಇದು ನಮ್ಮ ಮೆದುಳಿನ ಸಣ್ಣದೊಂದು ಗೊಂದಲ ಆಗಿರುತ್ತೆ, ಅಂದರೆ ಬ್ರೈನ್ ಗ್ಲಿಚ್ ಅಂತ ಹೇಳ್ಬೋದು. ನಾವು ನೋಡುವಂತಹ ದೃಶ್ಯವು ನಮ್ಮ ನೆನಪಿನ ಕೋಶಕ್ಕೆ ತಲುಪುವಾಗ ಸೆಕೆಂಡಿನ 1/100 ತಡವಾದರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಸಂಶೋಧನೆಗಳು ತಿಳಿಸ್ಕೊಟ್ಟಿವೆ. ಅದೇ ರೀತಿನಲ್ಲೇ ಮೆದುಳಿನ ಟೆಂಪೋರಲ್ ಲೋಬ್ ನೆನಪುಗಳನ್ನ ಸಂಗ್ರಹಿಸುತ್ತೆ. ಹೊಸ ದೃಶ್ಯವನ್ನ ನೋಡಿದಾಗ ಮೆದುಳು ಅದನ್ನ ಹಳೆಯ ನೆನಪು ಅಂತ ಹೇಳಿ ತಪ್ಪಾಗಿ ಗ್ರಹಿಸುತ್ತೆ. ಮತ್ತೆ ಒಂದೇ ತರಹದ ವಾಸನೆ, ಧ್ವನಿ ಅಥವಾ ಸ್ಥಳ ಕೂಡ ಈ ಭ್ರಮೆಗೆ ಕಾರಣವಾಗಬಹುದು. ಅಂದ್ರೆ ನಾವು ಪ್ರತಿದಿನ ಸಾವಿರಾರು ವಿಷಯಗಳನ್ನ ನೋಡ್ತಾ ಇರ್ತೀವಿ, ಬಹಳಷ್ಟು ಜನರ ಮುಖಗಳನ್ನ ನೋಡ್ತಾ ಇರ್ತೀವಿ, ರಸ್ತೆಗಳನ್ನ ನೋಡಿದೀವಿ, ಮನೆಗಳನ್ನ ನೋಡ್ತಾ ಇರ್ತೀವಿ, ಮಾತುಗಳನ್ನ ಆಡ್ತಾ ಇರ್ತೀವಿ, ವಾಸನೆಗಳನ್ನ ಗ್ರಹಿಸ್ತಾ ಇರ್ತೀವಿ, ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಆದರೆ ಇವೆಲ್ಲವನ್ನೂ ಕೂಡ ಕಾನ್ಶಿಯಸ್ಲಿ ನೆನಪಿಟ್ಕೊಳ್ಳೋದಿಲ್ಲ. ನಮ್ಮ ಬ್ರೈನಲ್ಲಿ ಕೆಲವು ಇನ್ಫಾರ್ಮೇಶನ್ ಬ್ಯಾಕ್ಗ್ರೌಂಡಲ್ಲಿ ಉಳಿಬಹುದು. ಕೆಲವೊಮ್ಮೆ ಹೊಸ ಅನುಭವ ಬಂದಾಗ ಹಳೆಯ ಇನ್ಫಾರ್ಮೇಶನ್ನ ಒಂದು ಸಣ್ಣ ಭಾಗ ಹೊಸ ಅನುಭವಕ್ಕೆ ಮ್ಯಾಚ್ ಕೂಡ ಆಗಬಹುದು. ಆಗ ನಮಗನ್ಸುತ್ತೆ ಇದು ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ. ಹಾಗಾದರೆ ದೇಜಾವು ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೋಡಿದ್ರೆ, ಕೆಲವರಿಗೆ ಇದು ಬಹಳನೇ ಅಪರೂಪ ಆಗಿರುತ್ತೆ, ಕೆಲವರಿಗೆ ಆಗಾಗ್ಗೆ ಆಗ್ತಾನೆ ಇರುತ್ತೆ. ನಾನು ಆಗಲೇ ಹೇಳಿದಂತೆ ಸಾಮಾನ್ಯವಾಗಿ ಯುವಕರಲ್ಲಿ ಮತ್ತೆ ಯುವ ವಯಸ್ಕರಲ್ಲಿ ಹೆಚ್ಚು ಇದು ವರದಿಯಾಗಿದೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಕನೆಕ್ಷನ್ನ ಕೂಡ ಹೇಳಬೇಕು ಅಂತಂದರೆ, ಇದು ಕೂಡ ಕುತೂಹಲಕಾರಿ ಅಂತಲೇ ಹೇಳುವುದು, ಅದು ಕನಸು. ನಾವು ಪ್ರತಿದಿನ ಕನಸನ್ನು ಕಾಣ್ತಾ ಇರ್ತೀವಿ, ನಾವು ಕಂಡಂತಹ ಕನಸುಗಳು ಬಹುತೇಕ ಭಾಗ ನಮಗೆ ನೆನಪಿರೋದೇ ಇಲ್ಲ. ಕೆಲವೊಂದ್ಸಾರಿ ನಿಜ ಜೀವನದಲ್ಲಿ ಒಂದು ಘಟನೆ ನಡೆದಾಗ ಇದೇ ಸೀನ್ ನಾನು ಕನಸಲ್ಲಿ ನೋಡಿದ್ದೆ ಅಂತ ಕೂಡ ನೀವು ಹೇಳಬಹುದು. ಆ ಥರ ಹೇಳಿದ್ರು ಕೂಡ ನಾವು ನಿಜವಾಗ್ಲೂ ಆ ಘಟನೆಯನ್ನ ಕನಸಲ್ಲಿ ನೋಡಿದ್ವಾ ಅಥವಾ ಅದನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಂಡ್ವಾ ಅದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಮೆಮೊರಿ ಕೂಡ ಪರ್ಫೆಕ್ಟ್ ರೆಕಾರ್ಡಿಂಗ್ ಸಿಸ್ಟಮ್ ಆಗಿರೋದಿಲ್ಲಲ್ಲ. ಹಾಗಾಗಿ ಸೊ ಹಾಗೇನೆ ಈ ದೇಜಾವೋಗೆ ವಿರುದ್ಧವಾದಂತಹ ಅನುಭವ ಕೂಡ ಆಗಬಹುದು. ಅಂದ್ರೆ ಒಂದು ಕ್ಷಣದಲ್ಲಿ ಅಪರಿಚಿತವಾಗಿ ಅನಿಸುವಂಥದ್ದು, ನಾವು ಪ್ರತಿದಿನ ಬಳಸುವಂತಹ ಒಂದು ಪದವನ್ನ ಮತ್ತೆ ಮತ್ತೆ ಬರಿತಾನೆ ಇರ್ತೀವಿ, ಸ್ವಲ್ಪ ಸಮಯದ ನಂತರ ಈ ಸ್ಪೆಲ್ಲಿಂಗ್ ಸರಿಯಾಗಿದೆಯಾ ಅಂತ ಅನಿಸ್ಬೋದು, ಪರಿಚಯ ಇಲ್ಲದೆ ಇರೋದು ಪರಿಚಿತವಾಗಿ ಕಾಣ್ಬೋದು, ಹೀಗೆ ಹಲವಾರು ವಿಚಾರಗಳು ನಮಗೆ ಗಮನಕ್ಕೆ ಬರುತ್ತೆ. ಸೊ ಹಾಗಾಗಿ ನಿಮಗೂ ಈ ತರದ ಅನುಭವಗಳು ಆಗ್ತಾ ಇತ್ತು ಅಂದ್ರೆ, ಅಥವಾ ಫ್ರೀಕ್ವೆಂಟ್ ಆಗಿ ಯಾವಾಗಲೂ ಕೂಡ ಆಗ್ತಾ ಇದೆ ಅಂತಂದ್ರೆ ಅದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಇದು ತುಂಬಾನೇ ಫ್ರೀಕ್ವೆಂಟ್ ಆಗಿ ಆಗುವಂಥದ್ದು ಅಥವಾ ಅದರ ಜೊತೆಗೆ ಬ್ಲ್ಯಾಂಕ್ ಆಗುವಂಥದ್ದು, ಗೊಂದಲ ಆಗುವಂಥದ್ದು, ಕಾನ್ಶಿಯಸ್ನೆಸ್ ನಲ್ಲಿ ಬದಲಾವಣೆ ಆಗುವಂಥದ್ದು, ಅಥವಾ ವಿಚಿತ್ರವಾದಂತಹ ಸ್ಮೆಲ್ ಅಥವಾ ಟೇಸ್ಟ್ ಅನುಭವ ಆಗುವಂಥದ್ದು, ಅನ್ಯೂಶುವಲ್ ಮೂಮೆಂಟ್ಸ್ ಆಗುವಂಥದ್ದು, ಈ ತರದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಕೆಲವೊಂದ್ಸರಿ ನ್ಯೂರಾಲಜಿಕಲ್ ಕಂಡೀಷನ್ಸ್ ಇಂದ ಕೂಡ ಈ ರೀತಿ ಅನುಭವಗಳು ಬರಬಹುದು ಅನ್ನುವಂಥದ್ದು ಕೂಡ ಕೆಲವು ಅಧ್ಯಯನಗಳಲ್ಲಿ ಸಂಶೋಧನೆಗಳಲ್ಲಿ ಕಂಡು ಬಂದಿದೆ. ಸೊ ಹಾಗಾದ್ರೆ ನಿಮಗೂ ಕೂಡ ಈ ರೀತಿ ಅವತಾರು ದೇಜವೋ ಆಗಿತ್ತಾ, ಅಥವಾ ನಿಮಗೂ ಇದೇ ರೀತಿ ಮೊದಲನೇ ಸಾರಿ ಒಂದು ಜಾಗಕ್ಕೆ ಹೋದಾಗ ಇಲ್ಲಿಗೆ ನಾನು ಹಿಂದೆ ಬಂದಿದ್ದೆ ಅಂತ ಅನಿಸುತ್ತಾ? ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಬಹುದು. ಸೊ ನಮಗೆ ವಾಟ್ಸಪ್ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9689 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ತಗೊಂಡು ಬರ್ತೀನಿ. ನೀವು ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಎದಳ ಮೇಲೆ ಹೇಳ

0: ಹೇ
1: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಆ

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಖುಷಿ ಖುಷಿಯಾಗಿದ್ದೀರಾ ತಾನೆ? ಸೊ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು. ಆಯ್ತು, ಸಮಯ ಕೂಡ 6:30 ಆಗಿದೆ. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂಥದ್ದು. ಹಾಗಿದ್ರೆ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಈಗೇನಪ್ಪ ಅಂದ್ರೆ, ಕಷ್ಟಪಟ್ಟೋ ಇಷ್ಟಪಟ್ಟೋ ಒಂದು ಕಾಸ್ಟ್ಲಿ ಆಗಿರುವಂತಹ ರೇಷ್ಮೆ ಸೀರೆಗಳನ್ನ ಕೊಂಡ್ಕೊಳ್ತೀವಿ, ಅಥವಾ ಯಾವುದೇ ಒಂದು ಕಾಸ್ಟ್ಲಿಯೆಸ್ಟ್ ಬಟ್ಟೆಯನ್ನ ಕೊಂಡ್ಕೊಂಡ್ರು ಕೂಡ ಅಕಸ್ಮಾತ್ ಅದೇನಾದ್ರೂ ಕಲೆ ಆಯ್ತು, ಇಲ್ಲ ಜಿಡ್ಡಾಯ್ತು ಅಂದ್ರೆ, ಅಯ್ಯೋ ಏನಪ್ಪ ಇದು, ಅಷ್ಟೊಂದು ಹಣ ಕೊಟ್ಟು ತಗೊಂಡಿದ್ವಿ, ಇದ್ ನೋಡ್ ಈ ಬಟ್ಟೆ ನೋಡಿದ್ರೆ ಹೀಗಾಗೋಯ್ತಲ್ಲ ಅಂತೆಲ್ಲ ಚಿಂತೆ ಮಾಡ್ತಿರ್ತೀವಿ. ಸೊ ಅದಕ್ಕಾಗಿನೇ ಡ್ರೈ ಕ್ಲೀನಿಂಗ್ ಅಂತ ಶಾಪ್ಗಳು ಇರುತ್ತೆ. ನಾವ್ ಯಾಕೆ ಇವತ್ತು ಒಂದು ಡ್ರೈ ಕ್ಲೀನಿಂಗ್ ಶಾಪ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಸೊ ನಮ್ಮೊಟ್ಟಿಗೆ ಇವತ್ತು ನಿತಿನ್ ಅವರು ಇದಾರೆ, ಸಿರಿ ಡ್ರೈ ಕ್ಲೀನರ್ಸ್ ನ ಮಾಲೀಕರಾಗಿರುವಂತ ನಿತಿನ್ ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ನಿತಿನ್ ಅವರೇ, ನಮಸ್ತೆ.
10: ನಮಸ್ತೆ ಮೇಡಮ್.
9: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು.
9: ಓಕೆ ಸರ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ ಮೇಡಮ್.
9: ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
10: ಆಯ್ತು ಮೇಡಮ್. ನಿಮ್ದು?
9: ನಮ್ದು ಕೂಡ ಆಯ್ತು ಸರ್. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ ಸರ್? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಓದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
10: ಮೇಡಮ್, ನನ್ನ ಹೆಸರು ನಿತಿನ್ ಅಂತ. ನಾನು ಶಿವಮೊಗ್ಗದಲ್ಲಿ ಬೇಸಿಕಲಿ ಶಿವಮೊಗ್ಗದಲ್ಲಿ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ 15 ಇಯರ್ಸಿಂದ. ಬಟ್ ಪ್ರೈವೇಟಲ್ಲೇ ನಿಮಗೆ ಗೊತ್ತಿರೋ ಹಂಗೆ ಕಿರಿಕಿರಿ ಅದು ಇದು ಪ್ರೆಷರ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ಓನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೀಮ್, ಶಿವಮೊಗ್ಗದಲ್ಲಿ ಸ್ಟೀಮ್ ಐರನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು 5 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಂದರೆ ಸ್ಟೀಮ್ ಐರನ್ ಇರುತ್ತೆ, ಮತ್ತು ಡ್ರೈ ಕ್ಲೀನಿಂಗು, ಮತ್ತು ಯಾವುದರ ಕರೆಗಿರೆ ಆಗಿರೋಂಥ ಬಟ್ಟೆಗಳು ಎಲ್ಲ ಕ್ಲೀನಾಗಿ ವಾಶ್ ಆಗಿ ಕೊಡುತ್ತೆ. ಮತ್ತು ಡೆಲಿವರಿ, ಹೋಮ್ ಡೆಲಿವರಿ ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಮನೆಗೆ.
9: ಇದು ಸೂಪರ್ ಇದೆ ಸರ್. ಇದು ಏನ್ ಹೇಳಿದ್ರೆ ಸ್ಟೀಮ್ ಐರನಿಂಗ್ ಅಲ್ವಾ? ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಆಯ್ತು ಸ್ಟೀಮ್ ಐರನಿಂಗ್ ಇರೋದು?
10: ಹಾ ಮೇಡಮ್, ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್.
9: ಓಕೆ, ನಾರ್ಮಲ್ ಐರನ್ಗೂ ಈ ಸ್ಟೀಮ್ ಐರನ್ಗೂ ಏನು ಡಿಫ್ರೆನ್ಸ್ ಇದೆ ಸರ್?
10: ನಾರ್ಮಲ್ ಐರನ್ ಅಂದರೆ ಕರೆಕ್ಟಾಗಿ ಅಷ್ಟು ಕೂರಲ್ಲ ಬಟ್ಟೆಗಳು. ಈ ಸ್ಟೀಮ್ ಐರನಲ್ಲಿ ಅದರಲ್ಲಿ ಇನ್ಕ್ಲೂಡ್ ಆಗಿ ಬಾಯ್ಲ್ ಆಗಿರೋ ವಾಟರ್ ನಿಮಗೆ ಸ್ಟೀಮ್ ಆಗಿ ಇದು ಕನ್ವರ್ಟ್ ಆಗಿ ಬರುತ್ತೆ. ಅದರಿಂದ ಬಟ್ಟೆಗಳು ಚೆನ್ನಾಗಿ ಕೂರ್ಕೊಳ್ತೆ, ಫ್ರೆಶ್ ಇರುತ್ತೆ ಬಟ್ಟೆಗಳು.
9: ಇದಕ್ಕೇನು ಮಿಷಿನ್ ಇರಬೇಕಾ ಸರ್, ಹೇಗೆ?
10: ಹೌದು ಮೇಡಮ್, ಇದು ನಾವು ಮಿಷನ್ ಹಾಕಿರೋದು ಒಂದು 75,000 ಮಿಷಿನ್ ಇತ್ತು ಇನ್ಸ್ಟಾಲ್ ಮಾಡಿರೋದು, ಅದರಿಂದ ವರ್ಕ್ ಆಗುತ್ತೆ.
9: ಇದು ಐರನಿಂಗ್ ಮಾತ್ರ ನಾವು ಬಳಸೋಕ್ಕಾಗದಲ್ಲ ಸರ್?
10: ಐರನಿಂಗ್ ಮಾತ್ರ.
9: ಓಕೆ, ಹಾಗಿದ್ರೆ ಈ ಒಂದು ಸಿರಿ ಡ್ರೈ ಕ್ಲೀನರ್ಸಲ್ಲಿ ಏನೇನೆಲ್ಲ ಸರ್ವಿಸಸ್ ಇದೆ ಸರ್?
10: ಹಾಂ ಮೇಡಮ್, ಅದೇ ಹೇಳಿದ್ನಲ್ಲ, ಐರನಿಂಗ್ ಇದೆ, ಸ್ಟೀಮ್ ಐರನ್ನು, ಮತ್ತು ಡ್ರೈ ವಾಶ್ ಇದೆ, ಮತ್ತು ನಾರ್ಮಲ್ ಕರ್ಟನ್ನು ಅವೆಲ್ಲ ಬೇರೆ ಬಲ್ಕ್ ಕ್ಲೀನಿಂಗ್ ಇದೆ. ಬಲ್ಕ್ ಕ್ಲೀನಿಂಗ್ ಇದೆ, ಹೋಮ್ ಡೆಲಿವರಿ ಇದೆ, ಎಲ್ಲ ಥರ. ಈಗ ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ಬಟ್ಟೆಗಳು ತೊಗೊಂಡು ನಾವು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ತೀವಿ.
9: ಸೂಪರ್. ನಿತಿನ್ ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ವಾಷಿಂಗ್ ಇದೆ, ಕ್ಲೀನಿಂಗ್ ಇದೆ, ಜೊತೆಗೆ ಐರನ್ ಕೂಡ ಮಾಡ್ತೀರಾ, ಡ್ರೈ ಕ್ಲೀನಿಂಗ್ ಎಲ್ಲ ಇದೆ ಅಂತ. ಕ್ಲಾತ್ ವಾಶ್ ಎಲ್ಲ ಹೇಗೆ ಸರ್, ಅದೆಲ್ಲ ಎಲ್ಲಿ ಮಾಡ್ತೀರಾ?
10: ಎಲ್ಲ ಮನೆ ಇದೆ ಮೇಡಮ್, ಅದಕ್ಕೆ ಒಂದು ಮನೆ ಮಾಡಿದ್ದೀವಿ, ಎಂಪ್ಲಾಯೀಸ್ ಇದ್ದಾರೆ, ಅದಕ್ಕೆ 2 ಎಂಪ್ಲಾಯೀಸ್ ಇದ್ದಾರೆ, ಅವ್ರು ಕೊಟ್ಟು ನಾವು ಮಾಡಿಸ್ತೀವಿ.
9: ಸೂಪರ್. ಹೇಗಿದೆ ಸರ್ ಬಿಸ್ನೆಸ್?
10: ಬಿಸ್ನೆಸ್ ಚೆನ್ನಾಗಿದೆ ಮೇಡಮ್. ಲಾಸ್ಟ್ ಮಂತ್ ಅಂತೂ ಆಷಾಢ ಇತ್ತು, ಒಂದು ಸ್ವಲ್ಪ ಡಲ್ ಇತ್ತು ಎಲ್ಲರಿಗೂ ಅಷ್ಟೇ. ಈ ಮಂತ್ ಪರವಾಗಿಲ್ಲ, ಆಗ್ತಾ ಇದೆ.
6: ಸರ್, ನೀವು ಬಿಸ್ನೆಸ್ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಆಯ್ತಾ, ಬಟ್ ಯಾಕೆ ಈ ಒಂದು ಆಪ್ಷನ್ಸ್ನೇ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಸ್ಟೀಮ್ ಅಲ್ಲೇ ಐರನ್ ಮಾಡಬೇಕು ಅಥವಾ ಡ್ರೈ ಕ್ಲೀನಿಂಗೇ ಮಾಡ್ಬೇಕಂತ ಯಾಕೆ ಈ ಆಪ್ಷನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ?
10: ಏಕೆಂದರೆ ಈಗ ನನಗೆ ಗೊತ್ತಿದ್ದಂಗೆ ಈಗ ನಾವು ಇದೇ ಇದರಲ್ಲಿ ಇದ್ದಿದ್ದು, ಹಂಗಾಗಿ ಗೊತ್ತಿರೋ ಬಿಸ್ನೆಸ್ಸನ್ನೇ ಮಾಡೋಣ ಅಂತೇಳಿ ಮಾಡಿದ್ವಿ. ಬಟ್ ಬೇರೆ ಬಿಸ್ನೆಸ್ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ವೆಜಿಟೇಬಲ್ ಶಾಪ್ ಮಾಡಬೇಕು ಅಂತ ಮಾಡ್ತಾರೆ. ವೆಜಿಟೇಬಲ್ ಶಾಪ್ ಮಾಡಿದ್ರೆ ಈಗ ಇನ್ ಕೇಸ್ ನಾವು ಏನಾದರೂ ಎಮರ್ಜೆನ್ಸಿ ಹೋಗಬೇಕಾಯ್ತು, ಒಂದು ಎರಡು ಮೂರು ದಿನ ಕ್ಲೋಸ್ ಮಾಡಿದರೆ ಈಗ ಅದನ್ನು ಶಿಫ್ಟ್ ಮಾಡಿಬಿಟ್ಟೇ ಹೋಗಬೇಕು. ನಾವು ಇದೇನೇ ಕೆಡಂಥ ಪದಾರ್ಥಗಳೆಲ್ಲ ಏನಿದ್ರು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ನಾವು ಬಂದು ಟೈಮ್ ತೊಗೊಂಡಿರ್ತೀವಿ ಕಸ್ಟಮರಿಗೆ, ಅವತ್ತಿನ ದಿನಕ್ಕೆ ಏನಿದೆ ಕಂಪ್ಲೀಟ್ ಮಾಡಿಕೊಟ್ಟಿರ್ತೀವಿ. ಇನ್ನು ಅವತ್ತು ಬಂದು ಕೇಳಿದವರಿಗೆ ನಾವು ಎಕ್ಸ್ಕ್ಯೂಸ್ ಕೇಳ್ತೀವಿ, ಟೂ ಡೇಸು ಒನ್ ಡೇ ಕೇಳ್ತೀವಿ ಆ ಟೈಮಲ್ಲಿ. ಮತ್ತು ಡೆಲಿವರಿ ಅವತ್ತಿಂದ ಅವತ್ತಿಗೆ ಕೊಡ್ತೀವಿ ನಾವು, ಬೆಳಗ್ಗೆ ಮಾರ್ನಿಂಗ್ ಕೊಟ್ಟೆ ಈವ್ನಿಂಗ್ ಅಷ್ಟೊತ್ತಿಗೆ ನಾವು ಡೆಲಿವರಿ ಮಾಡ್ತೀವಿ. ಏನು ಹೆಚ್ಚು ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ಡೇ ಮಾತ್ರ ಅಷ್ಟೇ, ಅಷ್ಟೊಳಗೆ ನಾವು ಡೆಲಿವರಿ ಕೊಡ್ತೀವಿ.
6: ಹಾಗಾಗಿ ಈ ಒಂದು ಬಿಸ್ನೆಸ್ನ ಸೆಲೆಕ್ಷನ್ ಮಾಡಿಕೊಂಡ್ರಿ. ಈಗ ತರಕಾರಿ ಹಣ್ಣುಗಳು ಆ ರೀತಿ ಆದರೆ ನಾವು ಡೈಲಿ ರುಟೀನ್ ಮಾಡ್ತಾ ಇರಬೇಕು, ಅದನ್ನು ಹಾಗೆ ಇಡೋಕ್ಕಾಗಲ್ಲ, ಸ್ಟಾಕ್ ಇಟ್ಟರೆ ಹಾಳಾಗುತ್ತೆ. ಇದಾದರೆ ಆ ರೀತಿ ಇಲ್ಲ, ನಿಮಗೆ ಯಾವಾಗ ಬೇಕಾದರೂ ಆಗ ಬಿಸ್ನೆಸ್ ಮಾಡ್ಬೋದು ಅಂತ. ಸರ್, 15 ವರ್ಷದಿಂದ ಬೇರೆ ಕಡೆ ಒಂದು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ರಿ, ಈಗ ಒಂದು 5-6 ತಿಂಗಳಿಂದ ಸ್ವಂತವಾಗಿ ಮಾಡ್ತಿದ್ದೀರಾ, ಯಾವುದು ಬೆಟರ್ ಇದೆ ಸರ್?
10: ಈಗ ಓನಾಗಿ ಮಾಡೋದೇ ಬೆಟರ್ ಮೇಡಮ್. ಈಗ ಹೊರಗಡೆ ಏನು ಮಾಡ್ತೀವಿ, 8 to 8 hours 12 hours ಮಾಡ್ತಾರೆ. 8 to 8 ಅಂದರೆ 12 hours ಆಗುತ್ತೆ. 12 hours ಮಾಡಿದ್ರು ಅದು ಬೇರೆಯವ್ರಿಗೆ ಮಾಡಿಕೊಡೋದಾಗುತ್ತೆ ಜಾಬು. ಅವ್ರು ನಮಗೆ ಕೊಡೋ ಸ್ಯಾಲ್ರಿಗೆ 4 times ನನ್ನ ಮಾತ್ರ ದುಡಿಸ್ಕೊತಾರೆ. ನಾವು ಇದು ಓನಾಗಿ ಮಾಡ್ತಿರೋದ್ರಿಂದ 2 ಗಂಟೆ ಜಾಸ್ತಿ ಮಾಡಿದ್ರು ನಮಗೆ ಲಾಭ ಆಗುತ್ತೆ, ಉಳಿತಾಯ ಆಗುತ್ತೆ.
9: ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಸಿರಿ ಡ್ರೈ ಕ್ಲೀನರ್ಸ್ನ ಮಾಲೀಕರಾಗಿರುವಂಥ ನಿತಿನ್ ಅವರು ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು, ಅವರ ಶಾಪಲ್ಲಿರುವಂಥ ಸ್ಪೆಷಾಲಿಟಿ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್
2: ನೊಂದಿಗೆ. ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಚನ್ನಪಲ್ಲೆ ಒಟ್ಟಲ್ಲಿರುವಂತಹ ಸಿರಿ ಡ್ರೈ ಕ್ಲೀನರ್ಸ್ ಅಲ್ಲಿ ಮಾಡ್ತಾ ಇದೀವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ನಿತಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ನೀವು ಹೇಳಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು 5-6 ತಿಂಗಳಾಗಿದೆ ಅಂತ, ಈ ಒಂದು ಹೊಸ ಬಿಸ್ನೆಸ್ ಹೇಗ್ ನಡೀತಾ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಬಿಸ್ನೆಸ್ ಚೆನ್ನಾಗಿದೆ
2: ಸರ್. ಇದು ನೀವು ಇದೇ ಏರಿಯಾದವರ ಅಥವಾ ಬೇರೆ ಏರಿಯಾದವರ?
3: ನಾವು ಇದೇ ಇರೋದು.
2: ಸೊ ಹಾಗಾಗಿ ಇಲ್ಲಿಗೆ ಪರ್ಚೇಸರು ಎಲ್ಲ ಬರ್ತಾರೆ. ಇಲ್ಲಿಗೆ ಎಲ್ಲಿಂದ ಬರ್ತಾರೆ ಸರ್ ಕಸ್ಟಮರ್ಸ್?
3: ನಮ್ಮ ಆರ್ಎಂಎಲ್ ನಗರ್ ಅಂತ ಇದೆ, ಅಲ್ಲೇ ಶಿವಮೊಗ್ಗದಲ್ಲಿ. ಇಲ್ಲಿಂದ 3 ಕಿಲೋಮೀಟರ್ಸ್, ಇಲ್ಲಿಂದ ಬಿಟ್ಟರೆ ಪೆಸಿಟ್ ಕಾಲೇಜ್ ಹತ್ರ ಶಕ್ತಿಧಾಮ ಅಂತ, ಅಲ್ಲಿಂದ ಕೂಡ ಕಸ್ಟಮರ್ಸ್ ಬರ್ತಾರೆ. ಶಿವಮೊಗ್ಗ ಓವರಾಲ್ ಎಲ್ಲ ಕಸ್ಟಮರ್ಸ್ ಬರ್ತಾರೆ, ಎಲ್ಲಾ ಏರಿಯಾಗಳಿಂದ ಬರ್ತಾ ಇದಾರೆ. ನಾವು ಅದೇ ತರ ಸರ್ವಿಸ್ ಕೊಡ್ತಾ ಇದೀವಿ, ಅವರು ಖುಷಿಯಾಗಿದೆ.
2: ಸಿರಿ ಡ್ರೈ ಕ್ಲೀನರ್ಸ್ ಟೈಮಿಂಗ್ಸ್ ಏನು, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
3: ಮೇಡಮ್, ಮಾರ್ನಿಂಗ್ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 8:00 ಇಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 2-2:30 ತನಕ ಇರುತ್ತೆ. ಆಮೇಲೆ ಲಂಚ್ ಬ್ರೇಕು, ಮತ್ತೆ 4:00 ಬಂದು ಅಪ್ ಟು 9:00 ಇರ್ತೀವಿ.
2: ಸರ್, ಪ್ರೈಸ್ ರೇಟ್ ಎಲ್ಲ ಹೇಗಿದೆ? ಈಗ ಒಂದು ಐರನ್ ಮಾಡ್ತೀರಾ ಅನ್ವಾಗ, ಒಂದು ಜೊತೆ ಪ್ಯಾಂಟ್ ಶರ್ಟ್ ಐರನ್ ಮಾಡಕ್ಕೆ ಎಷ್ಟು ತಗೊಳ್ತೀರಾ ಸರ್?
3: ಈಗ ಮೇಡಮ್, ಎಲ್ಲ ಮಾಡ್ತಿರಂಗೆ ಬಲ್ಕ್ ಕೊಟ್ಟರೆ ನಾವು ಜಾಸ್ತಿ ಕಡಿಮೆ ಮಾಡ್ಬೋದು. ಈಗ ಎಲ್ಲ ಕೊಟ್ಟರೆ 15 ರೂಪಾಯಿ ಪೀಸ್ ಹಂಗೆ ಮಾಡ್ತೀವಿ. ಬಲ್ಕ್ ಕೊಟ್ಟರೆ ಒಂದು 20-30 ಪೀಸ್ ಹಂಗೆ ಕೊಟ್ಟರೆ 12 ರೂಪಾಯಿ ಪೀಸ್ ಹಂಗೆ ಮಾಡ್ಕೊಡ್ತೀವಿ ಮೇಡಮ್. ಶರ್ಟು ಪ್ಯಾಂಟ್
2: ಬರೀ ಶರ್ಟಿಗೆ 15 ಮತ್ತೆ ಪ್ಯಾಂಟಿಗೆ 15
3: ಕೊಟ್ಟರೆ 12 ರೂಪಾಯಿ ಪೀಸ್ ಹಂಗೆ ಮಾಡ್ತೀವಿ. ಶರ್ಟಿಗೆ 12 ರೂಪಾಯಿ, ಪ್ಯಾಂಟಿಗೆ 12 ರೂಪಾಯಿ, ಆ ಥರ ಮಾಡ್ತೀವಿ.
2: ಹೋಮ್ ಸರ್ವಿಸಸ್ ಕೂಡ ಇದೆ, ಹೋಮ್ ಡೆಲಿವರಿ ಕೂಡ ಇದೆ ಅಂತ ಹೇಳಿದ್ರಿ, ಆಯ್ತಾ? ಅಲ್ಲಿ ಹೇಗೆ ಸರ್ ರೇಟು, ಎಷ್ಟು ದೂರ ಆದರೂ ಕೂಡ ಫ್ರೀ ಆಗಿ ಡೆಲಿವರಿ ಕೊಡ್ತೀರಾ? ಹೇಗೆ
3: ಕೊಡ್ತೀವಿ? ಅದೇ ಥರ ಕೊಡ್ತಾ ಇರ್ತೀವಿ ಯಾವಾಗಲೂ. ಏನು, ಕೆಲವ್ರು ಜನ ಅವರೇ ಬಂದು ತೊಗೊಂಡೋಗ್ತಾರೆ, ಕೆಲವರು ನಾವಾಗೆ ಕೊಡಬೇಕಾಗತ್ತೆ. ಅದೇ ಪಿಕಪ್ ಡ್ರಾಪು ಇದ್ದೇ ಇರುತ್ತೆ
2: ಸರ್. ಈ ಒಂದು ಬಿಸ್ನೆಸ್ಸಿಗೆ ಬಂದು ಸುಮಾರು 5-6 ತಿಂಗಳು ಆಯಿತು ಅಂತ ಹೇಳಿದ್ರಿ, ಯಾವಾಗ ತುಂಬ ಖುಷಿ ಆಯಿತು ಸರ್ ಈ ಬಿಸ್ನೆಸ್ಸಿಗೆ ಬಂದಮೇಲೆ, ಒಂದಿನ ಪರವಾಗಿಲ್ಲ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅನ್ನೋದಾದ್ರೆ ಯಾವಾಗ ಸರ್?
3: ಮೇಡಮ್, ಈಗ ಇದರಲ್ಲಿ ಪರ್ ಡೇ ಒಂದು 1,000-1,200 ಹಂಗೆ ಆಗ್ತಿತ್ತು, ಒಂದಿನ 4,000 ತನಕ ಆಗಿದೆ. ಅವತ್ತೊಂದು ಸ್ವಲ್ಪ ಖುಷಿ ಆಯಿತು, ಮಾಡಿದ್ದು ಸಾರ್ಥಕ ಆಯಿತು ಅಂತ ಅಷ್ಟು.
2: ಸೊ ವ್ಯಾಪಾರ ಚೆನ್ನಾಗಾದಾಗ ಹೆಚ್ಚು ಖುಷಿ ಆಗುತ್ತೆ, ಯಾವಾಗ ವ್ಯಾಪಾರ ಆಗಲ್ಲ ಸ್ವಲ್ಪ ಬೇಜಾರಾಗುತ್ತೆ.
3: ಆ ಥರ ತಿಳ್ಕೊಳ್ಳೋದೇನು ಬೇಡ, ನಾವು ಎಷ್ಟು ಸ್ತಮಿಸ್ತೀವಿ ಇವತ್ತೆಲ್ಲ ನಾಳೆ ಆಗೇ ಆಗುತ್ತೆ, ಅದನ್ನು ಹೋಪ್ ಇಟ್ಕೊಬೇಕು.
2: ಓಕೆ ಸರ್, ಈ ಒಂದು ಮೆಷಿನ್ಗೆ ಅಂದರೆ ಸ್ಟೀಮ್ ಮೆಷಿನ್ ಏನಿದೆ, ಇದಕ್ಕೆ ಕರೆಂಟ್ ಇರಲೇಬೇಕಾ, ಪವರ್ ಸಪ್ಲೈ ಇರಲೇಬೇಕಾ?
3: ಇರಲೇಬೇಕು ಮೇಡಮ್, ಪವರ್ ಸಪ್ಲೈ ಇರಲೇಬೇಕು.
2: ಓಕೆ, ಅಕಸ್ಮಾತ್ ಇಲ್ಲಿ ಪವರ್ ಏನಾದರೂ ಇಶ್ಯೂ ಆಯಿತು ಅಂದರೆ ನಿಮ್ಗೆ ಕೆಲಸ ಮಾಡೋಕ್ಕೆ ಆಗಲ್ಲ.
3: ಹಾಂ ಹೌದು, ಅದೇ ವೇಟ್ ಮಾಡ್ಬೇಕು, ನಿಮಗೆ ಅದೇ ಇದಾಗ್ಬಿಡುತ್ತೆ.
2: ಸರ್, ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥಂಗೆ ಅಂದರೆ ನೀವು ಕೂಡ ಈಗ ವ್ಯಾಪಾರಸ್ಥ ಆಗಿದ್ದೀರಾ, ನಿಮಗೆ ಒಂದಿಷ್ಟು ಕ್ವಾಲಿಟೀಸ್ ಇರಲೇಬೇಕು ಅನ್ನೋದಾದ್ರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಕ್ವಾಲಿಟೀಸ್ ಅಂದರೆ ನಾವು ಟೈಮ್ ಟು ಟೈಮ್ ಕಸ್ಟಮರಿಗೆ ಸರ್ವಿಸ್ ಕೊಡಬೇಕು, ಮತ್ತು ಹಂಗೆ ಕಸ್ಟಮರ್ ಹತ್ರ ಬಿಹೇವಿಯರ್ ಚೆನ್ನಾಗಿರಬೇಕು, ಮಾತಾಡೋದು ಚೆನ್ನಾಗಿರಬೇಕು, ಅಷ್ಟಿದ್ದರೆ ಕಸ್ಟಮರಿಗೆ ಇದು ಮಾಡಬೇಕು.
2: ಮಾತು ಚೆನ್ನಾಗಿರಬೇಕು, ಕಸ್ಟಮರ್ ಹತ್ರ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಆವಾಗ ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಹೇಳ್ತಿದ್ದೀರಾ. ಓಕೆ ಸರ್, ಈಗ ನಮ್ಮ ಕಾರ್ಯಕ್ರಮನ ಕೇಳ್ತಿರುವಂತಹ ಕೇಳುಗರು, ಓ ಇಲ್ಲಿ ಒಳ್ಳೊಳ್ಳೆ ಸರ್ವಿಸ್ ಇದೆಯಪ್ಪ, ಸ್ಟೀಮಲ್ಲೆಲ್ಲ ಐರನ್ ಮಾಡ್ಕೊಡ್ತಾರೆ, ಚೆನ್ನಾಗಿ ಐರನ್ ಮಾಡ್ಕೊಡ್ತಾರೆ ಅಂತೆಲ್ಲ ಕೇಳ್ತಿರ್ತಾರೆ. ಸೊ ಅವರು ಚನ್ನಪ್ಪ ಲೇಔಟಲ್ಲಿರುವಂತಹ ಸಿರಿ ಡ್ರೈ ಕ್ಲೀನರ್ಸ್ಗೆ ಯಾಕೆ ಬರಬೇಕು ಸರ್?
3: ಏಕೆಂದರೆ ಅವರು ಸರ್ವಿಸ್ ಫಾಸ್ಟ್ ಸರ್ವಿಸ್ ತೊಗೊಬೇಕು ಅಂದರೆ ಬರಬೇಕಾಗತ್ತೆ, ಮತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಕ್ವಿಕ್ ಸರ್ವಿಸು, ಮತ್ತೆ ಫ್ರೆಶ್ ಇರುತ್ತೆ ಬಟ್ಟೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸಿರಿ ಡ್ರೈ ಕ್ಲೀನ್ಗೆ ಯಾಕೆ ಹೋಗಬೇಕು, ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಹೇಳಿ ಇದರ ಮಾಲೀಕರಾಗಿರುವಂತಹ ನಿತಿನ್ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನು ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಚನ್ನಪ್ಪಲ್ಲಿ ಹೋಟೆಲ್ ಇರುವಂತಹ ಸಿರಿ ಡ್ರೈ ಕ್ಲೀನಿಂಗ್ ಅಲ್ಲಿ ಮಾಡ್ತಾ ಇದ್ವಿ. ಇದರ ಮಾಲೀಕರಾಗಿರುವಂತಹ ನಿತಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ.
3: ಸರ್, ಈಗ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರ್ಗೆ ಅಂತೇಳಿ ಗೌರ್ಮೆಂಟ್ ಸಾಕಷ್ಟು ಯೋಜನೆಗಳನ್ನ ನೀಡ್ತಾ ಇದೆ ಆಯ್ತಾ, ಸ್ವಂತ ಉದ್ಯೋಗಕ್ಕಾಗಿ ಅಂತ. ನೀವು ಅದರ ಸದ್ಬಳಕೆಯನ್ನ ಮಾಡ್ಕೊಂಡಿದ್ದೀರಾ, ಹೇಗೆ ಸರ್?
4: PMEGP ಅಂತ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಅದರಲ್ಲೆಲ್ಲ ಲೋನಿಗೆಲ್ಲ ನೋಡಿದ್ವಿ. ಬಟ್ ನಾವು ದೊಡ್ಡದಾಗೆ ಮಾಡಬೇಕು ಅಂತ ಮಾಡಿದ್ವಿ. ಬಟ್ ಲೋನಿಂದೆಲ್ಲ ಇದಾಗಿ ಈಗ ಸಣ್ಣದಾಗಿ ಮಾಡಿದ್ವಿ. ಇದನ್ನು ಮಾಡೇ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ.
3: ನಿಮ್ಮ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು ಸರ್. ಆಲ್ ದಿ ಬೆಸ್ಟ್. ದೊಡ್ಡದಾಗಿ ಮಾಡಿ ಆಯ್ತಾ? ಈ ಮಳಿಗೆ ಸ್ವಂತನ ಬಾಡಿಗೆನ ಸರ್?
4: ರೆಂಟೆಡ್ ಮೇಡಮ್.
3: ರೆಂಟೆಡ್ ಮಳಿಗೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಸೊ ವ್ಯಾಪಾರ ಪರವಾಗಿಲ್ವಾ ಸರ್?
4: ಪರವಾಗಿಲ್ಲ ಮೇಡಮ್, ಖುಷಿಯಾಗಿದೆ.
3: ಖುಷಿಯಾಗುತ್ತೆ ಸರ್. ನಿಮಗೆ ಡ್ರೈ ಕ್ಲೀನಿಂಗ್ ಆಗಿಬಿದ್ದು, ಡ್ರೈ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಐರನ್ ಮಾಡ್ದಲ್ಲ, ಮುಂಚೆನೆ ಬರ್ತಿತ್ತು ಅಥವಾ ಈಗ ಕಲ್ತ್ಕೊಂಡ್ರ?
4: ಇಲ್ಲ, ಮುಂಚೆಯಿಂದ ಬರ್ತಿತ್ತು. ಬಟ್ ನಮ್ಮ ಬಟ್ಟೆ ಎಲ್ಲ ನಾವೇ ಮಾಡ್ಕೊತಿದ್ವಿ, ನಮ್ಮ ಇದು ಅದೇ. ಬಟ್ ಹಾಗಾಗಿ ಮಾಡೋದಿನ ಕಷ್ಟ ಅನ್ಸಲ್ಲ. ಸ್ಟೀಮಿನ ಬಗ್ಗೆ ಒಂಚೂರು ಟ್ರೈನಿಂಗ್ ಬೇಕಿತ್ತು, ಅದು ತಗೊಂಡು.
3: ಸರ್, ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ ಆಯ್ತಾ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಯಾರು ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದು ಅಥವಾ ಬಿಸ್ನೆಸ್ ಮಾಡೋದು ಒಳ್ಳೇದಾ ಬೇಡವಾ, ಹೇಗೆ ಸರ್?
4: ಇಲ್ಲ, ಇವತ್ತಿನ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಹೊರಗಡೆ ಸೆಕ್ಟರ್ಲಿ ವರ್ಕ್ ಮಾಡಬೇಕು, ಅದು ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮ್ಮದು ಓನಾಗಿ ನೀವು ಡಿಸಿಷನ್ ತೊಗೊಬೇಕು, ನೀವು ಓನಾಗಿ ಮಾಡಬೇಕು ಅನ್ನೋದೊಂದು ಛಲ ಇರಬೇಕು. ಯಾವುದೇ ರೀತಿ ಬಿಸ್ನೆಸ್ ಮಾಡೋದಿದ್ರು ನೀವು ಒಂದು ಸತಿ ಕೂತಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ.
3: ಸೊ ಮುಂಚೆ ಒಂಚೂರು ಪ್ಲ್ಯಾನ್ ಮಾಡಬೇಕು, ಒಂದಿಷ್ಟು ಎಕ್ಸ್ಪೀರಿಯೆನ್ಸನ್ನು ಪಡ್ಕೋಬೇಕು, ಆಮೇಲೆ ಬಿಸ್ನೆಸ್ ಮಾಡಬೇಕಂತ ಹೇಳ್ತಾ ಇದ್ದೀರಾ. ಸೂಪರ್ ಸರ್. ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ನೀವು ಬಿಸ್ನೆಸ್ಸಲ್ಲಿ ಸ್ಟ್ರಗಲಿಂಗ್ ನೋಡಿರ್ತೀರಾ, ಸಕ್ಸಸ್ ನೋಡಿರ್ತೀರಾ, ಒಂದಿನ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಂದಿನ ವ್ಯಾಪಾರನೇ ಆಗಲ್ಲ, ಹೀಗೆಲ್ಲ ಇರುವಾಗ ಈ ಬಿಸ್ನೆಸ್ ಮನೆಗೆ ಒಂದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
4: ಬಿಸ್ನೆಸ್ಸಿಗೆ ಅಂತ ಕ್ವಾಲಿಟೀಸ್ ಅಂದರೆ ಮೇಡಮ್, ಸರ್ವಿಸೇ ಮೇನ್. ಇದು ಸರ್ವಿಸ್ ಇಂಡಸ್ಟ್ರಿ ಆಗಿರೋದ್ರಿಂದ ಸರ್ವಿಸೇ ಮೇನ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಆನ್ ಟೈಮ್ ಡೆಲಿವರಿ ಕೊಟ್ಟರೆ ಸಾಕು ಕಸ್ಟಮರಿಗೆ. ಮತ್ತು ಪ್ರೈಸಲ್ಲೂ ನಾವು ತುಂಬ ಕಡಿಮೆ ಮಾಡಿದ್ದೀವಿ, ಕಸ್ಟಮರ್ಸ್ ಹಂಗಾಗಿ ಬರ್ತಾ ಇದ್ದಾರೆ.
3: ಸೂಪರ್ ಸೂಪರ್ ಸರ್. ನೀವು ಹೇಳಿದ ಹಾಗೇನೆ ಇದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಸರ್ವಿಸ್ ಅನ್ನೋದು ತುಂಬ ಮುಖ್ಯ ಆಗ್ತಾರೆ. ಹಾಗೆ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಆಯ್ತಾ, ಎಲ್ಲರೂ ಹೇಗೆ ಸಂಭಾಳಿಸ್ತೀರಾ?
4: ನೋಡ್ತೀವಿ ಮೇಡಮ್, ಕೆಲವು ಜನ ಕಿರಿಕ್ ಮಾಡಬೇಕು ಅಂತಲೇ ಬಂದಿರ್ತಾರೆ, ಈಗ ಹಳೆ ಬಟ್ಟೆ ತೊಗೊಂಬಂದಿರ್ತಾರೆ. ಆ ಥರನೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಮೊನ್ನೆ, ಸಣ್ಣ ಪುಟ್ಟ ಆಗುತ್ತೆ, ಅದನ್ನು ನಾವು ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತೀವಿ.
3: ಓಕೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ

0: ಬಿಸ್ನೆಸ್ ಸ್ಟಾರ್ಟ್ ಆಗಿ ಸುಮಾರು 5-6 ತಿಂಗಳಾಗಿದೆ. ಇನ್ನಷ್ಟು ವರ್ಷ ಯಶಸ್ವಿಯಾಗಿ ಬಿಸ್ನೆಸ್ ಆಗಲಿ ಅಂತ ನಾವು ಮನಸಾರೆ ಆಶಿಸ್ತೀವಿ ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ.
0: ಇಂಟರ್ವ್ಯೂ ಹೇಗನ್ನಿಸ್ತು ಸರ್?
1: ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಥರ ಯಾವುದು ಮಾಡಿರಲಿಲ್ಲ, ಅದು ಫಸ್ಟ್ ಇಂಟರ್ವ್ಯೂ ನಿಮ್ಮದು, ಖುಷಿ ಆಗ್ತಾ ಇದೆ.
0: ಎನಿವೇ ಸರ್, ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಸರ್.
1: ಕಸ್ಟಮರ್ಸ್ ಇನ್ನೂ ಬರಲಿ, ಇದನ್ನು ನೋಡ್ಕೊಂಡು ಕೇಳಿ, ಕಸ್ಟಮರ್ಸ್ ಬಂದವರಿಗೆ ಸರ್ವಿಸ್ ಕೊಡೋ ಜವಾಬ್ದಾರಿ ನಮ್ಮದು.
0: ಖಂಡಿತ ಖಂಡಿತ ಸರ್. ಸೊ ರೇಡಿಯೋ ಶಿವಮೊಗ್ಗದ ಕೇಳುಗರು ಕೂಡ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇರ್ತಾರೆ. ಅವರು ಕೂಡ ಚೆನ್ನಪ್ಪ ಲೇಔಟಲ್ಲಿರುವಂಥ ಸಿರಿ ಡ್ರೈ ಕ್ಲೀನರ್ಸಿಗೆ ಬಂದರೆ ಅವ್ರಿಗೆ ಬೇಕಾಗಿರುವಂಥ ಸರ್ವಿಸಸ್ ಎಲ್ಲ ಸಿಗುತ್ತೆ ಅಲ್ವಾ ಸರ್?
1: ಹೌದು ಮೇಡಮ್, ಇದು ಕರೆಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಸವಳಂಗ ರೋಡು, ಚೆನ್ನಪ್ಪ ಲೇಔಟು, ನಿಯರ್ ಶಿವಮೊಗ್ಗ ಟ್ರಗೋಸ್.
0: ಓಕೆ ಸರ್, ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.
0: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಬಿಸ್ನೆಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಬಿಸ್ನೆಸ್ ಮ್ಯಾನ್ಗಳ ಐಡಿಯಾ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿತಿನ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಈ ಒಂದು ಬಿಸ್ನೆಸ್ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
5: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
5: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
6: LIC ಹರ್ ಪಲ್ ಆಪ್ಕೆ ಸಾಥ್.
7: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಂದಿನಿ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
10: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
9: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
10: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
8: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋಕೆ ಇರುವ ಇವರು ಕೃಷಿ ಕುಟುಂಬದಲ್ಲೇ ಹುಟ್ಟಿ ಬೆಳೆದಿರಿಂದ ಕೃಷಿಯ ಬಗ್ಗೆ ಹೆಚ್ಚು ಒಲವಿತ್ತು. ಹಾಗೆ ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಮಾಡಿಕೊಳ್ತಾ ಹೈನುಗಾರಿಕೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಇರುತ್ತೆ. ಬೆಳೆಗಳನ್ನ ಇವರ ತಂದೆಯವರು ಕೂಡ ಬೆಳೀತಾ ಇರ್ತಾರೆ, ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಮಾಡಿಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ. ವಿದ್ಯಾಭ್ಯಾಸವನ್ನು ಮಾಡಿದ ನಂತರದಲ್ಲಿ ಒಂದು ಕಡೆಗೆ ಕೆಲಸಕ್ಕೆ ಹೋಗಬೇಕು ಅನ್ನುವಂತಹ ಆಲೋಚನೆ ಕೂಡ ಇರುತ್ತೆ. ಒಂದಷ್ಟು ದಿನಗಳ ಕಾಲ ಕೆಲಸವನ್ನು ಕೂಡ ಮಾಡ್ತಾರೆ. ಕೆಲಸವನ್ನು ಮಾಡ್ತಾ ಇರುವಾಗಲೇ ಅವರಿಗೆ ಮತ್ತೆ ತಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಆಲೋಚನೆ ಬರುತ್ತೆ. ಆಗ ಸೊ ಕೆಲಸವನ್ನು ಬಿಟ್ಟು ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಊರಿಗೆ ಬರ್ತಾರೆ. ಊರಲ್ಲಿ ಬಂದಾಗ ಈಗ ಕೃಷಿ ಬೆಳೆಗಳನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ, ಹಾಗೆ ಅದರ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೈನುಗಾರಿಕೆ ಕಡೆಗೆ ಹೆಚ್ಚು ಒಲವನ್ನು ತೋರಿಸೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇವರ ತಲೆಗೆ ಸಾವಯವ ಹಾಲು ಉತ್ಪಾದನೆಯ ಬಗ್ಗೆ ಒಂದು ಥಿಂಕ್ ಬರುತ್ತೆ. ಹಾಗೆ ಅವರು ಸಾವಯವವಾಗಿ ಹಾಲು ಉತ್ಪಾದನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ನಮಗೆಲ್ಲ ಗೊತ್ತಿದೆ ಹೈನುಗಾರಿಕೆ ಒಳ್ಳೆಯ ಆದಾಯ ತಂದುಕೊಡುವಂತಹ ಒಂದು ಲಾಭದಾಯಕವಾದಂತಹ ಕೃಷಿ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಹೈನುಗಾರಿಕೆನ ಬಹಳಷ್ಟು ಜನ ಮಾಡ್ತಿದ್ದಾರೆ, ಆದರೆ ಸಾವಯವ ಹಾಲು ಉತ್ಪಾದನೆಯನ್ನು ಮಾಡ್ತಿರೋರು ಬಹಳ ಕಡಿಮೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತು ಸಾವಯವ ಹಾಲು ಉತ್ಪಾದನೆ ಹೇಗೆ ಆಗುತ್ತೆ ಮತ್ತು ಹಸುಗಳು ಯಾವ್ದ್ಯಾವುದು ಇರುತ್ತೆ, ಜೊತೆಗೆ ಈ ಹಾಲು ಉತ್ಪಾದನೆ ಜೊತೆಗೆ ಸಾವಯವವಾಗಿ ಇನ್ನೂ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇವತ್ತು ಕೊಪ್ಪಳದ ಸತೀಶ್ ಅವರಿದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಸಾವಯವ ಹಾಲು ಉತ್ಪಾದನೆ ಹೇಗೆ ಆರಂಭ ಆಯಿತು, ಅವರಿಗೆ ಈ ಒಂದು ಥಿಂಕಿಂಗ್ ಹೇಗೆ ಬಂತು, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಸತೀಶ್ ಅವರನ್ನ ಸ್ವಾಗತಿಸೋಣ. ಸತೀಶ್ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಅವರೇ, ಮೊದಲನೇದಾಗಿ ನೀವು ಈ ಒಂದು ಸಾವಯವ ಹಾಲು ಉತ್ಪಾದನೆ ಆಗಿರ್ಬೋದು, ಈ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂತೇಳಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅದರಲ್ಲೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಒಂದು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀರಾ, ನಿಮ್ಮ ಈ ಒಂದು ಥಿಂಕಿಂಗ್ ಹೇಗೆ ಬಂತು, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಮತ್ತು ನಿಮ್ಮ ಹತ್ರ ಯಾವ್ಯಾವ ರೀತಿಯ ತಳಿಯ ಹಸುಗಳಿದ್ದಾವೆ, ಮತ್ತು ಹೇಗೆ ಸಾವಯವ ಅಂತ ಹೇಳ್ಬೋದು, ಇದ್ರ ಬಗ್ಗೆ ಹೇಳ್ಬೋದಾ?
11: ಕೃಷಿಗೆ ನಾವು ಮೊದಲಿಂದನೂ ಕೃಷಿನೇ ಮಾಡ್ತಿರೋದು, ಕೃಷಿಗೆ ಅಂತಲೇ ತಿರ್ಗಿ ರಿಟರ್ನ್ ನಾವು ಹಳ್ಳಿಗೆ ಬಂದೆ. ಯಾರೋ ಒಬ್ಬರು ಕೆಲವೊಂದು ವಿಚಾರದಲ್ಲಿ ಸಾವಯವ ಹಾಲು ಮತ್ತು ಸಾವಯವದ ಗೊಬ್ಬರದ ಬಗ್ಗೆ ಮಾತಾಡಿದ್ರು, ಹೆಚ್ ಎಫ್ ಎಸ್ನಲ್ಲೇ ಸಾವಯವ ಗೊಬ್ಬರಗಳು ಸಾವಯವ ಹಾಲು ಉತ್ಪಾದನೆ ಮಾಡ್ಬೋದು ಅನ್ನೋ ವಿಚಾರ ಮಾತಾಡಿದಾಗ ನಾನು ಇದನ್ನು ಪ್ರಯತ್ನ ಮಾಡೋಣ ಅಂತೇಳಿ ಕೆಲವೊಂದು ಕಡೆ ನಾನು ವಿಚಾರಿಸಿ ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಅಂತೇಳಿ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಾವಯವ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ಸಾವಯವ ಗೊಬ್ಬರ ಸಿಕ್ತಿದೆ ನಮಗೆ. 15 ಹಸುಗಳಿದ್ದಾವೆ, 15 ಹಸುನಲ್ಲಿ ಒಂದು ಪಡ್ಡೆ ಇದೆ, 4 ಪ್ರೆಗ್ನೆನ್ಸಿಗಳು, ತುಂಬ ಪ್ರೆಗ್ನೆನ್ಸಿಗಳು, ಮತ್ತು ಇನ್ನು 12 ಹಾಲು ಕರಿತಿದ್ದಾವೆ. ಅಲ್ಲಿಂದ ಬೆಳಿಗ್ಗೆ ಸಂಜೆ ಎರಡು ಟೈಮಿಂದ 200-205 ಲೀಟ್ರ್ 210 ಲೀಟ್ರ್ ನನಗೆ ಈಗ ಪ್ರೆಸೆಂಟ್ ಹಾಲು ಬರ್ತಿದೆ. ನಾನು ಅದನ್ನು ಓನ್ ಮಾರ್ಕೆಟಿಂಗಲ್ಲಿ ನಾನೇ ಸ್ವಂತವಾಗಿ ಓನ್ ಮಾರ್ಕೆಟಿಂಗಿಗೆ ಮಾಡ್ತಿದ್ದೀನಿ. ಆ ಮೊದಲು ಯಾವುದೋ ಸಾವಯವ ಕಂಪ್ನಿಗಳು ಕೊಡ್ತಿದ್ವಿ, ಅಲ್ಲಿ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಾದ ಅಲ್ಲಿ ಹೊರಗಡೆ ಬಂದು ನೀವು ಎಚ್ ಎಫ್ ಹಸುನಲ್ಲಿ ಹೆಂಗೆ ಸಾವಯವ ಬರುತ್ತೆ ಅನ್ನೋದು ವಿಚಾರಗಳು. ಕೆಲವೊಂದು ಸರಿ ಫಸ್ಟ್ ವಿಧಾನ ಹೆಂಗೆ ಅಂದರೆ, ನಾವು ಹಸುಗಳಿಗೆ ಮೂಗ್ ದರಗಳು ಬಳಸಲ್ಲ, ಮೂಗ್ ದರ ಮತ್ತು ಮಕಡಗಳು ಯಾವುದು ಬಳಸಲ್ಲ. ಯಾವಾಗಲೂ ಅದು ಫ್ರೀ ಬಿಟ್ಟಿರ್ತೀವಿ, 24 ಗಂಟೆ ಹಸುಗಳನ್ನ ಫ್ರೀ ಬಿಟ್ಟಿರ್ತೀವಿ. ಆ ಮೂಗ್ ದರ ಮತ್ತು ನಾವು ಇದನ್ನು ಬಳಸಿದಾಗ, ಮಕಡಗಳು ಬಳಸಿದಾಗ ಹಾಲಿಗೆ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ ಹಸುಗಳಲ್ಲಿ. ಆ ಹಾರ್ಮೋನ್ಗಳಲ್ಲಿ ಹಾಲಲ್ಲಿ ಉತ್ಪಾದನೆ ಆಗುತ್ತೆ ಮತ್ತು ಹಸುಗಳಿಗೆ ಸಂಪೂರ್ಣವಾದ ಆಹಾರ ಸಿಗಲ್ಲ, ಸಂಪೂರ್ಣವಾದ ನೀರು ಸಿಗಲ್ಲ. 24 ಗಂಟೆ ಒಂದು ಹಸು 1 ಲೀಟ್ರ್ ಹಾಲು ಕೊಡಬೇಕಾದ್ರೆ 5 ಲೀಟ್ರ್ ನೀರು ಕುಡಿಬೇಕು. ಹಸುಗಳನ್ನ ಬಿಟ್ಟಾಗ ಮಾತ್ರ ಅದನ್ನು ನಮಗೆ 5 ಲೀಟ್ರ್ ನೀರು ಕುಡಿಯುತ್ತೆ. ಮತ್ತು ಇದು ಆಹಾರ ಪದ್ಧತಿಗಳು ಅಷ್ಟೇ, 24 ಗಂಟೆ ಅದಕ್ಕೆ ಆಹಾರ ಬೇಕು. ಹೆಂಗೆ ಅಂದರೆ ನಾವು ಈಗ ಹಸುಗಳು ಸುಮ್ಮನೆ ಫ್ರೀಯಾಗಿ ಓಡಾಡ್ತಾ ಇರ್ತವೆ, ಅದು ಆಹಾರ ಬೇಕು ಅಂದಾಗ ಮಾತ್ರ ಮಾಡಬೇಕು, ಬೇಡ ಅಂದಾಗ ಅದು ಗ್ರ್ಯಾಜುವಲ್ ಆಗಿ ನೀರು ಕುಡಿಬಿಟ್ಟು ಎಲ್ಲೋ ಮಲಗುತ್ತೆ. ಅಂದರೆ ನಾವು ವರ್ಷಕ್ಕೆ ಒಂದು ಸಾರಿನೂ ಹಸುಗಳನ್ನ ತೊಳೆಯಲ್ಲ ಮತ್ತು ಹಸುಗಳಿಗೆ ತೊಂದರೆ ಕೊಡಲ್ಲ. ಏನು ಮುಟ್ಟೋದು, ಅದನ್ನು ಎಳ್ದಾಡೋದು, ಕಟ್ಟೋದು, ಮುಗ್ದರ ಹಾಕೋದು ಅಥವಾ ಏನೋ ಒಂದು ಅದಕ್ಕೆ ಒತ್ತಡ ಕೊಡೋದು ಅಂತ ಏನೂ ಇರಲ್ಲ. ಸಾವಯವ ಹಾಲಿಗೆ ಸಾವಯವ ಆಹಾರ ಬಳಸಿದ್ರೆ ಸಾವಯವ ಹಾಲು ಬರುತ್ತೆ. ಸಾವಯವ ಹಾಲು ಬಳಸೋದು ಹೆಂಗೆ ಅಂದರೆ, ಅಕ್ಸೆ, ನುಗ್ಗೆ, ಗಿರಿಸ್ಲಿ ಹಿಡಿಯಾ, ಆಮೇಲೆ ಸಬುಬುಲ, ಮತ್ತು ನುಗ್ಗೆ, ರೇಷ್ಮೆ, ಈ ಥರ ಕೆಲವೊಂದು ಆಹಾರಗಳು, ಮತ್ತು ಜೋಳನ ಸೈಲೇಜು, ಜೋಳ ಸೈಲೇಜ್ ಶಾಪಿಂಗ್ ಮೂಲಕನೇ ಮಾಡಬೇಕು. ಮಾಡಿ ಸೈಲೇಜ್ ಮಾಡಿ ಅದನ್ನು ಹಾಲು ಇದು ಹಸು ಕೊಟ್ಟರೆ ಅದ್ಭುತವಾದ ಹಾಲು ಬರುತ್ತೆ. ಅಂದರೆ ನಾವು ಹಾಡಿಗೆ ಬಳಸ್ತೀವಲ್ಲ ಏನೋ ಸೊಪ್ಪುಗಳು, ಅದು ಹೈ ಪ್ರೋಟೀನ್ ಸೊಪ್ಪುಗಳಾಗಿರುತ್ತೆ, ಮತ್ತು ದ್ವಿದಳ ಧಾನ್ಯಗಳ ಸೊಪ್ಪುಗಳಿರುತ್ತೆ, ಅದನ್ನು ಬಳಸಿದ್ರೆ ನಮಗೆ 99% ಹಾಲು ಬರುತ್ತೆ. ಅದಕ್ಕೆ ಇನ್ನೊಂದು ಏನು ಬಳಸ್ತೀವಿ ಅಂದರೆ, ಕಡಲೆಕಾಯಿ ಹಿಂಡಿ ಒಂದು ಬಳಸ್ತೀವಿ. ಹೆಂಗೆ ಒಂದು ಹಸುಗೆ 10 ಲೀಟ್ರ್ ಬರುತ್ತೆ ಅಂದರೆ 2-3 ಕೆಜಿ ಬಳಸ್ತೀವಿ. ಯಾಕೆ ಅಂದರೆ ಅದು ಇದು ಕೊಬ್ಬಂಶ ಬರಬೇಕು, ಮತ್ತು ಹಸುಗಳ ಸಡನ್ ಬಾಡಿ ಗ್ರೋತು, ಅಂದರೆ ನಾವು ಎಚ್ ಎಫ್ಗಳು ತಂದಿರ್ತೀವಲ್ಲ ಅದನ್ನು ಡೈವರ್ಟ್ ಮಾಡೋಕ್ಕೆ ಕೆಲವೊಂದು ಟೈಮು ಬೇಕಾಗಿರುತ್ತೆ. ಕಡಲೆಕಾಯಿ ಹಿಂಡಿಲಿ ಯಾವತ್ತೂ ಕೆಮಿಕಲ್ ಬರಲ್ಲ. ನಾವು ಸೊಪ್ಪನ್ನು ಅಂದರೆ ಮರಮೇವುಗಳನ್ನ ಜಾಸ್ತಿ ಬಳಸ್ತೀವಿ ತುಂಬ. ಆ ಉದ್ದೇಶದಿಂದ ಹಾಲನ್ನು ಸಹ ನಾವು ನುಗ್ಗೆ ಬಳಸಿದಾಗ ಏನು ಪ್ರೋಟೀನ್ ಇರುತ್ತೆ, ಅಕ್ಕಿ ಬಳಸಿದಾಗ ಏನು ಪ್ರೋಟೀನ್ ಇರುತ್ತೆ, ಹಸುಗಳಿಗೆ ಏನು ಬೇಕು, ಮೇಯ್ನ್ ನಮಗೆ ಹಾಲು ಉತ್ಪಾದನೆ ಆಗುತ್ತೆ ಮತ್ತು ಸಗಳಿನೂ ಅದೇ ಥರ ಬರುತ್ತೆ ನಮಗೆ. ಈಗ ನಾವು ಯಾವುದೋ ಫೀಡ್ ಹಾಕೋದು, ಯಾವುದೋ ಆಂಟಿಬಯೋಟಿಕ್ ಇಂಜೆಕ್ಷನ್ ಹಾಕೋದು ಆ ಥರ ಯಾವುದನ್ನು ನಾವು ಮಾಡೋಕ್ಕೆ ಹೋಗಲ್ಲ. ನಾನು ಇದು ಹೆಚ್ಚು ಕಮ್ಮಿ 6 ವರ್ಷದಿಂದ ಮಾಡ್ತಾಯಿದ್ದೀನಿ. ಈ ಪ್ರಯತ್ನ ನನಗೆ ಒಂದು 2 ವರ್ಷದಿಂದ ತುಂಬ ಚೆನ್ನಾಗಿ, ಅಂದರೆ ನಮ್ಮ ಹಸುಗಳ ಆರೋಗ್ಯ ಮತ್ತು ನನ್ನ ಭೂಮಿಯ ಫಲವತ್ತತೆಗೆ ತುಂಬ ಒತ್ತು ಕೊಡ್ತಿದ್ದೀವಿ.
8: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೋಡಿ, ಈಗ ಸಾವಯವ ಹಾಲನ್ನು ನಾವು ಪಡಿಬೇಕು ಅಂತಂದರೆ ನಾವು ಅದಕ್ಕೆ ಕೊಡುವಂತಹ ಆಹಾರ ಕೂಡ ಅದಕ್ಕೆ ಪೂರಕವಾಗಿದ್ದರೆ ಮಾತ್ರ ನಮಗೆ ಒಂದು ಒಳ್ಳೆಯ ರೀತಿಯ ಹಾಲು ಕೂಡ ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ಒಳ್ಳೆಯ ಒಂದು ಗೊಬ್ಬರ ಕೂಡ ಸಿಗುತ್ತೆ. ಹಾಗೆಯೇ ಈಗ ಸಾವಯವ ಹಾಲನ್ನು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಇವತ್ತು ನಮಗೆ ಸತೀಶ್ ಅವರು ತಿಳಿಸ್ಕೊಡ್ತಾರೆ. ಅವ್ರ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು.

ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರೆಯೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರೆಯೇರುತ್ತಿದೆ, ಆ ಕೊಂಬೆ ಈ

ಹಾಗೆ ಬಣ್ಣ ಬೆಳೆದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡಿದ್ರೋನ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು ಅಣ್ಣ ಒಳಗೆ ರುಚಿಯ ತುಂಬದೋ.

0: ವೀರಪ್ಪನು ಕುಂತವನ್ನೇ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋಹೋ ಆಹಾ ಓ ಬೀರಾ ಓ ಮಾರಾ ಓ ನಂಜ ಓ ಕೆಂಪ ಬರಲ್ಲ ಹೊತ್ತಾಯ್ತು ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರಾ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು
1: ಸಂಜು ಬಂದು ಒಳಗೆಲ್ಲ ನಿಂತವಲ್ಲಪ್ಪ ಇವು
2: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ
3: ಏನಿಲ್ವೋ ರಾಜು ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ
2: ಅಯ್ಯೋ ದಡ್ಡ ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ ಐಜಿಆರ್ಟಿ ಎಸ್ಆರ್ಎಸ್ ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
6: ಓಕೆ ವೆಲ್ಕಮ್ ಬ್ಯಾಕ್ ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮಗಾರಾಣಿ ಪುರಾಣ ಫ್ಯಾಮ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್ ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೊಪ್ಪಳದಿಂದ ಸತೀಶ್ ಅವರು ಮಾತಾಡ್ತಾ ಇದ್ರು ಹಾಗೆ ಇವರು ಈಗ ಹೈನುಗಾರಿಕೆನ ಎಲ್ಲರೂ ಕೂಡ ಮಾಡ್ತಾರೆ ಹೈನುಗಾರಿಕೆನಲ್ಲಿ ವಿಶೇಷವಾಗಿ ಒಂದು ಸಾವಯವ ಹಾಲು ಉತ್ಪಾದನೆಯನ್ನು ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿರುವಂಥದ್ದು ಮತ್ತು ಅವುಗಳನ್ನ ಅಷ್ಟೇ ಆರೈಕೆ ಮಾಡಬೇಕಾಗತ್ತೆ ಹಾಗೆ ಅವುಗಳಿಗೆ ಕೊಡುವಂತಹ ಆಹಾರದ ಬಗ್ಗೆಯೂ ಕೂಡ ನಮಗೆ ಗಮನ ಇರಬೇಕಾಗತ್ತೆ ಸೊ ಯಾವುದೇ ರೀತಿ ಹುಲ್ಲನ್ನು ಮೇಯಿಸೋದಕ್ಕೆ ಬಿಟ್ವಿ ಆಮೇಲೆ ಹಾಗೆ ನೋಡ್ಕೊಂಡ್ವಿ ಅಂತ ಅಂದರೆ ಆಗಲ್ಲ ಅವಕ್ಕೆ ಕೊಡುವಂತಹ ಆಹಾರದಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಪ್ರೋಟೀನ್ ಎಲ್ಲದೂ ಕೂಡ ಸಿಗಬೇಕಾಗತ್ತೆ ಅದೇ ರೀತಿಯಲ್ಲೇ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅದು ಕೂಡ ನಮಗೆ ಅಷ್ಟೇ ಒಂದು ಒಳ್ಳೆಯ ಹಾಲನ್ನು ಕೂಡ ನೀಡ್ತವೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಸತೀಶ್ ಅವರಿದ್ದಾರೆ ಅವರು ಸಾವಯವ ಹಾಲು ಉತ್ಪಾದನೆ ಮತ್ತು ಗೊಬ್ಬರ ಉತ್ಪಾದನೆಯ ಬಗ್ಗೆ ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ ಸತೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸತೀಶ್ ಅವರು ನೀವು ಆಗಲೇ ಹೇಳಿದ್ರಿ ಅವುಗಳಿಗೆ ಕೊಡುವಂತಹ ಆಹಾರ ಹೇಗಿರಬೇಕು ಮತ್ತು ನೀವು ಹಾಲನ್ನು ಕೂಡ ಅಲ್ಲೇ ಮಾರ್ಕೆಟಿಂಗ್ ಲೋಕಲ್ ಮಾರ್ಕೆಟಿಂಗ್ ಮಾಡ್ತೀರಿ ಅಂತ ಹೇಳಿದ್ರಿ ಈಗಾಗಲೇ ಜೊತೆಗೆ 205-210 liters ಹಾಲನ್ನು ನೀವು ಪ್ರತಿದಿನವೂ ಕೂಡ ಉತ್ಪಾದನೆ ಮಾಡ್ತೀರಿ ಅಂತ ಹೇಳಿದ್ರಿ ಹಾಗಾದರೆ ಈಗ ಲೋಕಲ್ ಮಾರ್ಕೆಟಿಂಗ್ ಎಲ್ಲ ಹೇಗೆ ಆಗುತ್ತೆ ಯಾವ ರೀತಿಯಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ
7: ಅದರಲ್ಲಿ ಹಾಲನ್ನ ನಾನು ನೇರವಾಗಿ ಹಾಲನ್ನ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ ಅಲ್ಲಿ ನನ್ನ ಗ್ರಾಹಕರು ಹೆಂಗಿದೆ ಅಂದರೆ ಹಾಲಿನ ರುಚಿಗಳ ಬದಲಾವಣೆ ಇದೆ ಅಲ್ಲಿ ಅಂದರೆ ಹಾಲು ಆ ಥರ ಇದೆ ಸರ್ ನಿಮ್ದು ಈ ಥರ ಇದೆ ಸರ್ ನಮ್ಗೆ ಎಕ್ಸ್ಪ್ಲೈನ್ ತುಂಬ ಖುಷಿಯಾಗುತ್ತೆ ನಾವು ಎಲ್ಲೋ ಒಂದು ಸಾವಯವ ಕಂಪ್ನಿ ಕೊಡ್ತಿದ್ವಿ ಅವ್ರು ಎಲ್ಲೋ ತೊಗೊಂಡೋಗಿ ಅವರು ತುಂಬ ದುಡ್ಡು ಮೇಲೆ ಮಾರ್ಕೋತಿದ್ರು ನೋಡಬಿಡೋಣ ಅಂತ ನಾನು 6 ವರ್ಷದಿಂದ ಅಲ್ಲಿ ಇಲ್ಲಿ ಬರೀ ಒದ್ದಾಡದೇ ಆಯಿತು ಆ ಉದ್ದೇಶ ಕೇಳ್ಬಿಡ್ಕೊಡಿದ್ರೆ ತುಂಬ ಚೆನ್ನಾಗಿದೆ ಸರ್ ಹಸು ಸೆಲೆಕ್ಷನ್ಗಿಂತ ನಮ್ಮ ಫಾರಮಲ್ಲಿರುವಂಥ ಹಸುಗಳನ್ನ ಡೆವಲಪ್ಮೆಂಟು ಮತ್ತು ಕರುಗಳ ಬೆಳವಣಿಗೆಗೆ ಉತ್ತಮವಾಗಿ ಒತ್ತು ಕೊಡಬೇಕು ಕರು ಈ ಉತ್ಪಾದನೆ ಏನಪ್ಪ ಅಂದರೆ ಫಸ್ಟ್ ಟೈಮು ಬೈಫು ಮತ್ತು ABS ಹೀಟ್ಗಳನ್ನ ನಾವು ಸೆಮೆನ್ ಮಾಡಿಸ್ಕೋಬೋದು ಎರಡನೇದು ಕರು ಹುಟ್ಟಿದ ಮೇಲೆ ಕರುಗಳನ್ನ ಬೆಳವಣಿಗೆಯಲ್ಲಿ ಇಂಪಾರ್ಟೆಂಟು ನಾವು ಏನು ಡಿವಾರ್ಮಿಂಗು ಮತ್ತು ಕರುಗಳ ಹಾಲು. ನಾವು ಒಂದ್ಸರಿ ಕರು ಹುಟ್ಟಿದ ಮೇಲೆ ಕರು ಒಂದು ತಿಂಗಳ ಗಂಟ ಮೂರು ಲೀಟ್ರ್ ಬೆಳಗ್ಗೆ ಮೂರು ಸಂಜೆ ಮೂರು ಆರು ಲೀಟ್ರ್ ಹಾಲು ಕೊಡಬೇಕಾಗುತ್ತೆ. ಕರು ಒಂದು ತಿಂಗಳಲ್ಲಿ ಏನು ಬೆಳೆಯುತ್ತೋ ಅದೇ ಇಂಪಾರ್ಟೆಂಟ್. ಮತ್ತೊಂದು ಏನು ವಿಚಾರ ಅಂತಂದರೆ ಕರು ಹುಟ್ಟಿದ ಏಳು ದಿವಸದಿಂದ ನೀರನ್ನು ಶುರು ಮಾಡಬೇಕಾಗತ್ತೆ. ಅದಕ್ಕೆ ಮೂರು ಲೀಟ್ರ್ ಹಾಲು ಕೊಟ್ಟಮೇಲೆ ಸಂಪೂರ್ಣವಾಗಿ ನೀರು ಕೊಡಬೇಕು. ಆವಾಗ ಕರುಗಳು ಈ ಮೂರು ತಿಂಗಳಿಗೆ ರಕ್ತ ಥರ ಉಚ್ಚೋದು ಅದೆಲ್ಲ ಸಮಸ್ಯೆಗಳು ಬರಲ್ಲ. ಆಮೇಲೆ ಕರುಗಳ ಮೂಳೆ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ. ನಂತರ ಅದು ಹತ್ತು ದಿವಸದ ನಂತರ ಅದಕ್ಕೆ ಕ್ಯಾಟಲ್ ಫೀಡ್ಗಳು ಬರುತ್ತೆ, ಅಲ್ಲ ಕಡಲೆಕಾಯಿ ಹಿಂಡಿ ಮತ್ತು ಜೋಳದ ನುಚ್ಚು ಇದನ್ನು ಮಿಕ್ಸ್ ಮಾಡಿ ಅಂದರೆ ಕ್ಯಾಟಲ್ ಫೀಡ್ ಟೈಪು ಮಿನರಲ್ ಮಿಕ್ಸ್ ಅದಕ್ಕೆ ತಿನ್ನಕ್ಕೊಟ್ರೆ ಅದು ಎಷ್ಟು ಬೇಕು ಅಂದರೆ 100 ಗ್ರಾಮು 200 ಗ್ರಾಮು ಅರ್ಧ ಕೆ ಜಿ, ಒಂದು ಕಾಲು ಕೆ ಜಿ, ಅರ್ಧ ಕೆ ಜಿ, 1 ಕೆ ಜಿ ಇಲ್ಲಿವರೆಗೆ ಬರೋದಕ್ಕೆ 3 ತಿಂಗಳಾಗುತ್ತೆ. ಅದು ನೆಕ್ಕೊಂಡು ತಿನ್ಕೊಂಡು ಬರುತ್ತೆ, ಅದು ಪೌಡ್ರ್ ಮಾಡಿಕೊಟ್ರೆ. ಈಗ ಇದು ABS ಸೊ ಇದು ಕರು, ಈಗ 14 ಲೀಟ್ರ್ ಕೊಡ್ತೇನೆ ನಾನು. ಇದಕ್ಕೆ 2.5 ವರ್ಷ ಆಗಿದೆ ಈಗ. ಆನಂದರಲ್ಲಿ ಫಾರಮಲ್ಲಿ ಈಗ 3 ಕರುಗಳಿದ್ದಾವೆ. ನಾವು ಕರುನ ಕರೆಕ್ಟಾಗಿ ಬೆಳೆಸಿದ್ರೆ 9 ತಿಂಗಳಿಗೆ ಹೀಟ್ ಬರುತ್ತೆ, ಅಲ್ಲಿಂದ ಅದು ಹೀಟ್ ಅದು ಪರ್ಫೆಕ್ಟ್ ಇರಲ್ಲ, 11 ತಿಂಗಳಿಂದ 12 ತಿಂಗಳೊಳಗೆ ಬರುತ್ತೆ. ಒಂದು ಕರುನ 2 ವರ್ಷದಲ್ಲಿ ಹಸು ಮಾಡಿ ತಿರ್ಗ ಒಂದು ಪುನಃ ಕರು ಬರುತ್ತೆ. ಅಂದರೆ ನೀವು ಹೊರಗಡೆ ತಂದು 50,000 1 ಲಕ್ಷ ಖರ್ಚು ಮಾಡಿ ಇದೆಲ್ಲ ಮಾಡೋದ್ರ ಬದಲು ಕರುಗಳ ಬೆಳವಣಿಗೆಯಲ್ಲಿ ಮುತುವರ್ಜಿ ವಹಿಸಿದ್ರೆ ನಿಮಗೆ ಇದು ಒಂದು ಲಕ್ಷ ಈ ಥರ ಹಸುಗಳು ನಾವು ಏನಾರು ಮಾಡಬೇಕು ಅಂತ ಅಂದರೆ ನಾವು ಆಮೇಲೆ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಿದ್ದು ಯಾವಾಗಲೂ ನಮ್ಮ ಇದರಲ್ಲಿ ನಮ್ಮ ಮೇವಿಗೆ ನಮ್ಮ ವಾತಾವರಣಕ್ಕೆ. ನಾವು ಹಸು ಶೆಡ್ಡನ್ನು ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಕಡಿಮೆ ಖರ್ಚು ಅಂದರೆ ಒಂದು 3-3.5 ಲಕ್ಷದಲ್ಲಿ ಫಾರಮ್ ಸಂಪೂರ್ಣವಾಗಿ ಅಂದರೆ ಪೆನ್ಸು ಶೆಡ್ಡು ಆಲ್ಕರಿಯ ಪಾರ್ಲರು ಎಲ್ಲ ಸಂಪೂರ್ಣವಾಗಿ ಮುಗಿಸಿದ್ದೀವಿ 3.5 ಲಕ್ಷದಲ್ಲಿ. ಅಷ್ಟು ಸಾಕಾಗುತ್ತೆ. ಯಾಕೆ ಅಂತಂದರೆ ಹಸುಗಳನ್ನ ನಾವು ಕಟ್ಟೋ ಆಗಿಲ್ಲ, 24 ಗಂಟೆ ಟೈಮು ಫ್ರೀ ಆಗಿರಬೇಕು ಹಸುಗಳು. ಯಾವಾಗಲೂ ಓಕೆ ಸಾಕಷ್ಟು ನೀರು ಕುಡಿಬೇಕು, ನೀರನ್ನು ಸಪ್ರೇಟ್ ಟಬ್ಗಳಲ್ಲಿ ಇಟ್ಟಿದ್ದೀವಿ ನಾವು. ಮತ್ತು ಆಹಾರ ತಿನ್ಬೇಕಾದ್ರೆ ಅವು ಸಂಪೂರ್ಣವಾಗಿ 24 ಗಂಟೆ ಟೈಮು ಅವು ಮಧ್ಯರಾತ್ರಿ ತಿಂತಾವ, ಮಧ್ಯರಾತ್ರಿ ನೀರು ಕುಡಿತಾವ. ಹಸುಗಳನ್ನ ನಾವು ಕ್ಯಾಶುವಲಾಗಿ ಅಂದರೆ ನಾವು ಕಟ್ಟಿದ್ರೆ ಅವು ತಪ್ಪೆ ಮೇಲೆ ಮಲಗುತ್ತೆ, ಇನ್ಫೆಕ್ಷನ್ಗಳಾಗುತ್ತೆ, ಕೆಲವೊಂದ್ಸರಿ ಕೆಚ್ಚು ಬಾವುಗಳು ಜಾಸ್ತಿ ಆಗುತ್ತೆ. HF ಹೊಸವಾಗಿರೋದ್ರಿಂದ ಚಾಪಿಂಗ್ ಮಾಡಿ ನಾವು ಆಹಾರ ಕೊಡಬೇಕಾಗತ್ತೆ. ಅಂದರೆ ಮೇವು ಮಿಷಿನ್ ಮೇವಲ್ಲೇ ಕಟ್ ಮಾಡಿದ್ರೆ ಸಂಪೂರ್ಣವಾಗಿ ಡೈಜೆಷನು ಬೇಗ ಆಗುತ್ತೆ. ಇದೊಂದು ಅನುಕೂಲ. ನಾವು ಯಾವಾಗಲೂ ಹಸುಗಳನ್ನ ಕಟ್ಟಲಿಲ್ಲ ಅಂದರೆ ನಾವು 1 ವರ್ಷಕ್ಕೊಂದ್ಸರಿನೂ 1 ವರ್ಷ ತೊಳೆಯಲ್ಲ, ಅಂದರೆ 1 ವರ್ಷ ಆದ್ರೂ ತೊಳೆಯಲ್ಲ. ಯಾಕಂದರೆ ಅವು ತಪ್ಪೆ ಮೇಲೆ ಮಲಗಲ್ಲ, ಅವಕ್ಕೆ ಫ್ರೀ ಆಗಿಬಿಟ್ಟಾಗ. ಆಮೇಲೆ ಹಸುಗಳ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಹಸುಗೂ ಹಸುಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಕರು ಆಗ್ತಾಗ ಅದೇ ಸೆಕ್ಯೂರಿಟಿ ಮಾಡ್ಕೊಳುತ್ತೆ. ಮತ್ತು ಪ್ರೆಗ್ನೆನ್ಸಿಗಳಲ್ಲಿ ನಾನು ಹಸು ಬಿಟ್ಟಾಗ ಸೆತ್ತೆ ಬೀಳೋದು, ಕರು ಹಾಕೋದು, ಕೆಲವೊಂದ್ಸರಿ ಕಿಚ್ಚಲು ಎವಿ ಆಗ್ಬಿಟ್ಟು ಅದಾಯಿತು ಇದಾಯಿತು ಆಮೇಲೆ ಕರು ಬರಲಿಲ್ಲ ಅಂದರೆ ಹಸು ಬಿಟ್ಟಾಗ ವಾಕಿಂಗ್ ಮಾಡುತ್ತೆ ನಮ್ಮಲ್ಲಿ. ವಾಕಿಂಗ್ ಮಾಡಿದ ತಕ್ಷಣ ಅದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಲಿ ವಾಕಿಂಗ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಕರು ಬರುತ್ತೆ. ನಾವು ಇದುವರೆಗೆ 2-3 ವರ್ಷದ ಒಳಗೆ ಒಬ್ಬ ಡಾಕ್ಟ್ರುಗಳನ್ನ ಕರ್ಕೊಂಡು ಕರು ಸೆತ್ತೆ ತೆಗ್ಸೋದು ಅಥವಾ ಕರು ಮಾಡ ಎಳೆಯೋದು ಅಥವಾ ಏನೋ ಸೆತ್ತೆ ಬೀಳಲಿಲ್ಲ ಅನ್ನೋದು ಅಥವಾ ಆ ಹುಲ್ ಮೇವು ತಿನ್ನಲಿಲ್ಲ. ಆಮೇಲೆ ನಾನು ಕರು ಹಾಕಿದ 1 ಅವರು ಸಹ ಶೆಡ್ಡಿಂದ ಹೊರಗಡೆ ಬಿಡಲ್ಲ ನಾನು. ಅದೇ ಆಹಾರ ಪದ್ಧತಿ ಇರುತ್ತೆ, ಅದೇ ಮೇವು ಇರುತ್ತೆ. ಈ ಕರು ಹಾಕೋ ತಕ್ಷಣ ಯಾರೋ ಒಬ್ಬರು ಇದು ಬೇಡ ಅಂತಾರೆ, ಏನೋ ತಿಂಡಿ ಹಾಕ್ಬಿಡಿ, ಅದು ಮಾಡಿಬಿಡಿ, ಇದು ಮಾಡಿಬಿಡಿ, ಮೇವು ಕೊಡಬೇಡಿ ಅಂತಾರೆ. ಯಾವುದೇ ಕಾರಣಕ್ಕೂ ಯಾವುದೂ ಅದಕ್ಕೂ ಇದಕ್ಕೂ ಸಂಬಂಧಗಳಿರಲ್ಲ. ನೀವು ಅದಕ್ಕೆ ಬೇಕಾದ ಏನು ಬೇಕೋ ಅದು ತಿನ್ನುತ್ತೆ, ಅದು ಎಷ್ಟು ಬೇಕೋ ಅದು ನೀರು ಕುಡಿಯುತ್ತೆ, ಅದಕ್ಕೆ ಯಾವ ಮೇವು ಬೇಕೋ ಅದು ತಿನ್ನುತ್ತೆ. ಅದನ್ನು ನಾವು ರಿಸ್ಟ್ರಿಕ್ಷನ್ ಮಾಡಿದಾಗ ಹಸುಗಳು ವೀಕ್ ಆಗುತ್ತೆ, ಕೆಲವೊಂದ್ಸರಿ ಸಮಸ್ಯೆಗಳು ಜಾಸ್ತಿ ಅಂದರೆ ಈ ಕಟ್ಟದ ಸಮಸ್ಯೆಗಳೇ ತುಂಬ ಜಾಸ್ತಿ ಇರುತ್ತೆ ನಮಗೆ. ಹಸುಗಳನ್ನ ಫ್ರೀ ಬಿಟ್ಟಾಗ 100% ನಾವು ಪರ್ಫೆಕ್ಟಾಗಿ ಹಾಲಿನ ಉತ್ಪಾದನೆಯಲ್ಲೂ ಅಷ್ಟೇ ನಾವು ಒಂದು ಟೈಮ್ಗೆ ಅಂದರೆ 1,000-1,100 ಲೀಟ್ರ್ ನೀರು ಕುಡಿತೇವೆ ನಮಗೆ. ಈಗ 15 ಹಸುಗಳು 3 ಕರುಗಳು ಅಂತಂದರೆ 1,000 ಲೀಟ್ರ್ ನೀರು ಕುಡಿತೇವೆ ಹೆಚ್ಚಿಗೆ ಒಂದು ದಿನದಲ್ಲಿ 24 ಗಂಟೆ ಲೆಕ್ಕ ನಮ್ಮದು. ಮೇವು ಪ್ರಮಾಣದಲ್ಲಿ ಅದು 40-32-35 ಕೆ ಜಿ ಮೇಲೆ ಮೇವು ತಿನ್ನಲ್ಲ. ಎಲ್ಲ ಹೇಳ್ತಾರೆ ಅದೇ ಬಿಟ್ಬಿಟ್ರೆ ಅಷ್ಟು ತಿನ್ನುತ್ತೆ ಇಷ್ಟು ಅಂತ, ಇದೆಲ್ಲ ಸುಳ್ಳು. ಒಂದು ಸಂಪೂರ್ಣವಾಗಿ ನಾವು ಗ್ರ್ಯಾಜುವಲಾಗಿ ಮೇವು ಕೊಡ್ಕೊಬಂದ್ರೆ 32-35 ಕೆ ಜಿ ಹೈಯೆಸ್ಟ್ ಮೇವನ್ನು.
6: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸೇನೆ ಸರ್. ಸೊ ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಈ ಒಂದು ಸಾವಯವ ಹಾಲು ಕೃಷಿಯನ್ನು ಮಾಡುವಂಥದ್ದು ಅಥವಾ ಸಾವಯವ ಹಾಲನ್ನು ಉತ್ಪಾದನೆ ಮಾಡುವಂಥದ್ದು ಈ ಥರದ್ದು ಏನಿದೆ, ಸೊ ಇದು ತುಂಬಾ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಯಾಕೆಂದರೆ ಈಗ ನಾವು ಈ ರೀತಿಯಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಿದ್ದೀವಿ ಅಂತಂದಾಗ ಜನಗಳು ಕೂಡ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಾಗ ನಮಗೆ ಇನ್ನೂ ಅದರಲ್ಲಿ ಉತ್ತೇಜನ ಬರುತ್ತೆ. ಹಾಗೆ ಅದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನುವಂತಹ ಒಂದು ಸಮಾಧಾನ ನಮಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಹಾಲು ಉತ್ಪಾದನೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು ಮಾಡಿದಾಗ ಒಳ್ಳೆಯ ಒಂದು ಆದಾಯ ಕೂಡ ನಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸದಸ್ಯರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನಃ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಆ್ಯಂಡ್ ನೀವು ಮಾಡ್ತಿರುವಂತಹ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಸತೀಶ್ ಅವರು ಇದ್ದಾರೆ. ಹಾಗೆ ಅವರು ಕೂಡ ಇವತ್ತು ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ಸಾವಯವ ಹಾಲು ಉತ್ಪಾದನೆಯನ್ನು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಹಸುಗಳನ್ನು ಸಾಗಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವತ್ತು ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಈ ಒಂದು ಸಾವಯವ ಹಾಲು ಉತ್ಪಾದನೆಯನ್ನ ಜೊತೆಗೆ ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಜೊತೆಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಅವನ ಜನರಿಗೆ ನೀಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಈ ಒಂದು ಹಾಲು ಉತ್ಪಾದನೆ ಜೊತೆಗೆ ಇನ್ನೂ ಏನೆಲ್ಲ ಈ ಒಂದು ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೇಳೋಣ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಅವರೇ. ಸತೀಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಕೊಟ್ಟಿಗೆಯ ನಿರ್ಮಾಣವನ್ನು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಹೇಗೆ ಅಂತೇಳಿ. ಸೊ ಅದೇ ರೀತಿಯಲ್ಲಿ ಈಗ ಕೊಟ್ಟಿಗೆಯ ನಿರ್ಮಾಣ ಆದ ನಂತರದಲ್ಲಿ ಹಸುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಕೊಟ್ಟಿಗೆನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಮತ್ತು ಈಗ ಅವುಗಳಿಗೆ ರೋಗಗಳು ಬರುವಂಥದ್ದು ಈ ಒಂದು ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಇಲ್ಲದೇ ಇರುವಂತಹ ಸಮಯದಲ್ಲಿ. ಸೊ ಹಾಗಾದರೆ ನೀವು ಈ ಒಂದು ಸಾವಯವ ಹಾಲು ಉತ್ಪಾದನೆಯನ್ನು ಮಾಡ್ತಿರುವಾಗ ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತು ರೈತರು ಈ ಒಂದು ಹೈನುಗಾರಿಕೆ ಮಾಡ್ತೀರಂತಂದಾಗ ತುಂಬಾ ಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕಾದಂತಹ ವಿಚಾರಗಳೇನು, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರಗಳೇನಪ್ಪ ಅಂತಂದರೆ, ನಾವು ಹಸು ಕಟ್ಟೋ ಜಾಗದಲ್ಲೇ ಮೇಯ್ನ್ ಹಾಲು ಕರಿಬಾರ್ದು. ಹಾಲು ಕರಿಯ ಪ್ರದೇಶನೇ ಬೇರಬೇಕು, ಹಸು ಮೇಯ ಪ್ರದೇಶನೇ ಬೇರೆ ಇರಬೇಕು. ಯಾಕೆಪ್ಪ ಅಂತಂದರೆ, ಹಸು ಕಟ್ಟೋ ಜಾಗದಲ್ಲಿ ಹಾಲು ಕರೆದ್ರೆ ಹಾಲು ಯಾವಾಗ ಹಾಲು ಕರಿಬೇಕಾದ್ರೂ ಒಂದು 100 ಗ್ರಾಮ್ ಅಥವಾ ಒಂದು 20 ml 100 ml ಹಾಲು ಚೆಲ್ಲುತ್ತೆ. ಆ ಚೆಲ್ಲಿದಾಗ ಕಾಲಿನ ಸಮಸ್ಯೆ ಬರುತ್ತೆ, ಮತ್ತು ಕಿತ್ಲಿ ಬಾವು. ಮೇಯ್ನ್ ಇಂಪಾರ್ಟೆಂಟ್, ಹಾಲು ಬಿದ್ದ ಒಂದು 10 ನಿಮಿಷದಲ್ಲೇ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಅದು ಎಲ್ಲರಿಗೂ ತಿಳಿದಿರೋ ವಿಚಾರಗಳು. ಆ ಉದ್ದೇಶದಿಂದ ಹಸು ಕಟ್ಟೋ ಜಾಗದಲ್ಲಿ ನಾವು ಹಾಲನ್ನು ಕರಿಬಾರ್ದು. ಮತ್ತು ಹಾಲಿಗೋಸ್ಕರ ಪಾರ್ಲರ್ ಸಿಸ್ಟಮ್ ಅಂದರೆ ಪರ್ಯಾಯ ಸಿಸ್ಟಮ್. ಪರ್ಯಾಯ ವ್ಯವಸ್ಥೆ ಅಂದರೆ ಒಂದು ಕಡೆಯಿಂದ ಅದು ಹಸು ಆಟೋಮೆಟಿಕಾಗಿ ಬರುತ್ತೆ, ಈ ಕಡೆ ಇಳಿದೋಗುತ್ತೆ. ಈ ಥರ ಸಿಸ್ಟಮ್ನ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಹಸು ಹಾಲು ಕರಿಬೇಕಾರೆ ಫ್ಲೂಟ್ ಸೌಂಡ್ ಅಂದರೆ ಇದು ಕೊಳಲು ಸೌಂಡ್ನ ಒಂದು ಸ್ಪೀಕರಲ್ಲಿ ಹಾಕ್ತೀವಿ. ಅದರಿಂದ ನಮಗೆ ಉತ್ತಮ ಜಾಸ್ತಿ ಬರುತ್ತೆ ಅಂತ ಅನ್ನೋ ವಿಚಾರ ಅಲ್ಲ. ಹಸುಗಳು ತುಂಬ ಶಾಂತವಾಗಿರುತ್ತೆ ಆ ಸೌಂಡ್ ಕೇಳಿದಾಗ. ಅಂದರೆ ಬೆಳಿಗ್ಗೆ ಹಾಲು ಕರಿಬೇಕಾರೆ, ಸಂಜೆ ಹಾಲು ಕರಿಬೇಕಾರೆ, ಒಂದು ಅವಾಗ ಒನ್ ಅವರು, ಸಂಜೆ ಒನ್ ಅವರು. ಮತ್ತು ನಮ್ಗೆ ಇಂಪಾರ್ಟೆಂಟ್ ಏನು ವಿಚಾರಪ್ಪ ಅಂದರೆ, ನಾವು ಟೈಮಿಂಗ್ಸ್ನ ವ್ಯತ್ಯಾಸ ಮಾಡಬಾರ್ದು. ಬೆಳಿಗ್ಗೆ ಏನು ಟೈಮಲ್ಲಿ ಹಾಲು ಕರಿದೈತೋ ಸಂಜೆ ಅದೇ ಟೈಮು, ಮತ್ತು ಇನ್ ನಂತರ ಬೆಳಿಗ್ಗೆ ಹಾಲು ಕರಿತೀವಿ, ಅದನ್ನು 5:30 ಕರಿತಾನೆ 5:30 ಅಥವಾ 6 ಗಂಟೆ ಕರಿತಾನೆ 6 ಗಂಟೆ, ಬೆಳಿಗ್ಗೆ ಸಂಜೆ ಹೊತ್ತು ಅಷ್ಟೇ. ಅದನ್ನು ಪದ್ಧತಿನ ಸಂಪೂರ್ಣವಾಗಿರ್ಬೇಕು. ಫ್ರೀ ಬಿಡೋದ್ರಿಂದ 99% ನಮಗೆ ರೋಗಗಳು ತುಂಬ ಕಡಿಮೆ ಇರುತ್ತೆ. ಕೆಚ್ಚಲು ಬಾವು ಮೇಯ್ನು, ಸಾಮಾನ್ಯವಾಗಿ ಕೆಚ್ಚಲು ಬಾವು ತುಂಬ ಕಡಿಮೆ ಇದೆ. ಅದರಲ್ಲಿ ಬಂದರೆ ನಮಗೆ ಹೋಮಿಯೋಪತಿದಲ್ಲೇ ಕೆಚ್ಚಲು ಬಾವುಗೆ ಅಂತಲೇ ಕೆಲವೊಂದು ಮೆಡಿಷನ್ಗಳಿದ್ದಾವೆ. ಅದನ್ನು ಹೋಮಿಯೋಪತಿಲಿ ಕೆಚ್ಚಲು ಬಾವು ಪ್ರಥಮವಾಗಿ. ನೆಕ್ಸ್ಟು ಜ್ವರ ಬಂದರೆ, ಜ್ವರ ಬಂದ್ರೂ ಅದಕ್ಕೆ ಹೋಮಿಯೋಪತಿನೇ ಇದೆ. ಬಟ್ ಅಂದರೆ ನಾವು ಫಸ್ಟ್ ಟೈಮೇ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಕೆಲವೊಂದು ಸಾರಿ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಚ್ಚಲು ಬಾವು ಅಷ್ಟೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕ್ಲಿಯರ್ ಮಾಡ್ಕೋತೀವಿ. ಅಂದರೆ ನಾನು ಸ್ವಂತವಾಗಿ ಫಾರಮ್ ನಡೆಸೋದ್ರಿಂದ ನನಗೆ ನನ್ನ ಹಸುಗಳ ಗುಣಲಕ್ಷಣಗಳು ನಮಗೆ ಕಾಣಿಸುತ್ತೆ. ಆ ಉದ್ದೇಶದಿಂದ ನಾವು 90-90 ಭಾಗ ಗುಣ ಮಾಡ್ಕೋತೀವಿ. ನೆಕ್ಸ್ಟ್ ಮತ್ತೊಂದು ಏನಪ್ಪ ಅಂದರೆ, ಅವನ್ನ ಹೀಟಿಂಗ್ ವ್ಯವಸ್ಥೆ ಅಂದರೆ ಸೆಮೆನ್ ಹೀಟ್ ವ್ಯವಸ್ಥೆ ಹೆಂಗೆ ಅಂತಂದರೆ, ನಾನು ಹಸು ಕರು ಹಾಕಿದ 1.5-2 ತಿಂಗಳೊಳಗೆ ಹೀಟ್ ಮಾಡಿಸ್ತೀನಿ. ಹೆಂಗೆ ಅಂದರೆ, ಪ್ರತಿ ವರ್ಷ ಒಂದು ಕರು ಒಂದು. ಎರಡನೇನಪ್ಪ ಅಂದರೆ, ನಮ್ಮ ಹಸು 1.5 ತಿಂಗಳಿಗೆ ಹೀಟ್ ಮಾಡಿದ್ರೆ ಅಲ್ಲಿಂದ 9 ತಿಂಗಳು, ಅದು ಕರೆಯೋದೇ 9 ತಿಂಗಳು. ನಾವು ಈ 3-4 ತಿಂಗಳು ಹೀಟ್ ಮಾಡಿದ್ರೆ 1.5 ವರ್ಷಕ್ಕೆ ಬಂದ್ಬಿಟ್ಟು ನಿಲ್ಲುತ್ತೆ. ಅಂದರೆ ಹೀಟಿಂಗ್ ಸಮಸ್ಯೆ ಅದು ಇದೊಂದು. ಫಸ್ಟ್ ಹೀಟು 20 ದಿವಸ, 42 ದಿವಸ. ಆ 42-60 ದಿವಸದೊಳಗೆ ನಾವು ಕಂಪ್ಲೀಟಾಗಿ ಹೀಟನ್ನ ಕಂಪ್ಲೀಟ್ ಮಾಡಬೇಕು. ಆಗ ನಮ್ಗೆ ಕರೆಕ್ಟಾಗಿ ವರ್ಷಕ್ಕೆ ಕರೆಕ್ಟಾಗಿ ಒಂದು ಕರು ಬರುತ್ತೆ. ಒಂದು ಹಾಲು ನಮಗೆ, ನಾವು ಕರು 7 ತಿಂಗಳಿಗೆ ನಿಲ್ಲಿಸ್ತೀವಿ ಹಾಲನ್ನ. ಮಳೆ ಹೋದಾಗ ಕಾಲಿನ ಸಮಸ್ಯೆಗಳಿರುತ್ತೆ. ಕಾಲಿನ ಸಮಸ್ಯೆಗಳಿಗೆ ಏನಿಲ್ಲ, ಕೆಲವೊಂದು ಸರಿ ಕೆಲವೊಂದು ಬೇ ಇದು ಅರ್ಶಿನದ ಪುಡಿ ಮತ್ತು ನಮ್ಮದು ಇದು ಬರುತ್ತಲ್ಲ ಕೊಬ್ಬರಿ ಎಣ್ಣೆ, ಎರಡು ಮಿಕ್ಸ್ ಮಾಡಿ ಹಚ್ಚಿದ್ರೆ 100% ಅದು ಕ್ಲಿಯರ್ ಆಗುತ್ತೆ. ಯಾಕೆ 2-3 ವರ್ಷ ಆಯಿತು ಡಾಕ್ಟ್ರುಗಳ ಫಾರಮ್ ಒಳಿಕೆ ಯಾರು ಕರೆಸಿ ನಾವು ಇದು ಮಾಡಲಿಲ್ಲ. ಸೆಮೆನ್ ಒಂದು ಮಾಡಿಸಿ ಹೊರಗಿನ ಕರೆಸಿ, ಮಿಕ್ಕಿದ್ದೆಲ್ಲ ನಾವು ಸಣ್ಣ ಪುಡ ಹೋಮಿಯೋಪತಿ ಅದು ಇದು ಮಾಡ್ಕೊಂಡು, ಮತ್ತು ಆಲವೇರಗಳಲ್ಲಿ ಆ ಕಿಚ್ಚಲು ಜಾಸ್ತಿ ಊತ ಬಂದಾಗ ಆಲವೇರ ಅರ್ಶಿನ ಪುಡಿ ತಿಕ್ಕೋದು, ಅಂಗಡಿ ತುಪ್ಪ ಅರ್ಶಿನ ಪುಡಿ ತಿಕ್ಕೋದು, ಈ ಥರಗಳು ಬಳಸ್ಕೋತೀವಿ ಹೊರತು ಇನ್ನು ಬೇರೆ ಯಾವುದೋ ವಿಚಾರಗಳು. ಮತ್ತು ಹಸು ಕರು ಹಾಕಿದ್ಮೇಲೆ ಅವಕ್ಕೆ ಕೆಲವೊಂದು ದ್ವಿದಳ ಧಾನ್ಯಗಳ ಕಾಳನ್ನ ಆಡಿಸ್ಕೊಡೋದು, ಇದೊಂದು ಪದ್ಧತಿ ಇದೆ. ಪ್ರತಿಯೊಂದು ಹಸುಗೂ ಡಾಟಾಗಳು ಮಡಿಕೊಂಡಿರ್ತೀವಿ. ಇದು ಈಗ ಈ ಕರು ಆಗ್ತೋ, ಇದು ಇಷ್ಟು ವಯಸ್ಸಲ್ಲಿ ಹುಟ್ಟಿದೆ, ಈ ಕರು ಹುಟ್ಟಿದೆ, ಈ ಹಸು ಈಗ ಈಟ್ ಹಾಕ್ಸಿದ್ದೀನಿ, ಇನ್ನೆಷ್ಟು ಪ್ರೆಗ್ನೆನ್ಸಿ, ಈಗ ಈ ತಿಂಗಳಲ್ಲಿ 2 ಕರು ಹಾಕುತ್ತೆ, ಮೂರು ತಿಂಗಳಿಗೆ ಒಂದು 15 20 ದಿವಸ ಹೆಚ್ಚು ಕಮ್ಮಿ ಕರು ಇಲ್ಲ, ಅಲ್ಲಿಗೆ ಒಂದು ಎರಡು ಹಸುಗಳು ಹಾಲು ಬಿಡ್ತೀವಿ, ಎರಡು ಕರು ಹಾಕಿದ್ರೆ ಎರಡು ಹಾಲು ಬಿಡ್ತೀವಿ. ಆ ಥರ ಒಂದು ಪ್ಲಾನಿಂಗ್ ಮಾಡಿಕೊಂಡು ನಾವು 99% ಅಂದರೆ ವರ್ಷವಿಡೀ ಪ್ರತಿದಿನ 200 ಲೀಟ್ರ್ ಹಾಲು ಕರೆಯುವ ವ್ಯವಸ್ಥೆಯಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಸಾಮಾನ್ಯವಾಗಿ ಕೆಲವೊಂದು ಸರಿ ಹೇಳ್ತಾರೆ ಸುಮ್ಮನೆ 15 ಹಸು ಹಾಲು ಕರೆದ್ಬಿಡುತ್ತೆ, ಹಾಲು 10 ಹಸು ಹಾಲು ನಿಂತೋಗುತ್ತೆ, 5 ಹಸು ಕರಿಬೇಕು, ಆವಾಗ ಫಾರ್ಮ್ಗಳು ತುಂಬ ಲಾಸಸ್ ಬರುತ್ತೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಅವುಗಳನ್ನ ಹೇಗೆ ನೋಡ್ಕೋಬೇಕು, ಮತ್ತು ಅವುಗಳಿಗೆ ಯಾವ್ದಾದ್ರು ರೋಗಗಳು ಬಂದಾಗ ಅವುಗಳನ್ನ ಆರೈಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಹಾಲನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಸಾವಯವ ಪದ್ಧತಿನಲ್ಲೇ ಅವುಗಳಿಗೆ ಆಹಾರವನ್ನು ಕೊಡೋದು ಹೇಗೆ, ಮತ್ತು ಅದು ಗೊಬ್ಬರದ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗಾದರೆ ಸತೀಶ್ ಅವ್ರ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಅರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಒಂದು ಉತ್ತಮವಾದಂತಹ ಲಾಭವನ್ನು ಪಡಿಬೇಕು ಅಂತಂದರೆ, ಹಾಗೆ ಒಳ್ಳೆಯ ಒಂದು ಆದಾಯವನ್ನು ಗಳಿಸಬೇಕು ಅಂತಾದರೆ ನಮಗೆ ಹೈನುಗಾರಿಕೆಯಲ್ಲಿ ನಾವು ಅವುಗಳನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ ಮತ್ತು ಹಾಲಿನ ಉತ್ಪಾದನೆ ಹೇಗಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ರೀತಿಯಲ್ಲಿ ಒಂದು ಹಾಲನ್ನು ಉತ್ಪಾದನೆ ಮಾಡ್ತಾ ಇವತ್ತು ಒಳ್ಳೆಯ ಆದಾಯವನ್ನು ಗಳಿಸ್ತಾರೆ. ಜೊತೆಗೆ ಇವರು ಮಾಡ್ತಿರುವಂತಹ ಈ ಒಂದು ಹೈನುಗಾರಿಕೆ ತುಂಬಾ ವಿಶೇಷವಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸತೀಶ್ವರನ ಮತ್ತೊಮ್ಮೆ ಸ್ವಾಗತಿಸೋಣ. ಸತೀಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸತೀಶ್ವರ, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಹಾಲಿನ ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾದರೆ ಸತೀಶ್ವರ, ಇವಾಗ ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಈಗ ನಾವು ಡೈರಿ ಫಾರ್ಮಿಂಗಲ್ಲಿ ಅಥವಾ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಅಂಥವರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಈ ಒಂದು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
1: ನಾವು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಒಂದು ಕರು ತಗೋಬೇಕು. ಆ ಕರು 2 ವರ್ಷದೊಳಗೆ ಕರು ಹಾಕಂಗಿರಪ್ಪ, ವ್ಯವಸ್ಥಿತವಾಗಿ ನಾವು ಮಾಡ್ಕೋಬೇಕು. ಎರಡನೇದಂದರೆ ಓನರ್ ಅಂದರೆ ಫಾರಮ್ ನಡೆಸೋವಂಥವ್ರು, ಡೈರಿ ಫಾರ್ಮ್ ನಡೆಸೋವಂಥವ್ರು ಸಾಮಾನ್ಯ ಇನ್ವಾಲ್ವ್ಮೆಂಟ್ ಅಲ್ಲ, 90% ಅವರೇ ವರ್ಕ್ ಮಾಡಬೇಕು. ವರ್ಕ್ ಮಾಡಬೇಕು ಅಂದರೆ ಇದು ಮೇವು ಸಗಲಿ ಇವೆಲ್ಲ ಲೇಬರ್ ಮಾಡ್ತಾರೆ. ಹಾಲು ಕರೆಯೋ ಪದ್ಧತಿ, ಹಸುಗಳನ್ನ ಟ್ರೀಟ್ ಮಾಡೋದು ಪದ್ಧತಿ ಇವೆಲ್ಲನೂ ಅವ್ರು ಮಾಡಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಮೇವನ್ನ ನಾವೇ ಬೆಳ್ಕೋಬೇಕು. ಮೇವು ಅಂದರೆ ಯಾವುದೋ ಜೋಳ ಬೆಳೆದ್ಬಿಟ್ಟು ಹಾಕೋದು, ಯಾವುದೋ ನೇಪಿಯರ್ ಬೆಳೆದ್ಬಿಟ್ಟು ಹಾಕೋದು, ಅದು ಮೇವಲ್ಲ. ಅಂದರೆ ನಾವು ಅವ್ರಿಗೆ ಅಂಗಡಿಗೆ ಹೋಗಿ ಫೀಡಿಂಗು ಅಂದರೆ ನಾವು ಈಗ ಕಡಲೆಕಾಯಿನ ಹಿಡಿತಿರ್ತೀನಿ, ಹಿಂದೆ ಅದ್ರ ಜೊತೆಗೆ ಏನಾದ್ರು ತರಬೇಕು ಅಥವಾ ಏನಾರು ತರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದ್ರ ಬದಲು ನಾವು ದ್ವಿದಳ ಧಾನ್ಯಗಳನ್ನ ಬೆಳ್ಕೋಬೇಕು ಮೇಯ್ನು. ಎರಡನೇದೇನಪ್ಪ ಅಂದರೆ ಮರಮೇವುಗಳನ್ನ ಬೆಳ್ಕೊಂಡ್ರೆ ನಮಗೆ 70% ನಮಗೆ ಬರ್ಡನ್. ಅಂದರೆ ನಾವು ಈಗ 4 kg ಒಂದು ಹಸುಗೆ ತಿಂಡಿ ಹಾಕ್ತೀವಿ ಅಂತಂದರೆ 2 kg ತಿಂಡಿಲಿ ನನ್ನ ಹಸುನ ಮೇಂಟೈನ್ ಮಾಡ್ಬೋದು 100% ಆಗಿ. ಮತ್ತು ಅದರಲ್ಲಿ ನಾವು ಈಗ ಅಂಗಡಿಲಿ ತರೋದು ಯಾವ ಕೆಮಿಕಲ್ ಇರುತ್ತೋ ಏನಿರುತ್ತೋ ಯಾವುದು ಗೊತ್ತಿರಲ್ಲ. ಅಲ್ಲಿ ನಮಗೆ ಬರೋಂಥ ಸಗಣಿನೂ ಸಹ ಅದು ಕೆಮಿಕಲಾಗಿ ಇರುತ್ತೆ. ಕೆಮಿಕಲ್ ಆಹಾರ ತಗೊಂಡ್ಮೇಲೆ ಕೆಮಿಕಲೇ ಹಿಂಗಡಿನ ಕೊಡುತ್ತೆ. ನಮಗೆ ಖರ್ಚು ತುಂಬ ಕಡಿಮೆ ಆಗುತ್ತೆ ನಾವು ಆಹಾರ ಬೆಳ್ಕೊಂಡ್ರಂತೂ. ಮತ್ತು ಓನರು ಫಾರಮ್ ಒಳಗಿದ್ದು ಹಾಲು ಕರೆಯೋದಾಗಲಿ, ಮತ್ತೊಂದು ಹಸುಗಳು ಟ್ರೀಟ್ ಮಾಡೋದಾಗಲಿ, ಮತ್ತು ಅದ್ರ ಕಡೆ ಜೊತೆ ಸಂಬಂಧಗಳು ಅಂದರೆ ಅದು ಪಾಲಿಶ್ ಮಾಡೋದು ಅಥವಾ ಅದ್ರ ಜೊತೆ ಓಡಾಟ ಮಾಡಿಕೊಂಡು ಇದಿದ್ರೆ 100% ಸಕ್ಸಸ್ ಆಗ್ತಾರೆ. ನಾವು ರೈತ ಆಗಿ ರೈತನ ಕೆಲಸನೇ ಫಾರಮ್ ಒಳಗೆ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. 100% ಇನ್ವಾಲ್ವ್ಮೆಂಟ್ ಇದ್ದರೆ 100% ನಮ್ಗೆ ಆದಾಯ ಇದೆ. ಒಂದು ಹೊಸ ಡೈರಿ ಫಾರಮ್ನ ಶುರು ಮಾಡಬೇಕು ಅಂತಂದರೆ ಹೆಂಗಪ್ಪ ಅಂತಂದರೆ ಚಿಕ್ಕ ಪ್ರಮಾಣದಿಂದ ಶುರು ಮಾಡಬೇಕು. ಯಾವ ಥರ ಅಂದರೆ ಒಂದು 2 ಹಸು ತರೋದು, ಫಸ್ಟು ಹಾಲು ಕರಿಯೋದು, ಕೈಯಿಂದ ಹಾಲು ಕರಿಬೇಕು. ನೆಕ್ಸ್ಟು ಒಂದು ಚಿಕ್ಕ ಮಿಷಿನ್ ಮಡಿಕೊಂಡು ಹಾಲು ಕರಿಬೇಕು. 2-3 ಹಸು ಹಸುಗಳಿಗೆ ಏನು ಸಮಸ್ಯೆಗಳು ಬರ್ಬೋದು, ಏನು ಸಮಸ್ಯೆ ಇರುತ್ತೆ ಆ ಥರ ಶುರು ಮಾಡಬೇಕು. ಮತ್ತು ಫಾರಮ್ ಕನ್ಸ್ಟ್ರಕ್ಷನ್ಗೆ ಯಾರಾದರೂ ಅಷ್ಟೇ ಒಂದು 3-4 ಲಕ್ಷ ಅಷ್ಟೇ. ಅಂದರೆ ಫಾರಮ್ಗಳು ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ಇದೆಲ್ಲ ಅನ್ವರ್ತು ಅಂದರೆ ಯಾವುದೇ ಕಾರಣಕ್ಕೂ ಇದು ವರ್ಕ್ ಆಗಲ್ಲ. ನೀವು ಫಸ್ಟು 2-3 ಹಸು ಕಟ್ಕೊಂಡು ಅದರಿಂದ ನಂತರ ಚೆನ್ನಾಗಿ ಬಂತು ಅಂದರೆ ಒಂದು 5-6 ಹಸುಗಳು ಅದರಲ್ಲಿ ಕರು ಉತ್ಪಾದನೆ ಈ ಥರ ಮಾಡಿ ಚಿಕ್ಕದಾಗಿ ನೀವು ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ ಆಗ್ತೀರಿ. ಯಾಕಂದರೆ ಹಸುಗಳ ಸಂಬಂಧಗಳು ಗೊತ್ತಿರುತ್ತೆ, ಅದಕ್ಕೆ ಸಮಸ್ಯೆಗಳು ಏನಿದೆ ಅಂತ ನಮಗೆ ಗೊತ್ತಿರುತ್ತೆ. 4 ಹಸು 2 ಹಸು ಆ ಸರ್ಕಲ್ ಮಾಡ್ಕೊಂಡು ಅಂದರೆ ಇವತ್ತು ಕರು ಹಾಕುತ್ತೆ, ಒಂದು ಹಸು ಪ್ರೆಗ್ನೆನ್ಸಿ ತರ್ತೀವಿ ಈ ಥರ ಸರ್ಕಲ್ ಮಾಡ್ಕೋಬೇಕು. ನಾವು ಇಲ್ಲಾಂದರೆ ಒಂದು 10 ಹಸುನು ಒಟ್ಟಿಗೆ ಕರಿ ಹಸು ತರೋದು ತಿರ್ಗಾ ಸ್ಟಾಪ್ ಆಗೋದು ಈ ಥರ ಮಾಡೋ ಸಮಸ್ಯೆ ಇರುತ್ತೆ. ಫಸ್ಟ್ ಒಂದು ಏನಪ್ಪ ಅಂದರೆ ಚಿಕ್ಕದಾಗಿ ಶುರು ಮಾಡಬೇಕು. ಎರಡನೇದೇನಪ್ಪ ಅಂದರೆ ಫಾರಮ್ ಕನ್ಸ್ಟ್ರಕ್ಷನ್ ಕಡಿಮೆ ಇರಬೇಕು ತುಂಬ. ಮತ್ತು ಓಪನ್ ಶೆಡ್ ಇರಬೇಕು, ಯಾವಾಗಲೂ ಹಸುಗಳಿಗೆ ಗಾಳಿ ಬೆಳಕು ತುಂಬ ಜಾಸ್ತಿ ಯಥೇಚ್ಛವಾಗಿರಬೇಕು. ಮತ್ತು ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಆಹಾರನ ಸೈಲೇಜ್ ಬಳಕೆ ಜಾಸ್ತಿ ಉತ್ತಮವಾಗಿ ಮಾಡಿದ್ರೆ ಸೈಲೇಜ್ ಬಳಕೆ ಮಾಡಬೇಕು. ಇಷ್ಟೊಂದು ಮಾಡಿದ್ರೆ 100%. ಮತ್ತು ಓನರ್ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೆ 100% ಅಂದರೆ ಚಿಕ್ಕದ್ರಿಂದ ಶುರು ಮಾಡಿದ್ರೆ ಅವರು ಕೊನೆಯವರೆಗೂ 100% ಗೆಲ್ತಾರೆ. ಮತ್ತು ಏನು ಆದಾಯ ಉಳಿತದೆ ಅದೆಲ್ಲ ಚಿಕ್ಕದ್ರಿಂದ ಶುರು ಗೊತ್ತಾಗಿರುತ್ತೆ. ಕೊನೆವರೆಗೆ ಅದನ್ನು ನಾವು ಕಾಪಾಡ್ಕೊಂಡು ಅದನ್ನು ಹಂಗೆ ಗ್ರ್ಯಾಜುವಲ್ ಆಗಿ ಮೇಂಟೈನ್ ಮಾಡ್ಬೋದು. ಇಲ್ಲ ಸಡನ್ನಾಗಿ ನಾನು ಒಂದು 25 ಹಸು ಹಾಕ್ತೀನಿ, 50 ಹಸು ಹಾಕ್ತೀನಿ, 50 ಹಸುನಲ್ಲಿ 20 ಡಿಸೀಸ್ ಬರುತ್ತೆ, 1-25 ಹಾಲು ಕರೀತಾ ಇರುತ್ತೆ ಅಥವಾ 25 ಏನೋ ಸಮಸ್ಯೆ ಆಗುತ್ತೆ. ಇದಾದಾಗ ತುಂಬ ಸಮಸ್ಯೆ ಇಲ್ಲಿ ಇದಾಗುತ್ತೆ ನಿಮಗೆ. ಒಂದು 2-3 ಹಸುನ ಶುರು ಮಾಡಿದ್ರೆ 100% ಗೆಲ್ಬೋದು. ಹೊಸ ಯುವಕರುಗಳು ಯಾರು ಮಾಡ್ತಾರೆ ಅಂದರೆ ಯಾರು ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋದು 1,00,000 ತರೋದು ಯಾವುದೂ ಅವಶ್ಯಕತೆ ಇಲ್ಲ. ಒಬ್ಬ ಹಸು ಸಾಕೋನು ಮಿನಿಮಮ್ 2-3 ವರ್ಷ ಬೇಕು ಗೆಲ್ಲಬೇಕೆ. ಶುರು ಮಾಡ್ತೀನಿ ಅಂದರೆ 3 ವರ್ಷ ಬೇಕು. 1-2 ತಿಂಗಳು ನನಗೆ ಕರೆದು ಸಂಪಾದನೆ ಮಾಡ್ತೀನಿ ನಾನೆಲ್ಲ ಗೊತ್ತದೆ, ಇದೆಲ್ಲ ಸುಳ್ಳು. ಇದು 10 ಲೀಟ್ರ್ ಬರುತ್ತೆ, ಇಂಟು 20 ಇಂಟು 20 ಲೀಟ್ರ್ 20 ಲೀಟ್ರ್ ಇಂಟು 30 ರೂಪಾಯಿ 600 ರೂಪಾಯಿ ಬಂದ್ಬಿಡುತ್ತೆ. ಇವೆಲ್ಲ ಸುಳ್ಳು ಸರ್. ಅದು ಯಾಕಂದರೆ ನಾವು ಹಸುಗಳ ಸಮಸ್ಯೆಗಳಿರುತ್ತೆ, ಮತ್ತು ಹಸು ನಾವು ತಂದಿರೋ ಸರಿ ಇರಲ್ಲ, ಕೆಲವೊಂದು ಸರಿ ಹಸುಗಳು ನಾವು ತಂದ ಮೇಲೆ ನಮ್ಮ ಮೇವ್ಗೆ ಅಡ್ಜಸ್ಟ್ ಆಗಿರಲ್ಲ. ಇವೆಲ್ಲ ತೋರಿಸೋ ಚಿಕ್ಕದ್ರಿಂದ ಹೋದಷ್ಟು ಒಂದೊಂದೇ ಅಂತ ಹೋದಷ್ಟು ನಾವು ತುಂಬ ಚೆನ್ನಾಗಿ ಆದಾಯಗಳನ್ನು ಮಾಡ್ಬೋದು, ತುಂಬ ಗೆಲ್ಲಬಹುದು. ನಾವು ಬಳಸೋಂಥ ಆಹಾರಗಳು ಚೆನ್ನಾಗಿರಬೇಕು. ಫಸ್ಟು ಸೈಲೇಜು, ಪ್ರೋಟೀನ್ ವ್ಯವಸ್ಥೆ, ಮತ್ತು ನಾವು ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಇದು ಕರೆಕ್ಟಾಗಿ ಮಾಡ್ಕೊಂಡ್ರೆ 100% ಯುವಕರು ಗೆಲ್ಬೋದು. ಮತ್ತು ಮತ್ತೆ ಚಿಕ್ಕದ್ರಿಂದ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ಮೆಂಟ್ 10 ಲಕ್ಷ 15 ಲಕ್ಷ ಮಾಡಿದ್ರೆ ಅದು ಲೋನ್ ಕಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಈಗ ನಾವು ಸಾವಯವ ಮೇವು ಹಾಕೋದ್ರಿಂದ ಸಾವಯವ ಸಗಲೇ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮತ್ತೆ ಕರೆಕ್ಟ್ ಇದರಲ್ಲಿ ನಿರ್ಧಾರದಲ್ಲಿ ನಾವು ಇದು ಮಾಡಿದ್ದೀವಿ. ಈಗ ನಮಗೆ 4 ದಿನಕ್ಕೆ 1 ಟ್ರ್ಯಾಕ್ಟರ್ ಲೋಡ್ ಸಗಣಿ ಸಿಗುತ್ತೆ. ಸಗಣಿ ಏನಪ್ಪ, ಹೆಂಗೆ ಒಂದು 4 ದಿನಕ್ಕೆ 1 ಲೋಡ್ ಸಿಗುತ್ತೆ ಅದನ್ನು ಹಸುಗೆ ಅಂತಂದರೆ, ನನ್ನ ಹಸುಗಳು ತಿರುಗಾಡೋದ್ರಿಂದ ಹಸು ಸಗಲೆ ಮೇಲೆ ಮಲಗಲ್ಲ, ಮತ್ತು ಸಗಲಿಗಳು ವೇಸ್ಟ್ ಆಗಲ್ಲ. ಅಂದರೆ ಎಲ್ಲ ತೂಳು ಹಾಕೋದು, ಯಾವುದೋ ಗಂಚದೋ ನೀರು ಹೊಡಿಯೋದು ಆ ಥರ ಇಲ್ಲ. ಸಗಣನ ಇಂಡಿವಿಜುವಲ್ ಆಗಿ ಅಂದರೆ ಸಪ್ರೇಟಾಗಿ ತಗೊಂಡೋಗಿ ನಾವು ಟ್ರ್ಯಾಕ್ಟರ್ ಹಾಕ್ಕೊಂಡು ನೇರವಾಗಿ ಹೊಲಕ್ಕೆ ಇದು ಮಾಡ್ತೀವಿ. ನಾನೀಗ ಒಂದು 6-7 ವರ್ಷ ಆಗಿದೆ. 7 ವರ್ಷದಿಂದ ನಾವು ಯಾವುದಕ್ಕೆ ಅಂದರೆ 1 ರೂಪಾಯಿ ಕೆಮಿಕಲ್ ಹಾಕ, ಯಾವ ಜೋಳ ಬೆಳೀಲಿ, ದ್ವಿದಳ ಧಾನ್ಯ ಬೆಳೀಲಿ, ನನ್ನ ಕಬ್ಬು ಬೆಳೀಲಿ, ಕಬ್ಬು ಸಹ ಬೆಳಿತೀವಿ. ಈಗ ನಾವು ಅದೊಂದು 2 ಎಕರೆಯಲ್ಲಿದೆ, ಎಲ್ಲ ನಾವು ಪೂರ್ತಿ ಸುಭಾಷ್ ಪಾಳೇಕರ್ ಬದಿಯಲ್ಲೇ ಈ ಗೊಬ್ಬರನ ಯಾಕೆ ಬೆಳಿತೀವಿ ಪ್ರತಿ ಸತಿನೂ. ಮತ್ತು ನನಗೆ ಮೇವುಗಳು ಮತ್ತು ತೋಟ ಇದೆ, ನಮ್ಮ ತೆಂಗು ಅಡಿಕೆ ತೋಟ ಸಂಪೂರ್ಣವಾಗಿ 99% ಸರ್ ನಾನು ಈ ಸಗಳಿದ್ದಾನೆ. ನಾನು ಎಲ್ಲ ಈಗ ಇದನ್ನು ಬೆಳೆನ ಮಾಡ್ಕೊಂಡು ಹೋಗ್ತೀನಿ.
0: ಸೂಪರ್ ಸರ್, ತುಂಬ ಚೆನ್ನಾಗಿ ಈ ಒಂದು ಹೈನುಗಾರಿಕೆ ಬಗ್ಗೆ, ಹಾಗೆ ಸಾವಯವ ಹಾಲು ಉತ್ಪಾದನೆ ಹೇಗೆ ಮಾಡಬೇಕು, ಮತ್ತು ಸಾವಯವ ಹಾಲು ಉತ್ಪಾದನೆ ಜೊತೆಗೆ ಗೊಬ್ಬರವನ್ನು ಕೂಡ ಕೊಟ್ಟಿಗೆಯಿಂದಲೇ ಪಡ್ಕೊಂಡು ಮತ್ತು ಅದನ್ನು ಕೃಷಿಗೂ ಕೂಡ ಬಳಕೆ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಯಿತು ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳ್ತಾ. ಸೊ ಹಾಗೆ ಯಾರೆಲ್ಲ ಈ ಒಂದು ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಸೊ ಅವರಿಗೆ ಈ ಒಂದು ಕಾರ್ಯಕ್ರಮ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686-0960-9679 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸಾದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090077-7755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಚುನಾವಣೆಯಲ್ಲಿ ಗೆದ್ದವರು ನೀರಿನ ಬದ್ಧತೆ ಪಾಲಿಸಲಿ. ಈಗಾಗಲೇ ಚುನಾವಣೆ ನಡೆದು ಗದ್ದಿಗೆ ಹಿಡಿಯಲು ಶಾಸಕರು ಒದ್ದಾಡುತ್ತಿದ್ದಾರೆ. ನಮ್ಮ ನಿರೀಕ್ಷೆಗಳು ಈಗ ಪೂರ್ಣಗೊಳ್ಳುವ ಸಂದರ್ಭವೂ ಕೂಡ ಒಳಗೆ ಬಂದಿದೆ. ನಮ್ಮ ನಿತ್ಯ ಬದುಕಿಗೆ ಆಹಾರ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ನೀರಿಲ್ಲದಿದ್ದರೆ ನಮ್ಮ ಬದುಕಿನ ಬಂಡಿ ಮುಂದಕ್ಕೆ ಚಲಿಸುವುದೇ ಇಲ್ಲ. ನೀರಿಲ್ಲದಿದ್ದರೆ ನಾವಷ್ಟೇ ಅಲ್ಲ, ಸಕಲ ಜೀವಿಗಳು ಬದುಕಲಾರವು. ಈ ಸೂಕ್ಷ್ಮ ಸಂಗತಿ ನಮಗೆ ತಿಳಿದಿದ್ದರೂ ನಾವು ನೀರಿನ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದೇವೆ. ವ್ಯಕ್ತಿಗಳು ಮಾತ್ರವಲ್ಲ, ಆಡಳಿತ ವ್ಯವಸ್ಥೆಗಳು ನೀರಿನ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಎದ್ದು ಕಾಣುತ್ತದೆ. ರಾಷ್ಟ್ರದ ನೀರಿನ ಮನುಷ್ಯನೆಂದೇ ಹೆಸರಾದ ಜಲ ಸಂರಕ್ಷಕ ರಾಜೇಂದ್ರನಾಥ್ ಸಿಂಗ್ನಂಥವರು ನೀರೆಚ್ಚರದ ಬಗ್ಗೆ ಅದೆಷ್ಟೋ ಮಾತುಗಳನ್ನು ಹೇಳುತ್ತಲೇ ಬಂದಿದ್ದಾರೆ. ನಾಳೆ ಯುದ್ಧಗಳಾದರೆ ಅದು ನೀರಿಗಾಗಿ ಎಂದು ಪರಿತಪಿಸಿದ್ದಾರೆ. ಜಗತ್ತಿನಲ್ಲಿ ನೀರಿನ ಎಚ್ಚರಿಕೆಯ ಗಂಟೆ ಬಾರಿಸುತ್ತಲೇ ಇದೆ. ನೀರಿನ ಸಂಗ್ರಹ, ಸಂರಕ್ಷಣೆ ಹಾಗೂ ಅದರ ಸದ್ಬಳಕೆಯ ವಿಚಾರದಲ್ಲಿ ನಾವಿನ್ನೂ ಎಚ್ಚರಗೊಳ್ಳದೆ ಕುಂಭಕರ್ಣ ನಿದ್ದೆಯಲ್ಲಿದ್ದೇವೆ. ಪ್ರತಿ ವರ್ಷವೂ ಬೇಸಿಗೆ ಕಾಲ ಬಂದರೂ ಜಲಮೂಲಗಳು ಒಣಗುತ್ತಾ ಒಣಗುತ್ತಾ ಬಣಗುಡುತ್ತವೆ. ಕೆರೆಕಟ್ಟೆಗಳು ಬರಿದಾಗುತ್ತವೆ. ಅವುಗಳ ಒಡ್ಡು ಒಡೆದು ಅಕ್ರಮ ಸಾಗುವಳಿ ನಡೆಯುತ್ತದೆ. ಅಂಥ ಜಾಗಗಳನ್ನು ಕಬಳಿಸಲು ಜನ ಹೊಂಚು ಹಾಕಿ ಕುಳಿತಿರುತ್ತಾರೆ. ಮುಚ್ಚಿದ ಬತ್ತಿದ ಸಾವಿರಾರು ಕೆರೆಗಳು ಈಗಾಗಲೇ ಬಲಾಢ್ಯರ ಸ್ವತ್ತಾಗಿವೆ. ಅವುಗಳ ಹಕ್ಕುಪತ್ರಗಳ ಹಕ್ಕಿಗಾಗಿ ಜನ ಹೋರಾಟ ನಡೆಸುತ್ತಿದ್ದಾರೆ. ಅಳಿದುಳಿದ ಕೆರೆಕಟ್ಟೆ ನದಿ ಕಾಲುವೆಗಳು ಮಾಲಿನ್ಯದಿಂದ ತುಂಬಿ ಮಡುಗಳಾಗಿವೆ. ಅಣೆಕಟ್ಟೆಗಳು ಮಳೆಗಾಲದಲ್ಲಿ ತುಂಬಿದ್ದರೂ ಬೇಸಿಗೆ ಬರುವಷ್ಟರಲ್ಲಿ ಅವು ಖಾಲಿಯಾಗುತ್ತವೆ. ಅಲ್ಲಿ ತುಂಬಿದ ಹೂಳು ತೆಗೆಯಲು ಸಾಧ್ಯವೇ ಇಲ್ಲ. ಒಂದು ಅಣೆಕಟ್ಟೆಯ ಹೂಳೆತ್ತುವ ಖರ್ಚಿನಲ್ಲಿ ಹೊಸದೊಂದು ಅಣೆಕಟ್ಟೆ ನಿರ್ಮಾಣ ಮಾಡಬಹುದು. ಆ ಕಾರಣದಿಂದಲೇ ಅಣೆಕಟ್ಟೆಗಳ ಹೂಳು ತೆಗೆಯುವ ಕಾರ್ಯಕ್ಕೆ ಸರ್ಕಾರಗಳು ಮುಂದಾಗುತ್ತಿಲ್ಲ. ನೀರಿನ ಮೂಲಗಳು ದಿನದಿನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಮರೆಯಾಗುತ್ತಿರುವ ಹೊತ್ತಿನಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯವು ದೇಶದಲ್ಲಿ ಲಭ್ಯವಿರುವ ಜಲನಿಧಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಮೊದಲ ಬಾರಿಗೆ ಜಲಮೂಲಗಳ ಗಣತಿ ಕಾರ್ಯವನ್ನು ನಡೆಸಿ ವರದಿ ಬಿಡುಗಡೆ ಮಾಡಿದೆ. ಇದುವರೆಗೆ ದೇಶದಲ್ಲಿ ಅದೆಷ್ಟೋ ಗಣತಿ ಕಾರ್ಯಗಳು ನಡೆದಿವೆ. ಆದರೆ ಈಗ ನಡೆದ ಜಲಗಣತಿ ಜನರಿಗೆ ಖುಷಿ ತಂದಿದೆ. ಮುಂದಿರುವ ಸವಾಲುಗಳೆಂದರೆ ಎಣಿಕೆಗೆ ಸಿಕ್ಕ ಜಲಮೂಲಗಳನ್ನು ಉಳಿಸಿಕೊಳ್ಳುವುದು. ಭಾರತದಲ್ಲಿ ಕೆರೆ, ಕಟ್ಟೆ, ಕೊಳ, ಸರೋವರ, ಪುಷ್ಕರಣಿ, ಜಲಾಶಯ ಮುಂತಾದವು ಎಷ್ಟಿವೆ ಹಾಗೂ ಅವುಗಳ ಗಾತ್ರ, ಸಂಖ್ಯೆ, ಜಲಸಾಮರ್ಥ್ಯ ಎಷ್ಟು ಎಂಬುದು ಈಗ ನಮ್ಮ ತಿಳುವಳಿಕೆಗೆ ಬಂದಿದೆ. ಈ ಜಲಮೂಲಗಳ ಗಣತಿ ಅತಿ ಮುಖ್ಯವಾದ ದಾಖಲೆ. ಇದು ಭವಿಷ್ಯದಲ್ಲಿ ನೀರಿನ ಬವಣೆಯನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು. ಜಲಮೂಲಗಳ ಗಣತಿ ಕಾರ್ಯ ಮುಗಿದ ಮೇಲೆ ಯಾವ ಯಾವ ಕೆರೆ, ಕಟ್ಟೆ, ಜಲಾಶಯ ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. ಅವು ಎಷ್ಟು ಹೂಳು ತುಂಬಿಕೊಂಡಿವೆ, ಎಷ್ಟು ಒಡೆದಿವೆ, ಎಷ್ಟು ಪಾಳು ಬಿದ್ದಿವೆ ಹಾಗೂ ಎಷ್ಟು ಅತಿಕ್ರಮಣಗೊಂಡಿವೆ ಎಂಬುದನ್ನು ಪರೀಕ್ಷಿಸಿದರೆ ಮುಂದೆ ಯೋಜನೆ ರೂಪಿಸಲು ಅದು ಸಹಾಯವಾಗಬಹುದು. ಇಂದಿನ ನೀರಿನ ಅಪವ್ಯಯ ಹಾಗೂ ಭೂ ಅತಿಕ್ರಮಣದ ಸಂಕಟದ ಸಂದರ್ಭದಲ್ಲಿ ಇದು ಅಗತ್ಯವಾಗಿ ಆಗಬೇಕಾದ ಕಾರ್ಯವಾಗಿದೆ. ಜಲಮೂಲಗಳ ರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಗ್ರ ಪ್ರಗತಿಗಾಗಿ ಹೇಗೆ ಪಂಚವಾರ್ಷಿಕ ಯೋಜನೆಗಳು ರಚನೆಯಾಗಿ ಅವು ಪ್ರಗತಿಯನ್ನು ಕಂಡವೋ ಅದೇ ಮಾದರಿಯಲ್ಲಿ ಮುಂದಿನ ಜಲಸಂರಕ್ಷಣೆಯ ಕಾಲಮಿತಿ ಯೋಜನೆಗಳು ಕೂಡ ಜಾರಿಗೆ ಬರಬೇಕಾಗಿದೆ. ಕರ್ನಾಟಕದಲ್ಲಿ ಕೆರೆ, ಕೊಳ, ಜಲಾಶಯ, ಸರೋವರಗಳು ಸೇರಿದಂತೆ 27,013 ಜಲಮೂಲಗಳು ಗಣತಿಯಾಗಿವೆ. ದುರಂತವೆಂದರೆ ಅವುಗಳಲ್ಲಿ ಶೇಕಡ 75% ಜಲಮೂಲಗಳು ಬಳಕೆಯಾಗದೆ ನಿರುಪಯುಕ್ತವಾಗಿವೆ. ಕೇವಲ 5,874 ಜಲಮೂಲಗಳು ಮಾತ್ರ ಸಮರ್ಥವಾಗಿವೆ. ಮತ್ತೊಂದು ದುರದೃಷ್ಟಕರ ಸಂಗತಿ ಎಂದರೆ ಕರ್ನಾಟಕದ ಶೇಕಡ 75% ಕೆರೆಗಳು ಅಕ್ರಮವಾಗಿ ಒತ್ತುವರಿಯಾಗಿವೆ. ಇಡೀ ಭಾರತದ ಜಲಮೂಲಗಳ ಗಣತಿಯ ಲೆಕ್ಕಾಚಾರದಲ್ಲಿ ಶೇಕಡ 24.24% ಜಲಮೂಲಗಳು ನಮಗೆ ಸಿಕ್ಕಿವೆ. ಶೇಕಡ 63% ಜಲಮೂಲಗಳು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ಒಡಿಶಾ ಮತ್ತು ಆಸಾಂ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಶೇಕಡ 55.2% ಜಲಮೂಲಗಳು ಖಾಸಗಿ ಒಡೆತನದಲ್ಲಿರುವುದರಿಂದ ಸರ್ಕಾರಕ್ಕೆ ಅತಿ ಹೆಚ್ಚು ನೀರಿನ ಅಭಾವ ತಲೆದೋರುವುದರಲ್ಲಿ ಸಂದೇಹವೇ ಇಲ್ಲ. ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರಾಜ್ಯಗಳು ಕ್ರಮವಾಗಿ ಅತಿ ಹೆಚ್ಚಿನ ಜಲಮೂಲಗಳನ್ನು ಹೊಂದಿವೆ. ಇದರ ಜೊತೆಗೆ ಅಲ್ಲಿಯ ಸರ್ಕಾರಗಳು ಜಲಮೂಲಗಳ ಸಂರಕ್ಷಣೆಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿವೆ. ರಾಜ್ಯ ಸರ್ಕಾರಗಳಿಗೆ ಜಲಮೂಲಗಳ ಗಣತಿ ಕಾರ್ಯವು ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು

ಅದರದರ್ಧೇಂ ತಾನಾದೇನಾದೇರನ್ನ ಭಾಗಿರದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡಗತ ಧ್ವಂತ ಕೀಟ ಧ್ವಂತ ಕೀಟ ಧಾಗಿಡದ ಕಥೆ ಕಿಡದ ಕಥಾ ಕಿಡದ ಕಥ ಕಿಡದ ಕಥಾ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದಾಗಿ ಬಾಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಿನುಗುವ ತಾರೆ ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಶರ್ಮಾ ಅವರ ಒಂದು ನಟನೆಯ ಚಿತ್ರ. ಇದು 1989 ತೆರೆ ಕಂಡಿರುವಂತ ವರ್ಷದ ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಯಶೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗರುಡ ರೇಖೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ತಂದೆಯು ನೀನೆ, ತಾಯಿಯು ನೀನೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂಸಾರ ನೌಕೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಆದಿ ಪರಾಶಕ್ತಿ ಎನ್ನುವಂತ ಒಂದು ಮಧುರವಾದಂತ ಗೀತೆ ಇದು 1989 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಣ್ಣಿನ ದೋಣಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಳೆ ಮಳೆ ಮಳೆ ಮಳೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಶ್ ವನಿತಾ ವಾಸು ಹಾಗೂ ಸುಧಾ ರಾಣಿ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾಯಿಯ ಮಡಿಲಲ್ಲಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಏನೆಂದು ಹೇಳಲಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆ ಇದು. ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಆರತಿ ಹಾಗೂ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಅಭಿನಯ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವಿಜಯ ಕಡ್ಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಸಂಪಿಗೆ ಹೂವೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಶ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆನಂದ ಭೈರವಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹಾಡುವ ಮುರಳಿಯ ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಪಂಚಮ ವೇದ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಾರಿ ಬಿದ್ದ ಜಾಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಎಲ್ಲೇ ಮಾಧವನು, ಇದು ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಟಿ ಜಿಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗುರುಭಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನನಗೂ ನಿನಗೂ ಎನ್ನುವಂತ ಒಂದು ಮಧುರವಾದಂತ ಗೀತೆ ಇದು. 1984 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀರಿಗಂತ ನಾನು ಬಂದೆ ಎನ್ನುವಂತಹ ಒಂದು ಸುಂದರವಾದಂತಹ ಭಾವಗೀತೆಯನ್ನ MD ಪಲ್ಲವಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಂದ್ರಶೇಖರ ಕಂಬಾರರ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸೋದರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮದುವೆ ಮಾಡು ತಮಾಷೆ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸಂತೋಷದ ಈ ದಿನ, ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. GK ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಬ್ದ ವೇದಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಜನರಿಂದ ಮೇಲೆ ಬಂದೆ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 2000 ಇಸವಿಯಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದ ಅವರ ಒಂದು ಜೋಡಿಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ನಾ ಕುಣಿಬೇಕ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ MD ಪಲ್ಲವಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಂದ್ರಶೇಖರ ಕಂಬಾರರ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನುರಾಗ ಸಂಗಮ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಸಂಗಮ ಸಂಗಮ ರಾಗ ಅನುರಾಗ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಕುಮಾರ್ ಗೋವಿಂದ್ ಹಾಗೂ ಸುಧಾ ರಾಣಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹೃತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂಥ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂಥ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚೆ, ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳು ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡೇಬಿಟ್ಟೆ. ವೆಲ್, ನೀವೇ ಕೇಳಿ.

0: ಮರ್ತೋದ್ನಲ್ಲ.
1: ಓ ಶಿಟ್, ಲೆಟರ್ ನನ್ನ ಹೆಸರು ಬರೆಯೋದೇ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
2: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೋಡು, ಇವಾಗ್ಲೂ ನೀನ್ ನನ್ ಪಕ್ಕದಲ್ಲಿ ನಿಂತಿದ್ರೆ ಒಳಗೊಳಗೆ ಏನೋ ಒಂಥರ ಸಂತೋಷ. ನೀನ್ ಸುಮ್ನೆ ಒಂದ್ ಲುಕ್ ಕೊಟ್ರೆ ರಕ್ತ ಹಂಗೆ ಇಲ್ಲಿಂದ ಇಲ್ಲೋರ್ಗೂ ಸೀ ಅಂತ ಹತ್ತತ್ತೆ. ನಾನ್ ನಿನ್ನ ಲವ್ ಮಾಡಿದ್ದು ನನ್ ಲೈಫ್ ಅಲ್ಲಿ ಮಾಡಿದ್ದೊಂದು ಒಳ್ಳೆ ಕೆಲ್ಸ. ನಿನ್ನ ಕದ್ದು ಕದ್ದು ನೋಡೋದು, ನಿನ್ನ ಹೆಸರು ನಿಂತರ ಬ್ಲೇಡ್ ಅಲ್ಲಿ ಕುಯ್ಕೊಳ್ಳೋದು, ಇದೇ ನಮ್ಮಂತವ್ರು ಗೊತ್ತಿರಲ್ಲವು. ಈ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಗುಲಾಬಿ ಹೂ ಇಟ್ಟು ಕವನ ಬರ್ದ ಐ ಲವ್ ಯು ಹೇಳದೆಲ್ಲ ನಮಗ್ ಗೊತ್ತಿಲ್ಲ. ನಮಗ್ ಬಯಸಿದ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ. ಎಲ್ಲಾರ್ಗೂ ಕತ್ರಿನಾ ಕೈಫ್ ಮೇಲೆ ಆಸೆನೆ. ಹಂಗಂತ ಯಾರು ಮದ್ವೆನೆ ಆಗಲ್ವಾ ಬೇರೆ ಹುಡ್ಗಿನ, ಅಥವಾ ಸಂಸಾರ ನಡ್ಸಲ್ವಾ? ಲೈಟ್ ಆಫ್ ಮಾಡಿದ್ರೆ ಎಲ್ಲಾ ಹುಡ್ಗಿರು ಕತ್ರಿನಾ ಕೈಫೆ.

ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕತೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯದೇವ ನೇವೇ ನವಧನ್ವಯಾನಾಂ ಆದ್ಯಸ್ನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಂಭಿಜಾ ಮಾದರ್ಮುನಿಂ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ,

ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆ

ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರ ಧರನೆ ಕಪ್ಪಳಿಸಿದ, ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದ ಅಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತುಮೆತ್ತ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ ಈ ರೀತಿಯಾಗಿ

ಆಯ್ತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು. ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರ್ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಬಿಡಿದು ದರ್ಶನವ ನೀಡಿ ಅಭಯವನು ತೋ

ವಸುದೇವ ದೇವಕಿಯರೆ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತಹ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ ದೊಡ್ಡ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ, ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ, ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಾಣು, ಇದೊಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣೆಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೇ ಕಂದ, ನನಗೆ ಕಂಠಗರೂಪಿಯಾದ ನಿನ್ನನ್ನು ನೋಡು ಎಂಬುದಾಗಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಹಟ್ಟನ ಮಾಯವಾಯಿತು. ಹಾರಿ ಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲೆಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿ. ಕಂಸ ಯೋಚನೆ ಮಾಡಿದ, ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರು. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟುಬಿಟ್ರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಳಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡು ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗುಗೆ ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು, ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತರಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು, ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಆ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ, ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲ್ಗಡೆನೆ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ. ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ, ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟ್ಲು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆಗಡೆಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿದ್ದಾನೋ ಏನೋ ಅಮ್ಮ. ಯಶೋಧಮ್ಮ ಕೇಳಿದ್ರು, ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳ ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದ್ಲಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸಲರಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ, ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡಧಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯಾ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣನೆನಿಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವು ನಾವಿರ್ಲಾರವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡುಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದಬಡದ, ಎದುರಾಗಿ ಬಂದವರನ್ನ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೋಡಿ ಬಂದರು ಕಂಸ ಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದರೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೂ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳದ ಭಲ. ಅಂದಿಗೆ ನನ್ನ ಶತ್ರು ಶೇಷ ನಾಶವಾದಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗರವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದರಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದೂತಿ, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಎತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದಿವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆನಪುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ದೀರಿ?
2: ಅದಾ

0: ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
1: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
0: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
2: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ.
5: ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ, ಇವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್. ಅವರು ನಮ್ಮನ್ನು ಸಣ್ಣವರಿದ್ದಾಗಿಂದನೂ ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಭಾಳ ಭಾಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ, ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು, ಅವರೆಲ್ಲ ಬಳಗದವರು ಭಾಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು, ಈ ಮಹಾ ಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಲಾರಸಿಕರು ಇಷ್ಟು ಚಂದ ಸೇರಿದ್ರು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಈ ಮಹಾ ರವೀಂದ್ರನಗರ ಗಣಪತಿಯ ಗಣಪತಿಯ ಪಾದಕ್ಕೆ ನಮ್ಮ ಪ್ರಥಮದಲ್ಲಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಯುವ ತಬಲಾವಾದಕರಾದಂಥ ನಮ್ಮ ಉಸ್ತಾದ್ ಫಜಲ್ ಖುರೇಷಿ ಹಾಗೂ ಉದಯರಾಜ್ ಕರ್ಪೂರ್ ಸರ್ ಹಾಗೂ ಮಡಿವಾಳಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ, ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು, ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ ಸಿದ್ದೇಶ್ ಅವರು ತಂಬೂರಿ ಸಾಥಿಯಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷ.

ಇಲ್ಲಿವರೆಗೆ ರಾಗ ರಾಗೇಶ್ವರಿಗೆ ಬೆಡಾಕ್ಯಾಲ್ ಮತ್ತು ಅದರ ಚೋಟಾಕ್ಯಾಲ್ ಬಂದೀಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು ನಮ್ಮ ಗುರುಗಳ ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ರಾಜ್ ಕವಿ ಅಜ್ಜೋರು ಸಾವಿರಾರು ವಚನಗಳನ್ನು ಅವರ ಗುರುಗಳ ಮೇಲೆ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬರೆದಿರುವಂಥ ಒಂದು ಭಕ್ತಿಗೀತೆನ ದೇವಿ ಮೇಲೆ ಬರೆದಿರುವಂಥ ಒಂದು ಭಕ್ತಿಗೀತೆನ ಹಾಡ್ತೀವಿ. ಗುರುಗಳು ಬಹಳ ಎಂಥ ಎಂಥ ಶಿಷ್ಯರನ್ನೆಲ್ಲ ತಯಾರು ಮಾಡಿ ನಾವಿಲ್ಲಿ ಇಂಥ ಸನ್ನಿಧಿಯೊಳಗೆ ನಾವು ಹಾಡ್ಬೇಕಂದ್ರೆ ಅದು ಅವರಿಂದ ಎಲ್ಲ ಬಂದಿದ್ದು ಭಾಗ್ಯ, ಅವರ ಆಶೀರ್ವಾದನೆ, ಮತ್ತು ಬೇರೆ ಏನಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಅವರೆಲ್ಲ ಬಹಳ ಕಷ್ಟಪಟ್ಟು ಗುರುಗಳ ಸನ್ನಿಧಿಯಲ್ಲಿ ಅವರು ಬೆಳೆದು ಸಂಗೀತ ಅಭ್ಯಾಸ ಮಾಡ್ಕೊಂಡು ನಂತರದಲ್ಲಿ ನಮ್ಮ ತಂದೆಯವರು ನಾವು ನಮ್ಮ ಪರಂಪರೆ ಬೆಳೀತಿರೋದು. ಹಾಗಾಗಿ ಏನೋ ಆದರೂ ಎಷ್ಟೋ ಪರಂಪರೆ ಇದೆ, ಎಷ್ಟೋ ಕಲಾಕಾರರು, ದೊಡ್ಡ ದೊಡ್ಡ ವಿದ್ಯಾವಂತರು, ವಿದ್ವಾಂಸರು ನಮ್ಮ ಆಶ್ರಮ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಅಜ್ಜೋರಿದ್ರೆ ನಮ್ಮ ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರು ಅವರು ನಮ್ಮ ಗುರುಗಳು, ಸಂಗಮೇಶ್ವರ ಗವಾಯಿಗಳು ಎಲ್ಲ ಬಹಳಷ್ಟು ಎಲ್ಲ ಗುರುಗಳು ಬರೆದಿರುವಂಥ ಒಂದು

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂಥ ಮಹಾನ್ ಕವಿಗಳಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು, ಇಲ್ಲಿ ಬಂದಿರುವುದು ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವು ಇಲ್ಲಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು

ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತಹ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು ಹಿಂದಿ ಭಜನ್ ಹಾಕ್ತಾರೆ ರಾಗ ಪಡೆದಿದ್ದೀವಿ.

ಅಪೇಕ್ಷೆಯ ಮೇರೆಗೆ ರಾಗ ಬಿಂಪ್ಲಾಸ್ನೊಳಗೆ ಒಂದು ಏನಾದರೂ ಹಾಡ್ರಿ ಅಂತ ಒಬ್ಬರು ಕಲಾ ರಸಿಕರು ನಮ್ಮ ಅಪೇಕ್ಷೆ ಪಟ್ಟಿದ್ದಾರೆ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಏಳು ನಾರಾಯಣ ಎನ್ನುವಂಥ ಒಂದು ಸುಂದರವಾದಂಥ ಕನಕದಾಸರ ಕೃತಿಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಿರಿ ರಮಣ ತವ ಚರಣ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಬರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏನ ಪೇಳಲಿ ತಂಗಿ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಬಾರೇ ಗೋಪಮ್ಮ ಎನ್ನುವಂಥ ಒಂದು ಸುಂದರವಾದಂಥ ದಾಸರ ಪದವನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೆಳಗಡೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಿಂತ್ಯಾಕ ಮಾಡುತ್ತಿದ್ಯಾ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.